0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಮಲಾರೆ ಮೌನಮ್ಮ ಹಾಡು ಕೊಳಲಿನಲ್ಲಿ ನುಡಿಸುತ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: ಹಾಯ್ ಎಲ್ರಿಗೂ, ಅಡ್ಬಿದ್ದಿ ನೀವು ಕೇಳ್ತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನ್ ನಿಮ್ಮ ಸುಪ್ರೀತ ಪುರಾಣಿಕ. ಬದುಕಿನ ಸಂಗೀತವಿ ಸುಪ್ರೀತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಬನ್ನಿ ಬನ್ನಿ ಕೂಕಣಿಯಿಂದಲೇ ಸ್ವಾಗತಿಸ್ಕಂತಿದ್ದೆ. ದೊಡ್ಡವ್ರು ಹೇಳ್ತ್ರು, ನಾವು ಮೊದಲಿಗೆ ಹವ್ಯಾಸವನ್ನು ಬೆಳೆಸ್ಕೊಂಡ್ಕಂಬ್ರ, ಆಮೇಲೆ ಆ ಹವ್ಯಾಸವೇ ನಮ್ಮನ್ನು ಬೆಳೆಸುತ್ತಂಬ್ರ. ಹಂಗಾರೆ ನನ್ನ ಜೊತೆಗೆ ಇವತ್ತು ವಿಶೇಷವಾಗಿ ಒಬ್ಬರು ಅತಿಥಿ ಇದ್ರು. ಅವರ ಹವ್ಯಾಸವನ್ನು ಹ್ಯಾಂಗೆ ಬೆಳೆಸ್ಕೊಂಡ್ರ, ಆ ಹವ್ಯಾಸ ಅವ್ರನ್ನ ಹ್ಯಾಂಗೆ ಬೆಳೆಸ್ತ ಅಂಬುದನ್ನು ಅವರನ್ನು ಮಾತಾಡ್ಸ್ಕೊಂತ ಅವರ ಬಾಯಲ್ಲೇ ಆ ಮಾತನ್ನೆಲ್ಲ ಕೇಂತ ಹೋಪ. ಅವರನ್ನು ಮೊದಲ ಮುಂಚೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಂಬ. ಅವರು ಯಾರೂ ಅಲ್ಲ, ನೀವೆಲ್ಲ ಕೇಂದಿಪ್ರಿ, ಇದೇ ನಮ್ಮ ಕುಂದಾಪುರದವರು ನಳಿನಿ ವೆಂಕಟರಮಣ ರಾವ್. ಅವರನ್ನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕಂತಿದ್ದೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ವಿದುಷಿ ನಳಿನಿ ವೆಂಕಟರಮಣ ರಾವ್ ಕುಂದಾಪುರದವರು. ಅವರು ಬರೀ ಶಾಸ್ತ್ರೀಯ ಸಂಗೀತ ಅಲ್ಲ, ಲಘು ಸಂಗೀತ, ಸುಗಮ ಸಂಗೀತ, ಜನಪದ ಸಂಗೀತ, ಹೀಗೆ ಬೇರೆ ಬೇರೆ ಸಂಗೀತದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸ್ಕಂತ ಸಾಧನೆಯನ್ನು ಮಾಡಿದವರು. ಇವತ್ತು ಅವ್ರು ನಮ್ಮ ಜೊತೆಗಿದ್ರು, ಅವರನ್ನು ಮಾತಾಡ್ಸ್ಕಂತ ಹೋಪ. ಅವ್ರಿಗೆ ಈ ಸಂಗೀತದಲ್ಲಿ ಆಸಕ್ತಿ ಹ್ಯಾಂಗೆ ಬೆಳೀತು? ಬಾಲ್ಯದಲ್ಲಿ ಆ ಸಂಗೀತ ಆಸಕ್ತಿ ಇದ್ದಿತ್ತ ಮೇಡಮ್ ನಿಮಗಿದೆ?
1: ಹಾಂ ಹೌದು, ಬಾಲ್ಯದಿಂದ ನಾನು 3ನೇ ಕ್ಲಾಸಿಂದ ಹಾಡ್ತಾ ಇದ್ದೀನಿ.
0: ಸಂಗೀತ ಹಾಡ್ತಾ ಹಾಡ್ತಾ ಆವಾಗಲೇ ಕಲೀಲಿಕ್ಕೆ ಪ್ರಾರಂಭಿಸಿದ್ರೆ ಅಥವಾ ಮುಂದಿನ ದಿನದಲ್ಲೇ ನೀವು ಸಂಗೀತ ಕಲಿಕ್ ಹೊರಟ್ರೆ?
1: ಸುಮ್ಮನೆ ಹೀಗೇ ಹಾಡೋದು. ಕೊನೆಗೆ ನಾನು ಮದುವೆ ಆದಮೇಲೆ ಶಾಸ್ತ್ರೀಯವಾಗಿ ಕರೆಕ್ಟಾಗಿ ಕಲಿತಿದ್ದು. ಅದ್ರ ಮೊದಲು ಸುಮ್ಮನೆ ಹೀಗೆ ಸಿನಿಮಾ ಸಾಂಗು, ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ ಹೀಗೆ ಹಾಡಿಕೊಂಡು ಬೆಳೆದವಳು.
0: ನೀವು ಮಾತಾಡುವಾಗಲೇ ನಮ್ಗೆ ಗೊತ್ತಾಗ್ತ ನೀವು ಕುಂದಾಪುರ ಬದಿಯವರು ಅಲ್ಲ ಅಂದೇಳಿ. ನಿಮ್ಮ ಬಾಲ್ಯ ಎಲ್ಲಿ, ನೀವು ಹುಟ್ಟು ಅಥವಾ ನಿಮ್ಮ ಶಿಕ್ಷಣ ಎಲ್ಲ ಎಲ್ಲಿ ನಡೀತ ಅಂದೇಳಿ?
1: ನಮ್ಮ ಬಾಲ್ಯ ಎಲ್ಲ ತೀರ್ಥಹಳ್ಳಿ ಹತ್ರ ಕೋಣಂದೂರು ಅಂತ, ಅಲ್ಲಿ 3ನೇ ಕ್ಲಾಸ್ವರೆಗೆ ಕಲಿತು. ನಂತರ ನಾನು ತೀರ್ಥಹಳ್ಳಿಯಲ್ಲಿ ನನ್ನ ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡಿ ಡಿಗ್ರಿ ಎಲ್ಲ ಶಿವಮೊಗ್ಗ DVS ಕಾಲೇಜಲ್ಲಿ ಡಿಗ್ರಿ ಮುಗಿಸಿದೆ. ಕೊನೆಗೆ ಹಾಗೆ 3 ವರ್ಷ ವಿಜಯ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೆ ಬೆಂಗಳೂರಲ್ಲಿ. ಕೊನೆಗೆ ಮದುವೆ ಆಯಿತು. ಮದುವೆ ಆದಮೇಲೆ ನನ್ನ ಪತಿ ವೆಂಕಟರಮಣ ರಾವ್ ಅಂತ, ಅವರು ಕರ್ನಾಟಕ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದರು ಕುಂದಾಪುರದಲ್ಲಿ, ಆವಾಗ ಮಂಗಳೂರು ಬ್ರಾಂಚಲ್ಲಿ. ಅವರು ನನಗೆ ಸಂಗೀತ, ನಂದು ಕೆಲಸ ರಿಸೈನ್ ಮಾಡಬೇಕು ಅಂದರು. ಆವಾಗ ನಾನು ಕೆಲಸ ಬಿಟ್ಟೆ. ನಂತರ ನಾನು ಸಂಗೀತ ಕಲೀಲಿಕ್ಕೆ ಆವಾಗ ಅಲ್ಲಿಂದ ಶುರು ಮಾಡಿದೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾಲೇಜ್ ಲೆವೆಲಲ್ಲೆಲ್ಲ ತುಂಬ ಸ್ಟೇಟ್ ಲೆವೆಲ್ಲು, ಹೀಗೆ ಜಿಲ್ಲಾ ಮಟ್ಟ ಸ್ಟೇಟ್ ಲೆವೆಲಲ್ಲೆಲ್ಲ ಭಾವಗೀತೆ, ಭಕ್ತಿಗೀತೆ ಹೀಗೆ ಹಾಡಿಕೊಂಡು ಪ್ರೈಸ್ ತಗೊಂಡು ಹೀಗೆ ಹಾಡ್ತಾ ಇದ್ದಿದ್ದು.
0: ಹೀಗೆ ಹವ್ಯಾಸ ಇದ್ದಿದ್ದು ಕಲಿಕೆ ಪ್ರಾರಂಭ ಆದ್ದು ಮದುವೆ ಆದಮೇಲೆ ಅಂತೇಳಿ ಹೇಳ್ತಿದ್ರಿ.
1: ನನ್ನ ಗಂಡನ ಪ್ರೋತ್ಸಾಹದಿಂದ ಸಂಗೀತ ಮಂಗಳೂರಲ್ಲಿ ಕಲಾನಿಕೇತನ ಪ್ರಿನ್ಸಿಪಾಲ್ ಗೋಪಾಲಕೃಷ್ಣ ಅಯ್ಯರ್, ವಿದ್ವಾನ್ ಗೋಪಾಲಕೃಷ್ಣ ಅಯ್ಯರ್ ಅಂತ, ಅವರಲ್ಲಿ ನಾನು ಸಂಗೀತ ವಿದ್ವತ್ವರೆ ಪಾಠ ಮಾಡಿಕೊಂಡೆ. ಸುಮಾರು ಒಂದು 10-12 ವರ್ಷ ಕಲಿತು. ಅದರ ಮೊದಲು ನನಗೊಬ್ಬರು ಶ್ರೀನಿವಾಸ ಉಡುಪರು ಅಂತ ಬೇಸಿಕ್ ಸುರಾಗಿದ್ದು ಅಲ್ಲಿಂದ ಶ್ರೀನಿವಾಸ ಉಡುಪರು ಅಂತ. ಆಮೇಲೆ ನಂತರ ಇವರು ಗೋಪಾಲಕೃಷ್ಣ ಅಯ್ಯರ್ ಅಂತ, ಅವ್ರ ಹತ್ರ ವಿದ್ವತ್ ಪಾಠ ಎಲ್ಲ ಮುಗೀತು. ಕೊನೆ ನಾನು ವಿದ್ವತ್ತನ್ನು ಬೆಂಗಳೂರಲ್ಲಿ ಕಟ್ಟಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಯಿತು ವಿದ್ವತ್ತು. ಕೊನೆಗೆ ವಿದ್ವತ್ ನಂತರವೂ 3 ವರ್ಷ ಡಾಕ್ಟರ್ ನಾಗವಲ್ಲಿ ನಾಗರಾಜ್ ಅಂತ ಅವರಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕಲಿತೆ. ಅವರು ದೊಡ್ಡ ವಿದ್ವಾಂಸರು. ಹಾಗೆ ಅಂದರೆ ನನ್ನ ಗಂಡನಿಗೆ ಊರೂರಿಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು. ತುಮಕೂರಲ್ಲಿ 3 ವರ್ಷ, ದಾವಣಗೆರೆ 3 ವರ್ಷ. ಆಮೇಲೆ
0: ಅದ್ರ ಮಧ್ಯೆ ಕಲಿಕೆ ಹೇಗಾಯಿತು, ಹೇಗೆ ಸುಗಮ ಆಯಿತು?
1: ಸುಗಮ ಸಂಗೀತ ನಾನು ಮೊದಲಿಂದ ಹಾಡ್ಕೊಂಡಿದ್ದೆ. ಮಂಗಳೂರಿಗೆ ಬಂದ ಕೂಡಲೇ ನಾನು ರೇಡಿಯೋ BA ಗ್ರೇಡ್ ಇದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಹಾಡಿದೆ B ಗ್ರೇಡ್ ಆರ್ಟಿಸ್ಟ್ ಆಗಿ
0: ಮಂಗಳೂರು ಆಕಾಶವಾಣಿಯಲ್ಲಿ.
1: ಸುಮಾರು ಒಂದು 18-20 ವರ್ಷದವರೆಗೆ ಮಂಗಳೂರು ಆಕಾಶವಾಣಿಯಲ್ಲಿ ಹಾಡಿದೆ. ಆಮೇಲೆ ಮಂಗಳೂರಲ್ಲಿ 10-12 ವರ್ಷ ಇದ್ವಿ. ಕೊನೆಗೆ ತುಮಕೂರಲ್ಲಿ 3 ವರ್ಷ, ದಾವಣಗೆರೆ 3 ವರ್ಷ, ಶಿವಮೊಗ್ಗದಲ್ಲಿ 3 ವರ್ಷ, ಹಾಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಅಲ್ಲೆಲ್ಲ ನಾನು ತುಂಬ ಪಬ್ಲಿಕ್ ಕಾನ್ಸರ್ಟು, ಶಾರದೋತ್ಸವ, ರಾಮೋತ್ಸವ, ಗಣೇಶೋತ್ಸವ ಹೀಗೆ ಅಲ್ಲಿ ಎಲ್ಲ ತುಂಬ ಜಾಸ್ತಿ. ಅದು ಒಂದೊಂದು ತಿಂಗಳು ಇಡ್ತಾರೆ ಎಲ್ಲ ಗಣಪತಿ ಎಲ್ಲ. ಹಾಗೆ ಅಲ್ಲೆಲ್ಲ ಕ್ಲಾಸಿಕಲ್, ಕರ್ನಾಟಕ ಕ್ಲಾಸಿಕಲ್ಲು ಅದು ನಾನು ಪ್ರೋಗ್ರಾಮ್ ಎಲ್ಲ ಕಾನ್ಸರ್ಟ್ ಎಲ್ಲ ಕೊಡ್ತಾ ಇದ್ದೆ ತುಂಬ. ಹಾಗೆ ಒಂದು 500 ಕಾನ್ಸರ್ಟ್ ಕೊಟ್ಟಿದ್ದೀನಿ ರಾಜ್ಯಾದ್ಯಂತ ಎಲ್ಲ ಕಡೆಯಲ್ಲೂ, ಕ್ಷೇತ್ರಗಳಲ್ಲಿ, ಶೃಂಗೇರಿ, ಧರ್ಮಸ್ಥಳ, ಹೊರನಾಡು, ಹೀಗೆ ಕೊಲ್ಲೂರು ಎಲ್ಲ ಕಡೆಯಲ್ಲೂ ನಾನು ಸಂಗೀತ ಶಾಸ್ತ್ರೀಯ ಕಾರ್ಯಕ್ರಮ ಕೊಟ್ಟಿದ್ದೀನಿ. ಆಮೇಲೆ ಹೈದರಾಬಾದಲ್ಲಿ ಸಂಗೀತ ಸಭೆಯಲ್ಲಿ, ಆಮೇಲೆ ಬಿರ್ಲಾ ಟೆಂಪಲಲ್ಲಿ ಹೀಗೆ ಕಾನ್ಸರ್ಟ್ ಕೊಟ್ಟು ಕೊನೆಗೆ ನಮ್ಮ ಮನೆಯವರಿಗೆ.
0: ನಿಮ್ಮ ಇಷ್ಟೆಲ್ಲ ಸಾಧನೆ ಕೇಳೋದು ಒಂದು ಪ್ರಶ್ನೆ ನಂದು, ಮತ್ತೆಂತ ಇಲ್ಲ, ಈಗ ಮದುವೆ ಆದ್ಮೇಲೆ ಈಗ ಮಕ್ಳು ಮರಿ ಅಂತ ಜವಾಬ್ದಾರಿ ಇರುತ್ತೆ, ಅದೆಲ್ಲ ಇದ್ದು ಕೂಡ ಇಷ್ಟೆಲ್ಲ ಸಾಧಿಸೋಕೆ ಹೆಂಗೆ ಸಹಕಾರ ಹೆಂಗೆ ಸಿಕ್ತು ನಿಮಗೆ, ಅಥವಾ ನಿಮಗೆ ಹೇಗೆ ಅದು ಸಾಧ್ಯ ಆಯ್ತು ಅಂದೇಳಿ ಕೇಳ್ಬೋದು.
1: ಹಾಂ, ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ ಮೇಲೆ ನಾನು ಸಂಗೀತ ಕ್ಲಾಸಿಗೆ ಹೋಗಿ ಸಂಗೀತ ಕಲಿಸ್ಕೊಂಡು ಮಕ್ಕಳು ಬರೋದ್ರೊಳಗೆ ಮನೆಗೆ ಬರ್ತಿದ್ದೆ. ತುಮಕೂರಿಂದ ಬೆಂಗಳೂರಿಗೆ ವಿದ್ವತ್ ಆದಮೇಲೆ ತುಮಕೂರಿಂದ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಮತ್ತೆ ಇನ್ನೊಂದು ಬಸ್ ಹಿಡ್ಕೊಂಡು ಮಲ್ಲೇಶ್ವರಕ್ಕೆ ಹೋಗಿ ನಾಗವಲ್ಲಿ ನಾಗರಾಜರಲ್ಲಿ 3 ವರ್ಷ ಕಲಿತೆ. ಕೊನೆಗೆ ಇವರಿಗೆ ಟ್ರಾನ್ಸ್ಫರ್ ಆಯ್ತು ನಮ್ಮ ಮನೆಯವರಿಗೆ.
0: ಬಹುಶಃ ಆಸಕ್ತಿ ಇದ್ರೆ ಯಾವುದು ಕಷ್ಟ ಅಲ್ಲ ಅಂದೇಳಿ ನಿಮ್ಮನ್ನು ಕಂಡು ಕಲೀಲಕ್ಕಂತ ಹೇಳಕ್ಕೆ.
1: ತುಂಬ ಆಸಕ್ತಿ ಸಂಗೀತ ಅಂದರೆ, ಹಾಗೆ ನಾನು ಅದರೊಟ್ಟಿಗೆ ನನ್ನ ಗಂಡನು ತುಂಬ ಪ್ರೋತ್ಸಾಹ ಕೊಡ್ತಿದ್ರು. ನಾನು ಮಕ್ಕಳು ಸ್ಕೂಲಿಗೆ ಹೋದ ಕೂಡಲೇ ಬರೋದ್ರೊಳಗೆ ಮನೆ ಸೇರ್ಕೊಳ್ತಿದ್ದೆ.
0: ಈಗ ಮಕ್ಕಳು ಯಾರಾದರೂ ಆ ದಾರಿಯಲ್ಲಿ ಮುಂದುವರಿದ್ರ ಸಂಗೀತ?
1: ನನಗೆ 2 ಹೆಣ್ಮಕ್ಕಳು, ದೊಡ್ಡವಳು ಅಶ್ವಿನಿ ಅಂಥೇಳಿ, ಎರಡನೇವಳು ಅನ್ನದ ಅಂತ. ಅವರೆಲ್ಲ ಈಗ ಮದುವೆ ಆಗಿ ಅವರಿಗೆ ಮಕ್ಕಳಾಗಿ ಎಲ್ಲ ದೊಡ್ಡವರಾಗಿದ್ದಾರೆ. ನನ್ನ 2ನೇ ಮಗಳು ಸಂಗೀತ ವಿದ್ವತ್ ಎಲ್ಲ ಮಾಡಿ ಅವಳು ಅಮೇರಿಕಾದಲ್ಲಿ ಇದ್ಲು 1 ವರ್ಷ, ಅಲ್ಲಿ ಪಾಠ ಎಲ್ಲ ಮಾಡ್ತಿದ್ಲು, ಪ್ರೋಗ್ರಾಮ್ ಎಲ್ಲ ತುಂಬ ಕೊಟ್ಟಿದ್ದಾಳೆ ಅವಳು. ಈಗ ಬೆಂಗಳೂರಲ್ಲಿ ನೆಲೆಸಿದ್ದಾರೆ ಬಂದು.
0: ಅಂತೂ ಮಗಳು ಕೂಡ ಆ ದಾರಿಯಲ್ಲಿ ಮುಂದುವರಿತಾ ಇದ್ರು, ಆ ಒಂದು ಶಾಸ್ತ್ರೀಯ ಕಲೆಯನ್ನು ತಮ್ಮ ದಾರಿ ಆಗಿಸಿಕೊಂಡಿದ್ರು. ಎಲ್ಲಕ್ಕಿಂತ ಖುಷಿ ಆತಿತ್ತು ಹಾಗೆ ನಿಮ್ಮ ಬಾಯಲ್ಲಿ ಇನ್ನೊಂದು ಕೃತಿಯನ್ನು ಕೇಂಬಾಮಗಾತಿತ್ತು. ಹಂಗಾಗಿ ನಮಗೋಸ್ಕರ, ನಮ್ಮ ಎಲ್ಲ ಕೇಳೋರಿಗೋಸ್ಕರ ಒಂದು ಕೃತಿಯನ್ನು ನೀವು ಹಾಡಬಹುದಾ ಅಂತ ಕೇಳ್ಕೊಂತ ನಿಮ್ಮ ಸಮ್ಮತಿಯನ್ನು ಬೇಡ್ಕೊಂತಿದ್ದೆ. ಹಾಗೆ ಇದೀಗ ನಿಮಗಾಗಿ ನಳಿನಿ ವೆಂಕಟರಮಣ ರಾವ್ ಕುಂದಾಪುರ ಇವರು ಹಾಡ್ತಾ ಇದ್ದಾರೆ ಕಮಲಾಪ್ತ ಕುಲ ಎನ್ನುವಂತಹ ತ್ಯಾಗರಾಜರ ಕೃತಿ. ಕೀಬೋರ್ಡ್ನಲ್ಲಿ ರವೀಂದ್ರ ಐತಾಳ್ರು ಕೋಟೇಶ್ವರ, ಹಾಗೆ ತಬಲಾದಲ್ಲಿ ಶ್ರೀನಿವಾಸ್ ಶೇಟ್ ಕುಂದಾಪುರ ಇವರು ಸಹಕಾರವನ್ನು ನೀಡಲಿದ್ದಾರೆ.
1: ರಾಗ ಬೃಂದಾವನ ಸಾರಂಗ.

0: ಸುಖ ಭಾವ ರಾಗದಲ್ಲಿ ಮೈಮರೆತು ಕವಿತೆಯೇನು, ಯಾರು ಹಾಡಿದರೇನು ಜೀವಸ್ಪಂದನೆಗೆ. ಹೊನಲಂತೆ ಹರಿವ ಆ ಗೀತೆ ಎದೆ ತುಂಬುವುದು ಸಂಗೀತ ಸೌರಭೋ ಮುದ್ದುರಾಮ ಅಂಥೇಳಿ ಕೆ ಸಿ ಶಿವಪ್ಪನವರು ಹೇಳಿದರು. ಹಾಗೆ ಈ ಸಂಗೀತಕ್ಕೆ ಎಂತಿದ್ರೆ ನಮ್ಮನ್ನು ನಾವು ಮರಿತು ಸುತ್ತಲಿನ ವಾತಾವರಣನ ಒಂದು ರೀತಿ ಶಕ್ತಿ ತುಂಬುತ್ತೆ ಅಂತ ಹೇಳಕ್ಕ ಈಗ ನಮ್ಮ ಮನಸ್ಸಿಗೂ ಅಷ್ಟೇ ಖುಷಿ ಕೊಟ್ಟಿದ್ರಿ ಅಂತ ಹೇಳ್ತಾ, ಈ ಸಂಗೀತ ನೀವು ಕಲಿಕೆ ಅಂತ ನಿಮ್ಗೆ ಯಾಕೆ ಅನಿಸ್ತು, ಅಥವಾ ಯಾರಾದರೂ ಇದಕ್ಕೆ ನಿಮಗೆ ಪ್ರಭಾವ ಬೀರದಿತ್ತ, ಈ ಸಂಗೀತ ನಿಮಗೆ ಇಂಥವ್ರನ್ನ ಕಂಡು ನಾನು ಪ್ರೇರೇಪಿತೆ ಆದೆ ಅಂತೇಳಿ ಹೇಳುವಂಥದ್ದೇನಾದ್ರು ಉದಾಹರಣೆಗಳಿತ್ತ?
1: ಅಂದರೆ ಸಣ್ಣದಿಂದ ತುಂಬ ಸಂಗೀತ ಕೇಳೋದು ನಾವು ರೇಡಿಯೋ, ಅವಾಗೆಲ್ಲ ಬರೀ ರೇಡಿಯೋ ನಮಗೆ, ರೇಡಿಯೋದಲ್ಲಿ ಒಳ್ಳೊಳ್ಳೆ ಹಾಡುಗಾರರೆಲ್ಲ ತುಂಬ ಹಾಡ್ತಿದ್ರು, ಅವಾಗ ಅದು ಕೇಳಿ ನಾನು ತುಂಬ ಕಲಿತಿದ್ದೆ. ಭಾವಗೀತೆ ಎಲ್ಲ ಹೆಚ್ ಆರ್ ಲೀಲಾವತಿ ಪಿ ಸುಶೀಲ ಎಲ್ಲ ಹಾಡ್ತಿದ್ರು, ಅವರಿಂದ ತುಂಬ ಭಾವಗೀತೆ. ಸೊ ಅವಾಗ ತುಂಬ ಅಲ್ಲಿಗೆ ಘಟದ ಮೇಲೆ ನಾವು ಬೆಳೆದಿದ್ದಲ್ಲ, ಅಲ್ಲಿ ತುಂಬ ಭಾವಗೀತೆ ಜನಪದ ಗೀತೆ ಇದಕ್ಕೆಲ್ಲ ತುಂಬ ಪ್ರೋತ್ಸಾಹ. ಹಾಗೆ ಎಲ್ಲ ಕಾಂಪಿಟೇಷನಲ್ಲಿ ಹೈಸ್ಕೂಲು ಕಾಲೇಜು ಲೆವೆಲಲ್ಲಿ ಹೀಗೆ ತುಂಬ ನನಗೆ ಅಭಿರುಚಿ ಜಾಸ್ತಿ, ಎಲ್ಲ ಭಾಗವಹಿಸೋದು ಕಾಂಪಿಟೇಷನ್ ಹೋಗೋದು ಹೀಗೆ ಎಲ್ಲ ಬಹುಮಾನ ತಗೊಂಡು ಬರೋದು ಹೀಗೆ. ಆಮೇಲೆ ನನಗೆ ಶಾಸ್ತ್ರೀಯ ಸಂಗೀತ ಅದ್ರ ಮೊದಲು ನಾವು ಬೆಂಗಳೂರಲ್ಲಿ ವಿಜಯ ಬ್ಯಾಂಕಲ್ಲಿ ಕೆಲಸ ಮಾಡ್ತಿರುವಾಗ ವೀಣೆ ಕಲಿಬೇಕಂತ ಆಸೆ ಆಯಿತು. ಒಂದು ವೀಣೆ ಕಲಿತು 3 ವರ್ಷ ಜೂನಿಯರ್ ಮಾಡಿಕೊಂಡೆ. ಆಮೇಲೆ ಯಾಕೋ ವೋಕಲ್ಲೇ ಒಳ್ಳೇದು ಅಂತ ಅದರಲ್ಲಿ ಇಂಟ್ರೆಸ್ಟ್ ಬಂತು. ಮತ್ತೆ ಕೊನೆಗೆ ಮದುವೆ ಆಯಿತು. ಮದುವೆ ಆದಮೇಲೆ ಕೆಲಸ ರಿಸೈನ್ ಮಾಡಿದ್ಮೇಲೆ ಹಾಗೆ
0: ಸಂಗೀತ ಪಯಣ ಪ್ರಾರಂಭ ಆಯಿತು.
1: ಸಂಗೀತ ನೀಟಾಗಿ ಜೂನಿಯರ್ ಸೀನಿಯರ್ ವಿದ್ವತ್ತೆಲ್ಲ ಗೋಪಾಲಕೃಷ್ಣ ಅಯ್ಯರ್ ಅವರಲ್ಲಿ ಮಾಡಿದೆ. ನಂತರ ಮತ್ತು ಇವರಿಗೆ ಟ್ರಾನ್ಸ್ಫರ್ ಆಯ್ತಲ್ಲ, ಅಲ್ಲಿ ನಾನು ಬೆಂಗಳೂರಿಗೆ ತುಮಕೂರಿಂದ ಬೆಂಗಳೂರಿಗೆ ಓಡಾಡಿ ಒಂದು 3 ವರ್ಷ ಮೇಡಮ್ ಹತ್ರ ಕಲಿತೆ. ಆಮೇಲೆ ನಮಗೆ ಹೀಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು ಬೇರೆ ಬೇರೆ, ದಾವಣಗೆರೆ ಶಿವಮೊಗ್ಗ, ಕೊನೆಗೆ ನಾವು ಕುಂದಾಪುರಕ್ಕೆ ಬಂದ್ವಿ ನಮ್ಮ ಊರಿಗೆ.
0: ಅಂದ್ರೆ ಸಂಗೀತ ಈಗ ನಾನು ಕಲಿಲೇಬೇಕು, ನೀವು ಹೇಳಿದ್ರೆ ವೋಕಲ್ ಬಗ್ಗೆ ನಂಗೆ ಇಂಟ್ರೆಸ್ಟ್ ಆಯ್ತು ಅಂತೇಳಿ ಹೇಳ್ರಿ. ಸಂಗೀತ ಕಲಿಕೆ ಅಂತ ಅನ್ಸೋಕೆ ಯಾರದ್ದಾದ್ರೂ ಹಾಡು ಕೇಳಿ ಇನ್ಸ್ಪೈರ್ ಆದ್ರೆ ನೀವು?
1: ಎಂ ಎಸ್ ಸುಬ್ಬಲಕ್ಷ್ಮಿ, ಬಾಲಮುರಳಿ ಕೃಷ್ಣ ಅವ್ರದ್ದೆಲ್ಲ ತುಂಬಾ ಕೇಳ್ತಿದ್ದೆ ನಾನು. ಶಾಸ್ತ್ರೀಯ ಸಂಗೀತ ತುಂಬಾ ಕೇಳ್ತಿದ್ದೆ, ಹಾಗೆ ಕಲಿಲೇಬೇಕು. ಕಲಿತ ಮೇಲೆ ಅದನ್ನ ಕಂಪ್ಲೀಟ್ ಮಾಡ್ಬೇಕು ಅಂತ ಹಠ ಕಟ್ಟಿ ಮಕ್ಕಳಿಗೆಲ್ಲ ಮಾಡಿ ಅವರು ಸ್ಕೂಲಿಗೆ ಹೋದ್ರಂತ ನಾನು ಸಂಗೀತ ಕಲೀಲಿಕ್ಕೆ ಹೋಗಿ ಸಾಧನೆ ಮಾಡಿ ವಿದ್ವತ್ ಮಾಡಿ.
0: ಖಂಡಿತ ಸಾಧನೆ ಅಂತ ಹೇಳಕ್ಕೆ, ಅಂತಕ್ಕಂದ್ರೆ ಸಣ್ಣ ಮಕ್ಕಳು ಹಿಡ್ಕೊಂಡು ಆ ಸಂಗೀತ ಅಷ್ಟು ಬೇಗ ಒಲಿಯುದಂತ ಅಲ್ಲ, ಅದು ಅಂಥದ್ದು ನಿಮಗೆ ಒಲ್ದಿತ್ತಂತಂದ್ರೆ ಅದು ಬಹುಶಃ ನೀವು ಹಠ ಕಟ್ಟಿ ಹಿಡಿದು ಸಾಧನೆ ಅಂತ ಹೇಳಕ್ಕೆ. ಹೌದು, ಅದನ್ನ ಅದಕ್ಕೆ
1: ಕಟ್ಟಿ ಮಾಡಿದಕ್ಕೆ ಆಯ್ತು. ಇಲ್ಲದಿದ್ರೆ ಶಾಸ್ತ್ರೀಯ ಸಂಗೀತ ತುಂಬಾ
0: ಕಷ್ಟ ಕಲಿಯುವುದು. ಹೌದು, ತಾಳ್ಮೆ ಬೇಕು, ಅಷ್ಟೇ ಅಭ್ಯಾಸ ಕೂಡ ಬೇಕು ಅದಕ್ಕೆ. ಅದು ಎರಡನ್ನ ಮೈಗೂಡಿಸಿಕೊಂಡು ಅದನ್ನು ತಮ್ಮದಾಗಿಸಿಕೊಂಡದಕ್ಕೆ ಅಭಿನಂದನೆ ತಿಳಿಸಿಕೊಳ್ತಾ, ಮತ್ತೆ ನಿಮಗೆ ಈಗ ಸಂಗೀತ ಕಲ್ತ್ರಿ ಅಲ್ಲ, ಸಂಗೀತದಲ್ಲಿ ನಿಮಗೆ ಯಾವ ರಾಗಗಳು ತುಂಬ ಇಷ್ಟ ಆಯ್ತು, ಈಗ ಇಂಥ ರಾಗ ನಂಗೆ ತುಂಬ ಇಷ್ಟ ಅಂತ ಹೇಳಿ ಹೇಳುವಂಥದ್ದು ಯಾವ್ದಾದ್ರು ರಾಗ?
1: ಈಗ ನಾನು ಹಾಡಿದ್ದೆ ಬೃಂದಾವನ ಸಾರಂಗ, ಆಮೇಲೆ ಪಂತುವರಾಳಿ, ಹೀಗೆ ಮತ್ತೆ ಹಿಂದೋಳ, ಹೀಗೆ ಎಲ್ಲ ಮೋಹನ ರಾಗ ಎಲ್ಲ ತುಂಬ ಇಷ್ಟ.
0: ಆ ರಾಗಗಳೆಲ್ಲ ಇಷ್ಟ ಆಗ್ತಾ ಹೋಗ್ತು. ಮೋಹನ ರಾಗ ಅದರದೊಂದು ಆರೋಹಣ ಆರೋಹಣ ಈಗ ಪರಿಚಯ ರಾಗದ ಪರಿಚಯ ಮಾಡೋದಾದ್ರೆ ಹೇಳ್ಬೋದ ನಮ್ಮ ಕೇಳುಗರಿಗೆ?
1: ಆಯ್ತಾಯ್ತು. ಸ ಸದ ಪ ಗ ರೀ ಸ,
0: ಆ ರಾಗದ ಹಾಡು ಯಾವ್ದಾದ್ರು ಸುಮ್ಮನೆ

0: ಸದಾಶಿವ ರಚಿಸಿದ್ದ ತುಂಬಾ ಫೇಮಸ್ ಕೃತಿ ಇದು.
1: ಸದಾಶಿವ ರಾಯರ ರಚಿಸಿದ್ದ ಅಂತ ಹೇಳಿದ್ರೆ, ಈಗ ಸದಾಶಿವ ರಾಯರ್ ಅಂತ ಹೇಳುವಾಗ ನಂಗೊಂದು ಶಿವನ ನೆನಪಾಯ್ತು. ಸದಾಶಿವ ಅಂದ್ರೆ ಶಿವ, ಆ ಶಿವನ ನೆನಪಾದಾಗ ನಂಗೊಂದು ಜನಪದ ಗೀತೆ, ಶಿವನ ಮೇಲೆ ಎಷ್ಟೆಷ್ಟು ಚಂದ ಜನಪದ ಗೀತೆ, ಹಾಗೆ ಒಂದು ಜನಪದ ಗೀತೆನ ನಮಗೋಸ್ಕರ ಪ್ರಸ್ತುತಿ ಪಡಿಸುಕಾತ ಅಂತ.
0: ಹಾ ಆಯ್ತು, ಹಾಕ್ತೀನಿ.

0: ಒಂದು ಚಂದದ ಜನಪದ ಗೀತೆಯನ್ನು ಪ್ರಸ್ತುತಪಡಿಸಿದ್ರಿ. ಹಾಡಿದವರು ವಿದುಷಿ ನಳಿನಿ ವೆಂಕಟರಮಣರಾವ್ ಕುಂದಾಪುರ, ಕೀಬೋರ್ಡ್ನಲ್ಲಿ ರವೀಂದ್ರ ಐತಾಳ್ರು ಕೋಟೇಶ್ವರ, ತಬಲಾದಲ್ಲಿ ಶ್ರೀನಿವಾಸ್ ಶೇಟ್ ಕುಂದಾಪುರ. ಮೇಡಮ್, ಈ ಗೀತೆಗೇಂತ ಇದೊಂದು ಜನಪದ ಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋದ್ರಿ ಅಂತ ಹೇಳಕ್ಕೆ ಚಂದದ ಒಂದು ಪ್ರಸ್ತುತಿ. ನೀವು ಹಿಂಗೆ ಕಾರ್ಯಕ್ರಮ ಜನಪದ ಅಥವಾ ಸುಗಮ ಸಂಗೀತ ಅಥವಾ ಶಾಸ್ತ್ರೀಯ ಸಂಗೀತದಲ್ಲಿ ಹಲವು ಕಡೆ ಕಾರ್ಯಕ್ರಮ ಕೊಟ್ಟಿದ್ರಿ, ಅದು ನೀವೀಗ ಕರ್ನಾಟಕ ಮಾತ್ರವಾದ ಹೊರ ರಾಜ್ಯದಲ್ಲೂ ಕೂಡ ಕಾರ್ಯಕ್ರಮ ನೀಡಿದ್ರಿಯಾ?
1: ಹೌದು, ಹೈದರಾಬಾದಲ್ಲಿ ಸಂಗೀತ ಸಭೆ ನಾಟ್ಯರಂಗ ಅಂತ, ಅಲ್ಲಿ ಕ್ಲಾಸಿಕಲ್ ಮ್ಯೂಸಿಕ್ ಕಾನ್ಸರ್ಟ್ ಕೊಟ್ಟಿದ್ದೀನಿ. ಆಮೇಲೆ ಅಲ್ಲಿ ಬಿರ್ಲಾ ಟೆಂಪಲ್ಲಿಗೆ ಹೈದರಾಬಾದಲ್ಲಿ, ಅಲ್ಲಿಯೇ ಒಂದು ಕಾನ್ಸರ್ಟ್ ದೇವರಿಗೆ ಸೇವೆ ಕೊಟ್ಟಿದ್ದೀನಿ.
0: ಹಾಗೆ ಮತ್ತೆ ಕರ್ನಾಟಕದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು,
1: ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರಲ್ಲಿ, ಕನ್ನಡ ಸಂಸ್ಕೃತಿ ಇಲಾಖೆ
0: ಇಲಾಖಾ ಕಾರ್ಯಕ್ರಮಗಳು
1: ಅಲ್ಲಿ ಸುಮಾರು, ಕಾವ್ಯ ಕಾವೇರಿ, ತುಮಕೂರಲ್ಲಿ ಕ್ಲಾಸಿಕಲ್, ಆಮೇಲೆ ಭಾವಗೀತೆ ಕಾರ್ಯಕ್ರಮ, ದಾವಣಗೆರೆಯಲ್ಲಿಯೂ ಹಾಗೆ ಕಾವ್ಯ ಕಾವೇರಿ ಅಂತ ಅಲ್ಲಿ ಕಾರ್ಯಕ್ರಮ ಮಾಡಿದ್ದೀನಿ. ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರಲ್ಲಿ,
0: ಎಲ್ಲೆಲ್ಲಿ ಹೋದ್ರೆ ಅಲ್ಲಲ್ಲಿ ಈ ಸಂಗೀತದ ಒಂದು ಕಂಪನ್ನ ಪಸರಿಸ್ತಾ ಬಂದ್ರಿ ಅಂತ ಹೇಳಕ್ಕೆ. ನಿಮ್ಮ ಈ ಎಲ್ಲ ಒಂದು ಪರಿಚಯ ಓದುವಾಗ ನಾನು ಕಂಡ್ಕೊಂಡದ ತುಂಬ ಕಡೆ, ಸುಮಾರು 500, ನೀವು ಹೇಳಿದಾಗ 500 ಹೆಚ್ಚು ಕಾರ್ಯಕ್ರಮ ನೆಡ್ತಾ ಬಂದಿದ್ರಿ. ಅದಕ್ಕೆ ನಿಮ್ಮನ್ನ ತುಂಬ ಪ್ರೀತಿಯಿಂದ ನಾವು ಅಭಿನಂದಿಸ್ಕೊಳಕ್ಕೆ, ಯಾಕಂತ ಹೇಳಿದ್ರೆ ಕಲಿತದ್ದೇ ಒಂದು ವಯಸ್ಸಲ್ಲಿ ಕಲಿಯುವಾಗಲೇ ಅದು ಒಂದು ಹಠ ಕಟ್ಟಿ ಗುರಿ ಮುಟ್ಲೇಬೇಕಂತ ಕಲಿತದ್ದು ಬೇರೆ, ಅದ್ರ ಮೇಲೆ ಒಂದಿಷ್ಟು ಕಾರ್ಯಕ್ರಮವನ್ನು ಕೂಡ ಅದೇ ಆಸಕ್ತಿಯಿಂದ ಕೊಡ್ತಾ ಬಂದ್ರಿ, ಅದಕ್ಕೆ ಅಭಿನಂದಿಸ್ತಾ. ಹಾಗೆ ಈಗ ಕುಂದಾಪುರದಲ್ಲಿ ಬಂದೆ ಅಂತ ಹೇಳಿದ್ರಿ, ಇಲ್ಲಿ ಕೂಡ ನೀವು ನಿಮ್ಮದೇ ಒಂದು ಸಂಗೀತ ತರಗತಿನ ಕೂಡ ನಡೆಸ್ತಾ ಇದ್ರಿ ಅಂತ ಹೇಳಿ ಕೇಳಲ್ಪಟ್ಟೆ. ಅದ್ರ ಬಗ್ಗೆ ಹೇಳುದಾದ್ರೆ ಎಷ್ಟು ವರ್ಷದಿಂದ ತರಗತಿ ನಡೀತಾ ಇತ್ತು?
1: ನಾವಿಲ್ಲಿ ಸಂಗೀತ, ನಾವು ಇಲ್ಲಿಗೆ ಬಂದು 25 ಆಯಿತು. 25 ಶ್ರುತಿಲಯ ಸಂಗೀತ ಶಾಲೆ ಅಂತ ಕುಂದಾಪುರದಲ್ಲಿ, ಕರ್ನಾಟಕ ಕ್ಲಾಸಿಕಲ್ಲು ಸುಗಮ ಸಂಗೀತ ಎಲ್ಲ ಮಕ್ಕಳಿಗೆ, ಸುಮಾರು 1,000 ಮಕ್ಕಳ ಜಾಸ್ತಿ ಆಗಿರ್ಬೋದು, ಎಲ್ಲ ಕಲಿಸಿ ಅವರೆಲ್ಲ ಈಗ ದೊಡ್ಡ ಡಾಕ್ಟರ್, ಇಂಜಿನಿಯರ್, ಎಲ್ಲ ಕಡೆ
0: ಬೇರೆ ಬೇರೆ ಕ್ಷೇತ್ರದಲ್ಲಿ ಇದ್ರು.
1: ಎಲ್ಲ ಕಡೆ ಇಲ್ಲಿ ಎಲ್ಲ ತುಂಬ ಕಡೆ ಕಾರ್ಯಕ್ರಮ ಮಾಡಿದ್ದೀವಿ. ಕುಂದೇಶ್ವರ ಟೆಂಪಲ್ಲು, ಆಮೇಲೆ ಸಾಲಿಗ್ರಾಮ.
0: 25 ಹಿಂದೆ ಕುಂದಾಪುರ ಅಂತ ಹೇಳಿದಾಗ ಈಗ ಎಲ್ಲಿ ಕಂಡ್ರು ಒಂದು ಸಂಗೀತ ತರಗತಿಗಳು ಸಿಕ್ಕುತ್ತೆ ನಮ್ಗೆ?
1: ಅವಾಗ ಇರ್ಲಿಲ್ಲ,
0: ಅವಾಗ ಇರ್ಲಿಲ್ಲ.
1: ಕುಂದಾಪುರಕ್ಕೆ ಬರುವಾಗ ಕರ್ನಾಟಕ ಕ್ಲಾಸಿಕಲ್ ಇಲ್ಲ, ಹಿಂದೂಸ್ತಾನಿಯೇ ಇದ್ದಿದ್ದು. ನಾನು ಬಂದು ಇಲ್ಲಿ ಕರ್ನಾಟಕ ಶುರು ಮಾಡಿದ್ದು. ಅವಾಗ ತುಂಬಾ ಎಲ್ಲ ಕಲಿಯೋರು, ತುಂಬಾ ಜನ, ತುಂಬಾ ಸ್ಟೂಡೆಂಟು, ಎಲ್ಲರಿಗೆ ಆಸಕ್ತಿ, ಎಲ್ಲ ತುಂಬಾ ಮಕ್ಕಳು ಬರ್ತಿದ್ರು. ಸುಮಾರು 50 ಮಕ್ಕಳು ಕ್ಲಾಸಿಗೆ ನಾನು ಹೇಳ್ಕೊಡ್ತಾ ಇದ್ದೆ,
0: ಹೇಳಿಕೊಡ್ತಾ ಇದ್ದೆ.
1: ಅವೆಲ್ಲ ಮಕ್ಕಳನ್ನ ಕರ್ಕೊಂಡೋಗಿ ಎಲ್ಲ ಕಡೆ ಹಾಡಿಸ್ತಿದ್ವಿ.
0: ಎಲ್ಲಿ ಕುಂದಾಪುರದಲ್ಲಿ ಶ್ರುತಿ ಸಂಗೀತ ತರಗತಿ ನಿಮ್ಮದು ಎಲ್ಲಿತ್ತು? ಕುಂದಾಪುರದಲ್ಲಿ ಎಲ್ಲಿದೆ ಅದು?
1: ಅದು
0: ನಮ್ಮ ಕೇಳುಗರಿಗೋಸ್ಕರ.
1: ಆ ಮೊದಲು ಗೀತಾಂಜಲಿ ಟಾಕೀಸ್ ಅಂತ ಇತ್ತು, ಈಗ ಹೊಸ ಬಸ್ ಸ್ಟ್ಯಾಂಡ್ ಇದೆ ಅಲ್ಲ, ಅಲ್ಲಿ ಆಗತ್ತೆ. ಪಣಂಬೂರ್ ಗಾರ್ಡನ್ ಅಂತ ನಮ್ಮ ಮನೆ ಹೆಸರು, UBMC ಸ್ಕೂಲ್ ಚರ್ಚ್ ರೋಡ್ ಅಲ್ಲಿ ಉಂಟು.
0: ಹಾ, ಅಲ್ಲಿ ತರಗತಿ ನಿರಂತರ ನಡೆಸ್ತಾ ಇರ್ತೀವಿ,
1: ಅಲ್ಲೇ ನಡೆಯೋದು ಕುಂದಾಪುರದಲ್ಲಿ.
0: ಈಗ ಸಂಗೀತ ತರಗತಿಗೆ ಮಕ್ಕಳೆಲ್ಲ ಬರ್ತಾರಲ್ಲ, ಈಗ ಕಲಿತು ನೀವು ಹೇಳಿದ್ರೆ ಬೇರೆ ಬೇರೆ ಕಡೆ ಹೋದ್ರು ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡ್ರು ಅಂತೇಳಿ, ಯಾವಾಗಲೂ ಅವ್ರು ಸಿಕ್ಕಿದಾಗ ಅವ್ರು ಗುರುತಿಸಿ ಅಥವಾ ನಿಮ್ಮನ್ನು ಯಾವ ರೀತಿ ಅದನ್ನು ಅವರು ನಿಮ್ಮನ್ನು ಟ್ರೀಟ್ ಮಾಡ್ತಾರೆ, ಅಥವಾ ಆ ಸಂಗೀತ ಶಿಕ್ಷಕಿಯಾಗಿ ನಿಮ್ಮ ಅನುಭವ ಎಂತ ಇತ್ತಂತ?
1: ಅವ್ರ ಮಕ್ಕಳು ಎಲ್ಲ ಬೇರೆ ಬೇರೆ ಕಡೆ, ಬೆಂಗಳೂರು ಅಲ್ಲಿ ಇಲ್ಲಿ ಕೆಲಸಕ್ಕೆಲ್ಲ ಹೋದ್ರಲ್ಲ, ಬಂದಾವಾಗ ಬಂದು ಮೀಟ್ ಮಾಡ್ತಾರೆ ಕೆಲವರು, ಕೆಲವರೆಲ್ಲ ಮದುವೆ ಆಗಿ ಬೇರೆ ಬೇರೆ ಕಡೆ, ಗೋವಾ ದೂರ ಹೋದವರು ಹೀಗೆ ಅಲ್ಲಿ ಅದು ಫಂಕ್ಷನ್ ಅಲ್ಲಿ ಅಲ್ಲಿ ಇಲ್ಲಿ ಸಿಕ್ಕ.
0: ಈಗಿನ ಶಿಕ್ಷಣ, ಈಗ ಸಂಗೀತ ನಿಮ್ಮಲ್ಲಿ ಕಲೀಲಿಕ್ಕೆ ಮಕ್ಕಳೆಲ್ಲ ಬರ್ತಾರಲ್ಲ, ಅವರನ್ನ ನೋಡುವಾಗ ನೀವು ಕಲಿಯುವಾಗಿದ್ದ ಆಸಕ್ತಿಗೂ ಈಗ ಮಕ್ಕಳಲ್ಲಿ ಇರುವ ಆಸಕ್ತಿಯನ್ನ ಕಂಡ್ರೆ ಹೇಗಿದೆ ಈಗ? ಆ ಒಂದು ತುಡಿತ ಇತ್ತ ಅಥವಾ ಕೆಲವರು ಈಗ ಕಲಿಬೇಕಂತ ಬತ್ರ ಬಿಟ್ರೆ ಅದನ್ನ? ಹಾ, ಹಾಗೆ ಅಂದ್ರೆ ಆ ಒಂದು
1: ಮನೇಲಿ ತಂದೆ ತಾಯಿ ಒತ್ತಾಯ ಮಾಡಿ ಕಳಿಸ್ತಾರೆ, ಏನಾದ್ರೂ ಒಂದು ಹಾಬಿ ಇರ್ಲಿ ಮಕ್ಕಳಿಗೆ, ಸಂಸ್ಕಾರ ಸಂಗೀತ ಬರ್ಲಿ ಅಂತ ತಂದೆ ತಾಯಿ ಒತ್ತಾಯಕ್ಕೆ ಬರ್ತಾರೆ. ಕೆಲವರು ಇದ್ದಾರೆ ಚಂದ ಕಲಿತಾರೆ, ಸೀನಿಯರ್ ಆಗುವಾಗ ಅವರು ಕಲಿತಾಗತ್ತೆ ಇಲ್ಲಿ ಬೇರೆ ಕಡೆ ಹೋಗ್ತಾರೆ, ಅವಾಗ ಅಲ್ಲಿ ಕಟ್ ಆಗುತ್ತೆ. ಹಾಗೆ
0: ಅಂದ್ರೆ ಒಂದು ಒಂದಿಷ್ಟು ಟೈಮ್ ಬರ್ತಾರೆ ಕಲಿಬೇಕಂತ.
1: ಮತ್ತು ನಾನು ಆ ಮಕ್ಕಳಿಗೆ ಎನ್ಕರೇಜ್ ಆಗಲಿ, ಸ್ವಲ್ಪ ಇಂಟ್ರೆಸ್ಟ್ ಬರಲಿ ಅಂತ ಎಲ್ಲ ಕಡೆ ಹಾಡಿಸ್ತೀನಿ, ಕರ್ಕೊಂಡೋಗಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹಾಡಿಸ್ತೀನಿ, ಅವರನ್ನೇ ಕೂರಿಸ್ತೀನಿ. ಈಗ ಮೊದಲು ನಾನು ಹಾಡ್ತಿದ್ದೆ, ಈಗ ಅವರೊಟ್ಟಿಗೆ ನಾನು ಸಹ ಹಾಡ್ತೀನಿ. ಮೊದಲು ಮಕ್ಕಳನ್ನೇ ಸ್ಟೇಜಲ್ಲಿ ಕೂರಿಸ್ತಿದ್ದೆ, ಅಂದರೆ ಅಷ್ಟು ಮಕ್ಕಳೆಲ್ಲ ಚಂದ ಚಂದ ಹಾಡ್ತಿದ್ರು.
0: ಮಕ್ಕಳಿಗೂ ಕೂಡ ವೇದಿಕೆ ಅಭ್ಯಾಸ ಆಯ್ಲಿ ಅಂತ?
1: ಹೌದು, ಎಲ್ಲ ಮಕ್ಕಳಿಗೂ ಈಗಲೂ ಹಾಗೆ. ಮಕ್ಕಳಿಗೆಲ್ಲ ವೇದಿಕೆ ಮೇಲೆ ಸ್ಟೇಜ್ ಫಿಯರ್ ಬರಬಾರ್ದು ಅಂತ ಅವರನ್ನ ನಾನು ಕರ್ಕೊಂಡು ಹೋಗಿ ತಯಾರು ಮಾಡ್ತೀನಿ, ಮತ್ತು ಮುಂದೆ ಬೆಳೆಸೋದು ಅವರಿಗೆ ಬಿಟ್ಟಿದ್ದು.
0: ಖಂಡಿತ, ಗುರುಗಳು ಒಂದು ಮಾರ್ಗ ದರ್ಶನ ಕೊಡುವಂಥದ್ದು ಅಥವಾ ಒಂದು ಮಾರ್ಗದಲ್ಲಿ ಅವ್ರನ್ನ ತೋರಿಸಿ ಬಿಡುವಂಥದ್ದು ಕೆಲಸ ಗುರುಗಳು ಮಾಡುವಂಥದ್ದು.
1: ಮತ್ತು ಬರೀ ಕಲಿತು ಸುಮ್ಮನೆ ಇದ್ರೆ ಏನು ಪ್ರಯೋಜನ ಆಗಲ್ಲ ಸಂಗೀತ ಅನ್ನೋದು.
0: ಹೌದು ಹೌದು ಹೌದು,
1: ಹೊರಗೆ
0: ಬರ್ಬೇಕು ಅಂದ್ರೆ ಬರುವಂತ ಶಿಷ್ಯಂದರಿಗೆ ನೀವು ಸಂಗೀತ ಹೇಳಿಕೊಡ್ತಾ ಜೊತೆ ಜೊತೆಗೆ ಒಂದಿಷ್ಟು ವೇದಿಕೆ ಕೂಡ ಅವ್ರಿಗೆ ಕಲ್ಪಿಸಿ ಕೊಡ್ತಾ ಹೋಗುದು, ಯಾಕಂದ್ರೆ ಧೈರ್ಯ ಬರಲಿ, ಹಾಡಿ ಹಾಡಿ ಧೈರ್ಯ ಬರಲಿ ಅಂತ.
1: ಮತ್ತೆ ಅಲ್ಲಿ ಇಲ್ಲಿ ಎಲ್ಲ ಕಾಂಪಿಟೇಷನ್ ಇದೆ, ಹೋಗಿ ಹಾಡ್ತಾರೆ ಎಲ್ಲ. ನಾನು ಸ್ಟೂಡೆಂಟು ಹೋದ್ಮೇಲೆ ಅವರು ಫಸ್ಟ್ ಪ್ರೈಜೇ ತಗೊಂಡು ಬರೋದು, ಹಾಗೆ ಅವ್ರಿಗೆ ಟ್ರೈನ್ ಅಪ್ ಮಾಡ್ತೀನಿ.
0: ಒಂದು ರೀತಿ ಅದು ಗುರುಗಳಿಗೆ ಒಂಥರ ಹೆಮ್ಮೆ ಅಲ್ಲ ಅದು. ಹೌದು,
1: ಸ್ಟೂಡೆಂಟ್ ಆ ರೀತಿ ಬಂದ್ರೆ ನಮಗೆ ಹೇಳಿಕೊಟ್ಟಿದ್ದಕ್ಕೆ
0: ಸಾರ್ಥಕ
1: ಮನ್ಸಿಗೆ ಸಂತೋಷ ಆಗ
0: ಖುಷಿ ಇದೆ. ಆ ಖುಷಿ ಎಲ್ಲವನ್ನ ಒಗ್ಗೂಡಿಸಿಕೊಂಡ್ರೆ ಅದೇ ಖುಷಿಯಲ್ಲಿ ನಮಗೋಸ್ಕರ ಒಂದು ವಚನವನ್ನ ಪ್ರಸ್ತುತಿ ಪಡಿಸುಕಾತ.
1: ಬಸವಣ್ಣನ ವಚನ ಹಾಡ್ತೇನೆ, ರಾಗ ವಾಸಂತಿ ಅದು.

0: ಹಾಡಿದವರು ವಿದುಷಿ ನಳಿನಿ ವೆಂಕಟರಮಣರಾವ್ ಕುಂದಾಪುರ, ಕೀಬೋರ್ಡ್ನಲ್ಲಿ ರವೀಂದ್ರ ಐತಾಳ್ರು ಕೋಟೇಶ್ವರ, ತಬಲಾದಲ್ಲಿ ಶ್ರೀನಿವಾಸ್ ಶೇಟ್ ಕುಂದಾಪುರ. ಮೇಡಮ್, ಈಗ ಆಕಾಶವಾಣಿ ಬಿ ಗ್ರೇಡ್ ಕಲಾವಿದೆ ಆದೆ ಅಂತ ಹೇಳಿದ್ರಿ, ಅಲ್ಲಿಯ ಪಯಣ ಹೆಂಗಾಯ್ತು, ಅಲ್ಲಿಗೆ ಹೆಂಗೆ ಅವಕಾಶ ನಿಮಗೆ ದೊರೀತು?
1: ಅಲ್ಲಿ ನಾನು 1986 ಅಲ್ಲಿ ಅಲ್ಲಿ ಆಡಿಷನ್ಗೆ ಅಪ್ಲೈ ಮಾಡಿದೆ. ಅವಾಗೆಲ್ಲ ಪೂರ ಮ್ಯಾನ್ಯಲ್, ಈಗೆಲ್ಲ ಆನ್ಲೈನಲ್ಲಿ ಮಾಡುವಂಥದ್ದು. ಅವಾಗ ನಾವು ಆವಾಗ ಆಫೀಸಿಗೆ ಹೋಗಿ ಅಪ್ಲಿಕೇಶನ್ ತಗೊಂಡು ಆಡಿಷನ್ಗೆ ಕರೀತಾರೆ ಅವ್ರು. ನಾವು ಜನವರಿಗೆ ಅಪ್ಲೈ ಮಾಡಿದರೆ ಜುಲೈ ಹಾಗೆ ಆಡಿಷನ್ ಆಗುತ್ತೆ. ಕೊನೆಗೆ ಸೆಲೆಕ್ಟ್ ಆದೆ ನಾನು. 3 ತಿಂಗಳಿಗೆ 2 ಸಿಟ್ಟಿಂಗ್ ಮಾಡ್ಕೊಂಡು ರೆಕಾರ್ಡ್ ಎಲ್ಲ ಮಾಡಿ, ಅದು ಹಾಗೆ ಸಾಮಾನ್ಯ ಒಂದು 20 ವರ್ಷ ಹಾಗೆ ನಾನು ಹಾಡ್ಕೊಂಡೇ ಇದ್ದೆ ಅಲ್ಲಿ. ಇವರಿಗೆಲ್ಲ ಟ್ರಾನ್ಸ್ಫರ್ ಆಗಿ ನಾವು ಮುಂದೆ ಹೋದ್ಮೇಲೆ ಮತ್ತೆ ಅಲ್ಲಿ ನಿಲ್ಲಿಸಿದೆ. ಬರ್ಲಿಕ್ಕೆ ಹೋಗ್ಲಿಕ್ಕೆ ಎಲ್ಲ ತಾಪ ಹಾಗೆ ಅದು ಅಲ್ಲಿ ಆಯ್ತು, ನಿಲ್ಲಿಸ್ತು.
0: ಅವಾಗಿನ ಅನುಭವನೆ ಹೇಳಿದ್ರಿ, ಅವಾಗ ಈಗ ತರ ಆನ್ಲೈನ್ ಏನಿರ್ಲಿಲ್ಲ ಅಂತ, ಅವಾಗ ರೆಕಾರ್ಡಿಂಗ್ ಅದ್ರ ಬಗ್ಗೆ ಎಲ್ಲ ಈಗ ನೀವೇ ಕೂತು ಮಾತಾಡ್ತಾ ಇದ್ರಿ, ಆಗ ನೀವೇ ಕೂತು ಹಾಡ್ತಾ ಇದ್ರಿ, ಆ ಅನುಭವ ಹೆಂಗಿತ್ತು ಅಂತ?
1: ಅಲ್ಲಿ ಹೀಗೆ ಇದೆ, ನಾವು ಸ್ಟುಡಿಯೋದೊಳಗೆ ನಾವು ಕೂತ್ಕೊಳ್ಳೋದು, ಪಕ್ಕದಲ್ಲಿ ಅವರು ಇನ್ಸ್ಟ್ರೂಮೆಂಟ್ ಎಲ್ಲ ನುಡಿಸ್ತಾರೆ. ಹೀಗೆ ಅಲ್ಲಿ ಎದುರಿಂದ ನಮಗೆ ಕಾಣ್ತಾ ಇರ್ತದೆ ಅವರು ರೆಕಾರ್ಡ್ ರೂಮಲ್ಲಿ ರೆಕಾರ್ಡ್ ಮಾಡ್ತಾರೆ.
0: ಫಸ್ಟ್ ನಿಮ್ಮ ಹಾಡನ್ನ ರೇಡಿಯೋದಲ್ಲಿ ಕೇಳುವಾಗ ನಿಮ್ಗೆ ಹೆಂಗ ಅನ್ಸಿತ್ತು ಅಂತ?
1: ನಮಗೆ ಭಾರಿ ಖುಷಿ, ಅವಾಗ ಸಂತೋಷ, ರೇಡಿಯೋದಲ್ಲಿ ಬಂತು ಅಂತ. ನಮ್ಮ ಫ್ರೆಂಡ್ಸ್ ಅವರು ಇದು ಸುತ್ತಮುತ್ತಲಿನವರಿಗೆಲ್ಲ ಬರ್ತದೆ ಕೇಳಿ ಅಂತೆಲ್ಲ.
0: ಅವಾಗ ಈಗ ಅಂದ್ರೆ ಅದಾದ್ಮೇಲೆ ಪ್ರಸಾರ ಅಂದ್ರೆ ಯೂಟ್ಯೂಬ್ ಅಲ್ಲೋ ಅಥವಾ
1: ಅದೆಲ್ಲ.
0: ಹೌದು, ಅವಾಗೆಲ್ಲ ಬರೋ ಹೊತ್ತಿನಲ್ಲೇ ಕೇಳಬೇಕಿತ್ತು ಅವರಿಗೆಲ್ಲ. ಹೇಗೆ ಅದನ್ನ
1: ಬೆಳಿಗ್ಗೆ 8:20 ಬರೋದು ಗೀತಲಹರಿ ಅಂತ, 10 ನಿಮಿಷ ಬರೋದದು, 2 ಹಾಡು ಹೀಗೆ ಬರ. 3 ತಿಂಗಳಿಗೆ ಒಂದ್ಸರಿ ಕರಿತಾ ಇದ್ರು. ಹಾಗೆ ನಾವು ನಮ್ಮ ಫ್ರೆಂಡ್ಸಿಗೆಲ್ಲ ಹೀಗೆ ಹೇಳೋ ಖುಷಿ ಆಗ್ತಿತ್ತು ಅವಾಗೆಲ್ಲ. ಮತ್ತೆ ಮತ್ತೆ ಅದು ಅಭ್ಯಾಸ ಆಯ್ತು. ಮತ್ತೆ ಹಾಗೆ ಒಂದು 18-20 ವರ್ಷ ಮಾಡಿದೆ. ಮತ್ತೆ ನಾನು ಸ್ಕೂಲ್ ಎಲ್ಲ ಓಪನ್ ಮಾಡಿದೆ ಅಲ್ಲ,
0: ಅವಾಗ ಒಂದು ಆಕಾಶವಾಣಿ ಅಂದ್ರೆ ಅಷ್ಟು ಚಂದ ಇತ್ತು. ಈಗ ರೇಡಿಯೋ ಎಲ್ಲಿಯೋ ನಾವು FM ರೇಡಿಯೋಗಳನ್ನ ಕೇಳುತ್ತ, ಆದ್ರೆ ಆಕಾಶವಾಣಿ ಆಗ ಒಂದು ಆಕಾಶವಾಣಿ ಅಂತ ಅಂದ್ರೆ ಅದೇನೋ ಒಂದು ಖುಷಿ ಇರ್ತಿತ್ತು ಅಲ್ಲಿ, ಒಂದು ಅವಕಾಶ. ಹೌದು ಹೌದು,
1: ಅವಾಗ ದೂರದರ್ಶನ ಎಲ್ಲ ಇರ್ಲಿಲ್ಲ. ಆಮೇಲೆ ನಾನು ಇದೇ ಬೆಂಗಳೂರಲ್ಲಿ ಸಿಟಿ ಇನ್ಸ್ಟಿಟ್ಯೂಟ್ ಅಂತ ತುಂಬಾ ಫೇಮಸ್ ಅದು ಚಾಮರಾಜಪೇಟೆಯಲ್ಲಿ, ಅಲ್ಲಿ 2 ತಿಂಗಳು ರಾಮೋತ್ಸವ ಮಾಡ್ತಾರೆ. ಅಲ್ಲಿ ಹೀಗೆ ಅಪ್ಕಮಿಂಗ್ ಆರ್ಟಿಸ್ಟ್ಗಳಿಗೆ 5-6 ಕೊಡ್ತಾರೆ. ಆಮೇಲೆ 6:30 ದೊಡ್ಡ ದೊಡ್ಡ ಆರ್ಟಿಸ್ಟ್ ಎಲ್ಲ ಬಂದು ಹಾಡ್ತಾರೆ. ನಮಗೂ ಅಲ್ಲಿ ಅವಕಾಶ ಕೊಡ್ತಾರೆ. ಕೊನೆ ಬೆಳಿಗ್ಗೆ 10:00-11 ಹೀಗೆ ನಾವು ಯಾರಿಗೂ ಒಂದು ಹೋಗಿ ನಮಗೆ ಒಂದು ಪ್ರೋಗ್ರಾಮ್ ಕೊಡಿ ಅಂದರೆ ಅವರು ಡಿಸಪಾಯಿಂಟ್ ಮಾಡ್ತಿರ್ಲಿಲ್ಲ, ಅಡ್ಜಸ್ಟ್ ಮಾಡಿ ಕೊಡ್ತಿದ್ರು. ಅದು ಎಲ್ಲ ದೊಡ್ಡ ಪ್ರಿಂಟ್ ಆಗಿ ಬರ್ತಿತ್ತು, ಎಲ್ಲವರಿಗೂ ಒಂದು ಅದು ತಿಳಿತಿತ್ತು ಇಂಥವ್ರದ್ದು ಪ್ರೋಗ್ರಾಮ್ ಇಂಥ ದಿನ ಇದೆ ಅಂತ. ಅಲ್ಲಿ 1,000+ ಸೇರ್ತಾರೆ, ತುಂಬ ಫೇಮಸ್ ಅದು. ಈಗಲೂ ನಡೀತಾ ಉಂಟು, ಈಗಲೂ ನಡೀತಾ ಉಂಟು ರಾಮನವಮಿ ಮೊನ್ನೆ ಆಯ್ತಲ್ಲ, ಹಾಗೆ ಅಲ್ಲಿ ಹಾಡಿದ್ರೆ ತುಂಬ ವೆಯ್ಟ್ ಜಾಸ್ತಿ.
0: ಅಂತ ಕಡೆಯಲ್ಲೆಲ್ಲ ಹೋಗಿ ಹಾಡಿದ್ರಿ, ಆ ಅನುಭವ ಕೂಡ ನಿಮ್ಮದ್ದಾಯ್ತು, ಆ ಒಂದು ಖುಷಿ ಕೂಡ ಇತ್ತು. ಅಂದ್ರೆ ನೀವು ಎಲ್ಲಿ ವೇದಿಕೆಗಳಿದ್ರು ಕೂಡ ಹೋಗಿ ಹಾಡ್ಲಿಕ್ಕೆ ಖುಷಿ ಪಡ್ತಿದ್ರಿ. ಅಂದ್ರೆ ಇದರಿಂದ ನನಗೆ ಅನ್ಸೋದು, ನೀವೇ ಹೇಳೋ ಮಾತಿಂದ ಅಂದ್ರೆ ನಿಮಗಿದ ಆ ವೇದಿಕೆಗಳನ್ನ ಹತ್ತಿ ಹತ್ತಿ ನಿಮಗೊಂದು ಕಾನ್ಫಿಡೆನ್ಸ್ ಆಗಿರ್ಬೋದು, ಅಥವಾ ಅನುಭವಗಳನ್ನ ಪಡಿತಾ ಹೋಗಕ್ಕೆ ವೇದಿಕೆ ನಾವು ಹತ್ತಲೇಬೇಕಂತ, ನಾವು ಕಲ್ತದಕ್ಕಿಂತ ಹೆಚ್ಚಾಗಿ ಅದನ್ನ ಬೆಳೆಸ್ಕೊಳ್ಕಾರೆ
1: ಅದು ಟೈಪೇ ಬೇರೆ. ಮನೆಯಲ್ಲಿ ಕೂತ್ಕೊಂಡು ಹಾಡೋದೇ
0: ಆ ಅನುಭವ ತಕ್ಕಂತ ಹೋಯ್ಕ ಅಂತ ಹೇಳ್ತಾರೆ. ಇದೊಂದು ಕಿವಿ ಮಾತು ಅಂತ ಹೇಳಕ್ಕೆ ನಮ್ಮ ಕೇಳುಗ ಯಾರೇ ಕೇಂತಿದ್ರು ಕೂಡ, ನಾವು ಕಲಿಯುವುದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಕಲಿತ ಮೇಲೆ ಅದನ್ನ ಹೇಗೆ ನಾವು ಹೌದು ಉಪಯೋಗಿಸ್ಕೊಂತ
1: ಉಪಯೋಗಿಸ್ಕೊಳ್ಳೋದೇ
0: ಅದು ಕೂಡ
1: ಅದು ಖುಷಿ ಕೊಡ್ತದೆ.
0: ಹೌದು ಹೌದು ಹೌದು,
1: ತುಂಬಾ ಒಳ್ಳೇದದು ಸಂಗೀತ ಅನ್ನೋದು, ಭಾರಿ ಒಳ್ಳೇದು. ನಮ್ಮ ಹೆಲ್ತ್ ಇಂಪ್ರೂವ್ ಆಗುತ್ತೆ,
0: ಹಾಡಿ
1: ಸಂತೋಷ ಆಗುವಾಗ ಹೆಲ್ತ್ ಬರುತ್ತೆ,
0: 4 ಜನ
1: ಕೇಳಿ ಅವರಿಗೂ ಸಂತೋಷ ಆಗುತ್ತೆ
0: ಖಂಡಿತ.
1: ಹಾಗೆ ತುಂಬಾ ವೇದಿಕೆಯಲ್ಲಿ ಹಾಡಿದ್ದೀನಿ ನಾನು.
0: ಈ ಸಂಗೀತ ಎಲ್ಲ ಬಿಟ್ಟು ನೀವು ಹಿಂದಿ ವಿಶಾರದ ಕೂಡ ಮಾಡ್ಕೊಂಡ್ರಿ, ಅದು ಯಾವಾಗ?
1: ನಾನು ಹಿಂದಿ ವಿಶಾರದ ಮಾಡಿದ್ದು 8th standard ಇಂದ SLC ಒಳಗೆ ಎಲ್ಲ ವಿಶಾರದ ಡಿಗ್ರಿ ಸಮ. ಅದು ಒಬ್ರು ಸರ್ ಇದ್ರು ಅವಾಗ, ಅವರು ಪಾಪ ಬೆಳಿಗ್ಗೆ ನಮಗೆ ಸ್ಕೂಲ್ ಶುರುವಾಗೋ ಮೊದಲೇ 9 ಗಂಟೆಯಿಂದ 10 ಗಂಟೆವರೆಗೆ ಹಿಂದಿ ಪಾಠ ಮಾಡ್ತಿದ್ರು. ಹಾಗೆ ನಾವು ಪ್ರಥಮ, ಮಧ್ಯಮ, ರಾಷ್ಟ್ರ ಭಾಷೆ, ವಿಶಾರದ, ಅದರಲ್ಲಿ ಎರಡು ಪಾರ್ಟ್ ಉಂಟು, ಪೂರ್ವಾರ್ಧ ಉತ್ತರ. ಅದು ಡಿಗ್ರಿಗೆ, ಬಿ ಎ ಡಿಗ್ರಿಗೆ ಸಮ. ಅಷ್ಟು ಮಾಡಿಕೊಂಡೆ. ಕೊನೆಗೆ ನಾವು ಪಿ ಯು ಸಿಗೆ ತೀರ್ಥಹಳ್ಳಿಗೆ ಹೋದ್ವಿ ಅಲ್ಲಿ ಕಲೀಲಿಕ್ಕೆ. ಕೊನೆಗೆ ಅದು ಅಲ್ಲೇ ನಿಲ್ತು. ಇಲ್ಲಿ ಪ್ರವೀಣ ಮಾಡ್ಬೋದಿತ್ತು.
0: ಅಂತೂ ಹಿಂದಿ ವಿಶಾರದ ಅದೆಲ್ಲ ಮಾಡ್ಕೊಂಡಿದ್ದು ಒಂದು ತರದಲ್ಲಿ ಆ ವಿದ್ಯೆಗಳನ್ನೆಲ್ಲ ಕಲಿತ ಆಮೇಲೆ ಎಲ್ಲವನ್ನ ಬಿಟ್ಟು ಇದ್ದು ಉದ್ಯೋಗ ಕೂಡ ಬಿಟ್ಟು ಎಳಕ ಹೆಚ್ಚು ಬಂದದ್ದಂತಂದ್ರೆ ಸಂಗೀತಕ್ಕೆ. ಸಂಗೀತ ನಿಮ್ಮನ್ನ ಎಳಕಂತು ಅಂತ ಹೇಳಕ್ಕೆ ಅಲ್ಲಿಗೆ ಬಂದು ಅಲ್ಲಿ ನೀವೊಂದು ಎಲ್ಲವೂ ಆಸಕ್ತಿಯಿಂದ ಅದು ಕಲಿತಾ ಹೋದ್ರಿ. ಹಾಗೆ ಅದರಲ್ಲೇ ಒಂದು ಖುಷಿ ಕಂಡ್ಕಂತ ಒಂದಿಷ್ಟು ಮಕ್ಕಳಿಗೆ ದಾರಿದೀಪ ಆತ ಅದನ್ನೆಲ್ಲ ಮುಂದುವರ್ಸ್ಕಂತ ಹೋದ್ರಿ. ಇಷ್ಟೆಲ್ಲ ಮಾಡಿದವರಿಗೆ ಖಂಡಿತ ಒಂದಿಷ್ಟು ಪ್ರಶಸ್ತಿ ಪುರಸ್ಕಾರಗಳು ಬಂದೇ ಬಂದಿರತ್ತೆ. ಅದು ಎಲ್ಲೆಲ್ಲ ಯಾವ್ಯಾವ ರೀತಿ ಪ್ರಶಸ್ತಿಗಳು ನಿಮ್ಗೆ ಬಂದಿತ್ತು ಅದನ್ನು ಹೇಳಕ್ಕ?
1: ಅದು
0: ಬೇರೆ ಬೇರೆ ಕಡೆಗಳಲ್ಲಿ ನೀವು ಹಲವು ಪ್ರಶಸ್ತಿಗಳನ್ನು ನಿಮ್ಮ ಮಡಿಲಿಗೆ ಹೈಕೊಂಡಿದ್ರಿ. ತುಮಕೂರಲ್ಲಿ ಆಗಿರ್ಬೋದು, ಅದು ಬೇರೆ ಬೇರೆ ಥರ ಪ್ರಶಂಸೆ.
1: ಮನೆಯವರಿಗೆ 3 ವರ್ಷ ಒಂದೊಂದು ಊರಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಎಲ್ಲದಕ್ಕೂ ನಮಗೆ ನನಗೆ ಎನ್ಕರೇಜ್ ನನ್ನ ಗಂಡ.
0: ಎಲ್ಲಕ್ಕಿಂತ ಒಂದು ಅಪರೂಪದ ಪ್ರಶಸ್ತಿ ಅಥವಾ ವಿದುಷಿ ಗಂಗೂಬಾಯಿ ಹಾನಗಲ್ ಅವರಿಂದ ಪ್ರತಿಭಾ ಪುರಸ್ಕಾರ ಪಡ್ಕೊಂಡಿದ್ರು. ಅದೊಂದು ತುಂಬಾ ಖುಷಿ ಅಂತ ಹೇಳ್ಬೋದು ಅಥವಾ ಹೆಮ್ಮೆ ಪಡುವಂತ ವಿಷಯ ಅಂತ ಹೇಳ್ಬೋದು.
1: ತುಂಬಾ ದೊಡ್ಡ ವಿದ್ವಾಂಸರವರು. ಅವರಿಗೆ ಭಾರಿ ಸಂತೋಷ ಆಯ್ತು. ನಮ್ದು 1 ಗಂಟೆ ಕಾನ್ಸರ್ಟ್ ಅಲ್ಲಿ ದಾವಣಗೆರೆಯಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ಮಕ್ಕಳಿಗೆಲ್ಲ ಪ್ರತಿಭಾ ಪುರಸ್ಕಾರ ಅಂತ 80% ಬಂದವರಿಗೆಲ್ಲ ಕೊಡುವಂತ ಒಂದು ಕಾರ್ಯಕ್ರಮ ಅದು. ಗಂಗೂಬಾಯಿ ಹಾನಗಲ್ ಬಂದಿದ್ರು. ಅವಾಗ 1 ಗಂಟೆ ಅವರೆದುರು ಹಾಡಿದ್ದೆ. ಅವರು ತುಂಬಾ ಖುಷಿ ಆಯ್ತು. ಅವ್ರದ್ದು ಹಿಂದೂಸ್ತಾನಿ, ನಮ್ದು ಕರ್ನಾಟಕ ಮ್ಯೂಸಿಕ್. ಹಾಗೆ 1 ಗಂಟೆ ಹಾಡಿದ್ದೆ. ಅವರಿಂದ ನನಗೆ ಪ್ರಶಸ್ತಿ ಸಿಕ್ಕಿದ್ರು. ತುಂಬಾ ಹೆಮ್ಮೆ. ನಾನು ಎಷ್ಟು ವರ್ಷ ಕಲ್ತದ
0: ಒಂದು ಸಾರ್ಥಕ್ಯ ಪಡೆದ ಕ್ಷಣ ಅಂತ ಹೇಳಕ್ಕೆ
1: ಗುರುಗಳಿಂದ ಆಶೀರ್ವಾದ ಸಿಕ್ತು ಅಂತ ಒಂದು ತುಂಬಾ ಸಂತೋಷ. ಹಾಗೆ ಅಲ್ಲಿ ನಾವು ಇದರಲ್ಲಿ ದಾವಣಗೆರೆಯಲ್ಲಿ ಕೃಷ್ಣ ಕಲಾಮಂದಿರ ಅಂತ ಇತ್ತು. ಅಲ್ಲಿ ನನಗೆ ಕಾನ್ಸರ್ಟ್ ಎಲ್ಲ ಮಾಡಿಸಿ ಅಲ್ಲಿ ಹಾನರ್ ಮಾಡಿದ್ದಾರೆ. ಶ್ರೀಕೃಷ್ಣ ಕಲಾ ಒಂದು ಪ್ರಶಸ್ತಿ. ಆಮೇಲೆ ಕನ್ನಡ ಹೈದರಾಬಾದ್ ಅಲ್ಲಿ
0: ಹೌದು
1: ಹಾಡಿದಾವಾಗ ಅಲ್ಲಿ ಅವರು ಹೀಗೆ ಗೌರವ ಕೊಟ್ಟಿದ್ದಾರೆ. ಈಗ ಮೈಸೂರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕಾವ್ಯ ಕಾವೇರಿ ಅಂತ ಸಂಘ ಅದು ಇತ್ತು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ. ಅಲ್ಲಿಯೂ ಒಂದೊಂದು ಗೌರವ ಸಿಕ್ಕಿದೆ. ಆಮೇಲೆ ನಾವು ಕುಂದಾಪುರಕ್ಕೆ ಬಂದ್ವಿ ಅಲ್ಲ, ಕುಂದಾಪುರದಲ್ಲಿ ದ್ರಾವಿಡ ಬ್ರಾಹ್ಮಣ ಪರಿಷತ್ನಿಂದ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲಿ ಎಲ್ಲ
0: ಗೌರವ ಪುರಸ್ಕಾರಗಳು
1: ಸಾಲಿಗ್ರಾಮ ಗುರುನರಸಿಂಹದಲ್ಲಿ ನಮ್ಮ ಮನೆ ದೇವರದು ಗುರುನರಸಿಂಹ. ಹಾಗೆ ಅಲ್ಲಿ 2 ವರ್ಷದ ಕೆಳಗೆ ಸಾಲಿಗ್ರಾಮ ಹಬ್ಬದಲ್ಲಿ ನಾನು 1-2 ಗಂಟೆ ಪ್ರೋಗ್ರಾಮ್ ಕೊಟ್ಟಿದ್ದೆ ಕ್ಲಾಸಿಕಲ್. ಅಲ್ಲಿ ಸಹ
0: ಪ್ರತಿಭೆ ನಿಮ್ಮದು, ವೇದಿಕೆ ನಮ್ಮದು ಅಂತ ಹೇಳಿ. ಹಾ, ಅಲ್ಲಿ ಯಾವ ತರದಲ್ಲಿ ಅಲ್ಲಿ ಅವಕಾಶ ಹೇಗೆ ಬಂತು ಅಥವಾ ಅಲ್ಲಿ ಕೂಡ ನಿಮಗೆ ಗೌರವ ಪುರಸ್ಕಾರ ಸಿಕ್ಕಿ?
1: ನಮ್ಮತ್ರ ಹೀಗೆ ನೀವು ಹಾಡಬೇಕು, ನಮ್ಮ ವೇದಿಕೆಯಲ್ಲಿ ಒಂದ್ಸರಿ ಕಾರ್ಯಕ್ರಮ ಕೊಡಬೇಕು ಅಂತ ಹೇಳಿದ್ರು. ಹಾಗೆ ನಾನು ಒಂದ್ಸರಿ ನಾನು ಹೀಗೆ ಒಂದೂವರೆ ಗಂಟೆ ಹಾಡಿದೆ ಅಲ್ಲಿ. ಅಲ್ಲಿ ಅದು ಉಪ್ಪಿನ ಕೂದರು ಗೊಂಬೆ ಮನೆ ಅಲ್ಲ, ಎಲ್ಲ ದಾಸರ ಪದ ಉಗ ಭೋಗ ಹೀಗೆ ಹಾಡಿ ಪ್ರೋಗ್ರಾಮ್ ಮಾಡಿದ್ದು. ಅಲ್ಲಿ 3-4 ಸರಿ ಕರೆದು ಮಾಡಿಸಿದ್ದಾರೆ. ಕೆಲವು ಸರಿ ಮಕ್ಕಳನ್ನ ಒಟ್ಟಿಗೆ ಕರ್ಕೊಂಡು ಹೋಗಿದ್ದೆ. ಹಾಗೆ
0: ಬೇರೆ ಬೇರೆ ಕಡೆಯಲ್ಲಿ ಹೀಗೆ ಪುರಸ್ಕಾರಗಳು ಇದೆಲ್ಲ ಬಂತು. ಸಂಗೀತದ ಪಯಣ ಈ ರೀತಿ ಆದರೆ ಮತ್ತು ನಿಮಗೆ ಇನ್ನೂ ಹಲವು ಆಸಕ್ತಿ ಇತ್ತು ಅಥವಾ ಕಲೆ ಕೈಗೂಡಿತ್ತು ಅಂತ ಹೇಳಕ್ಕ ವಿಶೇಷ ಕಸೂತಿ ಒಂದಿಷ್ಟು ನೀವು ಕಲಿಯುವುದಲ್ಲದೆ ಬೇರೆ ಒಂದಿಷ್ಟು ಜನರಿಗೆ ಹೇಳಿಕೊಡುವಂಥ ಅಭ್ಯಾಸ ಕೂಡ ಇಟ್ಕೊಂಡಿದ್ರಿ. ಬೇರೆ ಬೇರೆ ಈ ಕಸೂತಿ ಕಲೆ ಅಂದರೆ ಯಾವ ರೀತಿಯಲ್ಲಿ ಅದು
1: ಕಚ್ ವರ್ಕು, ಆಮೇಲೆ ಕ್ರೋಶ, ಅದೆಲ್ಲ ಸೀರೆಗೆಲ್ಲ ಮಾಡೋದು,
0: ಸೀರೆಗೆ ಮಾಡೋ
1: ಕ್ಲಾತು, ಪೇಂಟಿಂಗು, ಆಮೇಲೆ ಏಲಕ್ಕಿ ಸಿಪ್ಪೆಯಲ್ಲಿ ಅದು ಮೀರಾಬಾಯಿ, ಮತ್ತೆ ಹೀಗೆ ಬಳ್ಳಿಗಳು ಹೂವು ಹಾಗೆ, ಮತ್ತೆ ತಂತಿಯಿಂದ ಅಲ್ಯೂಮಿನಿಯಂ ತಂತಿಯಿಂದ ಈಶ್ವರ ಪಾರ್ವತಿ, ಮತ್ತೆ ಶಿಲಾಬಾಲಿಕೆ ಎಲ್ಲ ಗ್ಲಾಸ್ ಎಲ್ಲ ಇಟ್ಟು ಶಿಲಾಬಾಲಿಕೆ ಆ ಥರ ಎಲ್ಲ ತುಂಬಾ ಮಾಡೋ ಹುಚ್ಚು ಕ್ರಾಫ್ಟ್ ಅವಾಗ ತುಂಬಾ ಆ ಏಜ್.
0: ಇದು ನೀವಾಗಿ ಕಲ್ತದಂದ್ರೆ ಈಗೆಲ್ಲ ನಮ್ಗೆ ಇದೆ ಸೋರ್ಸ್, ಮಸ್ತ್ ಇದೆ ಯೂಟ್ಯೂಬ್ ಅಲ್ಲಿ ಬೇಕಾದಂಗೆ ಹುಡುಕಿದ್ರೆ ನಮ್ಗೆ ಸಿಕ್ಕತ್ತೆ, ನಾವು ಕಲೀಲಕ್ಕ. ಗುರುಗಳು ಬೇಕಂತಿಲ್ಲ, ಬಟ್ ಇದು ಹಿಂದೆ ಮೊದ್ಲು ಕಲಿಬೇಕಾದ್ರೆ ಯಾರು ಹೇಳ್ಕೊಡೋರು ಬೇಕು, ಇಲ್ಲ ಅದ್ರ ಬಗ್ಗೆ ನಮಗೊಂಚೂರು ಆಲೋಚನೆ ಬೇಕಾಗತ್ತೆ, ಕಂಡು ಕಲಿಯುವಂತ ಆಲೋಚನೆ ನಮ್ಗೆ ಬೇಕಾಗತ್ತೆ.
1: ಯಾರು ಹೇಳ್ಕೊಟ್ಟಿದ್ ಗುರುಗಳಿಲ್ಲ, ನಮ್ ಹೀಗೆ ನಮ್ಮ ಫ್ರೆಂಡ್ ಒಬ್ರು ಮಾಡಿದ್ರು, ಅವ್ರದ್ ನೋಡಿ ನಾನು ಮಾಡ್ತಾ ಇದ್ದಿದ್ದೆ ಎಲ್ಲವೂ ಅಷ್ಟೇ. ಮತ್ತೆ ರಂಗೋಲಿ, ರಂಗೋಲಿದು ತುಂಬಾ ಹುಚ್ಚು, ಸಣ್ಣದಿಂದ ಐದನೇ ಕ್ಲಾಸ್ ಇಂದನು ಅದು ಹುಚ್ಚು, ಅದು ಇವತ್ತಿಗೂ ಉಂಟು. ರಂಗೋಲಿ ಬಿಡಿಸೋದು, ತರವಾರಿ, ಚುಕ್ಕಿ ರಂಗೋಲಿ ಎಲ್ಲ ನೋಡಿ ಕಲಿಯ ಪುಸ್ತಕಗಳೆಲ್ಲ
0: ಸಿಕ್ತಿತ್ತು.
1: ಉಡುಪಿ ಬಾಯಿ ಅದರಲ್ಲಿ ಎಲ್ಲ ರಂಗೋಲಿ ನೋಡೋದು, ಪುಸ್ತಕದಲ್ಲಿ ಬರೆಯೋದು, ಮನೆ ಎದುರ ಹಾಕೋದು, ಅದು ಹಾಬಿ. ರಂಗೋಲಿ ಬಿಡಿಸೋದು ತುಂಬಾ ಇತ್ತು.
0: ಅದ್ರ ಜೊತೆ ಒಂದು ವಿಶೇಷವಾಗಿತ್ತು, ಸೋಪು ಶಾಂಪು ಎಲ್ಲ. ಈಗ ನಾವೆಂತ ಕಷ್ಟ ಪಡೋದಿಲ್ಲ, ಸೀದಾ ಪ್ಯಾಟೆಗೆ ಹೊತ್ತು ಯಾವುದು ಕಂಪನಿ ಒಳ್ಳೇದಂದು ಕಂಡು ಹಿಡ್ಕೊಂಡು ಬರ್ತಾ ಇಕ್ಕಂತ. ಆದ್ರೆ ನೀವು ಅದು ಮಾಡಲಿ, ಇವತ್ತಿಗೂ ಸೋಪು ಶಾಂಪು ಎಲ್ಲ ಮನೆಗೆ ತಯಾರು ಮಾಡ್ತಿದ್ರಿ. ಆ ವಿದ್ಯೆ ಹ್ಯಾಂಗ ಕಲ್ತ್ರಿ?
1: ಅದು ನಾವು ಮಹಿಳಾ ಸಭೆಯಲ್ಲಿ ನಮ್ಮ ನನ್ನ ಗಂಡನ ಚಿಕ್ಕಮ್ಮ ಮಂಗಳೂರಲ್ಲಿ ಆನಂದಿ ಸದಾಶಿವರಾವ್ ಅಂತ ಪ್ರೆಸಿಡೆಂಟ್ ಆಗಿದ್ರು ಮಹಿಳಾ ಸಭೆದು. ಅಲ್ಲಿ ತುಂಬಾ ಲೇಡೀಸಿಗೆ ತುಂಬಾ ಕಲಿಯುವಂತದ್ದೆಲ್ಲ ಹೀಗೆ ಡೆಮಾನ್ಸ್ಟ್ರೇಷನ್ ಎಲ್ಲ ಇಟ್ಟಿದ್ದು. ಹಾಗೆ ಒಂದ್ಸಲಿ ಸೋಪ್ ಮಾಡುದು ಡೆಮಾನ್ಸ್ಟ್ರೇಷನ್ ಇಟ್ರು ಮನೆಗೆ, ಬಟ್ಟೆ ಹಾಕೋ ಸೋಪು, ಆಮೇಲೆ ಸೋಪಿನ ಪೌಡ್ರು, ಹೀಗೆ ಅದೆಲ್ಲ ತುಂಬಾ ಮಾಡ್ತಿದ್ದೆ. ನಂಗೆ ತುಂಬಾ ಯೂಸ್ ಆಯ್ತು, ಸುಮಾರು 10 ವರ್ಷ ಮಾಡಿದೆ. ಈಗ ಅಗತ್ಯ ಇಲ್ಲ, ನಾನು ನನ್ನ ಗಂಡ ಇಬ್ಬರು ಮಕ್ಕಳೆಲ್ಲ ಮದುವೆ ಹೋದ್ರಲ್ಲ,
0: ಅಂತೂ ಅದನ್ನು ಕೂಡ ಮಾಡಿ
1: ಸುಮಾರು 10-12 ವರ್ಷ ಮಾಡಿದ್ವಿ
0: ಮನೆಯಲ್ಲೇ ಮಾಡ್ತಿದ್ರಿ. ಎಲ್ಲವನ್ನ ಕೂಡ ಸಮಯಕ್ಕೆ ಸರಿಯಾಗಿ ಸಮಯ ಹೊಂದಾಣಿಕೆ ಮಾಡ್ಕೊಂಡು ಮಾಡ್ತಾ ಇದ್ರಿ. ಇದಕ್ಕೆಲ್ಲ ಒಂಥರ ದೇವರು ಕೂಡ ಬೆನ್ನೆಲ್ಲ ಬಾಯಿ ನಿಂತಿದೆ ಅಂತ ಹೇಳಕ್ಕ.
1: ದೇವ್ರ ದಯೆ ಇಲ್ದಿದ್ರೆ ಯಾವುದು
0: ಆಗುದಿಲ್ಲ ಅಲ್ಲ.
1: ದೇವ್ರ ಶಕ್ತಿ ಕೊಡ್ಬೇಕು, ಆಮೇಲೆ ಉಮೇದು ಕೊಡ್ಬೇಕು.
0: ಹೌದು,
1: ಎಲ್ಲ ದೇವ್ರ ದಯೆ
0: ಮಾಡೋದು ಕೂಡ ಎಲ್ಲದೂ ಕೂಡ ಪ್ರೇರೇಪಣೆ ಅವನು ಕೊಟ್ಟಾಗ ನಾವು ಮಾಡ್ಕೊಂಡು ಹೋಗ್ತೇನು ಅಂತ ಹೇಳಿ
1: ಎಲ್ಲಾ ಕಲೆಯನ್ನು ದೇವ್ರ ದಯದಿಂದನೇ ಬಂದ.
0: ಹೌದು, ನಾವೆಲ್ಲ ಪಾತ್ರಧಾರಿಗಳು, ಅವನೆಲ್ಲ ಸೂತ್ರಧಾರಿ ಅಲ್ವಾ. ಹಂಗೆ ಹೇಳ್ತಾ ನಿಮ್ ಬಾಯಲ್ಲಿ ಒಂದು
1: ಆಶೀರ್ವಾದ
0: ಎಲ್ಲವೂ ಕೂಡ ಬೇಕಂತ ಹೇಳ್ತಾ ಇದ್ರಿ. ಆ ದೇವರು ದೊಡ್ಡವರ ಆಶೀರ್ವಾದ ಎಲ್ಲವನ್ನ ನೆನ್ಪು ಮಾಡ್ಕೊಂತ ಒಂದು ದೇವ್ರ ಬಗ್ಗೆ ಇರುವಂತ ಭಾವಗೀತೆ. ಆ ದೇವ್ರ ಎಲ್ಲೆಲ್ಲಿದ್ದ ನಮ್ಗೆ ಗೊತ್ತಿಲ್ಲ, ಆ ದೇವರನ್ನ ಹುಡುಕುವಂತ ಒಂದು ಭಾವಗೀತೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಅದನ್ನ ನಮಗಾಗಿ ಹಾಡ್ಬೋದಾ?

0: ಎಸ್ ಶಿವರುದ್ರಪ್ಪನವರ ರಚನೆಯ ಒಂದು ಭಾವಗೀತೆ. ಹಾಡಿದವರು ವಿದುಷಿ ನಳಿನಿ ವೆಂಕಟರಮಣ ರಾವ್ ಕುಂದಾಪುರ, ಕೀಬೋರ್ಡ್ನಲ್ಲಿ ರವೀಂದ್ರ ಐತಾಳ್ರು ಕೋಟೇಶ್ವರ, ತಬಲಾದಲ್ಲಿ ಶ್ರೀನಿವಾಸ ಶೇಟ್ ಕುಂದಾಪುರ. ಮೇಡಮ್, ಒಂದು ಚಂದದ ಭಾವಗೀತೆಯನ್ನು ಪ್ರಸ್ತುತಪಡಿಸಿದ್ರಿ, ಕೇಂದ್ರ ಖುಷಿ ಪಡ್ತ. ಅದ್ರ ಜೊತೆಗೆ ಸಂಗೀತ ಪಯಣ ಹಲವು ವರ್ಷದಿಂದ ಮಾಡ್ತಾ ಬಂದ್ರಿ, ಮಾಡ್ತಾ ಮಾಡ್ತಾ ಹಲವು ಮಕ್ಕಳಿಗೆ ಕೂಡ ನೀವು ಸಂಗೀತ ಶಿಕ್ಷಣವನ್ನು ಕೊಡ್ತಾ ಬಂದ್ರಿ, ಗುರುಗಳಾಗಿ ಗುರುತಿಸಿಕೊಂಡ್ರಿ. ಇದಲ್ಲದೆ ನೀವು ಸಂಗೀತ ಅಂತ ಹೊರಟಾಗ ಎಕ್ಸಾಮಿನರ್ ಆಗಿ ಕೂಡ ಒಂದಿಷ್ಟು ವರ್ಷ ಕೆಲಸ ಮಾಡಿದ್ರಿ ನೀವು, ಅದು ಹೇಗೆ, ಅದು ಅಲ್ಲಿ ಹೇಗೆ ನಿಮಗೆ ಅಲ್ಲಿಗೆ ಪಾದಾರ್ಪಣೆ ಮಾಡುವಂಗೆ ಆಯಿತು, ಅಥವಾ ಅದರ ಅನುಭವ ಹೇಗಿತ್ತು?
1: ಅದು ನಾನು ಸಂಗೀತ ನಾನು ಡಿಗ್ರಿ ಎಲ್ಲ ಆದಮೇಲೆ ವಿದ್ವತ್ ಎಲ್ಲ ಆದಮೇಲೆ ನಾನು ಅದು ಆವಾಗ ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ ಮಲ್ಲೇಶ್ವರದಲ್ಲಿ, ಅಲ್ಲಿ ನಾವು ಎಂ ಸೆಕ್ಷನ್ ಅಂತ ಇದೆ, ಮ್ಯೂಸಿಕ್ ಸೆಕ್ಷನ್, ಅಲ್ಲಿ ಹೋಗಿ ನಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿದೆ, ಎಲ್ಲ ಮ್ಯಾನ್ಯಲ್ ಆವಾಗ ಹೋಗಿ ಹೆಸರು ಬರೆಸಿ ಬರಬೇಕು, ಹಾಗೆ ಅಷ್ಟೇ ಅಲ್ಲಿ ಮತ್ತೇನಿಲ್ಲ ಬರೆಸಿ ಬರೋದು. ಕೊನೆಗೆ ನಮ್ಗೆ ಅವರು ಯಾವಾಗಲೂ ಪ್ರತಿ ವರ್ಷ ಎಲ್ಲ ಪೋಸ್ಟಲ್ಲಿ ಬರೋದು, ಬರಬೇಕು ಎಕ್ಸಾಮಿನರ್ ಆಗಿ ಅಂತ. ಹಾಗೆ ಸುಮಾರು ಒಂದು 18-20 ವರ್ಷ ಎಲ್ಲ ಕಡೆಗೆ ಕರ್ನಾಟಕದ ಅನೇಕ ಜಿಲ್ಲೆಗಳಿಗೆ ಆವಾಗ ಹೋಗಿ ಜೂನಿಯರು ಸೀನಿಯರು ವಿದ್ವತ್ ಬೋರ್ಡಿಗೂ ಒಂದ್ಸರಿ ಎಕ್ಸಾಮಿನರ್ ಆಗಿ ಹೋಗಿದ್ದೆ. ಹಾಗೆ ಹಲವು ಕಡೆ ಮಂಗಳೂರು, ಶಿವಮೊಗ್ಗ,
0: ಬೇರೆ ಬೇರೆ ಜಿಲ್ಲೆಗಳಿಗೆ ಕೂಡ ಹೋಗ್ತಾ ಇದ್ರಿ.
1: ಉಡುಪಿಲಿ ಸುಮಾರು ಒಂದು 10 ವರ್ಷ ಹೋಗಿದ್ದೆ.
0: ಅಲ್ಲಿ ಹೋಗಿ ಉಡುಪಿ ಆದ್ರೆ ನಿಮ್ಗೆ ಅಪ್ ಅಂಡ್ ಡೌನ್ ಮಾಡ್ಲಕ್ಕಾದ್ರೆ ಬೇರೆ ಕಡೆ ಅಂತಂದ್ರೆ
1: ಹೌದು, ನಮ್ಗೆ ಎಲ್ಲಿ ಹತ್ರ ಇರ್ತದೋ ಅಲ್ಲಲ್ಲಿಗೆ ಅವರು ಪೋಸ್ಟ್ ಮಾಡ್ತಾರೆ.
0: ಈಗ ಸಂಗೀತ ಕಲಿಕಾರ, ಈಗ ಕೆಲವರು ಈಗ ಮಕ್ಕಳು ಹುಟ್ಟಿ ಕೂಡಲೇ ಒಂದು ಸಂಗೀತ ಕಲೀಲಿ, ಇದು ಕಲೀಲಿ, ಅದು ಕಲೀಲಿ, ನಮಗೆ ಈ ತಂದೆ ತಾಯಿಗಳಿಗೆ ಒಂದು ದಾವಂತ ಇರುತ್ತೆ. ನೀವು ಹೇಳಿದ್ರೆ ಸಂಗೀತ ಕಲಿಕಾರೆ ಮಕ್ಕಳಿಗೆ ಮಿನಿಮಮ್ ಎಷ್ಟು ವರ್ಷ ಆಯ್ಕೆ ಅಂದೇಳಿ ಹೇಳಿದ್ರಿ?
1: ಒಂದು ಎಲ್ಲ 6 ವರ್ಷಕ್ಕೆ ಒಳ್ಳೇದು, ಅಂದರೆ ಬರೀ ದೇವ್ರ ನಾಮ ಕಲಿಸ್ಲಿಕ್ಕೆ ಮಕ್ಕಳಿಗೆ ಸಣ್ಣ ಸಣ್ಣ ಹಾಡು, ಸಣ್ಣ ಭಾವಗೀತೆ, ಸಣ್ಣ ದೇವ್ರ ನಾಮ ಎಲ್ಲ 6 ವರ್ಷಕ್ಕೆ, 6 ವರ್ಷದಿಂದ ಶುರು ಮಾಡಿದರೆ ಒಳ್ಳೇದು ಮಕ್ಕಳಿಗೆ. ಆಮೇಲೆ 8 ವರ್ಷ ಆಗುವಾಗ ಕ್ಲಾಸಿಕಲ್ ಸಂಗೀತ ಕಲ
0: ಶಾಸ್ತ್ರೀಯಕ್ಕೆ
1: ಸ್ವಲ್ಪ ಇದು ಬರುತ್ತೆ, ಸ್ವಲ್ಪ ಸ್ವಲ್ಪ ಕಲಿಸ್ತಾ ಹೋಗುದು.
0: ಹೌದು, ಇಲ್ದಿದ್ರೆ ತೀರಾ ಕೆಲವು ಮಕ್ಕಳು ಹೋತ ಒಂದು 2 ತಿಂಗಳ ಬಾರಿ ಉಮೇದಲ್ಲಿ ಹೋಗೋದು ಕಾಣತ್ತೆ, ಕಡೆಗೆ ಅವ್ರಿಗೆ ಆ ಕ್ಲಾಸಿಕಲ್ ಶಾಸ್ತ್ರೀಯಕ್ಕೆ ಹೋದಾಗ ಸ್ವಲ್ಪ ಬೇಜಾರಾಪು ಶುರುವಾತ.
1: ಇದು ಭಾವಗೀತೆ
0: ಇವನ್ನೆಲ್ಲ ಹಾಡಿನಲ್ಲಿ ಮೊದ್ಲು ಅವ್ರಿಗೆ ಒಂದು ರುಚಿ ಸಿಕ್ಕ ಕಡೆಗೆ ಅವ್ರು ಶಾಸ್ತ್ರೀಯ ಶಾಸ್ತ್ರೀಯಕ್ಕೆ ಹೋಗ್ಬೇಕು.
1: ಕೆಲವು ಮಕ್ಕಳು ತುಂಬಾ

0: ಕಲಿಯೋದು. ಆ ಹುಡುಗ ಅಂತೂ ಪೂರ ಕೇಳಿ ಅಷ್ಟು, ಈ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ವಿ ಮುಂದಿನ ಕ್ಲಾಸಲ್ಲಿ ರೆಡಿ. ಅವನು ಅವನು ತಬಲ ಎಲ್ಲ ನುಡಿಸ್ತಾ ಇದ್ದ, ಸಂಗೀತನೂ ಹಾಡ್ತಿದ್ದ. ನಾನು ತುಂಬಾ ಕಡೆ ಕರ್ಕೊಂಡು ಹೋಗ್ತಿದ್ದೆ ಹಾಡುವ, ಎಲ್ಲ ಕಡೆಯಲ್ಲೂ ಅವನಿಗೆ ಬರ್ತಿತ್ತು ಪ್ರೈಜ್.
1: ಅಂತ ಅಂತ ಮಕ್ಕಳು ಕೂಡ ಸಿಕ್ಕತ್ರು ಅಂತ.
0: ಈಗಲೂ ಬರ್ತಾ ಇದ್ದಾರೆ ಒಂದೆರಡು ಮಕ್ಕಳು. ಕೇಳಿಯೇ ಕಲಿಯೋದು, ಪೂರ ಬೈ ಹಾರ್ಟ್. ದೊಡ್ಡವ್ರು ಕಲಿಯಲ್ಲ, ಆ ಮಕ್ಕಳು ಹಾಡ್ತಾವೆ, ಎಲ್ಲ ಹಾಡ್ತಾವೆ, ಎಲ್ಲ ದೇವ್ರ ನಾಮ ಭಾವಗೀತೆ ಕೇಳಿ.
1: ಹಾಗಾಗಿ ಹೇಳುದಲ್ಲ, ಮಕ್ಳು ಇದ್ದಾಗ ಬೇಗ ತಲೆಗೆ ಬತ್ತು, ತಲೆಗೆ ಹೊತ್ತು, ದೊಡ್ಡವರಾದ್ಮೇಲೆ ಬೇಗ ಹೋತಿಲ್ಲ ಅಂತ ಹೇಳ್ತಾರೆ ಅಂತ ಹೇಳಿ. ಸ್ವಲ್ಪ ಅಭ್ಯಾಸ ಜಾಸ್ತಿ ಬೇಕಾ,
0: ಸಂಸ್ಕಾರದಲ್ಲಿ ಬಂದಿರುತ್ತೆ.
1: ಅವೆಲ್ಲ ಇದ್ದಾಗ ಹೌದು,
0: ಸಂಗೀತ ಅಂದ್ರೆ ಸಂಸ್ಕಾರದಲ್ಲಿ ಬರುತ್ತೆ.
1: ಈಗ ನೀವು ಇಷ್ಟೆಲ್ಲ ನಿಮ್ಮ ಚಟುವಟಿಕೆಗಳೆಲ್ಲ ಗಮನಿಸಿ ಹಲವು ಸಂಘ ಸಂಸ್ಥೆ ಪುರಸ್ಕಾರವನ್ನು ಕೊಟ್ಟಿದ್ದು, ನಿಮ್ಮ ಹತ್ರ ಕೇಳಿದೆ ಹಾಗೆ ನಿಮ್ಮ ಇದರನ್ನು ಓದ್ತಾನೆ ಕೂಡ ನಾನು ಅದನ್ನು ಗೊತ್ತಾಯ್ತು ಆ ವಿಚಾರಗಳು ಕೂಡ. ಅದಲ್ಲದೆ ಈಗ ಅಂದರೆ ನಾವು ಏನೋ ಆಯ್ತು, ಈಗ ಇವತ್ತು ಕರೀತಾ ರೇಡಿಯೋದಲ್ಲಿ ಇಂಟರ್ವ್ಯೂ ಮಾಡ್ತಾ ಅಥವಾ ಇನ್ನೆಲ್ಲೋ ಒಂದು ಯೂಟ್ಯೂಬಲ್ಲಿ ಕರಿತೀವಿ ಇಂಟರ್ವ್ಯೂ ಮಾಡ್ತಾ ಏನೋ ಪ್ರತಿಬಿದ್ದವರಿಗೆ ಈಗ ಹಲವು ಕಡೆಯಲ್ಲಿ ಗುರುತಿಸ್ತರು, ಆದರೆ ಮೊದಲು ಅವಕಾಶಗಳು ಕಡಿಮೆ ಇತ್ತು. ಆದರೆ ನಿಮ್ಮ ಇದನ್ನು ನೋಡುವಾಗ ತುಂಬ ಹಲವು ಪತ್ರಿಕೆಗಳಲ್ಲಿ ನಿಮ್ಮ ಬಗ್ಗೆ ಬಂದಿತ್ತು, ಲೇಖನಗಳೆಲ್ಲ ಬಂದಿತ್ತು. ಯಾವ್ಯಾವ ಪತ್ರಿಕೆಗಳಾಗ್ಲಿಗೆ ಪತ್ರಿಕೆಗಳೇ ತುಂಬಾ
0: ಅವಾಗ
1: ಮೇರು ಸ್ಥಾನದಲ್ಲಿ ಇದ್ದಿತ್ತು ಅಂತ ಹೇಳಕ್.
0: ಸಂಯುಕ್ತ ಕರ್ನಾಟಕ, ತರಂಗ, ಉದಯವಾಣಿ, ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡ್, ಇದೆ ಇದರಲ್ಲೆಲ್ಲ ನಮ್ದು ಕಚೇರಿ ಎಲ್ಲ ಸಂಗೀತ ಕಾನ್ಸರ್ಟ್ ಎಲ್ಲ ಮಾಡ್ತಿದ್ದೆ ಅಲ್ಲ, ಅವಾಗ ರಿವ್ಯೂಗೆ ಬರ್ತಾ ಇದ್ರು. ಮೈಸೂರು ಸುಬ್ರಹ್ಮಣ್ಯ ಅಂತ ಇದ್ರು ಬೆಂಗಳೂರಲ್ಲಿ, ಅವ್ರು ತುಂಬಾ ಫೇಮಸ್ ವೀಣೆ ವೀಣೆ ವಿದ್ವಾನ್ ಅವರು. ಅವರು ರಿವ್ಯೂ ಮಾಡಿದ, ನಾನು ಸುಬ್ರಹ್ಮಣ್ಯದಲ್ಲಿ ಹಾಡಿದಾಗ ಸಂಗೀತ ಅಲ್ಲಿ ಸೇವೆ ಕೊಡ್ಲಿಕ್ಕೆ ಹೋಗಿದ್ದೆ ನಾನು. ಅವಾಗ ಅವ್ರು ಬಂದಿದ್ರು ಅಲ್ಲಿ ರಿವ್ಯೂ ಮಾಡ್ಲಿಕ್ಕೆ. ಅವರೆಲ್ಲ ಹಾಗೆ ತುಂಬಾ ದೊಡ್ಡ ಆರ್ಟಿಸ್ಟ್ ಅವರು, ಸಂಗೀತದ ಹಿನ್ನೆಲೆಯಿಂದ ಬಂದವರು ಅವರು. ಹಾಗೆ ಅವರು ಯಾರೋ ಸಂಗೀತ ಯಾರ್ದು ಮರಿಮಗ, ಅವನು ದೊಡ್ಡ ಸಂಗೀತ ನೆನಪಿಗೆ ಬರಲ್ಲ ನನಗೆ. ಅವರ ವೀಣೆ ಶೇಷಣ್ಣನ ಮರಿಮಗ ಅವರು. ಅವರು ಹಾಗೆ ರಿವ್ಯೂ ಮಾಡಿ ಸುಮಾರು ಪೇಪರಲ್ಲಿ ಮ್ಯಾಗಝಿನಲ್ಲೆಲ್ಲ ಬಂದಿತ್ತ ಅವಾಗ ಸುಮಾರು ವರ್ಷದಿಂದ.
1: ಇವತ್ತಿಗೂ ಅದನ್ನು ಹಾಗೆ ತೆಗೆದಿಟ್ಕೊಂಡಿದ್ರೆ ಲೈಕ್ ಮಾಡಿ.
0: ಕುಂದಾಪುರದಲ್ಲಿ ಶಿವಾನಂದ ಕಾರಂತ ಅವರು ಬರೆದಿದ್ದಾರೆ ಲೇಖನ. ದಾವಣಗೆರೆಯಲ್ಲಿಯೂ ಜ್ಯೋತಿ ಅಂತ ಹೇಳಿ ಒಬ್ರು ಮೇಡಮ್, ಅಲ್ಲಿಯೂ
1: ಅಂತೂ ಹಲವು ಪತ್ರಿಕೆಗಳಲ್ಲಿ ನಿಮ್ಮ ಬಗ್ಗೆ ಲೇಖನಗಳು, ರಿವ್ಯೂ, ಕಾರ್ಯಕ್ರಮದ ರಿವ್ಯೂ ಅಂತ ಹೇಳಿ ಬೇರೆ ಬೇರೆ ಬಂತು. ಇವೆಲ್ಲ ಒಂದು ಖುಷಿಯನ್ನ ಆ ಭಗವಂತ ನಿಮ್ಗೆಲ್ಲವನ್ನ ಕರುಣಿಸಿ ಕೊಟ್ಟಿದ್ದ ಹಾಗೆ ದೇವ್ರು ಮತ್ತೊಂದಿಷ್ಟು ಸಮಯ ನಿಮಗೆ ಆರೋಗ್ಯ ಆಯುಷ್ ಎಲ್ಲ ಕೊಡ್ಲಿ. ಯಾಕಂದ್ರೆ ನಿಮ್ಮಿಂದ ಹಲವು ವಿದ್ಯಾರ್ಥಿಗಳು ಈ ಸಂಗೀತನ ಕಲ್ತಕಂತ ಅದನ್ನ ಅವರ ಕಲೆಯನ್ನ ಬೆಳಗಿಸ್ಕೊಂಡ್ಲಿ ಅಂತ.
0: ಮಕ್ಕಳು ಏನು ಕಲಿತಾರ ಎಲ್ಲ ಹೇಳಿ ಕೊಡ್ತೀನಿ ನಾನು. ಮಕ್ಕಳು
1: ಕಲಿಬೇಕಷ್ಟೇ
0: ಅಷ್ಟೇ,
1: ಅಂತ ಗುರುಗಳು ಸಿಕ್ಕುದು ತೀರಾ. ಈಗ ಒಂಥರ ಓಟ ಶುರುವಾಗಿದೆ, ಇವತ್ತು ಬಂದ್ರೆ ನಾಳೆ ಕ್ಲಾಸಿಗೆ ಅವ್ರು ಪರ್ಫೆಕ್ಟ್ ಇರಬೇಕು. ಈಗ ತಂದೆ ತಾಯಿಗಳಿಗೂ ದಾವಂತ ಇರುತ್ತ, ಹೇಳಿಕೊಡುವ ಗುರುಗಳಿಗೂ ಅಷ್ಟೇ. ಅದನ್ನ ಹೇಳಿಕೊಟ್ರೆ ಎಲ್ಲಿ ಅಪ್ಪ ಅಮ್ಮ ಬೈತ್ರಿ ಅಂದ್ ಗುರುಗಳಿಗೆ ಒಂದು ಟೆನ್ಷನ್ ಇರುತ್ತೆ. ಯಾಕಂದ್ರೆ ಅಪ್ಪ ಅಮ್ಮ ಇದೇ ಹೇಳಿಕೊಟ್ರೆ ನಾವೆಲ್ಲ ಹೋಗೋ ಒಂದೇ ಸಾಲನ್ನ ಇಡೀ ಒಂದು ತಿಂಗಳು ಕಲ್ತಿತ್ತು ನೆನ್ಪಿತ್ತು, ಇಡೀ ಒಂದು ತಿಂಗಳು ಒಂದೇ ಸಾಲ ಕಲ್ತದ್ದ.
0: ಒಂದು ಕ್ಲಾಸಿಗೆ ಒಂದು ಹೇಳ್ಕೊಡ್ಬೇಕು, ನೆಕ್ಸ್ಟ್ ಕ್ಲಾಸಿಗೆ ಬೇರೆ ಹೇಳ್ಕೊಡ್ಬೇಕು. ಅಂದ್ರೆ ಟ್ರೈನ್ ಅಪ್ ಮಾಡಿ ಮಾಡಿ ಕಲಿಯೋ ಮಕ್ಕಳಿಗೆ, ಕಲಿಯೋರು ಏನ್ ಕಲಿತಾರೆ ಎಲ್ಲ ನಂಗೆ ಏನ್ ಗೊತ್ತು ಎಲ್ಲ
1: ಹೇಳಿಕೊಡು.
0: ಅವ್ರು ಕಲಿಬೇಕು, ಅವ್ರ ಮೇಲೆ ಬರ್ಬೇಕು ಅಂತ.
1: ಬಹುಶಃ ಈ ಹೌದು, ಇದರಿಂದ ಬಂದ ಮಕ್ಳಿಗೆ ಖಂಡಿತ ಇದ್ರಿಂದ ಉಪಯೋಗ ಇತ್ತು ಅಥವಾ ಅನುಕೂಲ ಇರ್ತಿ. ಇಂಥ ಗುರುಗಳು ಸಿಕ್ಕಿದ್ರೆ ಆ ಮಕ್ಕಳು ಕೂಡ ಬೆಳೀತರು ಅಂತ ಹೇಳಿಕೊಳ್ತಾ ಎಲ್ಲದಕ್ಕೂ ಧನ್ಯವಾದ ತಿಳಿಸ್ತಾ, ಕೊನೆಯದಾಗಿ ನಮಗೋಸ್ಕರ ಒಂದು ರಾಮ ಗೋವಿಂದ ಸೀತಾರಾಮ ಗೋವಿಂದ ಅನ್ನುವಂತಹ ಒಂದು ಕೀರ್ತನೆಯನ್ನು ಹಾಡ್ತೀರಿ.

0: ಪುರಂದರದಾಸರ ಕೀರ್ತನೆ ಹಾಡಿದವರು ವಿದುಷಿ ನಳಿನಿ ವೆಂಕಟರಮಣರಾವ್ ಕುಂದಾಪುರ, ಕೀಬೋರ್ಡ್ನಲ್ಲಿ ರವೀಂದ್ರ ಐತಾಳ್ರು ಕೋಟೇಶ್ವರ, ತಬ್ಲಾದಲ್ಲಿ ಶ್ರೀನಿವಾಸ್ ಶೇಟ್ ಕುಂದಾಪುರ. ಮೇಡಮ್, ಕೊನೆಯದಾಗಿ ಒಂದು ರಾಮ ಸಂಕೀರ್ತನೊಂದಿಗೆ ಈ ಕಾರ್ಯಕ್ರಮಕ್ಕೆ ಶುಭ ಮಂಗಳವನ್ನು ಹಾಡ್ತಾ ಇಲ್ಲಿವರೆಗೆ ಬಂದು ನಿಮ್ಮೆಲ್ಲ ಒಂದು ಅನುಭವವನ್ನು ಅನಿಸಿಕೆಯನ್ನು ನಮ್ಮೊಂದಿಗೆ ಮುಕ್ತವಾಗಿ ಹಂಚಿಕೊಂಡು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ರಿ, ಅದಕ್ಕೆ ನಿಮಗೆ ರೇಡಿಯೋ ಕುಂದಾಪುರದ ಕಡೆಯಿಂದ ತುಂಬ ಪ್ರೀತಿಯ ಧನ್ಯವಾದಗಳು.
1: ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂಥ ನಿಮಗೂ ಸಹ, ರೇಡಿಯೋ ಕುಂದಾಪುರ ಅವರಿಗೆ ಸಹ ತುಂಬ ಧನ್ಯವಾದಗಳು.
0: ಧನ್ಯವಾದ. ಹಾಗೆ ಕೀಬೋರ್ಡ್ ಮತ್ತು ತಬಲಾದಲ್ಲಿ, ಕೀಬೋರ್ಡ್ನಲ್ಲಿ ರವೀಂದ್ರ ಐತಾಳ್ರು ಕೋಟೇಶ್ವರ, ಹಾಗೆ ತಬಲಾದಲ್ಲಿ ಶ್ರೀನಿವಾಸ್ ಶೇಟ್ ಕುಂದಾಪುರ ಅವರಿಗೂ ಕೂಡ ಪ್ರೀತಿಯಿಂದ ಧನ್ಯವಾದವನ್ನು ತಿಳಿಸಿಕೊಳ್ತಾ ಈ ಕಾರ್ಯಕ್ರಮಕ್ಕೆ ಒಂದು ಶುಭ ಚುಕ್ಕಿಯನ್ನು ಇಡುವ. ನಮಸ್ಕಾರ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಸುಪ್ರೀತ ಪುರಾಣಿಕ. ಬದುಕಿನ ಸಂಗೀತವಿ ಸುಪ್ರೀತ ಕಾರ್ಯಕ್ರಮಕ್ಕೆ ಶುಭ ಚುಕ್ಕಿಯನ್ನು, ಪೂರ್ಣ ಚುಕ್ಕಿಯನ್ನು ಇಡ್ತಾ ಇದ್ದೆ. ನಮಸ್ಕಾರ.

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನೀವು ಕೇಳ್ತಿದ್ದೀರಾ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬಾರಂದಾಡಿ. ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕಾಗಿ ಜನತಾ ಹೈಸ್ಕೂಲ್ ಹೆಮ್ಮಾಡಿ ಇಲ್ಲಿನ ವಿದ್ಯಾರ್ಥಿಗಳು ರೆಡಿಯಾಗಿ ಕುಳಿತಿದ್ದಾರೆ. ಕಾರ್ಯಕ್ರಮ ನಿರೂಪಣೆಗಾಗಿ ಮುಖ್ಯ ಶಿಕ್ಷಕರಾದ ಜಗದೀಶ್ ಶೆಟ್ಟಿಯವರು ಮಕ್ಕಳೊಂದಿಗೆ ಸಿದ್ಧವಾಗಿದ್ದಾರೆ. ಹಾಗಿದ್ಮೇಲೆ ಕಾರ್ಯಕ್ರಮವನ್ನು ತಡ ಮಾಡೋದು ಬೇಡ, ಕಾರ್ಯಕ್ರಮ ಶುರು ಮಾಡೋಲ್ದ? ಜಗದೀಶ್ ಸರ್, ಕಾರ್ಯಕ್ರಮ ಶುರು ಮಾಡಿ ಕಾಂಬ.
1: ಜನತಾ ಪ್ರೌಢಶಾಲೆ ಹೆಮ್ಮಾಡಿ, ನಮ್ಮ ಶಾಲೆಯಲ್ಲಿ ಇಂದು ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಶುಭವನ್ನ ಹಾರೈಸ್ತಾ ಇದ್ದೇವೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳು ಒಂದಾಗು ಮಂಕುತಿಮ್ಮ ಎಂಬ ಮಂಕುತಿಮ್ಮನ ಉತ್ತಮವಾದಂತಹ ನುಡಿಯೊಂದಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ನಮ್ಮ ವಿದ್ಯಾರ್ಥಿಗಳು ವಿಘ್ನ ವಿನಾಶಕನ ಸ್ತುತಿಯೊಂದಿಗೆ ಇದೀಗ ನಮ್ಮ ಮುಂದೆ.

0: ಕಾರ್ಯಾಗ.
1: ತಮ್ಮ ಸುಮಧುರವಾದಂತಹ ಕಂಠದಿಂದ ಪ್ರಾರ್ಥನೆಯನ್ನು ಹಾಡಿದಂತಹ ವಿದ್ಯಾರ್ಥಿಗಳಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಮುಂದಿನ ಅಂದ್ರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವ ರೀತಿಯಲ್ಲಿ ತನ್ನ ಒಂದೇ ಕಂಠದಲ್ಲಿ ವಿವಿಧ ರೀತಿಯ ಸ್ವರವನ್ನ ಹೊರಹೊಮ್ಮಿಸ್ತಿಕ್ಕಿದ್ದಾನೆ ರೋಹನ್.
2: ನಮಸ್ಕಾರ. ನಾನ ಬೆಳಗ್ಗೆ ಜಾಮದಾಗಿ ಏಳುಕ್ಕೆ ಮನ್ಸಿಲ್ಲ ಮರೆ, ನಾನ ಎದ್ದೆ ಮರೆ, ಕಡಿಗೆ ಕೂಳಿ ಕುಗ್ತಿತ್ ಏಳು ಏಳು ಅಂತ ಕಣ್ ಹ್ಯಾಂಗ ಕುಗ್ತಿತ್ ಗೊತ್ತಾ? ಹಂಗೆ ಹೊರಗೋಣೆ ಹೊರಗೋರ್ ಕೂಡ ಹಂಗೆ ಮುಂದೋದೆ ಮುಂದೋದ್ ಕೂಡ ಹುಂಜ ಕುಗ್ತಿತ್ತೆ ಹಂಗ ಗೊತ್ತಿತ್ತಾ? ಹಂಗೆ ಕೈಗಳ ಮುಖದ ಹೊಕ್ಕೊಂಡೆ ಕೈಗಳ ಮುಖದ ಹೊಕ್ಕ ಅಮ್ಮ ಅದೇ ಹುಲ್ಲ ಹಾಕಿ ಬಂದಳ ಅದನ್ನ ಅನ್ಕೊಂಡ್ ಕೂತ್ಕೊಂಡ್ರೆ ಹಂಗೆ ಮುಂದೇನೆ ಮುಂದೆ ಅನ್ಕೊಂಡ ನಾಯಿ ಮತ್ತೆ ಬೆಜ್ಜಾಗ ಮಾಡ್ಕೊತಿದ್ದೆ ಹೆಂಗ ಗೊತ್ತಿತ್ತಾ?

0: அங்கே உண்மைதானே, அந்த மரத்தில் நான் கோகிலி தேங்க கொடுத்தா குறி கொடுத்து தேங்க கொடுத்தா
1: ತನ್ನ ವಿವಿಧ ಸ್ವರಗಳಿಂದ ಮಿಮಿಕ್ರಿಯನ್ನ ಪ್ರಸ್ತುತಪಡಿಸಿದಂತಹ ರೋಹನ್ ನಿಯೋನಿಗೆ ಕೃತಜ್ಞತೆಗಳು. ನಮ್ಮ ಕುಂದಾಪುರ ಕನ್ನಡ ಭಾಷೆ ಯಾವ ಜನಪದ ಸಾಹಿತ್ಯಕ್ಕೂ ಕಮ್ಮಿ ಇಲ್ಲ. ಹಿಂದೆಲ್ಲ ನಮ್ಮವರು ಭತ್ತ ಕುಟ್ಟುವಾಗ, ಅಕ್ಕಿ ಬೀಸುವಾಗ, ಮಗಿನ ಮನ್ಸುವಾಗ, ನಟ್ಟಿ ಕೊಯ್ಲು ಮಾಡುವಾಗ ಹೇಳುವ ಹಾಡುಗೂ ಅರ್ಥ ಇತ್ತು. ಬೇಕಾದ್ರೆ ಒಂದ್ ಹಾಡನ್ನ ಕೇಳಿ, ಮನೆಗೆ ನೆಂಟರು ಬಂದರೆ ನೆಂಟರಿಗೆ ಉಳಿರಿ ಅಂದ್ರೆ ಉಂಬುಕ್ಕೆ ಹಾಕೋಕೆ ಅಕ್ಕಿ ಇಲ್ಲ, ಅದಕ್ಕೆ ನೆಂಟರಿಗೆ ಗೊತ್ತಾಗಿದ್ದಂಗೆ ಹಾಗೆ ಹಾಡಂಗೆ ಹೇಳಿರಿ ಕಾಣಿ. ಇದೀಗ ನಿಮ್ಮ ಮುಂದೆ ಜನಪದ ಹಾಡುಗಳ ಮೂಲಕ, ಭತ್ತ ಕುಟ್ಟುವ ಹಾಡುವ ಮೂಲಕ ನಮ್ಮ ವಿದ್ಯಾರ್ಥಿಗಳು.

0: ಭತ್ತ ಕುಟ್ಟುವ ಹಾಡನ್ನ ಹೇಳಿ ಎಲ್ಲರನ್ನ ಮನರಂಜಿಸುವಂತಹ ವಿದ್ಯಾರ್ಥಿಗಳಿಗೆ ತುಂಬುರದೆಯ ಕೃತಜ್ಞತೆಗಳು. ಕತೆ ಅಂದ್ರೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ, ಚಿಕ್ಕ ಮಕ್ಕಳಿಂದ ವೃದ್ಧರವರೆಗೂ ಕತೆಯನ್ನ ಇಷ್ಟಪಡ್ತಾರೆ. ಅದೇ ರೀತಿಯಲ್ಲಿ ಭಕ್ತ ಪ್ರಹ್ಲಾದನ ಕಥೆಯೊಂದಿಗೆ ನಮ್ಮ ವಿದ್ಯಾರ್ಥಿ ಅದ್ವಿಕ.
1: ತುಂಬಾ ಹಿಂದೆ ಹಿರಣ್ಯಕಶಿಪು ಎಂಬ ರಾಜನಿದ್ದನು. ಆತ ತುಂಬಾ ಮುಂಗೋಪಿಯಾಗಿದ್ದನು. ಆತನಿಗೆ ಪ್ರಹ್ಲಾದ ಎಂಬ ಮಗನಿದ್ದನು. ಹಿರಣ್ಯಕಶಿಪನು ಘೋರ ತಪಸ್ಸನ್ನು ಆಚರಿಸಿ ಬ್ರಹ್ಮದೇವರನ್ನು ಪ್ರಸನ್ನಗೊಳಿಸಿ ತನ್ನ ಮರಣವು ಮನುಷ್ಯನಿಂದಾಗಲಿ ಪ್ರಾಣಿಗಳಿಂದಾಗಲಿ ವಿಷ ಜಂತುಗಳಿಂದಾಗಲಿ ಬರಕೂಡದು, ಹಗಲು ಅಥವಾ ರಾತ್ರಿ ಮನೆಯಲ್ಲಿ ಅಥವಾ ಮನೆಯ ಹೊರಗೆ ಬರಬಾರದು ಎಂದು ವರ ಪಡೆದುಕೊಂಡಿದ್ದ. ಈ ವರದಿಂದ ಅವನಿಗೆ ತನ್ನನ್ನು ಯಾರೂ ಕೊಲ್ಲಲಾರರು, ತಾನು ದೇವರಿಗಿಂತ ದೊಡ್ಡವನು ಎಂದು ಅನಿಸಿತು. ಇದರಿಂದ ರಾಜನಿಗೆ ಅಹಂಕಾರ ಬಂದಿತು. ಯಾರಾದರೂ ದೇವರು, ಅದರಲ್ಲಿಯೂ ವಿಷ್ಣುವಿನ ಹೆಸರು ಹೇಳಿದರೆ ಅವನಿಗೆ ಸಹಿಸಲು ಸಾಧ್ಯವಾಗುತ್ತಿರಲಿಲ್ಲ. ಹಿರಣ್ಯಕಶ್ಯಪನ ಮಗನಾದ ಪ್ರಹ್ಲಾದ ಮಾತ್ರ ಸತತವಾಗಿ ದೇವರ ನಾಮಸ್ಮರಣೆ ಮಾಡುತ್ತಿದ್ದನು. ನಾರಾಯಣ ನಾರಾಯಣ ಎಂದು ಜಪ ಮಾಡುತ್ತಲೇ ಅವನು ದೈನಂದಿನ ಕೆಲಸಗಳನ್ನು ಮಾಡುತ್ತಿದ್ದನು. ತಂದೆಗೆ ದೇವರ ನಾಮಸ್ಮರಣೆ ಮಾಡುವುದು ಇಷ್ಟವಾಗುವುದಿಲ್ಲ ಎಂದು ತಿಳಿದಿದ್ದರೂ ಪ್ರಹ್ಲಾದ ನಾರಾಯಣನ ಜಪ ಮಾಡುತ್ತಿದ್ದನು. ಇದರಿಂದ ಅವನು ತಂದೆ ಎದುರು ಬರುತ್ತಲೇ ಇರಲಿಲ್ಲ. ಆದರೂ ಯಾವಾಗಲೂ ಒಮ್ಮೆ ಪ್ರಹ್ಲಾದನಿಗೆ ರಾಜನ ಭೇಟಿಯಾಗುತ್ತಿತ್ತು. ಪ್ರಹ್ಲಾದನ ನಾಮಸ್ಮರಣೆಯನ್ನು ಕೇಳಿ ರಾಜನು ಸಿಟ್ಟಿನಿಂದ ಕೆಂಡ ಮಂಡಲವಾಗುತ್ತಿದ್ದನು ಹಾಗೂ ಮಗನಿಗೆ ಸಾಕಷ್ಟು ದೊಡ್ಡ ಶಿಕ್ಷೆಯನ್ನು ವಿಧಿಸುವಂತೆ ಸೇವಕರಿಗೆ ಆಜ್ಞೆ ಮಾಡುತ್ತಿದ್ದನು. ಒಂದು ದಿನ ನಾಮಜಪದಲ್ಲಿ ತಲ್ಲೀನನಾಗಿದ್ದ ಪ್ರಹ್ಲಾದನಿಗೆ ಹಿರಣ್ಯಕಶಿಪು ಬರುತ್ತಿರುವುದು ತಿಳಿಯಲೇ ಇಲ್ಲ. ರಾಜನು ನಾಮಜಪ ಕೇಳುತ್ತಿದ್ದಂತೆಯೇ ಸೇವಕರಿಗೆ ಬೆಟ್ಟದ ಎತ್ತರ ಭಾಗದಿಂದ ಆಳವಾದ ಕಂದಕದಲ್ಲಿ ಪ್ರಹ್ಲಾದನನ್ನು ನೂಕಿ ಹಾಗೂ ಹೀಗೆ ಮಾಡಿದ ನಂತರ ನನಗೆ ಬಂದು ತಿಳಿಸಿ ಎಂದು ಸೇವಕರಿಗೆ ಆದೇಶ ಮಾಡಿದನು. ಸೇವಕರು ಹಾಗೆಯೇ ಮಾಡಿದರು ಹಾಗೂ ರಾಜನಿಗೆ ಈ ಬಗ್ಗೆ ತಿಳಿಸಿದರು. ಸ್ವಲ್ಪ ಹೊತ್ತಿನಲ್ಲಿಯೇ ಅರಮನೆಯ ಮಹಡಿ ಮೇಲೆ ನಿಂತ ರಾಜನಿಗೆ ದೂರದಿಂದ ತನ್ನ ಮಗ ಅರಮನೆಯತ್ತ ಓಡಿ ಬರುವುದು ಕಾಣಿಸಿತು. ಜೀವಂತವಾಗಿರುವ ಪ್ರಹ್ಲಾದನನ್ನು ಕಂಡು ರಾಜನು ಸೇವಕರ ಮೇಲೆ ಕುಪಿತಗೊಂಡನು. ನಡೆದ ವಿಷಯವನ್ನು ತಿಳಿಯಲು ಮಗನನ್ನೇ ವಿಚಾರಿಸಬೇಕು ಎಂದು ರಾಜನು ಪ್ರಹ್ಲಾದನ ಅರಮನೆಯನ್ನು ಪ್ರವೇಶಿಸುತ್ತಿದ್ದಂತೆಯೇ ಸೇವಕರು ನಿನ್ನನ್ನು ಬೆಟ್ಟದ ಮೇಲಿನಿಂದ ನೂಕಿ ಹಾಕಿದರೋ ಇಲ್ಲವೋ ಎಂದು ಕೇಳಿದರು. ಹೌದು, ನೂಕಿದರು ಎಂದು ಪ್ರಹ್ಲಾದ ಉತ್ತರಿಸಿದನು. ಆಗ ರಾಜ, ಹಾಗಾದರೆ ನೀನು ಇಲ್ಲಿ ಹೇಗೆ ಬಂದಿರುವೆ ಎಂದು ಕೇಳಿದನು. ಆಗ ಪ್ರಹ್ಲಾದನು ನಗುತ್ತಾ ಹೇಳಿದನು, ನಾನು ಒಂದು ಮರದ ಮೇಲೆ ನಿಧಾನವಾಗಿ ಬಿದ್ದೆ, ಮರದ ಮೇಲಿಂದ ಕೆಳಗೆ ಇಳಿದೆ, ಅಲ್ಲಿಂದಲೇ ಒಂದು ಎತ್ತಿನ ಗಾಡಿ ಬರುತ್ತಿತ್ತು, ಅದರಲ್ಲಿ ಕುಳಿತು ದಾರಿಯವರೆಗೆ ತಲುಪಿದೆ. ಏಕೋ ಏನೋ ಸತತವಾಗಿ ನನ್ನ ಜೊತೆ ಯಾರೋ ಇದ್ದಾರೆ ಅನಿಸುತ್ತಿತ್ತು, ಆದುದರಿಂದ ನಾನು ಇಲ್ಲಿ ಬೇಗ ತಲುಪಿದೆ. ಇದನ್ನು ಕೇಳಿ ರಾಜನಿಗೆ ನಿರಾಶೆ ಆಯಿತು. ಕೆಲ ದಿನಗಳು ಉರುಳಿದವು. ರಾಜನು ವಿಶಿಷ್ಟ ಜನರಿಗೆ ಭೋಜನ ಕೂಟ ಏರ್ಪಡಿಸಿದ್ದ. ಅಲ್ಲಿಗೆ ಪ್ರಹ್ಲಾದನೂ ಹೋಗಿದ್ದ. ಅದೇ ಸಮಯಕ್ಕೆ ಬಂದ ರಾಜನ ಗಮನವು ಪ್ರಹ್ಲಾದನ ಕಡೆಗೆ ಹೋಯಿತು. ಪ್ರಹ್ಲಾದನು ನಾರಾಯಣ ನಾರಾಯಣ ಎಂದು ಜಪ ಮಾಡುತ್ತಿದ್ದನು. ಇದರಿಂದ ಕೋಪಗೊಂಡ ರಾಜ ಹತ್ತಿರದಲ್ಲೇ ಇರುವ ದೊಡ್ಡ ಬಣಾಲೆಯ ಕಾಯ್ದೆ ಎಣ್ಣೆಯಲ್ಲಿ ಪ್ರಹ್ಲಾದನನ್ನು ಹಾಕಿ ಎಂದು ಸೇವಕರಿಗೆ ಆದೇಶವಿತ್ತನು. ಸೇವಕರು ಗಾಬರಿಗೊಂಡರು. ಪ್ರಹ್ಲಾದನನ್ನು ಕಾದೆ ಎಣ್ಣೆಯಲ್ಲಿ ಹಾಕುವಾಗ ಕಾದೆ ಎಣ್ಣೆ ನಮ್ಮ ಮೈಗೆ ತಾಗಿ ನಮ್ಮ ಮೈ ಸುಟ್ಟರೆ ಎಂದು ಅವರಿಗೆ ಹೆದರಿಕೆ ಆಯಿತು. ಆದರೂ ರಾಜಾಜ್ಞೆ ಪಾಲಿಸಲೇಬೇಕು. ಆದುದರಿಂದ ಪ್ರಹ್ಲಾದನನ್ನು ಕಾದೆ ಎಣ್ಣೆಯಲ್ಲಿ ಹಾಕಿಯೇ ಬಿಟ್ಟರು. ಈಗ ಇವನನ್ನು ಯಾರು ಬಂದು ಕಾಪಾಡುತ್ತಾರೆ ನೋಡುತ್ತೇನೆ ಎಂದು ಅಲ್ಲಿಯೇ ದೂರದಲ್ಲಿ ನಿಂತಿದ್ದನು. ಕಾದೆ ಎಣ್ಣೆ ನಾಲ್ಕು ಕಡೆ ಸಿಡಿಯಿತು. ಎಣ್ಣೆ ಸೇವಕರ ಮೈಗೆಲ್ಲ ತಾಗಿ ಅವರು ನೋವಿನಿಂದ ಒದ್ದಾಡುತ್ತಿದ್ದರು. ಆದರೆ ಪ್ರಹ್ಲಾದ ಮಾತ್ರ ಶಾಂತನಾಗಿಯೇ ನಾರಾಯಣನ ಜಪ ಮಾಡುತ್ತಾ ನಿಂತಿದ್ದನು. ರಾಜ ಬೆರಗಾದನು. ನೋಡ ನೋಡುತ್ತಿದ್ದಂತೆಯೇ ಬಡಾಲೆಯಲ್ಲಿ ಕಮಲಗಳು ಕಾಣಹತ್ತಿದವು. ಅದರ ಮೇಲೆ ಪ್ರಹ್ಲಾದ ಶಾಂತವಾಗಿ ನಿಂತಿದ್ದನು. ಇದರಿಂದ ಕೋಪಗೊಂಡ ರಾಜ ಅಲ್ಲಿಂದ ಹೊರಟು ಹೋದರು. ರಾಜನು ಪ್ರಹ್ಲಾದನ ಮೇಲೆ ಕಣ್ಣಿಟ್ಟಿದ್ದರು. ಕೊನೆಗೆ ಒಂದು ದಿನ ರಾಜನು, ಹೇಳು ಎಲ್ಲಿದ್ದಾನೆ ನಿನ್ನ ಆಹರಿ ಎಂದು ಕೇಳಿದರು. ಆಗ ಪ್ರಹ್ಲಾದ ಎಲ್ಲೆಡೆ ಎಂದನು. ಆಗ ರಾಜನು ಅಲ್ಲಿ ಪಕ್ಕದಲ್ಲಿದ್ದ ಕಂಬವನ್ನು ಒದ್ದು, ಈ ಕಂಬದಲ್ಲಿಯೂ ಆ ನಿನ್ನ ಹರಿ ಇರುವನೇ, ಇದ್ದರೆ ತೋರಿಸು ಆ ನಿನ್ನ ಹರಿಯನ್ನು ಎಂದು ಗುಡುಗಿದರು. ಆಗ ಪ್ರಹ್ಲಾದ ಶಾಂತನಾಗಿಯೇ, ಹೌದು ಈ ಕಂಬದಲ್ಲಿಯೂ ಹರಿ ಇರುವನು ಎಂದನು. ಇದರಿಂದ ಕುಪಿತಗೊಂಡ ಹಿರಣ್ಯಕಶಿಪು ತನ್ನ ಗದೆಯನ್ನು ತೆಗೆದುಕೊಂಡು ಆ ಕಂಬಕ್ಕೆ ಜೋರಾಗಿ ಹೊಡೆದ. ಆಗಲೇ ಆ ಕಂಬವನ್ನು ಸೀಳುತ್ತಾ ಉಗ್ರ ರೂಪಿಯಾದ ನರಸಿಂಹನು ಹೊರಗೆ ಬಂದನು. ಹಿರಣ್ಯಕಶಿಪು ಈಗಾಗಲೇ ಪಡೆದಿರುವ ವರದಂತೆ ಮನುಷ್ಯನೂ ಅಲ್ಲದ ಪ್ರಾಣಿಯೂ ಅಲ್ಲದ ನರಸಿಂಹನು ರಾತ್ರಿಯೂ ಅಲ್ಲ ಹಗಲು ಅಲ್ಲ ಸಂಜೆಯ ಹೊತ್ತಿಗೆ ಮನೆಯ ಒಳಗೂ ಅಲ್ಲ ಹೊರಗೂ ಅಲ್ಲ ಎಂಬ ಮಾತನ್ನು ತಪ್ಪದೆ ಯಾವುದೇ ಶಸ್ತ್ರಾಸ್ತ್ರಗಳಿಲ್ಲದೆ ಹಿರಣ್ಯಕಶಿಪುವನ್ನು ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ತನ್ನ ಉಗುರುಗಳಿಂದಲೇ ಆತನ ಹೊಟ್ಟೆಯನ್ನು ಸೀಳಿ ಹಿರಣ್ಯಕಶಿಪುವನ್ನು ಸಂಹಾರಗೊಳಿಸಿದನು. ಈ ಕಥೆಯಿಂದ ತಿಳಿದು ಬರುವುದೇನೆಂದರೆ ಕೆಟ್ಟ ಅಹಂಕಾರ ಮತ್ತು ದುಷ್ಟತನ ಕೊನೆಗೆ ಸೋಲುತ್ತದೆ. ದೇವರನ್ನು ನಂಬಿದವರನ್ನು ದೇವರು ಯಾವಾಗಲೂ ಕಾಪಾಡುತ್ತಾನೆ. ಭಕ್ತ ಪ್ರಹ್ಲಾದನು ತುಂಬಾ ಕಷ್ಟಗಳನ್ನು ಅನುಭವಿಸಿದರೂ ಭಗವಂತ ಮೇಲಿನ ಭಕ್ತಿ ಬಿಡಲಿಲ್ಲ. ಆದ್ದರಿಂದ ಕೊನೆಗೆ ಜಯಶಾಲಿಯಾದನು. ಧನ್ಯವಾದಗಳು.
0: ಕಥೆಯ ಮೂಲಕ ಎಲ್ಲರನ್ನ ಮನೋರಂಜಿಸಿದಂತಹ ಅರ್ಭಿಕರಿಗೆ ತುಂಬುರ ಹೃದಯದ ಕೃತಜ್ಞತೆಗಳನ್ನು ಬಯಸ್ತಾ ಇದ್ದೇವೆ. ಜನಪದ ಅಂದ್ರೆ ಬಾಯಿಂದ ಬಾಯಿಗೆ ಬಂದಂತಹ ಹಾಡನ್ನ ಜನಪದ ಹಾಡು ಅಂತ ಹೇಳ್ತೇವೆ. ಆದರೆ ಈ ಪದ್ಯದಲ್ಲಿ ಮೂಡಲ್ಕೆರೆಯ ವರ್ಣನೆಯನ್ನ ಸುಂದರವಾಗಿ ವರ್ಣಿಸಲಾಗಿದೆ. ಅಂತ ಹಾಡನ್ನ ಹಾಡ್ಲಿಕ್ಕಿದ್ದಾನೆ ನಮ್ಮ ಧನುಷ್.
2: ಮೂಡಲ್ ಕುಣಿಗಲ್ಲ ಕೆರೆ ನೋಡೋರಿಗೊಂದೇ ಭೋಗ ಮೂಡಿ ಬರ್ತಾನೆ ಚಂದಿ ರಾಮ, ತಾನನ್ನೋ ಮೂಡಿ ಬರ್ತಾನೆ ಚಂದಿ ರಾಮ. ಆತಂದ್ರಿಸಿ

ಬೊಬ್ಬೆ ಹೊಡೆದಾವೆ ಬಾಳೆ ಮೀನು, ತನ್ನನ್ನು ಬೊಬ್ಬೆ ಹೊಡೆದಾವೆ ಬಾಳೆ ಮೀನು, ಬೊಬ್ಬೆ ಹೊಡಿದ್ಯಾವೆ ಬಾಳೆ ಮೀನು, ಕೆರೆಯಾಗ ಗುಬ್ಬಿ ಸಾರಂಗ ನಗುತ್ತಾವೆ, ತನ್ನನ್ನು ಗುಬ್ಬಿ ಸಾರಂಗ ನಗುತ್ತಾವೆ. ಮೂಡಲ್ ಕುಡಿಗಳ ಕೇಳಿ ನೋಡೋರಿಗೊಂದೆ ಭೋಗ ಮೂಡಿ ಬರ್ತಾನೆ ಚಂದಿರಾಮ, ತನ್ನನ್ನು ಮೂಡಿ ಬರ್ತಾನೆ ಚಂದಿರಾಮ, ಆ ತಂದ್ರೆ

0: ತನ್ನ ಸುಮಧುರವಾದಂತಹ ಕಂಠದಿಂದ ಮೂಡ ಕುಣಿಗಲಕರೆ ಎಂಬ ಪದ್ಯವನ್ನು ಹಾಡಿದಂತಹ ಧನು ಶಿವನಿಗೆ ಕೃತಜ್ಞತೆಗಳು. ಇಕಾಣಿ, ನಾನಿವತ್ತ ಕುಂದಾಪುರ ಕನ್ನಡ ಉಳಿಸೋಕೆ ನಾವ್ ಎಂತ ಮಾಡ್ಲಕ್ಕೆ ಎಂಬ ವಿಷಯದ ಬಗ್ಗೆ ಹೇಳ್ಕಂದ್ ಮಾಡಿದೆ. ನಾನ್ ಸುಳ್ಳು ಹೇಳ್ರು ಹೂಂಬ್ರಿ, ಪದ್ದು ಹೇಳ್ರು ಹೂಂಬ್ರಿ, ನೀವು ಯಾಕಂತ್ರಿ, ಯಾಕೆ ಹಿಂಗ ಹೇಳ್ತೀರಿ ಅಂದ್ರೆ, ಭಾಷೆ ಭಾಷೆ ಅಲ್ದೆ ನಮ್ ಭಾಷೆ ಇತ್ತಲೆ, ಅಂದದ ಭಾಷೆ, ಚಂದದ ಭಾಷೆ, ಮುತ್ತಿನ ಭಾಷೆ, ಗತ್ತಿನ ಭಾಷೆ, ಗಮ್ಮತ್ತಿನ ಭಾಷೆ, ಅದೇ ನಮ್ಮ ಕುಂದಾಪುರ ಕನ್ನಡ ಭಾಷೆ. ನಮ್ಮ ಕುಂದಾಪುರ ಕನ್ನಡದ ಮಾತುಕತೆಯೊಂದಿಗೆ ನಮ್ಮ ಈ ವಿದ್ಯಾರ್ಥಿಗಳು.
1: ಈ ಕಾಣಿ, ನಮ್ ರಾಜ್ಯದಂಗೆ 30 ಜಿಲ್ಲೆ 30 ನಮ್ನಿ ಕನ್ನಡ ಮಾತಾಡ್ತಾರೆ ಕಾಣಿ, ಹಾಂಗ ನಮ್ ಕುಂದಾಪುರ ಕನ್ನಡ ಕೇಳುವಕ್ಕೆ ಸಾಪಲ್ಯವಂತರ ಕೇಂದ್ರವಕ್ಕೆ ಅರ್ಥವ ಅತುವಿಲ್ಲ. ಯಾಕಂತ್ರ್ಯ, ನಮ್ ಭಾಷೆಯಲ್ಲಿ ಉದ್ದದ ಸಾಲ ಇಲ್ಲಿಯೇ ಸಣ್ಣ ಸಣ್ಣದ ಈಗ ಶುದ್ಧ ಕನ್ನಡ ಪದ್ಯ ಕನ್ನಡ ಹೇಳುದಾರೆ ಉದ್ದಕ್ಕೆ, ಅದೇ ನಮ್ ಹೆಮ್ಮೆ ಕುಂದಾಪುರ ಕನ್ನಡದ ಹೇಳಿದ್ರೆ ಸಣ್ಣ ಸಣ್ಣ ಸಾಲ ಅಲ್ದೆ ಒಂದ್ ಹೇಳ್ತೇ ಕಾಣಿ ಶುದ್ಧ ಕನ್ನಡದಿಗೆ, ಮೊದಲು ನೀರು ಸ್ನಾನ ಮಾಡು, ಅದರ ನಂತರ ನಾನು ಸ್ನಾನ ಮಾಡುತ್ತೇನೆ, ಅದೇ ನಮ್ ಕುಂದಾಪುರ ಕನ್ನಡದಾಗ ಹೇಳುದಾರೆ, ಮೊದಲು ನೀ ಮೀ ಕಡಿ ನಾ ಮೀತೆ ಕಂಡ್ರಿಯ. ಹೀಗೆ ಇಲ್ ಕಾಣಿ, ಭಾಷೆ ಅಂದ್ರೆ ಎಂತಕ್ಕೆ, ನಮ್ ಅನ್ಸದನ್ನ ಇನ್ನೊಬ್ರಿಗೆ ಅರ್ಥವಪ್ಪಂಗೆ ಹೇಳ್ತಾಯ್ತಪ್ಪ, ಅದಕ್ಕೆ ನಮ್ ಕನ್ನಡ ಇತ್ತಲ್ಲ ತುಂಬಾ ಚಂದ್ವೇ, ಯಾವ ಭಾಷೆ ಉಳಿಕಂದ್ರು ಆ ಭಾಷೆ ಮಾತಾಡೋದು ಹೆಚ್ಚಾಯ್ಕಲ್ಲ, ಇತ್ತೀಚೆ ನಮ್ ಕುಂದಾಪುರ ಕನ್ನಡ ಭಾಷೆ ಮಾತಾಡುವರೇ ಕಡಿಮೆ, ಮತ್ತ ಈಗಳಿನ ಮಕ್ಕಳಿಗಂತೂ ಮಾತಾಡ್ರು ಅರ್ಥವಾತಿಲ್ಲ, ಈಗಳಿನ ಮಕ್ಕಳಿಗೆ ಆಟಿ ಅಮಾಸಿ ಅಂತ ಹೇಳಿದ್ರೆ ಅರ್ಥವಾತಿಲ್ಲ, ಕರ್ಕಾಟಿ ಅಮಾಸಿ ಅಂದ್ರು ಅರ್ಥ ಆತ್ಲ, ಕರ್ಕಾಟಿ ಅಮಾಸಿ ಅಂದ್ರೆ ಅರ್ಥವಾಗಿ ಹೇಳಿ, ಆಟಿ ಅಮಾಸಿ ಅಂದ್ರೂ ಅರ್ಥವಾತ್ಲ, ಮುಂಚಿನವರೆಲ್ಲ ಕರ್ಕಾಟಿ ಅಮಾಸಿ ಹೇಳಿ ಹೇಳ್ಕ ಬಂದಿದ್ದು, ಈಗಳ ಮರುವಂತಿ ವರಹ ಸ್ವಾಮಿ ದೇವಸ್ಥಾನ ಅಂತ, ಈಗಳ ಮಕ್ಕಳ ದೇವಸ್ಥಾನ ಬಸ್ತಾನ ತಲು ಆತ್ವಾ ತಿನ್ಕ ತಿರ್ಗಿ ಮಿಡ್ಕುದಾರ ಮಿಡ್ತ ಕಾಣಿ, ಈಗಳಿನ ಮಕ್ಕಳ ಈಗಳ ಮಕ್ಕಳಂತೂ ಎಬ್ಬೆ ದೇವ್ರ ಹೆರ್ಗಾರು ಬತ್ವಾ, ಮೊದಲಿನೆಲ್ಲ ಹೆರ್ಗು ಹೋಯ್ಯ ಹಾಂಗ್ ಮಾಡುದು ಹಿಂಗ್ ಮಾಡುದು, ನೆಟ್ಟಿ ಕೊಯ್ಯುದು ಕೊಯ್ಲ್ ಮಾಡುದು ಗದ್ದಿ ಹುಡುದು ಅದಕ್ಕೆಲ್ಲ ಹೋತ್, ಈಗಳ ಮಕ್ಕಳ ಎಂತದಾರು ಮಾಡ್ತಾರ ಎಂತಿಲ್ಲ, ಮೊಬೈಲ್ ಆಯ್ತು ಹೋಯ್ತು ಕಾಯಿ, ಮೊಬೈಲ್ ಟಿವಿ ಆಯ್ತು ಹೋಯ್ತು, ಮತ್ತೆಂತಲ್ಕೂ ಆದಿಲ್ಲ ಈಗಳ ಮಕ್ಕಳ. ಅದಕ್ಕೆ ಅಲ್ಲದೆ ಈ ಭಾಷೆ ಉಳಿಕಂದ್ರೆ ಮೊದಲು ನಾವೆಲ್ಲ ಬದಿಗೂ ಅಂದ್ರೆ ನಾವು ಕೂತಲ್ಲ ನಿಂತಲ್ಲ ಮನೆಗೆ ಹೋಟ್ಲಿಗೆ ಎಲ್ಲಾ ಬದಿಗೂ ನಾವು ಕುಂದಾಪುರ ಕನ್ನಡ ಭಾಷೆ ಮಾತಾಡ್ಕಲ್ದೆ.
2: ಸ್ವಲ್ಪ ಸುಮ್ನೆ ಕೋ, ನಾನು ನಮ್ ಭಾಷೆ ಬಗ್ಗೆ ಸ್ವಲ್ಪ ಮಾತಾಡ್ತೇನೆ.
1: ಮಾತಾಡ್ ಮಾಡ್ತೀನಿ, ನಿಂಗ ಅಂದಿದ್ದ ಮಾತಾಡಿ ಮಾತಾಡ್.
2: ಅಲ್ಲೇ ನಮ್ ಕುಂದಾಪುರ ಕನ್ನಡ ಭಾಷೆ ಉಳಿಲೇಬೇಕಂದ್ರೆ ಈಗಿನ ಮಕ್ಕಳಿಗೆ ಅದೇ ಭಾಷೆಯಲ್ಲೇ ಮಾತಾಡಕ್ಕೆ ಬೇಕಾದ ಅವಕಾಶ ಮಾಡ್ಕೊಂಡು.
1: ಅವಕಾಶ ಎಂತ
2: ಅವಕಾಶ?
1: ಹಾ ಅದೇ ಅವಕಾಶ. ಹಾ ಹಾ ಅದೇ
2: ಅದೇ. ಈ ಕಡ ಭಾಷಣ ಸ್ಪರ್ಧಿ ನಾಲ್ಕು ಕತಿ ಪದ ಹೇಳುವ ಕಾರ್ಯಕ್ರಮ ಈ ನಮ್ ಕುಂದಾಪುರ ಕನ್ನಡದಂಗೆ ಮಾಡ್ರೆ ನಮ್ ಭಾಷೆ ಕಷ್ಟಪಟ್ಟಾರು ಮಕ್ಳು ಕಲ್ತ ಅದ್ರಂಗ್ ಮಾತಾಡೋ ಹಂಗಾಯ್ ಭಾಷೆ ಉಳಿತೆ.
1: ಮಕ್ಕಳೆಲ್ಲ ಭಾಷೆ ಉಳಿಸ್ತ ಮಾಡ್ತಿ.
2: ಇನ್ ನಮ್ ಕುಂದಾಪುರ ಕನ್ನಡ ಭಾಷೆ ಯಾವ ಜನಪದ ಸಾಹಿತ್ಯಕ್ಕೂ ಕಮ್ಮಿ ಇಲ್ಲ.
1: ಯಾವ್ದಕ್ಕೂ ಕಮ್ಮಿ ಇಲ್ಲಪ್ಪ, ಎಲ್ಲದಕ್ಕೂ ಸಂಯೋಜಿಸ್ಕೊಂಡಿತ್ತು ನಮ್ ಕುಂದಾಪುರ ಕನ್ನಡ ಭಾಷೆ.
2: ಅದೇ ಹಿಂದಲ್ಲ ನಮ್ಮವರ ಭತ್ತ ಕುಟ್ಟುವತ್ತಿಗೆ
1: ಅಕ್ಕಿ ಬೀಸುವತ್ತಿಗೆ ಹೊಟ್ಟೆ ಕೊಯ್ಲು ಕೊಯ್ಯೊತ್ತಿಗೆ ನೆಟ್ಟಿ ಮಾಡುವತ್ತಿಗೆ ಎಲ್ಲಾ ಬದಿಗೂ ಮಕ್ಕಳು ಮನ್ಸೋತ್ತಿಗೆ ಎಲ್ಲಾ ಬದಿಗೂ ಹೇಳ್ತಾರೆ ಮಾಡ್ತೀವಿ ನಮ್ ಕುಂದಾಪುರ ಕನ್ನಡ ಭಾಷೆ.
2: ಅದೇ ಆ ಭಾಷೆ ಹೇಳೋತ್ತಿಗೆ ಒಂದ್ ಹಾಡು ಹೇಳಿ ಹೇಳ್ತಾರೆ ಗೊತ್ತಾ, ಆ ಬೇಕರ ಒಂದ್ ಹಾಡು ಕೇಳಿ, ಮನೆಗ್ ನೆಂಟ್ರು ಬಂದಿರ ನೆಂಟ್ರಿಗೆ ಐಕಣಿ ಅಂದ್ರೆ ಉಮ್ಮುಕ್ ಹಾಕುಕ್ಕೆ ಅಕ್ಕಿ ಅಕ್ಕಿ ಅದ್ ನೆಂಟ್ರಿ ಗೊತ್ತಾಯ್ನಿ ಅಂದ ಹ್ಯಾಂಗ್ ಹಾಡಂಗ್ ಹೇಳಿರ ಕೇಳಿ.
3: ನಾ ಹೇಳ್ತೇ ಮರತಿ.
1: ಹೇಳ್ ನಿಂಗ ಮರತಿ, ನೀ ಹೇಳ್, ನೀ ಹಾಡು ಹೇಳಕ್ಕೂ ಸರಿ ಎಲ್ಲದ್ರಿಗೂ ಸರಿ, ನೀ ಹೇಳ್ ಮರ್ತಿ ಹಾಡು.

0: ಕಷ್ಟಪಡ್ತಾರೆ ಕೆಂಪು ಕೆಂಪು ಅನ್ಸುತ್ತೆ ನಮ್ಮ ಹಿಂಸೆ.
1: ಅದಕ್ಕೆ ಅಲ್ದ ನಮ್ದೇ ಭಾಷೆಗೆ ನಾಡ್ಕು ಕತಿ
0: ಆಡು ಎಲ್ಲ ಮಾಡುದ್ ಮಾಡತಿ.
2: ಮತ್ ನಮ್ ಕುಂದಾಪುರ ವಕೀಲರಿದ್ರು ಕಾಣು, ಒಳ್ಳೆ ಕುಂದಾಪುರ ಕನ್ನಡ
0: ಮಾತಾಡ್ತಾರೆ.
2: ಅವ್ರು ಮುಂಚಿನಿಂದಾನು ಕುಂದಾಪುರ ಕನ್ನಡ ಭಾಷೆ ಮಾತಾಡ್ಕ ಬಂದಾರ.
0: ಹಿಂದ್ ಸ್ವಾತಂತ್ರ್ಯ ಸಿಕ್ಕ ಕಷ್ಟಪಟ್ಟು ನಾವು ಹಿಂದೆ ಶ್ರಮ ತ್ಯಾಗ ಮಾಡಿರು, ಅವ್ರು ಕುಂದಾಪುರ ಕನ್ನಡ ಎಷ್ಟು ಹುಡುಕಂತ ಹೇಳಿ ಅವ್ರು ಅಷ್ಟೇ ಶ್ರಮ ತ್ಯಾಗ ಮಾಡಿರ್ ಮಾರ. ನಿಮ್ ಗೊತ್ತಿಲ್ಲ ಅವ್ರ ಬಗ್ಗೆ? ನಿಮ್ ಗೊತ್ತಿಲ್ಲ ಹಿಂಗ್ಸ್ರೆ?
2: ಗೊತ್ತಿಲ್ಲ ಸ್ವಲ್ಪ ಹೇಗಿದೆ ಇತ್ತಿತ್ತಲೆಗ ಮನು ಒಂದಾಡಿ ಮೊಬೈಲ್ ಅದಲ್ಲ ಮಾಡಿ ಹಾಕ್ಮೇಲೆ ಹಾಸ್ಯ.
0: ಅವನವನು ಬಸ್ರು
2: ರವಿ ಗಂಡ ಸುಮಾರು ಪಿಕ್ಚರ್ ತೆಗ್ದಿದ್ದಾರೆ.
0: ಅದು ಗರ್ಗರ್ ಮಂಡ್ಲು
2: ಪುಣಕ್
0: ಮಕ್ಕಳ ಫೇಮಸ್ ಆದ್ರೆ ಸೋಲು ಪಲ್ದೆ ಕಾಮ ಕಾಮ ಅನ್ಸತ್. ಮತ್ತು
2: ಹಾಗೆ ನಮ್ ಊರ್ ಮನೆಗೆ ಸುಮಾರು ಜನ ಇಲ್ಲ, ಅವರು ಒಂದ್ ಮನ್ಸ್ ಮಾಡ್ರೆ ನಮ್ ಕುಂದಾಪುರ ಭಾಷೆ ಉಳಿಸ್ಲಕ್ಕೆ
3: ಜನತೆ ಇರ್ಲಿ ಹೇಳ್ತು. ಸುಮಾರತ್ತು ಕುಂದಾಪುರ ಕನ್ನಡ ಉಳಿಸಕ್ ಮನ್ಸಿದ್ರೆ ನಿಮ್ ಹತ್ರ ಮಾಡುಕರೆ ಕುಂದಾಪುರ ಭಾಷೆಯಲ್ಲೇ ಒಂದ್ ಸಾಹಿತ್ಯ ಸಮ್ಮೇಳನ ಹೊಂಕಂಬ
0: ಅಡ್ಲೆ ಮಾಡ್ತೀನಿ. ನಿಂಗಲ್ಲಿದ್ದ ಹೊಂಕಂಬ ನಾಳಿಗೆ ಸೈ
3: ಜನರೆಲ್ಲ ಒಂದ್ ಬದಿ ಸೇರಿ ಹಾಡು ಕತಿ ನಾಡ್ಕು ಚರ್ಚೆ ಎಲ್ಲ ಮಾಡ್ರೆ ಕನ್ನಡ ಭಾಷೆ ಉಳುಕು. ಹಿಂಗೆ ಬ್ಯಾಟಿ ಮೇಲೆ ನಮ್ಮವ್ರ ಕನ್ನಡಕ್ಕೆ ನಾವು ನಾಚಿಕೆ ಮಾಡ್ಕೊಂಡು ನಮ್ ಕುಂದಾಪುರ ಭಾಷೆಯಲ್ಲೇ ಮಾತಾಡೋ ರೂಢಿ ಮಾಡ್ಕೊಂಬ ಆಗ ಎಲ್ಲ ಸರಿ ಆಗ್ತು. ಹಿಂಗೆ ಇತ್ತೀಚೆಗೆ ಕುಂದಾಪುರ ಭಾಷೆ ಉಳಿಸೋಕೆ ಆಟಿ
0: ಅಮ್ಮಿ
3: ಪ್ರತಿ ವರ್ಷ ಆಚರಿಸ್ತು. ಇದನ್ನ ನಾವು ಉಳಿಸ್ಕೊಂಡು ಹೋಗಾಕ
0: ಆಡಿಲ್ಲ ಆಯ್ತು ಮಾಡ್ತೀನಿ. ನಮ್ಮ ಮನೆಗೆಲ್ಲ ಕಿಚ್ಚಲ್ಲಿ ಬೆಂಕಿ ಎಪ್ಲೆ ಅಂತಿಲ್ಲ, ನಾವು ಮನೆಗೆ ಹೋದಾಗ
2: ಅಲ್ಲಿ ಹೊತ್ತಾಯ್ತಲ್ಲ ಬನ್ನಿ ಬೇಗ ಹೋಪ.
0: ಆಡಿಲ್ಲ ಅಡಿಲ್ಲ ಸರಿ ಹೋಪಾಕ.
4: ಉತ್ತಮವಾದಂತಹ ಕುಂದಾಪುರ ಕನ್ನಡದ ಮಾತುಕತೆಯೊಂದಿಗೆ ಉತ್ತಮವಾದಂತಹ ಸಂಭಾಷಣೆ ಮಾಡಿದಂತಹ ನಮ್ಮ ವಿದ್ಯಾರ್ಥಿಗಳಿಗೆ ಕೃತಜ್ಞತೆಗಳು. ನೆನಪೊಂದು ನಗಿ ತುಂತುರು, ದಿನಕ್ಕೊಂದು ನೆನಪು ಶುರು, ನೆನಪಿನ ಕಾರಂಜಿಯಲ್ಲಿ ನನ್ನ ಮನಸ್ಸೆಲ್ಲ ಹಸಿರು, ನೆನಪಿನ ಕಾರಂಜಿಯಲ್ಲಿ ಮನಸ್ಸೆಲ್ಲ ಹಸಿರು. ಮುಂದಿನ ಉತ್ತಮವಾದಂತಹ ಕವನದೊಂದಿಗೆ ಧನ್ಯಶ್ರೀ, ನನ್ನ ಶಾಲೆ ಕವನದೊಂದಿಗೆ.
5: ನನ್ನ ಶಾಲೆ ನಾ ಕಲಿತ ವಿದ್ಯಾಲಯ ನನಗದೋ ಭವ್ಯ ದೇವಾಲಯ, ನಾ ಕಲಿತ ವಿದ್ಯಾಲಯ ನನಗದೋ ಭವ್ಯ ದೇವಾಲಯ, ಅಕ್ಷರ ಪೋಣಿಸುವ ಆ ಮುತ್ತು ನನಗದು ಪ್ರತಿ ಗುರುಗಳ ತುತ್ತು, ಅಕ್ಷರ ಪೋಣಿಸುವ ಆ ಮುತ್ತು ನನಗದು ಪ್ರತಿ ಗುರುಗಳ ತುತ್ತು, ನಾ ಕಂಡ ಕನಸು ನನಸಾಗಿಸಿದ ಪುಣ್ಯಭೂಮಿ, ನಾ ಕಂಡ ಕನಸು ನನಸಾಗಿಸಿದ ಪುಣ್ಯಭೂಮಿ, ಈ ದೇವಾಲಯವೇ ಅಕ್ಷರದ ಮಾತೃಭೂಮಿ, ಈ ದೇವಾಲಯವೇ ಅಕ್ಷರದ ಮಾತೃಭೂಮಿ. ಅಧ್ಯಾಪಕರು ದೇವರನ್ನೇ ಮೀರಿಸಿದವರೆಂದು ಅರಿಯಬಲ್ಲೆನು, ಅಧ್ಯಾಪಕರು ದೇವರನ್ನೇ ಮೀರಿಸಿದವರೆಂದು ಅರಿಯಬಲ್ಲೆನು, ಈ ಗುರುಕುಲ ಆ ಸ್ವರ್ಗಕ್ಕೆ ಸರಿಸಮಾನ ಎಂದು ತಿಳಿಯಬಲ್ಲೆನು, ಈ ಗುರುಕುಲ ಆ ಸ್ವರ್ಗಕ್ಕೆ ಸರಿಸಮಾನ ಎಂದು ತಿಳಿಯಬಲ್ಲೆನು. ಶಾಂತಿ ಸಮನ್ವಯತೆಗೆ ಮೊದಲ ಹೆಸರೇ ಈ ಶಾಲೆ, ಶಾಂತಿ ಸಮನ್ವಯತೆಗೆ ಮೊದಲ ಹೆಸರೇ ಈ ಶಾಲೆ, ಪ್ರತಿ ಗುಣವ ಪೋಣಿಸಿ ಕುತ್ತಿಗೆಗೆ ಹಾಕಿ ತೊಂದು ಮಾಲೆ, ಪ್ರತಿ ಗುಣವ ಪೋಣಿಸಿ ಕುತ್ತಿಗೆಗೆ ಹಾಕಿ ತೊಂದು ಮಾಲೆ. ಕಳೆದ ದಿನವ ಅರಿಯದೆ ಹೋದೆನು, ನನಗನಿಸಿದ್ದನ್ನು ಈ ಹಾಳೆಯಲ್ಲಿ ಬರೆದನು, ಕಳೆದ ದಿನವ ಅರಿಯದೆ ಹೋದೆನು, ನನಗನಿಸಿದ್ದನ್ನ ಈ ಹಾಳೆಯಲ್ಲಿ ಬರೆದನು.
4: ತನ್ನ ಕವನದ ಮೂಲಕ ಶಾಲೆಯ ಮಹತ್ವವನ್ನು ವ್ಯಕ್ತಪಡಿಸಿದಂತಹ ಧನ್ಯಶ್ರೀ ಇವಳಿಗೆ ತುಂಬುರದ ಕೃತಜ್ಞತೆಗಳನ್ನು ಬಯಸ್ತಾ ಇದ್ದೇನೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಕಲಿಕೆ ಮಾತ್ರ ಮುಖ್ಯ ಅಲ್ಲ, ವಿದ್ಯಾರ್ಥಿಗಳ ಜೀವನದಲ್ಲಿ ಶಿಸ್ತಿಗೆ ಮಹತ್ವ ಇದೆ ಎಂಬುದರ ಬಗ್ಗೆ ಉತ್ತಮ ರೀತಿಯಲ್ಲಿ ಮಾತನಾಡಲಿಕ್ಕಿದ್ದಾಳೆ ಅದ್ವಿಕಾ.
6: ವಿದ್ಯಾರ್ಥಿಗಳಲ್ಲಿ ಶಿಸ್ತಿನ ಮಹತ್ವ ಎಂಬ ವಿಷಯದ ಕುರಿತು ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ವಿದ್ಯಾರ್ಥಿಗಳೆಂದರೆ ಶಿಕ್ಷಣವನ್ನು ಬಯಸುವವರು. ಶಿಕ್ಷಣ ಮತ್ತು ಶಿಸ್ತು ಎನ್ನುವುದು ಒಂದೇ ನಾಣ್ಯದ ಎರಡು ಮುಖಗಳಂತೆ, ಇದು ಒಂದನ್ನೊಂದು ಬಿಟ್ಟಿರಲು ಸಾಧ್ಯವಿಲ್ಲ. ಶಿಸ್ತು ಎಂದರೆ ವ್ಯಕ್ತಿಯು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಅನುಸರಿಸಿಕೊಂಡು ಬಂದ ಪದ್ಧತಿಯಾಗಿರುತ್ತದೆ. ಇದು ವಿದ್ಯಾರ್ಥಿಗಳಲ್ಲಿ ಇದ್ದಾಗ ಮಾತ್ರ ಅವರ ಜೀವನ ಯಶಸ್ವಿಯ ಕಡೆಗೆ ಸಾಗಲು ಸಾಧ್ಯವಾಗುತ್ತದೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಹಾಗೂ ದೇಶದ ಭವಿಷ್ಯ ಎಂಬ ಮಾತನ್ನು ನಾವೆಲ್ಲ ಒಪ್ಪಿಕೊಂಡಿದ್ದೇವೆ. ವಿದ್ಯಾರ್ಥಿಗಳು ತಮ್ಮ ಬಾಲ್ಯದಿಂದಲೇ ಉತ್ತಮ ಶಿಸ್ತನ್ನು ರೂಢಿಸಿಕೊಂಡಾಗ ಮುಂದೆ ಉತ್ತಮ ನಾಗರಿಕನಾಗಲು ಸಾಧ್ಯವಾಗುತ್ತದೆ. ಶಿಕ್ಷಣವೆಂದರೆ ಜ್ಞಾನೇಂದ್ರಿಯಗಳ ತರಬೇತಿಯಾಗಿದೆ. ಇದು ಪರಿಪಕ್ವಗೊಳ್ಳಬೇಕಾದರೆ ನಿರಂತರವಾಗಿ ಒಂದೇ ರೀತಿಯ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಬೇಕಾಗುವುದು. ಇದನ್ನೇ ನಾವು ಶಿಸ್ತು ಎಂದು ಕರೆಯಬಹುದಾಗಿದೆ. ಶಿಸ್ತಿಲ್ಲದ ಜೀವನ ಚುಕ್ಕಾಣಿ ಇಲ್ಲದ ಹಡಗಿನಂತೆ, ಅದು ಗೊತ್ತು ಗುರಿ ಇಲ್ಲದೆ ಚಲಿಸುವಂತಾದರೆ ನಿರ್ದಿಷ್ಟ ಗುರಿ ಮುಟ್ಟಲು ಹೇಗೆ ಸಾಧ್ಯವಿಲ್ಲವೋ ಹಾಗೆ ಶಿಸ್ತಿಲ್ಲದ ವಿದ್ಯಾರ್ಥಿಯು ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಲ್ಲಿ ವಿಫಲನಾಗುತ್ತಾನೆ. ಮಹಾನ್ ವ್ಯಕ್ತಿಗಳ ಜೀವನದ ಹಂತಗಳನ್ನು ಗಮನಿಸಿದಾಗ ಅವರೆಲ್ಲರೂ ತಮ್ಮ ಜೀವನದಲ್ಲಿ ಕಟ್ಟುನಿಟ್ಟಿನ ಶಿಸ್ತಿಗೆ ಒಳಪಟ್ಟವರಾಗಿದ್ದರು. ಉದಾಹರಣೆಗೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ, ನೆಲ್ಸನ್ ಮಂಡೇಲಾ, ಮಹಾತ್ಮ ಗಾಂಧೀಜಿ ಇಂತಹ ಮಹಾನ್ ವ್ಯಕ್ತಿ ಎನಿಸಿಕೊಂಡು ವಿಶ್ವಮನ್ನಣೆ ಪಡೆಯಲು ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ ಶಿಸ್ತು ಎಂದರೆ ಅತಿಶಯೋಕ್ತಿಯಾಗಲಾರದು. ಆದ್ದರಿಂದ ವಿದ್ಯಾರ್ಥಿಗಳಾದ ನಾವು ಶಿಸ್ತಿನ ಕೆಲವೊಂದು ಅಂಶಗಳನ್ನು ನಮ್ಮ ಮನೆ, ಶಾಲೆ, ಗುರುಗಳು ಹಾಗೂ ಹಿರಿಯರಿಂದ ಕಲಿತರೆ ಇನ್ನೂ ಹಲವು ಅಂಶಗಳು ಮಹಾತ್ಮರ ಜೀವನ ತತ್ವಗಳಿಂದ ಕಲಿಯಲು ಸಾಧ್ಯವಿದೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಎಂಬ ಗಾದೆ ಮಾತಿನಂತೆ ವಿದ್ಯಾರ್ಥಿಗಳಾಗಿರುವಾಗ ಶಿಸ್ತು ಇಲ್ಲದಿದ್ದರೆ ಮುಂದೆ ಉತ್ತಮ ಪ್ರಜೆಗಳಾಗಲು ಸಾಧ್ಯವಿಲ್ಲ. ಹಾಗಾಗಿ ವಿದ್ಯಾರ್ಥಿ ಜೀವನದ ಯಶಸ್ಸು ಶಿಸ್ತನ್ನೇ ಅವಲಂಬಿಸಿದೆ. ಹೀಗಾಗಿ ವಿದ್ಯಾರ್ಥಿಗಳಾದ ನಾವು ನಮ್ಮ ಜೀವನದ ಪ್ರತಿಯೊಂದು ವಿಷಯಗಳಲ್ಲಿ ಅಂದರೆ ಪಾಠದಲ್ಲಿ, ಆಟದಲ್ಲಿ, ಉಡುಗೆ ತೊಡುಗೆಯಲ್ಲಿ, ಹಾವಭಾವದಲ್ಲಿ, ವರ್ತನೆಯಲ್ಲಿ, ಮಾತಿನಲ್ಲಿ, ನಡತೆಯಲ್ಲಿ, ಸ್ನೇಹದಲ್ಲಿ, ಸಹಕಾರದಲ್ಲಿ ಹಾಗೂ ನಮ್ಮ ಎಲ್ಲಾ ಕಾರ್ಯಗಳಲ್ಲಿ ಶಿಸ್ತನ್ನು ಅಳವಡಿಸಿಕೊಂಡಾಗ ಆದರ್ಶ ವಿದ್ಯಾರ್ಥಿಗಳಾಗಲು ಅತಿ ಸುಲಭವಾಗುತ್ತದೆ ಎಂದು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ.
4: ವಿದ್ಯಾರ್ಥಿಗಳ ಶಿಸ್ತಿನ ಬಗ್ಗೆ ಉತ್ತಮ ರೀತಿಯಲ್ಲಿ ಮಾತುಗಳನ್ನಾಡಿದಂತಹ ಅದ್ವಿಕಯೋಳಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಬಯಸ್ತಾ ಇದ್ದೇವೆ. ಗೀತೆಗಳಲ್ಲಿ ಹಲವಾರು ಪ್ರಕಾರಗಳನ್ನು ಕಾಣುತ್ತೇವೆ, ಜನಪದ ಗೀತೆಗಳು, ಭಕ್ತಿ ಗೀತೆಗಳು ಹಾಗೂ ಭಾವಗೀತೆಗಳು. ಅದರಲ್ಲಿ ಭಕ್ತಿ ಗೀತೆಗಳಿಗೆ ನಮ್ಮ ಸಮಾಜದಲ್ಲಿ ಉತ್ತಮ ಸ್ಥಾನವನ್ನು ನೀಡುತ್ತಾ ಬಂದಿದ್ದೇವೆ. ಈಗ ಭಕ್ತಿ ಗೀತೆಯ ಮೂಲಕ ನಮ್ಮ ವಿದ್ಯಾರ್ಥಿ ಧನುಷ್.

0: ಭಕ್ತಿಗೀತೆಯನ್ನ ತನ್ನ ಸುಮಧುರ ಕಂಠದಿಂದ ರಂಜಿಸಿದಂತಹ ಧನುಷ್ಯವನಿಗೆ ತುಂಬು ಹೃದಯದ ಕೃತಜ್ಞತೆಗಳು. ಜನತಾ ಪ್ರೌಢಶಾಲೆ ಹೆಮ್ಮಾಡಿ ವಿದ್ಯಾರ್ಥಿಗಳಿಗೆ ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿಕೊಟ್ಟಂತಹ ರೇಡಿಯೋ ಕುಂದಾಪುರ ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ.
1: ಇಷ್ಟೊತ್ತು ಜನತಾ ಹೈಸ್ಕೂಲ್ ಹೆಮ್ಮಾಡಿ ಇಲ್ಲಿನ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮ ಕೇಂದ್ರಿಯಲ್ದ ಕಾರ್ಯಕ್ರಮ ನಿರೂಪಣೆ ಮುಖ್ಯ ಶಿಕ್ಷಕರಾದ ಜಗದೀಶ್ ಶೆಟ್ಟಿ, ಸಹ ಶಿಕ್ಷಕರಾದ ವಿಠಲ್ ನಾಯಕ್, ದೇವೇಂದ್ರ ನಾಯಕ್, ಪ್ರವೀತಾ ಅಶೋಕ್, ಶ್ರೀಧರ್ ಗಾಣಿಗ, ಮಹೇಂದ್ರ ದೇವಾಡಿಗ, ವಿದ್ಯಾಶೆಟ್ಟಿ, ಸೌಮ್ಯ ಪುರಾಣಿಕ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳ ಪರವಾಗಿ ಶಾಲೆಗೆ ಸ್ಮರಣಿಕೆ ನೀಡಿ ಗೌರವಿಸಿದ ಬ್ರಹ್ಮಶ್ರೀ ಆಟೋ ವರ್ಕರ್ಸ್ನ ಮಾಲೀಕರಾದ ಕಿಶೋರಾಚಾರ್ಯ ತಲ್ಲೂರು ಕೋಟಿಬಾಗಿಲು, ನೆರವು ನೀಡಿದ ಚಂದ್ರಮಗವೀರ ಕಟ್ ಬೆಲ್ತೂರು, ಇವರೆಲ್ಲರಿಗೂ ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಾಮ ಇವರ ಕಡೆಯಿಂದ ತುಂಬುರದೇದ ಧನ್ಯವಾದಗಳನ್ನು ಹೇಳ್ತಾ ನಾನು ನಿಮಗೆ ಸಿಕ್ತೆ ಇನ್ನೊಂದು ಶಾಲೆಯ ವಿದ್ಯಾರ್ಥಿಗಳೊಂದಿಗೆ. ಅಲ್ಲಿವರೆಗೆ ನೀವು ಕೇಳ್ತೀರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕಂದವರಂದಾಡಿ.
2: ಅಮ್ಮ, ಪಪ್ಪ ಎಂತಕ್ ನನ್ನ ಪಿಯುಗೆ ಭಂಡಾರ್ಕರ್ಸ್ ಕಾಲೇಜಿಗೆ ಸೇರ್ಸ್ಕೊಂತಿದ್ರೆ?
3: ಯಾಕೆಂದ್ರೆ ನಿಮ್ಮ ಅಪ್ಪನು ಭಂಡಾರ್ಕರ್ಸ್ ಪಿಯು ಕಾಲೇಜಲ್ಲೇ ಓದಿದ್ದು, ಅದಕ್ಕೆ ಮಗ.
4: ಹೌದು, ಸೈನ್ಸ್, ಕಾಮರ್ಸ್, ಆರ್ಟ್ಸ್, ನಿಮ್ ಬೇಕಾಗಿರೋ ಸ್ಟ್ರೀಮ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಫಿಸಿಕ್ಸ್ ಲ್ಯಾಬ್, ಕೆಮಿಸ್ಟ್ರಿ ಲ್ಯಾಬ್, ಬಯಾಲಜಿ ಲ್ಯಾಬ್ ಅಂಡ್ ಕಂಪ್ಯೂಟರ್ ಲ್ಯಾಬ್, ಸುಂದರವಾಗಿರೋ ಸುಸಜ್ಜಿತ ಲೈಬ್ರರಿ, ಅದರ ಜೊತೆಗೆ ಸ್ಪೋರ್ಟ್ಸ್ ಫೆಸಿಲಿಟೀಸ್, ಔಟ್ಡೋರ್ ಗೇಮ್ಸ್, ಸಪರೇಟ್ ಹಾಸ್ಟೆಲ್ಸ್ ಫಾರ್ ಲೇಡೀಸ್ ಅಂಡ್ ಜೆಂಟ್ಸ್, ಅದರೊಂದಿಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಗೆ ಫುಲ್ ಸಪೋರ್ಟ್. ಮತ್ತೆ ತಡ ಬನ್ನಿ ಭಂಡಾರ್ಕರ್ಸ್ ಪಿಯು ಕಾಲೇಜಿಗೆ. ವಿಸಿಟ್ ಭಂಡಾರ್ಕರ್ಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್, ಕುಂದಾಪುರ.
2: ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಈಗ ರಾಗ್ ರಂಗ್ ಕೊಳಲ್ ನುಡಿಸ್ತಾರೆ. ರಾಗ್ ರಂಗ್ಗೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: ಐಶನ್ ನಿನ್ನ ಕೂನ್ ಕಾಲೇಜ್ ಅಡ್ಮಿಷನ್ ತಕೊಂಡಾಳ.
1: ಯಾವ ಕಾಲೇಜ್?
0: ಇನ್ಯಾವ್ದು ಬಂಡರ್ ಕರ್ಸ್ ಕಾಲೇಜ್.
1: ನೀ ದಡ್ಡಾದ ಮೇಲೆ ಯಾವ ಕಾಲೇಜ್ ಗೆ ಸೇರ್ತಂಬೋದು?
0: ಇನ್ಯಾವ್ದು ಬಂಡರ್ ಕರ್ಸ್ ಕಾಲೇಜ್ ಗೆ ಸೇರುದು?
1: ನೀನ್ ಈಗಲೇ ಡಿಸೈಡ್ ಮಾಡ್ಬಿಟ್ಟಿಯಾ?
0: ಹೌದು, ಇಟ್ಸ್ ಮೈ ಡ್ರೀಮ್ ಕಾಲೇಜ್.
2: Admissions open for BA, BSc, BCA, BCom ಮತ್ತು BBA. Visit Bandarkas Arts and Science College, Shastri Circle, Kundapura. ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ಉತ್ತಮ ಗುಣಮಟ್ಟದ ಪ್ರಮಾಣೀಕೃತ MO4 ಭತ್ತದ ಬೀಜ ಮಾರಾಟಕ್ಕೆ ಲಭ್ಯವಿದೆ. 25 kg 1200 ರೂಪಾಯಿಗಳು. ರೈತರು ಇದರ ಉಪಯೋಗ ಪಡೆದುಕೊಳ್ಳಬಹುದಾಗಿದೆ. ವಿಶೇಷ ಸೂಚನೆ, ಇಲ್ಲಿ ಯಾವುದೇ RTC ಮತ್ತು ಆಧಾರ್ ಕಾರ್ಡ್ ಅವಶ್ಯಕತೆ ಇರುವುದಿಲ್ಲ. ಸಂಪರ್ಕಿಸಿ 9964174774 ಅಥವಾ 9686896274. ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ಮಿಶ್ರ ಪಹಾಡಿ ರಾಗದಲ್ಲಿ ಕೊಳಲನ್ನು ನುಡಿಸಲಿಕ್ಕಿದ್ದಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ಜಿಡಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

ಕೇಳುಗ್ರೆ, ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ರಚನೆ ನೀ ಹಿಂಗ ನೋಡಬ್ಯಾಡ ನನ್ನ, ಅದನ್ನ ಕೊಳಲಿನ ಮೂಲಕ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: அப்பையா? ஓ அப்பையா,
1: ஐயா ಎಂತ ಐತಣ್ಣ ನಿಂಗೆ? ಬೇಳ ಮುಂಚೆ ಹೊಸ್ಲ ಕಡೆ ನಂಗೆ ನಿತ್ಕ ದೇವಣ್ಣ ನಾಯ್ಕರ ಮನೆ ಎಮ್ಮಿ ಬೈರ್ ಹಾಕ್ದಿರ ಕೂಡ್ಲ ಕೂಗತ್ತಲ್ಲ, ಹಂಗ ಕೂಗ್ತಿದ್ದೆ ಈ ಹೊತ್ತ ನಿಂದ? ಹ ಇದ್ಯಾರ ನಾನ್ ಗಮ್ಮತ್ತಿಗೆ ದೇವಣ್ಣಾಯ್ಕರ ಸುದ್ದಿ ಹೇಳದ್ ಮಾರ್ರೆ, ನೀನ್ ಕಂಡ್ರ ಅವ್ರ ಮಗನನ್ನ ಕರ್ಕ ಬಂದಿದೆ.
2: ಅಪ್ಪಯ್ಯ, ಇನ್ಮೇಲೆ ಇವ್ರ ಬರೀ ದೇವಣ್ಣಾಯ್ಕರ ಮಗ ಅಲ್ಲ,
1: ಮತ್ತೆ
2: ನಿಮ್ ಅಳಿಯ.
1: ಏಪ್ರಿಲ್ ಒಂದಕ್ಕೆ ಮಾತ್ರ ಏಪ್ರಿಲ್ ಪುಲ್ ಮಾಡುದ, ತಿಂಗಳಿಡೀ ಮಾಡ್ತೇಕಂದಲ್ಲ.
2: ಅಪ್ಪಯ್ಯ, ನಾನ್ ಕಾಮಿಡಿ ಮಾಡ್ತಿಪ್ಪದಲ್ಲ, ನಾ ಸೀರಿಯಸ್ ಆಗಿ ಹೇಳ್ತಿಪ್ಪದ. ನಾನ್ ಮೋದಿ ಅಂದಳಿ ಆದ್ರೆ ಈ ದೇವಣ್ಣಾಯ್ಕನ್ ಮಗನ್ ಮಾತ್ರ, ಇಲ್ಲ ಅಂದ್ರೆ ನನ್ ಕೊರಳಿಗೆ ಉರುಳು ಹಾಕೊಂಡು ಸುತ್ತೋತೆ.
1: ಅಯ್ಯಬ್ಬ, ಒಂದ್ ರಗಳಿ ತಪ್ಪಿ ಹೋಯ್ತು.
2: ಅಪ್ಪಯ್ಯ ಹೆದ್ರಬೇಡಿ, ನಾನು ಮ್ಯಾಳಿಗ್ ಬಳ್ಳಿ ಹಾಕಂಬತ್ತಿಗೆ ನಿಮ್ ಹೆಸರನ್ ಬರ್ದಿಟ್ಟ ಬಳ್ಳಿ ಹಾಕಂತೆ.
1: ಏ ದೇವ್ರೆ, ಇದು ನನ್ ಬುಡಕ್ಕೆ ಬಂತಲ್ಲ. ಹಾ ಹಾ, ಅದಿರ್ಲಿ, ನನ್ನ ಅಳಿ ಅಪ್ಪಕ್ಕೆ ಅವನಿಗೆ ಎಂತ ಯೋಗ್ಯತೆ ಇತ್ತ?
2: ಅವ್ರು ತುಂಬಾ ಒಳ್ಳೇರಪ್ಪ.
1: ಒಳ್ಳೆತ ನಾ ಹೊಟ್ಟೆ ತುಂಬಸುದಿಲ್ಲ,
2: ಅವ್ರ ಹೊತ್ರ ಹೊತ್ತ ಎಮ್ಮಿ ಇತ್ತ.
1: ನೀನು ದಿನ ಕೊಡ್ಕೆಂಗ್ ನಿತ್ಕೊಂಡು ಗೊಬ್ಬರ ಕೋರ್ತಾ ಕಣಕಷ್ಟೇ.
2: ಅವ್ರಿಗೆ ಯಾವ ಕೆಟ್ಟ ಅಭ್ಯಾಸವೇ ಇಲ್ಲಪ್ಪ.
1: ಹ್ಮ್, ಇದ್ಯಾವುದು ಸಾಕತ್ತಿಲ್ಲ, ಇನ್ನು ಎಂತದೋ ಬೇಕ.
2: ಅವ್ರ ಹತ್ರ ಮೂರ್ ಗ್ಯಾಸ್ ಅಂಡಿ ಇತ್ತಪ್ಪ.
1: ಎಂತ ಗೆಣಕ್ ತಿಂದಿನ?
2: ಅಪ್ಪಯ್ಯ, ಗ್ಯಾಸ್ ಅಂಡಿ ಅಂದ್ರೆ ಮೂರ್ ಗ್ಯಾಸ್ ಸಿಲಿಂಡರ್ ಅಪ್ಪ.
1: ಎಂತ ಮೂರ್ ಗ್ಯಾಸ್ ಸಿಲಿಂಡರ್? ಹಂಗಾರೆ ನಂಗ್ ಹುಡ್ಗ ಓಕೆ.
2: ಏ ಬಬ್ಬರ್ ಯಾವ?
3: ಪ್ರಿಯ ಕೇಳುಗ್ರೆ, ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ನಾಗಮಂಡಲ ಚಿತ್ರದ ಹಸಿರು ಸೀರಿಯಲಿ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ, ಗಂಗೊಳ್ಳಿ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಯುವ ಸ್ಪಂದನದಲ್ಲಿ ಇವತ್ತು ನಾನು ಒಂದು ಹಾಡು ಹಾಡ್ಕತ್ತ. ಇಲ್ಲ, ನೀವೇನು ಹೆದರ್ಬೇಡಿ, ನಾನು ಹಾಡು ಹಾಡೋಕೆ ಹೋತಿಲ್ಲ, ಆದ್ರೆ ಹಾಡು ನೆನ್ಪು ಮಾಡ್ಕೊಳ್ಕತ್ತ. ಅದೆಂತಂದ್ರೆ ನೀಲ ಮೇಘ ಶ್ಯಾಮ ಅಂತ ಹೇಳ್ಕೊಂಡ. ಯಾಕೆಂದ್ರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಯುವ ಸ್ಪಂದನದ ಅತಿಥಿಯಾಗಿ ಶ್ಯಾಮ್ ಅಂತ ನಾವೀಗ ಕರೆಯೋದಾದ್ರೆ ಶ್ಯಾಮ್ ಇದ್ದಾರೆ. ಶ್ಯಾಮ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ,
2: ಹೆಂಗಿದ್ರಿ ಶ್ಯಾಮ್?
3: ಚೆನ್ನಾಗಿದ್ದೀಯಾ,
2: ಹುಷಾರಿದ್ಯಾ? ಓಕೆ. ನಮ್ಮ ಗಂಗೊಳ್ಳಿಯ ಶ್ಯಾಮ್ ಈಗ 10ನೇ ಕ್ಲಾಸ್ SV ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಗಂಗೊಳ್ಳಿಯ ವಿದ್ಯಾರ್ಥಿ. ಎಸ್. ಶ್ಯಾಮ್ ಯಾಕೆ ತುಂಬ ಡಿಫ್ರೆಂಟ್ ಆ್ಯಂಡ್ ವಿಶೇಷ ಅಂತ ಅನ್ನಿಸ್ತಾರಂದ್ರೆ, ಶ್ಯಾಮ್ ಯೂಟ್ಯೂಬ್ ಮೂಲಕ ಫ್ಲೂಟ್ ಕೊಳಲು ಕಲಿತು ಈಗ ರಾಷ್ಟ್ರಮಟ್ಟದ ಕೊಳಲು ವಾದಕರಾಗಿದ್ದಾರೆ. ಅದ್ರ ಒಟ್ಟಿಗೆ ಒಂದು ರೆಕಾರ್ಡ್ ಕೂಡ ಮಾಡಿದ್ದಾರೆ. ಅದೆಂತ ಕೇಂದ್ರೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಾ, ಕರೆಕ್ಟ್ ಹೇಳ? ಅದ್ರಲ್ಲಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಎಷ್ಟು ರಾಗಗಳನ್ನ ನುಡಿಸ್ಬೇಕಾಯ್ತು ಒಂದ್ ನಿಮಿಷದಲ್ಲಿ?
3: ನಾನು 10 ರಾಗಗಳನ್ನ ಬಾರಿಸಿದೆ.
2: ಒಂದ್ ನಿಮಿಷದಲ್ಲಿ 10 ರಾಗ ಅಂದ್ರೆ ಎಷ್ಟು ಸೆಕೆಂಡ್ಗೆ ಒಂದೊಂದು ರಾಗ ಚೇಂಜ್ ಆಯ್ತು ಮಗ?
3: ದಟ್ ಇಸ್ ಫ್ಲೆಕ್ಸಿಬಲ್,
2: ದಟ್ಸ್ ಅಪ್ ಟು ಯು. ಯು ಕ್ಯಾನ್ ಚೇಂಜ್. ಸೊ 10 ರಾಗ ಚೇಂಜ್ ಮಾಡಿದಕ್ಕೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ನೀವು ಸೇರ್ಕೊಂಡ್ರಿ ಒಂದು ನಿಮಿಷದಲ್ಲಿ. ವಾವ್. ಅಂಡ್ ವಾಟ್ ಇಸ್ ಇಂಟ್ರೆಸ್ಟಿಂಗ್, ನಾನು ಈಗಷ್ಟೇ ಹೇಳಿದೆ ಅಲ್ಲ ನಿಮ್ಗೆ, ಯೂಟ್ಯೂಬ್ ನಲ್ಲಿ ಕೊಳಲು ಕಲ್ತದ, ಅದ್ರ ಕಥೆಯೆಲ್ಲ ಕೆಮ್ಕಿತ್ತೆ. ಅಂಡ್ ಆಲ್ಸೋ ಪ್ರವೀಣ್ ಗೋಡ್ಕಿಂಡಿ ಕೊಳಲು ವಾದಕರು, ಖ್ಯಾತ ಕೊಳಲು ವಾದಕರು, ಅವರ ಶಿಷ್ಯರಾಗಿರುವ ಸುನಿಲ್ ಅವರ,
3: ಸುನಿಲ್ ಕುಮಾರ್
2: ಅವರ ಜೊತೆ ನೀವೀಗ ಆನ್ಲೈನ್ ನಲ್ಲಿ ಈ ಕೊಳಲನ್ನ ಕಲಿತಾ ಇದ್ದೀರಿ. ಎಷ್ಟು ವರ್ಷ ಆಯ್ತು?
3: ಈಗ 4 ವರ್ಷ.
2: 4 ವರ್ಷ ಆಯ್ತಾ? ಓಕೆ. ಕೊಳಲು ಕಲುಕ್ ಶುರು ಮಾಡಿ ಎಷ್ಟು ವರ್ಷ ಆಯ್ತು ಯೂಟ್ಯೂಬ್ ಮೂಲಕ?
3: ಅವ್ರ ಹತ್ರ ಸೇರೋಕ್ಕಿಂತ ಮುಂಚೆ 2-3 months.
2: ಅಂದ್ರೆ ಅದು 4 ವರ್ಷನೇ, ಹೆಚ್ಚು ಕಮ್ಮಿ ಅಲ್ಲ. ಎಲ್ರಿಗೂ ಮೊಬೈಲ್ ಕೊಟ್ರೆ ಅದನ್ನ ಕಾಣಕ್ ಗೇಮ್ಸ್ ಆಡಕ್ ರೀಲ್ಸ್ ಕಾಣಕ್ ಅಂತೇಳೆಲ್ಲ ಅನ್ಸುತ್ತೆ. ಶ್ಯಾಮಿಗ್ ಅದು ಹೆಂಗೆ ಯೂಟ್ಯೂಬ್ ನಗ್ ಹೋಗಿ ನಾನು ಕೊಳಲನ್ನೇ ಕಾಣಕ್ ಅಂತ ಅನ್ಸಿದ್ದು?
3: ನಾನ್ ಮತ್ತೆ ನನ್ನ ಅಕ್ಕ ಭಜನೆ ಮಾಡ್ತಿದ್ದೇವೆ ಸಂಜೆ ಹೊತ್ತಿ. ಅಕ್ಕ ಹೇಳ್ದಲ್ಲ, ಅವಳು ಹಾಡಾಡ್ತಾಳ, ಮತ್ತೆ ನಾನೆಂತರ ಇನ್ಸ್ಟ್ರೂಮೆಂಟ್ ಪಾಡ್ಸೋದಕ್ಕೆ ಇಲ್ಲ, ಅದಕ್ಕೆ ಅಕ್ಕ ಹೇಳ್ದಳು ಕೊಳಲನ್ ಬಾಯ್ಸ ಅಂತ ಹೇಳಿದೆ. ಅದಕ್ಕೆ ನಾನು ಆನ್ಲೈನ್ ಅಲ್ಲಿ ಹೋಗಿ ಕೊಳಲ್ ಕಂಡ್ಕೊಂಡೆ. ಆಮೇಲೆ ಅದೇ ದಿವಸದಿಂದ ಕೊಳಲ್ ಬಂತು.
2: ಅಷ್ಟು ಅಲ್ಲ, ಅಷ್ಟೊತ್ತಿಗೆ ಕೊಳಲ್ ಇದ್ದಿತ್ತ ಬಾರ್ಸೋಕೆ?
3: ಅಂದ್ರೆ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದೆ.
2: ಓ, ಪರ್ಚೇಸ್ ಮಾಡಿದ್ದು. ಓಕೆ. ಹಾ, ಇದು ಕತಿ ಬಾರಿ ಇಂಟ್ರೆಸ್ಟಿಂಗ್. ಭಜನೆ ಮಾಡೋಕೆ ಅಕ್ಕನಿಗೆ ಹಿಮ್ಮೇಳದಲ್ಲಿ ಏನಾದರೂ ಏನೋ ಹಿಮ್ಮೇಳ ಮ್ಯೂಸಿಕ್ ಬೇಕಂತ ಹೇಳಿ ಯಾವುದಕ್ಕಂದ್ರೆ ಅಕ್ಕ ಕೊಳಲು ಹೊಂದಿದ್ದಕ್ಕೆ ತಮ್ಮ ಕೊಳಲನ್ನು ಕಲುಕೋದು. ವೆರಿ ಇಂಟ್ರೆಸ್ಟಿಂಗ್. ಓಕೆ. ಹಾ, ಸೊ ಆನಂತರ ಎಂತಾಯ್ತು ಶ್ಯಾಮ್?
3: ಆಮೇಲಿಂದ ಕೊಳಲ ಯೂಟ್ಯೂಬಲ್ಲಿ ಪ್ರಾಕ್ಟೀಸ್ ಮಾಡಿ ಕಲಿತೆ. ಆಮೇಲೆ ಆನ್ಲೈನಲ್ಲೇ ಸುನಿಲ್ ಕುಮಾರ್ ಅನ್ನು ಹುಡ್ಕೊಂಡೆ. ಆಮೇಲೆ ಅವ್ರ ಹತ್ರ ಮಾತಾಡಿ ಸೇರ್ಕೊಂಡೆ ಅವ್ರ ಕ್ಲಾಸಿಗೆ. ಆಮೇಲೆ ಅಲ್ಲಿಂದ ಅವ್ರ ಹತ್ರ ಕಲಿಕ್ ಸ್ಟಾರ್ಟ್ ಮಾಡಿದೆ. ಅವರು ಬೇರೆ ಬೇರೆ ರಾಗ ಅಲ್ಲಿನ ಟೆಕ್ನಿಕ್ಸ್ ಅದೇ ಹೇಳಿಕೊಳ್ಳು ಸ್ಟಾರ್ಟ್ ಮಾಡಿ. ಆಮೇಲೆ ನಂದು ಎಂತೆಲ್ಲ ತಪ್ಪಿತ್ತು ಅದನ್ನೆಲ್ಲ ಕರೆಕ್ಟ್ ಮಾಡ್ತಿದ್ದೆ.
2: ಓಕೆ. ಆನ್ಲೈನ್ ಅಲ್ಲಿ ಕಲೋದು ಎಷ್ಟು ಕಂಫರ್ಟೇಬಲ್ ಅನ್ಸುತ್ತೆ? ಅಫ್ಕೋರ್ಸ್ ನೀವು ಶುರು ಮಾಡದ್ದೇ ಯೂಟ್ಯೂಬ್ ಮೂಲಕ, ಎಲ್ಲ ಗುರು ಯಾರು ಎದುರ್ಬೋದೇ ಇಲ್ಲ, ಇರಲಿಲ್ಲ ನಿಮಗೆ, ಒಂಥರ ಏಕಲವ್ಯ ಅಂತಾರೆ ಶುರು ಮಾಡದ. ಆದರೆ ಈ ಆನ್ಲೈನ್ ಕಲಿಯೋಕೆ ಎಷ್ಟು ಕಂಫರ್ಟೇಬಲ್ ಅನ್ಸುತ್ತೆ? ಈ ಕೊಳಲು ಗೀಳಲು ಹಂಗಿದೆಲ್ಲ ಕಲ್ಲುದಾರೆ, ಈಗ ಎಲ್ಲದು ಆನ್ಲೈನ್ ಆಗಿಬಿಟ್ಟಿದೆ, ಬಟ್ ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂತ
3: ಅಂದರೆ ಆ ರೀತಿ ಕ್ಲಿಯಾರಿಟಿ ಸಿಕ್ಕುವುದಿಲ್ಲ. ಟೆಕ್ನಿಕ್ಸ್ ಇರತ್ತೆ ಕೆಲವು, ಗಮಕ್ ಮೀಂಡ್ ಅದೆಲ್ಲ ಯೂಟ್ಯೂಬಲ್ಲಿ ಹೇಳಿಕೊಡ್ತಾರೆ, ಆದರೆ ಅಷ್ಟು ಗುರು ಹತ್ರ ಹೋಯ್ಕಲು ಅಷ್ಟು ಆ ಥರ ಏನು ಕ್ಲಾರಿಟಿ ಸಿಕ್ಕುವುದಿಲ್ಲ ನಮ್ಮ ಮೈಂಡಿಗೆ. ಅದಕ್ಕೆ ಗುರು ಇಂಪಾರ್ಟೆಂಟ್. ಆ್ಯಕ್ಚುಲಿ
2: ಗುರು ಬೇಕೇ ಬೇಕು, ಒಂದು ವಿದ್ಯೆ ಕಲಿಬೇಕಾದ್ರೆ ಗುರು ಬೇಕೇ ಬೇಕು. ಈ ಕೊಳಲು
3: ಲೆವೆಲ್ ಕಲಿದರೆ ಬೇಕು,
2: ಯಾವ ಲೆವೆಲ್ ಸ್ಟ್ಯಾಂಡರ್ಡ್. ಈಗ ಈಗ ಕೊಳಲು ಕಲಿಕೆ ಮುಂಚೆನೆ, ಕೊಲುಕು ಹಾಪ್ ಮುಂಚೆನೆ ನಿಮ್ಗೆ ಸಂಗೀತ ಜ್ಞಾನ ಎಲ್ಲ ಇದ್ದಿತ್ತ?
3: ಇಲ್ಲ, ಒಂಚೂರು.
2: ಮತ್ತೆ
3: ನಾನೇ ಬೇರೆ ಬೇರೆ ವಿಡಿಯೋ ಮಸ್ತ್ ಟೈಮ್ ಕೊಡು ಸ್ಟಾರ್ಟ್ ಮಾಡಿದೆ ಅದ್ರ ಮೇಲೆ. ಅದರಿಂದ ಕಲಿತ ಸೌದಿ ಅಷ್ಟೇ.
2: ಎಂತ ಗೊತ್ತಾ ಶ್ಯಾಮ್, ನಂದೊಂದು ಕತೆ ಇತ್ತು. ನಾನು ಮುಂಗಾರು ಮಳೆಯಲ್ಲಿ ಅನಿಸುತ್ತಿದ್ದೆ ಯಾಕೋ ಇಂದು ಅಂತ ಒಂದು ಹಾಡಿದೆ, ಗೊತ್ತಿತ್ತ ಕೇಂದಿದ್ಯಾ? ಹಾ, ಅದ್ರ ಮಧ್ಯದಲ್ಲಿ ಒಂದು ವಯೊಲಿನ್ ಬರ್ತತ್ತ, ಹೌದಾ? ಅದು ಫುಲ್ ಪ್ಯಾಥೋ ಸಾರೋ ತರದೊಂದು ವಯೊಲಿನ್ ಬರ್ತತ್ತ. ಅದಕ್ಕೇನು ಖುಷಿಯಾಗಿ ನಂಗೆ ಅನಿಸ್ತು ಒಂದಿನ ನಾನು ವಯೊಲಿನ್ ಹಿಂಗೆ ಬಾರಿಸ್ಕಂತ ಹೇಳಿ. ಸೊ ಅದಕ್ಕೆ ನಾನೊಂದು ವಯೊಲಿನ್ ತಗೊಂಡು ಒಬ್ರು ಗುರುಗಳ ಹತ್ರ, ಅವ್ರ ಆಕಾಶವಾಣಿ ಮಟ್ಟದ ಸಂಗೀತ ಏನೋ ಅಭ್ಯಾಸ ಮಾಡಿರುವಂತ ಗುರುಗಳವರು, ಅವ್ರ ಹತ್ರ ಕೊಲ್ಲಕ್ಕೆ ಹೋದೆ. ಕೊಲ್ಲಕ್ಕೆ ಹೋದ್ಮೇಲೆ ನಂಗೆ ಗೊತ್ತಾಯ್ತು ವಯೊಲಿನ್ ಬಾರಿಸ್ಬೇಕಂದ್ರೂ ಸಂಗೀತ ಜ್ಞಾನ ಬೇಕು ಅಂತೇಳಿ. ಓ ದೇವ್ರ, ಈಗ ವಯೊಲಿನ್ ಕಲಿಕರ ಸಂಗೀತನೇ ಕಲಿಕ ಇದು ಆಪದ ನಂಗೆ ಅನ್ನೋ ಪ್ರಶ್ನೆ ಆಗ ಮೂಡಿತ್ತು. ಆಮೇಲೆ ನನ್ನ ವಯೊಲಿನ್ ಕಲಿಕೆ ಏನಾಯ್ತು ಅಂತ ಮತ್ತೆ ಕಲಿಕರ ಹೇಳ್ತಿ, ಬಟ್ ನಿಮ್ಗೂ ಸಹ ಹಂಗೆ ಆಯ್ತಾ?
3: ಒಂಥರ ಕನ್ಫ್ಯೂಸ್ ಆಗ್ತಿತ್ತು ಮೊದ್ಲಿಗೆ, ಆಮೇಲೆ ಟೈಮ್ ಅದಕ್ಕೆ ಕೊಡ್ತಾ ಹೋದೆ, ಆಮೇಲೆ ಕಲ್ತ್ಕೊಂಡೆ ಸ್ವಲ್ಪ ಸ್ವಲ್ಪ.
2: ಈಗ ಆದಷ್ಟು ಸಂಗೀತ ಜ್ಞಾನ ಇದೆ, ಪ್ರಾಕ್ಟೀಸ್ ಹ್ಯಾಂಗ್ ಮಾಡುದು ಎಷ್ಟೊತ್ತಿಂದ ಎಷ್ಟೊತ್ತವರೆಗೆ ಹ್ಯಾಂಗ ಅದು?
3: ಬೆಳಗ್ಗೆ ನಾ ಎದ್ರು ಕೂಡ ಅಂದ್ರೆ ಬ್ರಷ್ ಎಲ್ಲ ಆದ್ಮೇಲೆ ಸೀದಾ ಕೊಳದ ಪ್ರಾಕ್ಟೀಸ್ ಮಾಡೋಕೆ.
2: ಎಷ್ಟು ಗಂಟೆಗೆ ಹೇಳು ಶ್ಯಾಮ್?
3: ಐದೂವರೆ.
2: ಐದೂವರೆಗೆ ಹೇಳುದು ಬ್ರಷ್ ಎಲ್ಲ ಮಾಡುದು, ಕೊಳಲ್ ಪ್ರಾಕ್ಟೀಸ್. ವೆರಿ ನೈಸ್. ಅಪ್ಪ ಅಮ್ಮ ಎಬ್ಸುದ ಅಥವಾ ತಾವೇ ಹೇಳುದ?
3: ನಾನೇ ಹೇಳ್ತೀನಿ.
2: ಈಗ ಎಕ್ಸಾಮ್ ಟೈಮ್ ಎಲ್ಲ ಹ್ಯಾಂಗ್ ಮಾಡ್ತೀರಿ? ಮೊನ್ನೆ ಎಕ್ಸಾಮ್ ಆಯ್ತಲ್ಲ SSLC.
3: ಎಕ್ಸಾಮ್ ಟೈಮಿಗೆ ಜಾಸ್ತಿ ಟೈಮ್ ಕೊಡೋಕೆ ಆಯಿಲ್ಲ ಅದಕ್ಕೆ.
2: ಹ್ಮ್,
3: ಅದಕ್ಕೆ ಜಾಸ್ತಿ ಪ್ರಾಕ್ಟೀಸ್ ಮಾಡೋಕೆ ಹೋಗ್ಲಿ
2: ಆಯ್ಲ. ಬಟ್ ಅಷ್ಟು ಮಿಸ್ ಮಾಡ್ತೀರಿ ನೀವು ಖಂಡಿತ ಅಲ್ಲ. ಈಗ ಈ ಕೊಳಲನ್ನ ಕಲ್ಲಕ್ಕೆ ಶುರು ಮಾಡ್ತಾ ಶುರು ಮಾಡ್ತಾ ಹೋದಂಗೆ ನಿಮ್ಮಲ್ಲಿ ಯಾವ ತರ ಇಂಪ್ರೂವ್ಮೆಂಟ್ ಆತಾ ಹೋಯ್ತು?
3: ಅಂದ್ರೆ ಸಂಗೀತ ಜ್ಞಾನ ಬಂತು.
2: ಹ್ಮ್, ಆದ್ರೆ ಕೊಳಲನ್ನ ಯೂಟ್ಯೂಬ್ ಅಲ್ಲಿ ಕಲ್ಲಕ್ಕೆ ಶುರು ಮಾಡಿದಾಗ ಫಸ್ಟ್ ಪ್ರೈಸ್ ಯಾವ್ದ್ರಾಗೂ ಬಂತಂಬ್ರಲ್ಲ?
3: ಹೌದು, ಶಿವಸ್ ಮ್ಯೂಸಿಕಲ್ ಅಂತ ಅಕಾಡೆಮಿ ಒಂದಿತ್ತ, ಅಲ್ಲೊಂದು ಕಾಂಪಿಟೇಷನ್ ಮಾಡಿದ್ವಿ.
2: ಹ್ಮ್,
3: ಅದ್ರಲ್ಲೇ ನಾ ಫಸ್ಟ್ ಪ್ರೈಸ್ ಬಂತ ನಂಗೆ.
2: ಯಾವ ಹಾಡ್ ಬಾರಿಸಿದ್ರಿ?
3: ಅಲ್ಲಿ ಅವ್ರೊಂದು ಸಾಂಗ್ ಕೊಟ್ಟಿರ, ಟೀಚರ್ ಇದ್ರು ಒಬ್ರು, ಅವರೇ ಹಾಡಿದೀರ ಸಾಂಗ್. ಅದನ್ನ ಕೊಳದ ಬಾರಿಸಿದೆ. ಅವ್ರು ಯಾವ ತರ ಇಟ್ಟಿರಂದ್ರೆ ಕಾಂಪಿಟೇಷನ್ ಮಸ್ತ್ ಕೊಳದ ಪ್ಲೇಯರ್ಸ್ ಇದೀರ, ಅದ್ರಲ್ಲೇ ಯಾರು ಒಳ್ಳೆ ಹಾಡ್ತಾರೆ ಅವ್ರಿಗೆ ಪ್ರೈಸ್ ಅಂತ ಹೇಳಿದ್ರು.
2: ಓಕೆ,
3: ಅದರಲ್ಲೇ ನಾನೇ ಎಲ್ಲರ್ಕಿಂತ ಒಳ್ಳೆ ಹಾಡ್ನ, ಅದಕ್ಕೆ ನಂಗೆ ಸಿಗ್ತಾರೆ.
2: ವಾವ್, ಅದು ಸಂಗೀತ ಜ್ಞಾನ ಅಲ್ಲ ಇದ್ದಿತ್ತು, ಯಾಕಂದ್ರೆ ಅಷ್ಟು ಕಲ್ಲಕ್ಕೆ ಶುರು ಮಾಡೋದು ಅಷ್ಟೇ ಅಲ್ಲ.
3: ಅದೇ ನಾನು ಯೂಟ್ಯೂಬ್ ಅಲ್ಲೆಲ್ಲ ಕಲ್ತ್ಕೊಂಡು
2: ಬರೀ 3 ತಿಂಗಳಾಯ್ತಂಬ್ರು ಕಲ್ಲಕ್ಕೆ ಶುರು ಮಾಡಿ ಅಷ್ಟರಲ್ಲಿ ಇಷ್ಟಪ್ಪ ಹಾಡೋಕಾದ್ದ ಕಾಂಪಿಟೇಷನ್ ಅಲ್ಲಿ. ವಾವ್, ಅದ್ ಯಾವ ಹಾಡು ನೆನ್ಪಿದ್ಯಾ?
3: ಶಾರದ ಒಂದು ಸಾಂಗ್.
2: ಶಾರದ ನೆನ್ಪಿತ್ತ? ಇಲ್ಲ ಇಲ್ಲ ಇಲ್ಲ. ಓಕೆ ಸರಿ. ಆ ನಂತರ ಎಂತಾಯ್ತು ಅಂದ್ರೆ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬಂತು, ಕಡೆಗೆ ಅರ್ಥ ಆಯ್ತು ನಂಗೂ ಒಬ್ಬ ಗುರು ಬೇಕು ಅಂತೇಳಿ. ಆಮೇಲೆ ಸುನೀಲ್ ಕುಮಾರ್ ಅವರು ನಿಮ್ಗೆ ಸಿಕ್ಕದ್ದು, ಅವ್ರ ಹತ್ತಿಗೆ ಈಗ 4 ವರ್ಷದಿಂದ ಕಲಿತಾ ಇದ್ದೀರಿ ನೀವು ಅಲ್ಲ. ಓಕೆ, ನಿಮ್ಮ ಫೇವ್ರೆಟ್ ಹಾಡು ಯಾವ್ದು? ಈಗ 10 ರಾಗನ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಹಾಡಿದ್ರಿ ಅಂತ ಹೇಳಿದ್ರಿ ನೀವು, ಅದರಲ್ಲಿ ನಿಮ್ಮ ಫೇವ್ರೆಟ್ ರಾಗ ಯಾವುದು?
3: ಫೇವ್ರೆಟ್ ರಾಗ ರಾಗ್ ದೇಶ್.
2: ರಾಗ್ ದೇಶ್?
3: ರಾಗ್ ದೇಶ್.
2: ಓಕೆ, ಅದನ್ನ ಹ್ಯಾಂಗ ಅದು ನಮ್ಗೊಂಚೂರು ಹಾಡಿ ತೋರಿಸ್ಲಕ್ಕ ಈಗ? ಅದ್ರ ಆ ರಾಗದಲ್ಲಿ ಬರೋ ಯಾವುದೇ ಹಾಡು?

0: ವಾವ್, ಸೂಪರ್, ತುಂಬ ಒಳ್ಳೆಯಿತ್ತು. ಅಲ್ಲ, ನಿಮ್ಮ ಸಂಗ್ರಹದಲ್ಲಿ ಅಷ್ಟಪ್ಪ ಕೊಳಲಿತ್ತಲ್ಲ, ಈ ಕೊಳಲು ಅದು ಹ್ಯಾಂಗ್ ಅದು ಚೇಂಜ್ ಮಾಡ್ತೀರಿ ಅಂದ್ರೆ ಬೇರೆ ಬೇರೆ ರಾಗಕ್ಕೆ ಬೇರೆ ಬೇರೆ ಕೊಳಲ ಹ್ಯಾಂಗ್ ಅದು?
1: ಒಂದು ಸಾಂಗ್ ಇದು ಮೂಡ್ ಇರುತ್ತಲ್ವ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಕೊಳಲು,
0: ಅದಕ್ಕೆ ಬೇರೆ ಬೇರೆ ಕೊಳಲನ್ನು ಬಳಸ್ತೀರಿ. ನಾನು ಈವನ್ ಪ್ರವೀಣ್ ಗೋಡ್ಕಿಂಡಿ ಅವರು ಲಾಸ್ಟ್ ಟೈಮ್ ನಮ್ಮ ರೇಡಿಯೋ ಕುಂದಾಪುರಕ್ಕೆ ನಮ್ಮ ಭಂಡಾರ್ ಕಾಲ್ಸ್ ಕಾಲೇಜಿಗೆ ಬಂದಿದ್ರು, ಅಷ್ಟೊತ್ತಿ ಹಿಂಗಿಂದೆ ಒಂದು ಬ್ಯಾಗ್ ಇಟ್ಕೊಂಡಿದ್ದೆ ಸುಮಾರು ಕೊಳಲ ಅದರಲ್ಲಿ. ಸೊ ಹಾಗೆ ನೀವು ಒಟ್ಟು ಎಷ್ಟು ಕೊಳಲ್ ಇದೆ ನಿಮ್ಮ ಹತ್ರ ಈಗ ಸಂಗ್ರಹದಲ್ಲಿ?
1: ಮೂವತ್ತೆರಡು.
0: ಮೂವತ್ತೆರಡು ಕೊಳಲು
1: ಮತ್ತು ಮನೆಯಲ್ಲಿದೆ.
0: ಮತ್ತು ಮನೆಯಲ್ಲಿ ಇತ್ತು, ಒಟ್ಟು ಎಷ್ಟಿತ್ತು ಟೋಟಲ್?
1: 32.
0: ಮನೆ ತುಂಬಾ ಕೊಳಲ್ಲ ಇಪ್ಪುದೀಗ. ಅಪ್ಪಯ್ಯ ತೆಗೆಸಿಕೊಟ್ಟದಾ? ಅಡ್ಡಿಲ್ಲ ಮಾರ್ರೆ, ಎಲ್ಲರೂ ಆ ಮಕ್ಕಳಿಗೆ ಮೊಬೈಲ್ ತೆಗೆಸಿಕೊಡ್ತಾರೆ. ನಿಮ್ಮ ಅಪ್ಪಯ್ಯ ಕೊಳಲ್ ತೆಗೆಸಿಕೊಟ್ಟಿರು ಮಗನ ಆಸಕ್ತಿಗೆ ನೀರ್ಯಾರು ಕಲ್ದ. 32 ಕೊಳಲ್, ಒಂದು ಕೊಳಲಿಗೆ ಎಷ್ಟಿರುತ್ತೆ? ನಂಗೊಂದು ಜನರಲ್ ಕ್ಯೂರಿಯಾಸಿಟಿ, ಕುತೂಹಲ, ಒಂದು ಕೊಳಲಿದ ರೇಟ್ ಎಷ್ಟಿರುತ್ತೆ?
1: ಸ್ಮಾಲರ್ ಪಿಚ್ ಕೊಳಲ್ ಅಂದ್ರೆ ಸ್ಟಾರ್ಟ್ ಆಗುದು 1,000-1,500.
0: ಸ್ಮಾಲರ್ ಪಿಚ್ ಸ್ಮಾಲರ್ ಸೈಜ್ ಅಲ್ಲಿ
1: ಇರುತ್ತೆ. 20 centimeters.
0: ಓಕೆ, 20 centimeter ಕೊಳಲಿಗೆ 1,500 ತನಕ ಇರುತ್ತೆ. ಹಾ, ಉದ್ದುದ ಈಗ ಕೈಯಿಂದ ಇಟ್ಕೊಂಡಿರಲ್ಲ ಉದ್ದುದ, ಆ ಕೊಳಲಿಗೆಲ್ಲ?
1: ಅದಕ್ಕೆಲ್ಲ 6,500-8,000.
0: ಓ ಅಪ್ಪ, ಈಗ ಈ ಉದ್ದ ಕೊಳಲ್ ಹೋದಾಗ ಪಿಚ್ ಜಾಸ್ತಿ ಆತ ಹೋಗ್ತದೆ ಹೆಂಗೆ? ಬೇಸ್ತರ ಜಾಸ್ತಿ ಬತ್ತತ್ತ? ಗಂಡಸರು ವಹಿಸ್ತಾರ, ಹೆಣ್ಮಕ್ಳು ವಹಿಸ್ತಾರ ಬೇಕು ಅಂದ್ರೆ?
1: ಅಂದ್ರೆ ಸಣ್ಣ ಕೊಳಲ್ ಪಿಚ್.
0: ಸಿ, ನಮ್ಮ ತರದ ವಾಯ್ಸ್ ಗೆಲ್ಲ ಸಣ್ಣ ಕೊಳಲ್ ಸಾಕತ್ತ. ಗಂಡಸರ ವಾಯ್ಸ್ ಡೆನ್ಸ್ ಇರೋ, ಡೆಪ್ತ್ ಇರುವಂತ ಬೇಸ್ ವಾಯ್ಸ್ ಗಳಿಗೆ ಉದ್ದುದ ದೊಡ್ಡ ಕೊಳಲ್ಗಳು ಬೇಕಾಗುತ್ತೆ. ಅದು ನೀವು ರಾಗದ ಮೇಲೆ ಡಿಸೈಡ್ ಮಾಡ್ತೀರಿ.
1: ಹೌದು,
0: ಈ ರಾಗಕ್ಕೆ ಆ ಕೊಳಲ್ ಲೈಕ್ ಆಗ್ತ. ಈಗ ಸಣ್ಣ ಕೊಳಲಿಗೆ ಹೆಣ್ಮಕ್ಳ ತರದ ವಾಯ್ಸ್ ಬರುತ್ತಲ್ಲ, ಅದಕ್ಕೆ ಯಾವ ರಾಗಗಳು, ಆ ಕೊಳಲಿಗೆ ಯಾವ ರಾಗಗಳು ಒಳ್ಳೇದಾಗ್ತ ನಿಮ್ಗೆ
1: ನುಡ್ಸೋಕೆ? ಮಾರ್ನಿಂಗ್ ಟ್ಯೂನ್ ತರ. ಅದು ಮತ್ತೆ ಹ್ಯಾಪಿ ಸಾಂಗ್ಸ್ ಎಲ್ಲ ಆಕ್ಚುಲಿ ಅದರಲ್ಲೇ ಹಾಡ್ತೇವೆ.
0: ಓಕೆ,
1: ಆಮೇಲೆ ಬೇಸ್ ಕೊಳಂದ್ರೆ ತುಂಬಾ ಸ್ಯಾಡ್ ಸಾಂಗ್, ಮಿಕ್ಸ್ಡ್ ಎಮೋಷನ್ಸ್ ಆತ.
0: ಅದಕ್ಕೆಲ್ಲ ಸ್ವಲ್ಪ ದೊಡ್ಡ ಕೊಳಲ್ ಬೇಕಾತ, ಹ್ಯಾಪಿ ಇದಲ್ಲಾದ್ರೆ ಸಣ್ಣ ಸಣ್ಣ ಕೊಳಲ್ಗಳು ಸಾಕತ್ತ ಅಂತ ಹೇಳ್ಕೊಂಡು. ಈ ಕೊಳಲ್ಗಳನ್ನು ಹಿಡಿಯುವಾಗ ನಿಮ್ಗೆ ಎಷ್ಟು ಖುಷಿ ಆತ ಅಂದ್ರೆ, ಸಿ ಗೊತ್ತಿರ್ಲಿಲ್ಲ ನಿಮ್ಗೂ ಕೊಳಲ್ ಬಾರಿಸೋಕೆ ಆತ, 4 ವರ್ಷದ ಹಿಂದೆ ಗೊತ್ತಾದದ್ದು. ಆ ಗೊತ್ತಾದ್ಮೇಲೆ ಪ್ರತಿ ಟೈಮ್, ಎವ್ರಿ ಟೈಮ್ ವೆನ್ ಯು ಹೋಲ್ಡ್ ದ ಫ್ಲೂಟ್, ಆ ಕೊಳಲ್ ಹಿಡ್ಕೊಂಡಾಗ ಎಷ್ಟು ಖುಷಿ ಆತ?
1: ತುಂಬಾ ಖುಷಿ ಆಗುತ್ತೆ.
0: ಈಗ ಅಕ್ಕನಿಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡು ಶುರು ಮಾಡಿ ಆಯ್ತಾ ಭಜನೆಗೆ? ದಿನ ಪ್ರತಿದಿನ ಸಾಯಂಕಾಲ ನಿಮ್ಮ ಮನೇಲಿ ಕೊಳಲ ಜೊತೆ ಭಜನೆ ಆಗತ್ತಾ? ಅಕ್ಕ ಭಜನೆ ಹೇಳುದು, ನೀವು ಕೊಳಲ್ ಬಾರಿಸೋದು.
1: ಅಂದ್ರೆ ಈಗ ಅಕ್ಕ ಕಾಲೇಜ್ ಓದ್ತಿದ್ದಾಳೆ ಚಿಕ್ಕಮಂಗ್ಳೂರಲ್ಲಿ,
0: ಹಾಸ್ಟೆಲ್ ಇಪ್ಪತ್ತು,
1: ಲಾಕ್ಡೌನ್ ಟೈಮಿಗೆಲ್ಲ ಭಜನೆ ಎಲ್ಲ ಮಾಡ್ತಿದ್ದೆ.
0: ಓಕೆ, ಸೊ ಅಕ್ಕ ತಮ್ಮ ಒಂದು ಕಾಂಬಿನೇಷನ್ ಅಲ್ಲಿ. ಯಾವ ಭಜನೆಗೆ ನಿಮ್ಗೆ ಕೊಳಲ್ ನುಡ್ಸೋಕ್ ಭಾರಿ ಇಷ್ಟ ಆಗ್ತದೆ, ಯಾವ ಭಜನೆ ಯಾವ ಪದ್ಯ?
1: ಪಿಳ್ಳಂಗೋವಿ.
0: ಪಿಳ್ಳಂಗೋವಿಯಾ, ಹೆಸರಲ್ಲೇ ಇದೆಯಲ್ಲ, ಇಲ್ಲಿ ಒಂದ್ಸಲ ನಾವು ನುಡ್ಸೋದು ಕೇಳ್ಬೋದಾ? ಹಾ, ಶುರು ಮಾಡುವಾ.

0: ಬ್ಯೂಟಿಫುಲ್, ಎಷ್ಟು ಲೈಕ್ ನುಡಿಸ್ದೆ ಮಾರಾಯ. ಆಕ್ಚುಲಿ ಶ್ಯಾಮ ಅಂತ ಸುಮ್ಮನೆ ಆಕಸ್ಮಿಕವಾಗಿ ಹೆಸರಿಟ್ಟಿದ್ದಲ್ಲ ಶ್ಯಾಮನಿಗೆ, ಅದು ಮೋಸ್ಟ್ಲಿ ಅದಕ್ಕೆ ಕಾರಣನೇ ಇದೆ, ಶ್ಯಾಮನೇ ಇರ್ಕ. ಹಾಗೆ ಆ ಫ್ಲೂಟ್ ನುಡಿಸುವಾಗ ನನಗೆ ಹಾಗೆ ಈ ಥರ ಫ್ಲೂಟ್ ನುಡಿಸ್ತಾ ಇದ್ರೆ ಫುಲ್ ಹಿಂದೆ ಮುಂದಲ್ಲ ಸುಂದರಿಯರೇ ಇರ್ತಾರೆ ಶ್ರೀಕೃಷ್ಣಂಗಿದ್ದಾಗೆ, ಅಷ್ಟು ಚಂದ. ಹಾಂ, ಗೋವುಗಳು ಬರೋದು ಮಾತ್ರ ಅಲ್ಲ, ಎಲ್ಲರೂ ಬರ್ಬೋದು. ಏನು ಚೆನ್ನಾಗಿತ್ತು, ಮಧುರವಾಗಿತ್ತು ಶ್ಯಾಮ್, ತುಂಬ ಖುಷಿಯಾಯಿತು. ಇಷ್ಟು ಸಣ್ಣ ವಯಸ್ಸಿಗೆ ಇಷ್ಟು ಚಂದದಲ್ಲಿ ಯೂಟ್ಯೂಬಲ್ಲಿ ನೋಡಿಕೊಂಡು ಆನ್ಲೈನಲ್ಲಿ ಕೇಳಿಕೊಂಡು, ಹಾಂ, ಇದು ಮೋಸ್ಟ್ಲಿ ಅದು ಹೇಳ್ತಾರಲ್ಲ ಸಂಸ್ಕಾರ ಪೂರ್ವಜನ್ಮದ ಅಂಥದ್ದೆಂಥದ್ದು ಇತ್ತು ಕುಸಾಕ. ಎನಿವೇಸ್, ಈಗ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅದ್ರಲ್ಲಿ ಮಾಡ್ಕಂತ ಎಂತ ಕನ್ನಿಸ್ತ, ಸಾಕಲ್ಲ ಇಷ್ಟೇ ನುಡ್ಸ್ಕೊಂಡಿದ್ರೆ ಸಾಲ್ದ. ಅದರಲ್ಲೂ ಹೆಂಗೇಂದ್ರೆ ನೀವು ಈ ಫೀಲ್ಡಿಗೆ ಬಂದ ಅಥವಾ ಕಲುಕ್ ಶುರು ಮಾಡಿ ಅಂತ ತುಂಬ ಸಮಯ ಏನಾಯ್ಲಿಲ್ಲ ಅಲ್ದ, ಆ ಕಾನ್ಫಿಡೆನ್ಸ್ ಎಲ್ಲಿಂದ ಬಂತು? ನಾನಂದು ರೆಕಾರ್ಡ್ ಮಾಡ್ಕೊ ಹೋಯ್ಕಂದ್ರೆ ನಂಗೆ ಅಷ್ಟು ಗೊತ್ತಿರ್ಕಲ್ಲ, ಆ ಕಾನ್ಫಿಡೆನ್ಸ್ ಎಲ್ಲಿಂದ ಬಂತು ಶ್ಯಾಮ್ಗೆ?
1: ಅಂದ್ರೆ ನಮ್ದೇ ಅಕಾಡೆಮಿಯಲ್ಲಿ ಒಬ್ರು ಇದ್ದಿರು, ಅವರು ಸಹ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡಿದ್ರು.
0: ಓಕೆ,
1: ಅವ್ರನ್ನ ಕಣಕ್ಕೆ ನಂಗೂ ಎಂತ ಮಾಡ್ಬೇಕನ್ನಿಸ್ತು. ಅದಕ್ಕೆ ನಾ ಅದು ಚೆನ್ನಾಗಿತ್ತಕೊಂಡೆ, ಆಮೇಲಿಂದ ಅದ್ರ ಮೇಲೆ ವರ್ಕ್ ಮಾಡಿ ಸ್ಟಾರ್ಟ್ ಮಾಡಿದೆ, ಆರ ಹೆಂಗ ಇದು ಹಾಡ್ಬೋದು ಅಂತ.
0: ಓಕೆ,
1: ಆಮೇಲೆ ಅವ್ರಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ನನ್ನ ಹೆಸರಲ್ಲಿ ಒಂದು ಬರ್ಕೊಂಡೆ.
0: ವೆರಿ ನೈಸ್. ನಿಮ್ಮ ಗುರುಗಳನ್ನ ನೀವು ವೈಯಕ್ತಿಕವಾಗಿ ಭೇಟಿ ಮಾಡಿದ್ರ?
1: ಹೌದು, ಮಸ್ತ್
0: ಭೇಟಿ ಮಾಡಿದ್ರಿ.
1: ಹೌದು, ಗುತಿತ್ತ ಅಂದ್ರೆ ಗುರು ಒಂದನಕ್ಕೆಲ್ಲ ಕರೀತಾರೆ ಅವರು.
0: ಹಾ ಹಾ, ಓಕೆ, ಅಷ್ಟೊತ್ತಿಗೆ ಹೋಗಿ ಭೇಟಿಯಾಗಿ ಎಲ್ಲ ಬರ್ತ್ರಿ ನೀವು, ನಮಸ್ಕಾರ ಎಲ್ಲ ಮಾಡಿ ಅಲ್ಲ ಗುರು ದಕ್ಷಿಣೆ ಕೊಟ್ಟು. ಹಾ, ಅಲ್ಲಿ ಅವ್ರದ್ದು ಪ್ರೋಗ್ರಾಮ್ ಇರುತ್ತಾ, ಅದ್ರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತೀರಿ ಹಾಡುಕ್ಕೆ, ಅದೆಲ್ಲ ಆಯ್ಬಪ್ಪದು. ಓಕೆ, ಸೊ ಈಗ ಹೊತ್ತ ಕ್ಲಾಸ್ ಅಲ್ಲಿ

0: ಎಲ್ಲ ಮಕ್ಕಳೆಲ್ಲ ಹೇಳುದಿಲ್ಲ ಯಶಾಮ್ ಒಂದು ಕೊಳಲ್ ನೋಡ್ಸ ನಮ್ಗೊಂದು ಕೇಣ್ಕ ಅಂತಲ್ಲ ಹಂಗಲ್ಲ ಇತ್ತ ಇಲ್ಲ. ಶಾಲೆಯಲ್ಲಿ ಪ್ರೋತ್ಸಾಹ ಹೆಂಗಿತ್ತು ಶಾಲೆ ವಾರ್ಷಿಕೋತ್ಸವಕ್ಕೆ ಸ್ಕೂಲ್ ಡೇಗೆ ಆನ್ವಲ್ ಡೇಗೆ ಎಲ್ಲ ನೀವು ಕೊಳಲ್ ನೋಡ್ಸೋದು ಹಂಗಲ್ಲ ಇದೆಯಾ?
1: ಹೌದು, ಅಲ್ಲಿ ಹೇಳ್ತಾರೆ ಶಾಲೆಯಲ್ಲಿ ಓದಿ ಅಂತಂದು ಮತ್ತೆ ಸನ್ಮಾನ ಎಲ್ಲ ಮಾಡಿದ್ರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಶಾಲೆ,
0: ತುಂಬಾ ಸಪೋರ್ಟ್ ಮಾಡ್ತಾರೆ. ಈ ಎಲ್ಲೆಲ್ಲ ಈಗ ಈ ಕೊಳಲು ಕಚೇರಿ, ಈಗ ಕೊಳಲು ವಾದನದ ಕಚೇರಿ ಎಲ್ಲೆಲ್ಲ ಕೊಟ್ಟಿರೀಗ ಎಲ್ಲೆಲ್ಲ ಹೋಗಿ ಪ್ರದರ್ಶನ ಮಾಡಿರಿ?
1: ತುಂಬಾ
0: ಎಲ್ಲೆಲ್ಲ ಒಂಚೂರು ಹೇಳಕ್ಕ?
1: ಗೊಂಬೆ ಮನೆ ಉಪ್ಪಿನ ಕುದುರೆ,
0: ಹಾ ಅಲ್ಲಿಗೆ ಹೋಗಿರಿಯಾ? ಓಕೆ.
1: ಮಂಗಳೂರು ರಾಗ ತರಂಗ, ಉಡುಪಿ ಯು ಚಾನಲ್, ಆಮೇಲೆ ಫಂಕ್ಷನ್,
0: ಸುಮಾರು ಫಂಕ್ಷನ್ ಈಗಲ್ಲ. ಓಕೆ, ಫಂಕ್ಷನಿಗೆ ಹೋತ್ರಿ ನೀವು? ಓಕೆ. ಈಗ ನಿಮ್ಗೆ ಪುರಸ್ಕಾರಗಳು ಸುಮಾರೆಲ್ಲ ಸಿಕ್ಕಿತ್ತಲ್ಲ, ಎಂತೆಲ್ಲ ಸಿಕ್ಕಿತ್ತ?
1: ಶಿವರಾಮ್, ಡಾಕ್ಟರ್ ಶಿವರಾಮ್ ಕಾರಂ ಪ್ರಶಸ್ತಿ,
0: ಬಾಲ ಪುರಸ್ಕಾರ,
1: ಕೆಳದಿ ಚೆನ್ನಮ್ಮ ಹಾಗೂ ಹೊಯ್ಸಳ ಪ್ರಶಸ್ತಿ.
0: ಓಕೆ, ನಿಮ್ಗೆ ಮುಂದೆ ಆಸೆ ಅಂತ ಎಷ್ಟು ಚಂದ ಈ ಕೊಳಲನ್ನ ಬಾರಿಸಿ ಎಲ್ಲಿಗೆ ಹೋಗಿ ನಿಲ್ಕಂತ ಆಸೆ? ವೇ ಡೂ ಯು ವಾಂಟ್ ಟು ಲುಕ್ ಯುವರ್ ಸೆಲ್ಫ್ ಇನ್ ಅನದರ್ 10 ಇಯರ್ಸ್
1: ಇನ್ ಇಂಟರ್ನ್ಯಾಷನಲ್ ಲೆವೆಲ್? The music production.
0: Very nice, super. You want to join music production houses?
1: Yes.
0: ಜಾಯ್ನ್ ಆಗ ಇಷ್ಟಪಡ್ತೀರಿ ನೀವು? ಎಂತಕ್ಕೆ
1: ಅಂದ್ರೆ ನಂಗೆ ಇದರಲ್ಲಿ ಆಸೆ ಇದೆ. ಅದಕ್ಕೆ
0: ಅಂದ್ರೆ ಸಾಧನೆ ಅಲ್ಲಿ ಮಾಡ್ಕಂತ ಯಾಕೆ ಆಸೆ? ಅಂದ್ರೆ ಈ ಮ್ಯೂಸಿಕ್ ಇಂಡಸ್ಟ್ರೀಸ್ಗೆ ಹೋಯ್ಕಂತ ಯಾಕೆ ಆಸೆ?
1: ಅಂದ್ರೆ ನನಗೆ ಇಷ್ಟ ಅದು.
0: ಅದಿಷ್ಟ ಅಂತ ಹೇಳಿ, ಅದು ಜಾಸ್ತಿ ಸ್ಕೋಪ್, ಗುರುತಿಸುವಿಕೆ ಕೂಡ ಜಾಸ್ತಿ ಇರುತ್ತೆ ಆ ಫೀಲ್ಡ್ ಅಲ್ಲಿ ಅಂತ ಹೇಳ್ಕೊಂಡು. ಸೊ ಮ್ಯೂಸಿಕ್ ನ ನೀವು ಕೇಂಬತ್ತಿಗೆ, ಅದು ಫಿಲ್ಮ್ ಮ್ಯೂಸಿಕ್ ಅಥವಾ ಇನ್ಯಾವುದೇ ಮ್ಯೂಸಿಕ್ ಆದ್ರೂ ಅಲ್ಲೆಲ್ಲ ಕೊಳಲ್ ಹುಡುಕ್ತಾ ಇರ್ತೀರಾ? ಫಾರ್ ಎಕ್ಸಾಂಪಲ್, ನಿಮ್ ಕೊಳಲ್ ಇಷ್ಟ ಅಲ್ವಾ, ಈಗ ನಿಮ್ಗೆ ಯಾವ್ದು ಇಷ್ಟ ನೀವು ಅದನ್ನ ಹುಡುಕ್ತೀರಿ. ಈಗ ನಮ್ಮ ಎ ಆರ್ ರೆಹಮಾನ್ ಮ್ಯೂಸಿಕ್ ಇರ್ಬೋದು, ಇಳಿಯರಾಜ ಮ್ಯೂಸಿಕ್ಗಳಲ್ಲೆಲ್ಲ ಕೊಳಲ್ ಬರುವಂತದ್ದೆಲ್ಲ ತುಂಬಾ ಇರುತ್ತೆ. ಕೆಲವುದೆಲ್ಲ ಕೆಲವು ಪರ್ಟಿಕ್ಯುಲರ್ ಮ್ಯೂಸಿಕ್ ಕಂಪೋಸರ್ಸ್ಗಳಿದ್ದಾರೆ, ಅವರಿಗೆ ಈ ಕೆಲವೊಂದು ವಾದ್ಯಗಳು ಅವ್ರಿಗೆ ಇಷ್ಟ, ಅದು ಇರ್ಕದ್ರಂಗೆ ಅಂತ ಹೇಳ್ಕೊಂಡು. ಆತರ ನೀವೇನಾದ್ರು ಹುಡ್ತೀರಾ ಯಾವ್ದಾದ್ರು ಸಾಂಗ್ ಬಂದಾಗ ಇದ್ರಲ್ಲಿ ಕೊಳಲ್ ಎಲ್ಲಾದ್ರೂ ಇದೆಯಾ? ಫ್ಲೂಟ್ ಅಥವಾ ಫ್ಲೂಟ್ ಇರೋ ಯಾವ್ದಾದ್ರು ಮ್ಯೂಸಿಕ್ ನಿಮಗೆ ಇಷ್ಟವಾಗುವಂಥದ್ದು ಯಾವ್ದಿದೆ ಹೇಳಿ?
1: ಎ ಆರ್ ರೆಹಮಾನ್ ತುಂಬಾ ಮ್ಯೂಸಿಕ್ ಇಷ್ಟ.
0: ಇಷ್ಟವಾ? ಯಾವ್ದ್ರೆಲ್ಲ ಕೊಳಲ್ ಇದೆ?
1: ಯೇ ಹಸಿವಾದಿ, ರೋಜಾ ಜಾನೆ,
0: ಯಸ್, ಮತ್ತೆ
1: ಎನ್ನವಳೆ.
0: ಸೊ ಇವೆಲ್ಲ ಮ್ಯೂಸಿಕ್ ಇಷ್ಟ. ಈಗ ನಮ್ಗೊಂದು ಕೇಳಿಸುದಾರೆ, ಯಾವ್ದು ಪ್ಲೇ ಮಾಡಕ್ ಇಷ್ಟಪಡ್ತೀರಿ?

ಬ್ಯೂಟಿಫುಲ್ ಲಾಯ್ಕ್ ಆಯ್ತಾ, ತುಂಬ ಚಂದ ಆಯ್ತು. ಸೊ ನಿಮ್ಮಮ್ಮ ಹೇಳ್ತಾ ಇದ್ರು, ತೇರಾ ಏರಿ ಅಂಬರದಾಗೆ ನೇಸರ ನಗುತ್ತಾನಾ, ತುಂಬ ಫೇಮಸ್ ಹಾಡಿದ್ ನಮ್ಮ ಕನ್ನಡದಲ್ಲಿ. ಆ ಹಾಡು ಒಂಚೂರು ಹಾಡ್ಲೆಕ್ಕ?

0: ಅಬ್ಬಾ, ಮುರುಳಿ ಗಾನದಲ್ಲಿ ಮುಳುಗಿ ಹೋದಂಗೆ ಆಯ್ತು ಮಾರೆ. ಒಂದ್ಸಲ ಸೂಪರ್ ಆಯ್ತು, ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಎಷ್ಟು ಚಂದ ಬರೆಸ್ತೀಯ, ಒಳ್ಳೆ ಭವಿಷ್ಯ ಇದೆ, ಒಳ್ಳೆ ಭವಿಷ್ಯ. ಮೋಸ್ಟ್ಲಿ ಇದಿನ್ನೂ ಆ್ಯಕ್ಚುಲಿ ನಿಮಗಿರೋ ಗುರಿನೇ ಅದು, ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಬೇಕು ಅಂತ. ಖಂಡಿತವಾಗ್ಲೂ ಆಗುತ್ತೆ, ಅಷ್ಟು ಚಂದ. ಅದೆಷ್ಟು ಚಂದ ಇದೆ ಆ ಫ್ಲೋ, ಫ್ಲೂಟ್ ನೋಟ್ಸ್ ಆಫ್ ಫ್ಲೋ ಸೂಪರ್ ಆಗಿದೆ. ಆದರೆ ನೀವು ಇಷ್ಟು ಚಂದ ಬೆಳಿಲಿಕ್ಕೆ ನಿಮ್ಮ ಅಪ್ಪ ಅಮ್ಮನ ಪ್ರಯತ್ನ, ಬ್ಯಾಕಪ್, ಅದೆಲ್ಲ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ. ಯಾರು ತುಂಬ ಸಪೋರ್ಟ್ ಮಾಡಿದ್ದು ಫಸ್ಟ್ಗೆ, ಅಮ್ಮನ ಅಪ್ಪನ? ಅಪ್ಪ ಫಸ್ಟ್ಗೆ. ಅಪ್ಪಂಗೆ ಹೆಂಗೆ ಗೊತ್ತಾಯ್ತು ಮಗನಿಗೆ ಕೊಳಲು ನುಡಿಸೋದು ಇಷ್ಟ ಅಂತ?
1: ಅಂದರೆ ಹಂಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂದರೆ, ಅಮ್ಮ ಸ್ಟಾರ್ಟಿಂಗ್ಗೆ ಕರ್ಕರೆ ಆಗುತ್ತೆ ಆ ಥರ ಸೌಂಡ್ ಮಾಡಬೇಡ ಅಂತ.
0: ಆನ್ಲೈನ್ ಕ್ಲಾಸ್, ಅಮ್ಮನಿಗೆ ಆನ್ಲೈನ್ ಕ್ಲಾಸ್ ಇದ್ದಿತ್ತು, ಅಮ್ಮ ಟೀಚರ್ ಅಲ್ಲ, ಸೊ ಅವ್ರಿಗೆ ತೊಂದರೆ ಆಗ್ತಿತ್ತು. ಆದರೆ ಅಪ್ಪ ಆಗ ಇಲ್ಲ ಮಗನೇ ಅಂತ ಹೇಳಿ ಸಪೋರ್ಟಿಗೆ ನಿಂತರು. ಆನಂತರ ಅಮ್ಮ, ಈಗ ಅಮ್ಮ ಎಲ್ಲ ಕೊಳಲು ಹುಡುಕಿ ಕೊಡೋದಲ್ಲ ಅಮ್ಮನೇ ಈಗ ಅಲ್ದಾ? ಅಮ್ಮ ಹೇಳ್ತಿದ್ರು ಅವನಿಗೆ ಬ್ಯಾಕ್ಎಂಡಲ್ಲಿ ಒಂದು ಜನ ಬೇಕು ಎಂದಕ್ಕಂದ್ರೆ ನೆನಪು ಹತ್ತು ಅಂತ ಹೇಳ್ಕೊಂಡು. ಎಸ್, ಅಪ್ಪ ಅಮ್ಮನ ಸಪೋರ್ಟ್ ಅಷ್ಟು ಇದ್ದುಕೋಯಿ ಈಗ ಈ ಮಟ್ಟ ನಿಜವಾಗ್ಲೂ ಆಯ್ತಾ? ಎಷ್ಟು ಚಂದ ನುಡಿಸ್ತಿದ್ರು ಅಂದರೆ ಸೂಪರ್ ಆಗಿದೆ. ರೇಡಿಯೋ ಕುಂದಾಪುರಕ್ಕೆ ಒಂದಿಷ್ಟು ಹಾಡುಗಳು ಬೇಕು ನಮಗೀಗ. ಅಕ್ಕ ಎಂತಂದ್ರೆ ತಮ್ಮ ಕೊಳಲು ನುಡಿಸೋದ್ರ ಬಗ್ಗೆ, ಲೈಕ್ ನುಡಿಸ್ತೆ ಅಂತರ ಕರ್ಕರಿ ಅತ್ತಂತಿದ್ರ?
1: ಇಲ್ಲ, ಸಪೋರ್ಟ್ ಮಾಡ್ತಾರೆ,
0: ಫುಲ್ ಸಪೋರ್ಟ್. ಸೊ ಚಂದ. ಈಗ ಅಕ್ಕ ಮತ್ತೆ ತಮ್ಮನ ಕಾಂಬಿನೇಷನ್ ಅಲ್ಲಿ ಯಾವ ಭಜನೆಗೆ ಸೂಟ್ ಆತಂದ್ರೆ ಪಿಳ್ಳಂಗೋವಿಯ, ಅದ್ ಬಿಟ್ರೆ ಇನ್ನೊಂದು
1: ನಮ್ಮಮ್ಮ ಶಾರದಿ ಅಂದ್ರೆ ಭಜನೆ ಸಾಂಗ್ಸ್,
0: ಯಾವ ಭಜನೆ ಆದ್ರೂ ಓಕೆ ಕೊಳಲು ನುಡಿಸ್ತೀರಿ? ಸೂಪರ್ ಆಯ್ತು. ಈಗ ಸಿನಿಮಾ ಹಾಡುಗಳಲ್ಲಿ ಯಾವುದೇ ಹಾಡು ಇರ್ಬೋದು, ಕನ್ನಡ, ಹಿಂದಿ, ತಮಿಳು, ಯಾವುದೇ ಇರ್ಬೋದು, ನಿಮ್ ಫೇವ್ರೇಟ್ ಹಾಡು ಕೊಳಲಿರೋದು ಯಾವುದು?
1: ಪಂಕೋತಿತು.
0: ಹೆಂಗದು?

0: ಪ್ರವೀಣ್ ಗೋಡ್ಖಿಂಡಿಯವರ ಅಭಿಮಾನಿ ಅದಕ್ಕೆ ಸಾರ್ಥಕ ಆಯ್ತು ಶ್ಯಾಮ್. ಎಷ್ಟು ಚಂದ ಲೀಲಾಜಾಲವಾಗಿ ಸರಾಗವಾಗಿ ನುಡಿಸಿದ್ರೆ, ಬ್ಯೂಟಿಫುಲ್ ಆಗಿತ್ತು ನಿಜವಾಗ್ಲು. ನಾವೆಲ್ಲ ಕಳೆದೇ ಹೋಯ್ತು ಇದ್ರಲ್ಲಿ ಸ್ಟುಡಿಯೋದಲ್ಲಿ. ನೀವು ದಿನ ಬರ್ತೇರಿ ಅಕ್ಕ ಸ್ಟುಡಿಯೋಕ್ಕೆ? ಓಕೆ. ಸೊ ಇದನ್ನೆಲ್ಲ ಕಲಿತಾ ಕಲಿತಾ ಎಷ್ಟು ಹಾಡುಗಳಿಗೆ ನೀವು ನುಡಿಸಬಹುದು? ಹೆಚ್ಚು ಕಮ್ಮಿ
1: 100 ಅಧಿಕ.
0: 100 ಅಧಿಕ? ವಾವ್. ಅದ್ರಲ್ಲೆಲ್ಲ ಬರ್ತ? ಸಿನಿಮಾದಿಂದ, ಡಿವೋಷ್ನಲ್ಲಿ, ಭಕ್ತಿಗೀತೆ, ಫೋಕ್ ಎಲ್ಲ ಬರ್ತದೆ. ಲೈಟ್ ಮ್ಯೂಸಿಕ್, ಲೈಟ್ ಮ್ಯೂಸಿಕ್ ಅಲ್ಲಿ ಎಂತಲ್ಲ ನುಡಿಸ್ಲಕ್. ಮಧುವನ ಕರೆದರೆ, ಅಚ್ಚ ಮೂವಿದೆ, ಮಧುವನ ಕರೆದರೆ ಬರ್ತತ್ತಾ ನುಡಿಸ್ಬೋದಾ? ಹಂಗಾರ್ ಸೈ ಬಿಡಿ, ಒಂದ್ಸಲ ಮಧುವನ ಕರೆದರೆ ಕೇಂಬಲ. ಹಾ, ಎಲ್ಲ ಕೃಷ್ಣಂಗೆ ಮಧುವನ ಕರೆದರೆ ಪಿಳ್ಳಂಗೋವಿಯ. ಹಾ ಅಲ್ದಾ? ಓಕೆ, ಶುರು ಮಾಡು ಹಂಗಾರ, ಒಂಚೂರು ಕೇಂಬ ಶುರು ಮಾಡಿ.

0: ಅದ್ಭುತ, ವಾವ್, ಸಖತ್ತಾಯ್ತು ಮಾರೆ, ಖುಷಿ ಆಯ್ತು. ಕೇಂ ಟೈಪ್ ಅಂತ ಅನ್ಸುತ್ತಾ ಸುಶಾಮ್? ಸೊ ಇಷ್ಟೆಲ್ಲ ಆದಾಗ ನಿಮ್ಗೊಂದು ಇದು ಬಂದಿರುತ್ತಲ್ಲ, ಈಗ ಒಂದು ಎಂತ ಹೇಳ್ತಾರೆ, ಪ್ರೌಡ್, ನಿಮ್ ಬಗ್ಗೆನೆ ಹೆಮ್ಮೆ, ನಂಗೆ ಒಳ್ಳೆ ಕೊಳಲು ವಾದನ ಮಾಡು ಬರ್ತತ್ತಂತ, ಹಂಗೇನಾರು ಇದೆಯಾ?
1: ಇಲ್ಲ, ನಾ ಇನ್ನೂ ಎಂತ ಕಲೀಲ.
0: ಎಂತ ಕಲೀಲ ಬಗೆ ಇತ್ತಲ್ಲ, ಅದಿದ್ರೆ ನೀವು ಇಂಟರ್ನ್ಯಾಷನಲ್ ಇಂದ ಅದರಾಚೆಗೂ ಹತ್ರಿ. ಸೊ ಬ್ಯೂಟಿಫುಲ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಹಾಗೆ ಅದರೊಟ್ಟಿಗೆ ನೀವು ಮಾತಾಡೋದು ಕಡಿಮೆ, ನೀವು ಕೊಳಲು ನುಡಿಸೋದ್ರಲ್ಲೇ ಯು ಆರ್ ಎಕ್ಸ್ಪರ್ಟ್, ಯು ಆರ್ ಆನ್ ಎಕ್ಸ್ಪರ್ಟ್. ಆಯ್ತಾ, ಮಾತು ಕಮ್ಮಿ. ಮನೇಲಿ ಜಾಸ್ತಿ ಮಾತಾಡೋದು ಯಾರು?
1: ಅಕ್ಕ.
0: ಅಕ್ಕನ ಅಕ್ಕ ಈಗ ಇಲ್ಲ ಅಲ್ಲ, ನಿಮ್ ಮೂರು ಜನ ಇಪ್ಪದಲ್ಲ, ಯಾರು ಮಾತಾಡೋದು ಜಾಸ್ತಿ ಮಾತಾಡೋದ ನಿಮ್ ಮೂರು ಜನರಲ್ಲಿ? ಅಮ್ಮ ಅಪ್ಪ ನೀನು ಯಾರು?
1: ಅಮ್ಮ.
0: ಅಮ್ಮನೇ ಜಾಸ್ತಿ ಮಾತಾಡೋದ? ಹಂಗಾರೆ ಅಮ್ಮನೇ ಕರೆದು ನಿಮ್ಮ ಹತ್ರ ನಿಮ್ ಬಗ್ಗೆ ಮಾತಾಡಿಸುವ. ಸೊ ಅಲ್ಲೇ ಇರಿ ಅಮ್ಮ, ನೀವು ಬನ್ನಿ ಕೂಗಣಿ. ಓಕೆ, ಈಗ ಮಗ ಮಾತಾಡೋದು ಕಡಿಮೆ, ಫ್ಲೂಟ್ ನುಡಿಸಿದ್ದೇ ಜಾಸ್ತಿ. ಸೊ ನೂರಕ್ಕಿಂತ ಜಾಸ್ತಿ ಕೊಳಲನ್ನ, ಕೊಳಲು ವಾದನವನ್ನ, ಹಾಡನ್ನ ಕೊಳಲು ವಾದನದ ಮೂಲಕ ನುಡಿಸ್ತೆ ಅಂತ ಅವ್ರು ಹೇಳ್ರ. ಈಗ ಅವ್ರ ಅಮ್ಮ ಆಗಿಂದ ಕೊಳಲು ಕೊಡುಕೆಲ್ಲ ಓಡಾಡ್ತಿದ್ದ ಎಲ್ಲ ಅಮ್ಮ ಅಪ್ಪ ವಿಡಿಯೋ ಶೂಟಿಂಗ್ ಅಲ್ಲಿ, ಅವರು ವಿಡಿಯೋಗ್ರಾಫರೇ, ಫೋಟೋಗ್ರಾಫರೇ ಅಲ್ದಾ ಗಣೇಶ್ ಅವರು? ನೀವು ಮಾಲತಿ ಗಣೇಶ್ ಅವರು, ಶ್ಯಾಮ್ ಅವರ ತಾಯಿ. ಈಗ ಹೆಂಗೆ ಅವನಿಗೆ ಫಸ್ಟಿಗೆ ಇಂಟ್ರೆಸ್ಟ್ ಬಂದಾಗ ನೀವು ರಗ್ಲಿ ಅಂದ್ರೆ? ಹೌದಾ,
2: ಆಕ್ಚುಲಿ ಅವಾಗ ಕೊರೋನಾ ಟೈಮ್, ಎಲ್ಲರೂ ಮನೆಯಲ್ಲೇ ಇತ್ತಲ್ಲ, ಅವಾಗ ನನಗೆ ಆನ್ಲೈನ್ ಕ್ಲಾಸ್ ಇತ್ತು, ಟೀಚರ್ ಆದ್ರಿಂದ ಆನ್ಲೈನ್ ಕ್ಲಾಸ್ ಅಲ್ಲಿ ಆನ್ಲೈನ್ ಕ್ಲಾಸ್ ಹತ್ರ ಬಂದು ಕೊಳಲು ನುಡಿಸ್ತಾ ಇದ್ದ. ನನಗೆ ಅವಾಗ ಕ್ಲಾಸ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಆಚೆ ಹೋಗ ಆಚೆ ಹೋಗೋದು, ನಮ್ದು ಟೆನ್ಷನ್ ಬೇರೆ ಆಗಿತ್ತು, ಬೇರೆ ಬೇರೆ ಟೆನ್ಷನ್ ಇತ್ತು. ಅವಾಗ ಅವನೇನು ಊದ್ತಾ ಇದ್ದ, ನಾನು ಅವನಿಗೆ ಸಪೋರ್ಟ್ ಮಾಡ್ಲಿಲ್ಲ ಆ ಟೈಮ್, ನಿಜವಾಗಿ ಹೇಳುದಾದ್ರೆ. ಆ ನಂತರ ನನ್ನ ಮಗ ಒಂದು ಪ್ರೈಸ್ ತಂದ ನಂತರ, ಹೋ ನನ್ನ ಮಗನಿಗೆ ನಾನು ಸಪೋರ್ಟ್ ಮಾಡಿಲ್ಲ, ನಂದೇ ಟೆನ್ಷನ್ ಅಲ್ಲಿ ಇದ್ದೆ ಅಲ್ಲ ಅಂತೇಳಿ ಮತ್ತೆ ಅವನ್ ಪ್ರೈಸ್ ತಂದ ನಂತರ ಅವೆಲ್ಲರೂ ಊರ್ನವರೆಲ್ಲ ಹೊಗಳಿದ್ರು, ಅವನಿಗೆ ಒಂದು ಕ್ಲಾಸಿಗೆ ಹಾಕಿ, ಅವನಿಗೆ ಗುರುಗಳು ಬೇಕು, ಯಾಕಂದ್ರೆ ಅವನು ವಿದೌಟ್ ಗುರು ಅಷ್ಟು ಮಾಡಿದನಂತ ಹೇಳಿದ್ರೆ, ಗುರು ಇದ್ರೆ ಏನೋ ಮಾಡ್ತಾನೆ, ಅವನಿಗೆ ಗುರುಗಳಿಗೆ ಹುಡುಕಿ ಅಂತ. ಅದು ಕೂಡ ನಾವು ಏನು ಮಾಡ್ಲಿಲ್ಲ, ಅವನಿಗೆ ಒಂದು ಮೊಬೈಲ್ ಒಂದು ಪಪ್ಪನ ಮೊಬೈಲ್ ಇಟ್ಕೊಂಡೆ ಮಾಡ್ತಿದ್ದ ಆ ಟೈಮಿಗೆ.
0: ಓಕೆ,
2: ಅದು ಮೊಬೈಲ್ ಅಲ್ಲೇ ಹುಡುಕಿದ, ಸರ್ಚ್ ಮಾಡಿದ.
0: ಆಗ ಅವನಿಗೆ ಎಷ್ಟು, ಆರನೇ ಕ್ಲಾಸ್?
2: ಆರನೇ ಕ್ಲಾಸ್. ಪ್ರವೀಣ್ ಗೋಡ್ಕಿಂಡಿ ಅಂತ ಹುಡುಕಿದ, ಹುಡುಕಿ ಹುಡುಕಿ ಒಂದು ನಂಬರ್ ಸಿಕ್ತು, ನಂಬರಿಗೂ ಅವನೇ ಕಾಲ್ ಮಾಡಿದ.
0: ಓಕೆ,
2: ಕಾಲ್ ಮಾಡಿದ ತಕ್ಷಣ ಅವರು ಸುನಿಲ್ ಕುಮಾರ್ ಅಂತೇಳಿ, ಅವರು ಪ್ರವೀಣ್ ಗೋಡ್ಕಿಂಡಿ ಅವರ ಶಿಷ್ಯ ಅವರು ಆಕ್ಚುಲಿ.
0: ಓಕೆ,
2: ಅವರು ಒಂದೇ ಸಲ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ಶಿಷ್ಯರಾಗಿ ತಗೊಳ್ಬೇಕು ಅಂತ ಹೇಳಿದ್ರೆ ಅವ್ರಿಗೊಂದು ಟೆಸ್ಟ್ ಇರ್ತದೆ, ನಿನಗೇನೆಲ್ಲ ನುಡಿಸ್ಲಿಕ್ಕೆ ಬರುತ್ತೆ ನೋಡ್ಸ್ ನೋಡುವ ಅಂತ ಹೇಳಿದ್ರು. ಅದಕ್ಕೆ ಅವನು ಏನೋ ಒಂದು ನುಡಿಸಿದ, ಅದು ಆವಾಗ್ಲೇ ಅವನು ಸುಮಾರು ಕಲ್ತು ಬಿಟ್ಟಾಗಿತ್ತು ಅವನು, ಅಂದ್ರೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಬೇಕಿತ್ತು ಅವನಿಗೆ, ಕಲ್ತು ಬಿಟ್ಟಾಗಿತ್ತು. ಅವರು ಅವ್ನು ನುಡಿಸಿದ್ ನೋಡಿ ಅವ್ರಿಗೆ ಖುಷಿ ಆಯ್ತು, ನಾಳೆಯಿಂದನೇ ಕ್ಲಾಸಿಗೆ, ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಂತೆ.
0: ಇದೆಲ್ಲ ಆನ್ಲೈನ್ ಅಲ್ಲೇ ಇಂಟರ್ವ್ಯೂ ಆಗಿದ್ದು?
2: ಇಂಟರ್ವ್ಯೂ ವಾಟ್ಸಪ್ ಅಲ್ಲಿ ಅವರು ಕಾಲ್ ಮಾಡಿದ್ರು, ಕಾಲ್ ಮಾಡಿ ಅವರು ನಾಳೆಯಿಂದನೇ ಕ್ಲಾಸಿಗೆ ಜಾಯ್ನ್ ಆಗು, ವಾರದಲ್ಲಿ ಎರಡು ಕ್ಲಾಸ್ ಇರ್ತದೆ ಅಂತ ಹೇಳಿದ್ರು.
0: ವಾವ್.
2: ಆಮೇಲೆ ಸೇರಿದ ರಾಗ ರಾಗ ಅಂದ್ರೆ ಅವನಿಗೆ ಸರಿಗಮ ಪದನಿಸ ಬೇಕಿಲ್ಲ ಅಷ್ಟೊತ್ತಿಗೆ, ಅದೆಲ್ಲ ಕಲ್ತಾಗಿತ್ತು ಅವನು. ಆಕ್ಚುಲಿ ಬೇಸ್ ಸ್ಟಾರ್ಟ್ ಮಾಡುದು ಸರಿಗಮ ಪದನಿಸ.
0: ಹೌದು.
2: ಇವನಿಗೆ ಇನ್ನೂ ಬೇಕು ಅದಲ್ಲ ಹಾಡು, ಅದು ಹಾಡುದು ಯಾವ್ದು, ಇದು ಹಾಡುದು ಯಾವ್ದು ಅಂತ ಸರಿ ಕೇಳ್ತಾ ಇದ್ದ. ಸರ್ ಆ ಹಾಡು ಹಾಡ್ಬೇಕು ನಾನು, ಈ ಹಾಡು ಹಾಡ್ಬೇಕು ಅಂತ. ಅವರು ವೇಟ್ ಮಾಡು ವೇಟ್ ಮಾಡು, ಅದೆಲ್ಲ ಆಮೇಲೆ ಕಲಿಬಹುದು ಕಲಿಬಹುದು. ಇವನು ಅದ್ರ ಅವ್ರಿಗಿಂತ ಫಾಸ್ಟ್ ಇದ್ದ. ಇವನು ಮತ್ತೆ ಯೂಟ್ಯೂಬ್ ಎಲ್ಲ ಸರ್ಚ್ ಮಾಡಿದ, ಯೂಟ್ಯೂಬ್ ಅಲ್ಲೆಲ್ಲ ನೋಡ್ಕೊಂಡು ಅದರಲ್ಲೆಲ್ಲ ಕಲ್ತ್ಕೊಂಡು, ಅದೇ ಆಕ್ಚುಲಿ ನೋಟ್ಸ್ ಇದ್ರೆ ಮಾತ್ರ ಕರೆಕ್ಟ್ ಹಾಡ್ಲಿಕ್ಕೆ ಆಗುತ್ತೆ. ಆಕ್ಚುಲಿ ನೋಟ್ಸ್ ಇಲ್ಲದೆ ಅವ್ರಿಗೆ ಹಾಡ್ಲಿಕ್ಕೆ ಬರಲ್ಲ, ಸಣ್ಣ ಪ್ರಾಯ ಅವಾಗ. ಅವನೇನು ಪ್ರವೀಣ್ ಗೋಳ್ಕಿಂಡಿ ಅವ್ರದ್ದೇ ವಿಡಿಯೋ ಇಟ್ಕೊಂಡು ಅವ್ರದ್ದೇ ನೋಡ್ಕೊಂಡು ಅವ್ರದ್ದು ಫಿಂಗರ್ ಮೂವ್ಮೆಂಟ್ಸ್ ಬರ್ತದಲ್ಲ, ಆ ಫಿಂಗರ್ ಮೂವ್ಮೆಂಟ್ಸ್ ಅಲ್ಲಿ ಅದ್ರ ನೋಟ್ಸ್ ಎಲ್ಲ ಫೈಂಡ್ ಔಟ್ ಮಾಡಿ ಅವನೇ ಬರ್ಕೊಂಡು ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ.
0: ವಾವ್. ಓಕೆ,
2: ಅಂದ್ರೆ ಆಕ್ಚುಲಿ ಒಂದು ದೇವರ ದಯನೇ ಇರಬಹುದೇನೋ ಗೊತ್ತಿಲ್ಲ.
0: ಇಲ್ಲ, ನಿಜವಾಗ್ಲೂ ಅದು ಪೂರ್ವಜನ್ಮದ ಸಂಸ್ಕಾರವೇ ಅದು. ಎಷ್ಟು ಸುಲಭದಲ್ಲಿ ಇಂಥ ವಿದ್ಯೆಗಳೆಲ್ಲ ಒಲಿಯಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಲೀಲಾಜಾಲವಾಗಿ ಆ ಬೆರಳನ್ನು ನುಡಿಸ್ಕೊಂಡು ಹಾಡಬೇಕು ಆ ಉಸಿರು ಜೊತೆಗೆ ಅಂತಂದ್ರೆ, ಅಂಥ ಹಾಡುಗಳನ್ನ ಇಟ್ ಈಸ್ ನಾಟ್ ಈಸಿ, ಅಷ್ಟು ಸುಂದರವಾಗಿ ಹಾಡ್ತಾ ಇದ್ರು. ಸೊ ಆದ್ರೆ ಅವರ ಅಪ್ಪ ಫುಲ್ ಸಪೋರ್ಟ್ ಅಂತೆ?
2: ಅಪ್ಪ ಫುಲ್ ಸಪೋರ್ಟ್, ಯಾಕಂತ ಹೇಳಿದ್ರೆ ಅವ್ರ ಮಕ್ಕಳು ಇಬ್ಬರಿಗೂ ಸಪೋರ್ಟ್. ಯಾಕಂದ್ರೆ ಅವನ್ ಕಲಿತಾ ಇದ್ದಾನೆ, ಆ ವಿದ್ಯೆ ಯಾರಿಗೂ ಬರುವುದಿಲ್ಲ ಸುಲಭದಲ್ಲಿ.
0: ನಿಜ,
2: ವಿದ್ಯೆ ನನ್ನ ಮಗನಿಗೆ ಬಂದಿದೆ ಅಂದ್ರೆ ಏನೋ ಇರಬೇಕು. ಅದಕ್ಕೆ ತುಂಬಾ ಕರೋನಾ ಟೈಮ್ ತುಂಬಾ ಕಷ್ಟ ಇರ್ತಿತ್ತು, ಬಿಸ್ನೆಸ್ ಇರ್ಲಿಲ್ಲ, ಮನೆಯಲ್ಲಿ ಇತ್ತು ಎಲ್ಲರೂ ಕೂಡ. ಅದರಲ್ಲೂ ಕೂಡ ಅವ್ರು ಅವನಿಗೋಸ್ಕರ ಅಡ್ಡಿಲ್ಲ, ಅವನೇನ್ ಹೇಳ್ತಾನೆ ಎಲ್ಲ ತಗಿಸಿಕೊಡ್ತಿದ್ರು. ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಬೇಕಿತ್ತು, ಪಪ್ಪ ಇದು ನೋಡಿ ಇದು ಉಂಟು ಪಪ್ಪ ಅಂತ ಹೇಳಿದ ತಕ್ಷಣ ಹಾ ತಗೋ ಅಂತ. ಅವನಿಗೆ ಯಾವತ್ತು ಇಲ್ಲ ಅಂತ ಹೇಳಿಲ್ಲ, ಈವರೆಗೂ ಇಲ್ಲ ಅಂತ ಹೇಳಿ. ಅವನಿಗೆ ಏನ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಗೆ, ಮ್ಯೂಸಿಕ್ ಅವನೇ ಮಾಡ್ತಾನೆ, ಎಲ್ಲೆಲ್ಲದೋ ಮಾಡಿಕೊಂಡು ಕಂಪ್ಯೂಟರ್ ಅಲ್ಲಿ ಅವನೇ ಮ್ಯೂಸಿಕ್. ಅವನ್ ಯೂಟ್ಯೂಬ್ ಇದೆ, ಆ ಯೂಟ್ಯೂಬ್ ಅಲ್ಲಿ ತುಂಬಾ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅವನೇ ಮಾಡ್ಕೊಂಡಿದ್ದ.
0: ಹೌದಾ? ವಾವ್. ಓಕೆ,
2: ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಅವನೇ ಹಾಕ್ತಾ ಇದ್ದ. ಅದು ನೋಡೋದು ಖುಷಿ ಆಗ್ತದೆ, ಏನೋ ಒಂದು.
0: ವೆರಿ ನೈಸ್. ಆಕ್ಚುಲಿ ಒಂದು ಖುಷಿ ಅಂತ ಗೊತ್ತಾ ಇದ್ರಲ್ಲಿ, ಮಕ್ಕಳ ಕೈಗೆ ಮೊಬೈಲ್ ಸಿಕ್ಕರೆ ಹಾಳಾತು ಅಂತ ಹೇಳ್ತಾರೆ. ಹಾಳಾಪರ್ ಹಾಳಾತ್ರು. ಅದನ್ನು ಹೇಗೆ ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳಕ್ಕೆ, ಅದರೊಟ್ಟಿಗೆ ಹೇಗೆ ಬೆಳಿಲಕ್ಕೆ ಅಂಬುದಕ್ಕೆ ನಮ್ಮ ಶ್ಯಾಮ್ ಒಳ್ಳೆ ಉದಾಹರಣೆಯಾಗಿ ನಿಲ್ತಾರೆ. ಅಪ್ಪಯ್ಯ ಎಷ್ಟು ಕೊಳಲ್ ತೆಗ್ಸಿ ಕೊಟ್ಟಿರ್ಕೊಂಡು 32 ಕೊಳಲ ಅಂತ ಹೇಳಿದರು. ಒಂದು ಕೊಳಲ್ದು ಕಾಸ್ಟ್ 8,000 ತನಕ ಹೊತ್ತು, ಅಂದರೆ ದೊಡ್ಡ ದೊಡ್ಡ ಕೊಳಲ್ ಆದರೆ ಅದರ ಮೀಟರ್ ವಾಯ್ಸ್ ಅಂದರೆ ಸೆಂಟಿಮೀಟರ್ ವಾಯ್ಸ್ ಅದು ಡಿಫ್ರೆನ್ಸ್ ಆಯ್ತು ಅಂತೆಲ್ಲ ಹೇಳಿದರು. ಸೊ ಆ ಸಪೋರ್ಟ್ ನಿಮ್ಮ ಅಪ್ಪ ಅಮ್ಮ ಇಬ್ಬರು ಅವನನ್ನು ಈ ಸ್ಟುಡಿಯೋ ಕರ್ಕೊಂಡು ಬಂದರೆ ಅದು ಇಪ್ಪುಕೋಯ್ ಮೋಸ್ಟ್ಲಿ ಅವನಿಗೆ ಅದೊಂದು ಧೈರ್ಯ ತಾಕತ್ತು ಸ್ಥೈರ್ಯ ಅದೆಲ್ಲ ಆಪುಕೋಯ್. ಜೊತೆಗೆ ಅಕ್ಕ ಆ್ಯಕ್ಚುಯಲ್ ರೀಸನ್ ಅಕ್ಕನೇ ಭಜನೆ ಮಾಡೋಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ತಮ್ಮ ಕೊಳಲು ಕೊಲಕ್ಕೆ ಹೋದ. ಸೊ ಒಳ್ಳೆ ಸ್ಟೋರಿ ನಿಮ್ಮದು, ಫ್ಯಾಮಿಲಿ ಸ್ಟೋರಿ ಭಾರಿ ಲೈಕ್ ಇತ್ತು. ಶ್ಯಾಮ್ ಈ ಮಟ್ಟದಿಂದ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ, ಅಂತಾರಾಷ್ಟ್ರೀಯ ಮಟ್ಟ ಅಂತ ಹೇಳ್ರ, ಸೊ ಆ ಮಟ್ಟವನ್ನು ಮುಟ್ಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ ರೇಡಿಯೋ ಕುಂದಾಪುರ ಕಡೆಯಿಂದ.
2: ಧನ್ಯವಾದಗಳು ಮೇಡಮ್. ನಿಮ್ಮ ಸಪೋರ್ಟ್ ಕೂಡ ಅವನಿಗೆ ಯಾವಾಗಲೂ ಇರಬೇಕು, ಯಾಕಂದ್ರೆ ಅವನಿಗೆ ಒಂದು ಒಳ್ಳೆ ವೇದಿಕೆ ಸಿಗಬೇಕು, ಆ ವೇದಿಕೆ ಈ ಮುಖಾಂತರ ಆಗಲಿ ಅಂತ ನನ್ನ
0: ಖಂಡಿತವಾಗ್ಲೂ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.
2: ತಾಯಿಯಾಗಿ ನಮ್ಮ ಆಸೆ, ತಂದೆ ತಾಯಿಯಾಗಿ ಅವನಿಗೊಂದು ಒಳ್ಳೆ ವೇದಿಕೆ, ಒಳ್ಳೆ ಅಪರ್ಚುನಿಟಿ, ಮತ್ತು ಅವನು ಜನರು ಅವನನ್ನು ಗುರುತಿಸುವಂಗೆ ಆಗಬೇಕು ಅನ್ನೋದೇ ನಮ್ಮ ಆಸೆ.
0: ಇಲ್ಲ
2: ಅವನ ಪ್ರತಿಭೆ ನೋಡಿದರೆ ನಮಗೆ ಮನೆಯಲ್ಲಿ ನೆನೆಸ್ಕೊಳ್ಳಿಕ್ಕಾಗ ವಿಷಯ, ಇಷ್ಟು ಒಳ್ಳೆ ಪ್ರತಿಭೆ ಮನೆಯಲ್ಲಿ ಕೂತಿದ್ನಲ್ಲ ಅಂತ ಒಂದ್ಸಲ ಬೇಜಾರಾಗ್ತದೆ. ಅಂದರೆ ನ್ಯಾಷನಲ್ ಲೆವೆಲ್ಗೆ ಹೋಗಿ ಬಂದ, ರಾಷ್ಟ್ರೀಯ ಮಟ್ಟಕ್ಕೆ ಹೋದ್ರೂ ಇನ್ನೂ ಏನೋ ಕಡಿಮೆ, ಇನ್ನೂ ಆಗಲಿಲ್ಲ, ಇನ್ನೂ ಕಡಿಮೆ ಅನಿಸುತ್ತೆ ನಮಗೆ.
0: ಅಲ್ಲ ನೀವು ಟೆನ್ಷನ್ ಮಾಡ್ಕೋಬೇಡಿ, ಅವನಿನ್ನು 10th ಕ್ಲಾಸ್ ಹುಡುಗ ಅಷ್ಟೇ, 15 ವರ್ಷದವನು, 2010 ಹುಟ್ಟಿದ್ದು. ಸೊ 15 ವರ್ಷ ಆದದಷ್ಟೇ. ಈ ವಯಸ್ಸಿಗೆ ಇಷ್ಟೊಂದು ವಿದ್ಯೆಯನ್ನು ಪಳಗಿಸ್ಕೊಂಡಿದ್ದಾರಂದರೆ ಇನ್ನೆಲ್ಲೋ ಹೋಗಿ ಮುಟ್ಟುವಂಥ ದೊಡ್ಡ ಅವಕಾಶಗಳು ಕಾಯ್ತಾ ಇರುತ್ತೆ. ಈಗ SSLC ಎಕ್ಸಾಮ್ ಬರೆದಿದ್ದಾರೆ, ಅದರದ್ದು ರಿಸಲ್ಟ್ ಬರಲಿಕ್ಕಿದೆ, ಅದರ ನಂತರ ಮುಂದಿನದು ಡಿಸಿಷನ್ ಆಗ್ತಾ ಹೋಗುತ್ತೆ. ಅದ್ರ ಒಟ್ಟಿಗೆ ಈ ಪ್ರವೃತ್ತಿ ಇದೆಯಲ್ಲ, ಅದು ಬೆಳೀತಾ ನಾಳೆ ಅದು ವೃತ್ತಿಯೇ ಆಯ್ತು. ಸೊ ಅಂಥದ್ದೊಂದು ಮಟ್ಟಕ್ಕೆ ಶ್ಯಾಮ್ ಮುಟ್ತಾನೆ, ಮುಟ್ಟೆ ಮುಟ್ತಾನೆ, ಅಂಥ ಪ್ರತಿಭೆ ಇರುವಂತಹ ಹುಡುಗ. ನಿಮ್ಮ ಸಪೋರ್ಟ್ ಹೀಗೆ ನಿರಂತರವಾಗಿರಲಿ, ಸೊ ಇದೇ ಥರ ಹೋಗ್ತಾ ಇರಲಿ ಅಂತ ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ಸ್ಟುಡಿಯೋಗೆ ಬಂದಿದ್ದಕ್ಕೆ.
2: ಧನ್ಯವಾದ.
0: ಹಾಂ ಶ್ಯಾಮ್, ಕಾರ್ಯಕ್ರಮವನ್ನು ಮುಗಿಸೋ ಮುಂಚೆ ಕನ್ಕ್ಲೂಡಿಂಗ್ ಆಗಿ ಒಂದು ಬ್ಯೂಟಿಫುಲ್ ಮುರುಳಿ ಗಾನ, ಯಾವುದು?
3: ಕೋರಾ ಕಾಗಜ್.
0: ಹಾಂ ಶುರು ಮಾಡುವಾ? ಓಕೆ.

0: ಶ್ಯಾಮ ಅವರೇ, ಆಗ ನಾನು ಇಂಟ್ರೊಡಕ್ಷನ್ ಕೊಡೋತ್ತಿಗೆ ಹೇಳಿದೆ ನೀಲ ಮೇಘ ಶ್ಯಾಮ ಅಂತ ಹೇಳ್ಕೊಂಡೆ. ಸೊ ಅದಕ್ಕೆ ಸರಿಯಾಗಿ ಮುರಳಿ ಗಾನ ಕಲ್ತ್ಕೊಂಡೆ. ಎಲ್ಲರೂ ತಲೆದೂಗಕ್ಕೆ ಹಾಗೆ ಕೊರಳನನ್ನು ನುಡಿಸ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋಗೆ ಬಂದ, ಇಷ್ಟು ಹೊತ್ತು ಇಷ್ಟು ಸುಂದರವಾಗಿ ಕೊಳಲ್ ನುಡಿಸಿದ್ದು. ಮಾತಾಡೋದು ಇನ್ನೊಂಚೂರು ಕಲಿಕತ್ತೆ, ಬಟ್ ಕೊಳಲ್ ನುಡಿಸಿದ್ದಂತೂ A1, ಸೂಪರ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ಸ್ ಜ್ಯೋತಿ ಮ್ಯಾಮ್ ಮತ್ತು ರೇಡಿಯೋ FM ಕುಂದಾಪುರ 89.6 FM.
0: ಆಯಿತು, ನಿಮಗೂ ಕೂಡ ಥ್ಯಾಂಕ್ ಯು. ಬರ್ತಾ ಇರಿ, ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ ಜೆ ಜ್ಯೋತಿ, ಯುವ ಸ್ಪಂದನ ಮುಗಿಸಿ ಹೊರಡ್ತಾ ಇತ್ತು ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಕೇಳ್ತಾ ಇರಿ.
2: ಅಮ್ಮ ಪಪ್ಪ ಅಂತ ನನ್ನ PU ಭಂಡಾರ್ಕರ್ಸ್ ಕಾಲೇಜಿಗೆ ಸೇರ್ಸ್ಕಂತಿದ್ರೆ?
0: ಯಾಕೆಂದ್ರೆ ನಿಮ್ಮ ಅಪ್ಪನೂ ಭಂಡಾರ್ಕರ್ಸ್ PU ಕಾಲೇಜಲ್ಲೇ ಓದಿದ್ದು, ಅದಕ್ಕೆ ಮಗ. ಹೌದು, ಸೈನ್ಸ್ ಕಾಮರ್ಸ್ ಆರ್ಟ್ಸ್ ನಿಮ್ ಬೇಕಾಗಿರೋ ಸ್ಟ್ರೀಮ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಫಿಸಿಕ್ಸ್ ಲ್ಯಾಬ್, ಕೆಮಿಸ್ಟ್ರಿ ಲ್ಯಾಬ್, ಬಯಾಲಜಿ ಲ್ಯಾಬ್ ಅಂಡ್ ಕಂಪ್ಯೂಟರ್ ಲ್ಯಾಬ್. ಸುಂದರವಾಗಿರೋ ಸುಸಜ್ಜಿತ ಲೈಬ್ರರಿ, ಅದರ ಜೊತೆಗೆ ಸ್ಪೋರ್ಟ್ಸ್ ಫೆಸಿಲಿಟೀಸ್, ಔಟ್ಡೋರ್ ಗೇಮ್ಸ್, ಸಪರೇಟ್ ಹಾಸ್ಟೆಲ್ಸ್ ಫಾರ್ ಲೇಡೀಸ್ ಅಂಡ್ ಜೆಂಟ್ಸ್, ಅದರೊಂದಿಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಗೆ ಫುಲ್ ಸಪೋರ್ಟ್. ಮತ್ತೆ ತಡ ಬನ್ನಿ ಭಂಡಾರ್ಕರ್ಸ್ PU ಕಾಲೇಜಿಗೆ. ವಿಸಿಟ್ ಭಂಡಾರ್ಕರ್ಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್, ಕುಂದಾಪುರ.
3: ಜಿರಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ, ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ M. ಬಿಜೂರು. ಬನ್ನಿ ಕೇಳೋಣ.
4: ಮೂಡು

0: ಸಿಕ್ಸ್ ಎಫ್ ಎಂ ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದ ಪ್ರಾಯ 89.6 ಎಫ್ಎಂ, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಪ್ರಿಯ ಮನಸ್ಸೆ. ಹೌದು, ಕಳೆದ ಸಂಚಿಕೆಯಲ್ಲಿ ಪ್ರಿಯ ಮನಸ್ಸೆಯಲ್ಲಿ ನಮ್ಮ ಜೊತೆ ಇಬ್ಬರು ವಿದ್ಯಾರ್ಥಿನಿಯರಿದ್ರು. ಅವ್ರು ಹೇಳ್ತಾ ಇದ್ರು, ನಮ್ಗೆ ಮದುವೆ ಬೇಡ, ಸಂಬಂಧಗಳು ಬೇಡ, ಕಮಿಟ್ಮೆಂಟ್ಗಳು ಬೇಡ, ನಮ್ಗೆ ಇದೆಲ್ಲ ತುಂಬಾ ಕಷ್ಟ ಆತ, ಆ ಕಮಿಟ್ಮೆಂಟ್ ಒಳಗ ಹಾಕಕ್ ನಾವು ರೆಡಿ ಇಪ್ಪುದಿಲ್ಲ, ಮತ್ತೆ ಹೆಚ್ಚಾಗಿ ಸಂಬಂಧಗಳಂದ್ರೆ ಅಲ್ಲಿ ಮೋಸನೇ ಆಪಂತದ್ದು. ಇದ್ರ ಬಗ್ಗೆ ಎಲ್ಲ ತುಂಬಾ ಡೀಟೇಲ್ ಆಗಿ ಮಾತಾಡಿದ್ವಿ. ಅದರ ಮುಂದುವರಿದ ಭಾಗ ಇವತ್ತಿನ ಸಂಚಿಕೆಯಲ್ಲಿ. ನಮ್ಮೊಟ್ಟಿಗೆ ನಮ್ಮ ಕುಂದಾಪುರದ ಪ್ರಸಿದ್ಧ ಆಪ್ತ ಸಮಾಲೋಚಕಿಯಾಗಿರುವ ಸ್ವರ್ಣ ಕುಂದಾಪುರ ಅವರಿದ್ದಾರೆ, ಹಾಗೇನೆ ನಮಗ ಇನ್ನೊಬ್ರು ಅತಿಥಿಯಾಗಿ ಸಿಂಧು ಐತಾಳ್ ಅವರಿದ್ದಾರೆ, ಬರಹಗಾರರು ಮತ್ತು ಶಿಕ್ಷಕಿ. ಸೊ ಇವರೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಜೊತೆಗೆ ನಮ್ಮ ವಿದ್ಯಾರ್ಥಿನಿ ಪ್ರತೀಕ್ಷಾ ಅವರಿದ್ದಾರೆ, ಇವ್ರಿಗೂ ಕೂಡ ಸ್ವಾಗತ. ಪ್ರಿಯ ಮನಸ್ಸಿನ ಈ ವಿಶೇಷ ಸಂಚಿಕೆಗೆ ಮತ್ತೊಮ್ಮೆ ತಮ್ಗೆಲ್ರಿಗೂ ಸ್ವಾಗತ.
2: ಧನ್ಯವಾದ.
1: ಓಕೆ, ಈಗ ಅಲ್ಲಿ ಅರ್ಧಕ್ಕೆ ಮುಗೀತದೆ ಹೋದ ಸಂಚಿಕೆ ಸಮಯ ಆಗಿದ್ರಿಂದ ಎಂತಂದ್ ಕೇಳ್ರೆ, ಸಂಬಂಧಗಳನ್ನೆಲ್ಲ ನಾವು ಹೆಂಗೆ ನಂಬುದು, ಹೆಂಗ್ ಜನರೇಷನ್ ಅಲ್ಲಿ ಇರುವಂತಹ ಕಾಳಜಿಯೇ ಅದು, ಹ್ಯಾಂಗ್ ಟ್ರಸ್ಟ್ ಮಾಡುದು, ಅವ್ರಿಗೆ ಬೇರೆ ಯಾವ ಅಫೇರ್ಸ್ ಇಲ್ಲ, ಬೇರೆ ಯಾವ ಸಂಬಂಧಗಳಿಲ್ಲ. ಈಗಿನವ್ರಿಗೆ ಬಂದ್ಕೊಂಡು ನನ್ನ ಹತ್ರನೇ ಹೇಳುದಿತ್ತು, ಮ್ಯಾಮ್ ಈಗಿನ ಮಕ್ಕಳಿಗೆ ಎಲ್ಲರಿಗೂ ಸುಮಾರು ಸಂಬಂಧಗಳೆಲ್ಲ ಆಗಿ ಹೋಯ್ತು, ಎಲ್ಲ ಮುಗ್ದು ಹೋಗಿರುತ್ತೆ, ಹ್ಯಾಂಗ್ ಟ್ರಸ್ಟ್ ಮಾಡುದು ಅಂತ ಹೇಳ್ಕೊಂಡ. ಅದ್ರ ಬಗ್ಗೆ ಸುಮಾರು ಹೇಳಿದ್ರು. ನಮ್ಮ ಹನಿ ಅನ್ನೋ ವಿದ್ಯಾರ್ಥಿನಿ ಮದುವೆ ಬೇಡ, ಮದುವೆ ಆಗುದೇ ಅಂತಕ್ಕೆ ಈ ಕಮಿಟ್ಮೆಂಟ್ಗಳೇ ಬೇಡ ಅಂತ ಹೇಳಿದ್ರು. ಬಟ್ ನಮ್ಮದೊಂದು ಕನ್ಕ್ಲೂಷನ್ ಆ ಹೊತ್ತಿಗೆ ಎಂತೈತೆ ಅಂದ್ಕೇಂದ್ರೆ, ಈ ವಯಸ್ಸು 16 ವಯಸ್ಸು ಹದಿಹರೆಯ, ಸೊ ಮೆಚೂರ್ ಡಿಸಿಷನ್ ಇಪ್ಪುದಿಲ್ಲ, ಏನೋ ಒಂದ್ರಿಂದ ಇನ್ಫ್ಲುಯೆನ್ಸ್ ಆಗಿ ಆ ಡಿಸಿಷನ್ ತಕೊಂಡಿರ್ತಾರಂತ. ಆದ್ರೆ ನನ್ನ ಪ್ರಶ್ನೆ ಇಲ್ಲಿ ಸ್ವರ್ಣ ಅವರಿಗೆ ಅಂತಂದ್ಕೇಂದ್ರೆ, ಈ ಸಂಬಂಧಗಳನ್ನ ಇತ್ತೀಚೆಗೆ ನಾವು ಮೇ ಬಿ ತುಂಬಾ ಓಪನ್ ಟು ಸೋಷಿಯಲ್ ಮೀಡಿಯಾ ಇಪ್ಪುಕೋಯೆ ಅಂತದ್ದು, ದಿನಾ ಕಾಂಬುದು ಅವ್ರು ಇವ್ರನ್ನ ಕೊಂದ್ರಂಬ್ರ, ಇವರೊಟ್ಟಿಗೆ ಅವ್ರ ಸಂಬಂಧ ಅಂಬ್ರ, ಅಕ್ರಮ ಸಂಬಂಧ, ಅನೈತಿಕ ಸಂಬಂಧ, ಅದಕ್ಕಿಂತ ಕೊಲೆ ಮಾಡಿದ್ರು, ಹಂಗಾಯ್ತು ಹಿಂಗಾಯ್ತು ಮತ್ತೊಂದಾಯ್ತು ಮಗದೊಂದಾಯ್ತು, ಸಂಬಂಧಗಳನ್ನೇ ಡೌಟ್ ಮಾಡೋಕೆ ಮದುವೆ ಆಗ್ದಂದ್ರೆ ಹೆದರಿಕೆ ಹತ್ಮಾರ್ರೆ ಅಂತ. ಈಗ ಆ ಥರದ ಒಂದು ಸ್ಥಿತಿಗೆ ಬಂದು ನಿಂತು ಬಿಟ್ಟಿತ್ತು ನಾವು. ಈಗ ಇದನ್ನೆಲ್ಲ ಹೋಗಲಾಡಿಸೋದು ಹೆಂಗೆ? ಯಾವ್ದಾರ ಒಂದು ಸಂಬಂಧನ ವೆರಿ ವೆರಿ ಸೇಕ್ರೆಡ್ ಆಗಿ ಇಟ್ಕೊಂಡಂತಲ್ಲ, ನಂಬಿಕಾರವಾಗಿ ಇಟ್ಕೊಂಡು ಹೆಂಗೆ?
2: ಹೌದು, ಈಗ ಸೋಷಿಯಲ್ ಮೀಡಿಯಾಗಳಿಂದಾಗಿ ಮತ್ತೆ ನಾವು ನೋಡ್ತಾ ಇರುವಂತಹ ಸುತ್ತಮುತ್ತಲಿನ ಈಗ ಕಾಲೇಜ್ಗಳಲ್ಲಿ ಅಥವಾ ಸಮಾಜದಲ್ಲಿ ಆಗ್ತಾ ಇರುವಂತ ಕೆಲವೊಂದು ಘಟನೆಗಳನ್ನ ನೋಡಿ ಈಗಿನ ಯೂತ್ಸ್ ನಂಗೆ ಮದ್ವೆ ಬೇಡ, ಯಾಕೆ ಎಲ್ಲರೂ ಮೋಸ ಮಾಡುವವರೇ ಅನ್ನುವಂಥ ನಿರ್ಧಾರಕ್ಕೆ ಬಂದಿರುವಂಥದ್ದು ಸಾಮಾನ್ಯ. ನಾವು ಇದನ್ನ ಪ್ರಶ್ನೆ ಮಾಡೋದಲ್ಲ. ಹಾಗಂತ ಯಾವುದೋ ಒಂದು ಘಟನೆಗಳನ್ನ ಅಥವಾ ಯಾರದ್ದೋ ಒಂದು ಸ್ಟೋರಿಯನ್ನು ನೋಡಿ ಭಯದಿಂದನೋ ಮತ್ತೊಂದ್ರಿಂದನೋ ಎಲ್ಲರೂ ಕೆಟ್ಟವರು ಅನ್ನುವ ನಿರ್ಧಾರಕ್ಕೆ ಬರೋದು ಸರಿಯಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ, ನಾವೆಲ್ಲರೂ ಕೆಟ್ಟವರು ಅಂತ ಹೇಳಿ ನಾವೆಲ್ಲರಿಂದ ದೂರ ಉಳಿದಾಗ ನಿಜವಾದ ಒಳ್ಳೆಯವರು ಕೂಡ ನಮ್ಮಿಂದ ದೂರ ಉಳಿತಾರೆ ಅಲ್ವಾ? ಇದರಿಂದ ಈಗ ಹೊರಗೆ ಬರೋದು ಹೇಗಂತ ಹೇಳಿದ್ರೆ, ಮೊದಲನೇದಾಗಿ ಎಲ್ಲ ಈಗ ಹೊರಗಡೆ ಸ್ಟೋರಿಗಳು ಬರುವುದು ಎಲ್ಲೋ ಒಂದೆರಡು ಅಥವಾ ಒಂದು 100 ಒಂದು 10 ಜನರದ್ದು ಸ್ಟೋರಿ ಬರ್ಬೋದು. 100 ಜನರದ್ದು ಬರತ್ತಾ? ಇಲ್ಲ. 10 ಜನರನ್ನ ನಾವು ಆಧರಿಸಿಕೊಂಡು ಒಂದು ಕ್ಲಾಸಲ್ಲಿ ಯಾರೋ ಒಂದು ಇಬ್ರು ಓದ್ತಾ ಇಲ್ಲ ಫೈಲ್ ಆಗಿದ್ದಾರೆ ಅಂತ ಹೇಳಿದ ತಕ್ಷಣ ಆ ಶಾಲೆನೇ ಸರಿಯಾಗಿಲ್ಲ ಅಂತ ಹೇಳೋದು ಸರಿನಾ? ತಪ್ಪಲ್ವಾ? ಸೊ ಇದು ಅವರವರ ವೈಯಕ್ತಿಕ ಕಾರಣಗಳಿರ್ಬೋದು. ಒಬ್ಬ ವ್ಯಕ್ತಿ ಕೆಟ್ಟವನಾಗಿದ್ದಾನೆ ಅಥವಾ ಒಬ್ಬ ವ್ಯಕ್ತಿ ಮೋಸ ಮಾಡ್ದ ಅಂತ ಹೇಳಿದ್ರೆ ಅದು ಅವನ ವೈಯಕ್ತಿಕವಾದಂಥ ಒಂದು ವ್ಯಕ್ತಿತ್ವ, ಅದು ಸಾಮೂಹಿಕ ವ್ಯಕ್ತಿತ್ವ ಅಲ್ಲ. ಆದರೆ ಈಗ ಮೀಡಿಯಾಗಳಲ್ಲಿ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಎಲ್ಲರೂ ಹೀಗೆ ಇರ್ತಾರೆ ಅಂತ ಹೇಳಿ ತೋರಿಸಿ ತೋರಿಸಿ ನಮ್ಮ ಮನಸ್ಸುಗಳನ್ನು ಒಂಥರ ಒಡೆದು ಹಾಕ್ತಾ ಇದ್ದಾರೆ. ಇದು ಕೂಡ ತಪ್ಪೆ. ಇದನ್ನೆಲ್ಲ ಸರ್ಕಾರಗಳು ಕಂಟ್ರೋಲ್ಗೆ ತರಬೇಕು, ಯಾಕಂದ್ರೆ ಅವ್ರ ಹತ್ರ ಇದೆ ಇದೆಲ್ಲ. ಈ ಥರದ್ದನ್ನೆಲ್ಲ ತೋರಿಸಿ ತೋರಿಸಿ ಈಗಿನ ಒಂದು ಯುವ ಜನತೆಯನ್ನು ದಾರಿ ತಪ್ಪಿಸುವುದು ಅಥವಾ ಅವರನ್ನು ಈ ಮದುವೆ ಅಥವಾ ಸಂಬಂಧಗಳು ಇವೆಲ್ಲದರಿಂದ ವಿಮುಖರನ್ನಾಗಿ ಮಾಡ್ತಾ ಇರುವಂಥದ್ದು ಈ ಮೂವಿಗಳು, ಧಾರಾವಾಹಿಗಳು ಇವೆಲ್ಲ. ಇದರಿಂದಾಗಿ ಜಾಸ್ತಿ ಮತ್ತೆ ಇನ್ನೂ ಒಂದೇನಂದ್ರೆ, ಯಾವುದೋ ಒಂದು ಹುಡುಗ ಅಥವಾ ಹುಡುಗಿ ಲವ್ ಅಲ್ಲಿದ್ರು ಅಥವಾ ಏನೋ ಮೋಸ ಆಯ್ತು ಅಂತ ಹೇಳಿದ ತಕ್ಷಣ ನ್ಯೂಸ್ ಚಾನೆಲ್ಗಳಲ್ಲಿ ಅಲ್ಲಿ ಇಲ್ಲಿ ಅದನ್ನ ತುಂಬಾ ವೈಭವೀಕರಿಸಿ ತೋರಿಸುವಂಥದ್ದು, ಪದೇ ಪದೇ ತೋರಿಸುವಂಥದ್ದು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಯುವ ಜನತೆ ಬೇಸತ್ತು ಹೋಗ್ತಾರೆ ಇಂಥ ಕಥೆಗಳಿಂದ. ಹಾಗಾಗಿ ಇದಕ್ಕೆ ಕೂಡ ಕಡಿವಾಣ ಹಾಕುವಂತ ಅವಶ್ಯಕತೆ ಇದೆ. ಈಗ ಎಲ್ಲವನ್ನ ವೈಭವೀಕರಿಸಿ ಹೇಳುವಂಥದ್ದನ್ನ, ಎಷ್ಟು ಸತ್ಯ ಇದೆ ಅದರಲ್ಲಿ? ಈಗ ನಾವು ನ್ಯೂಸ್ಗಳಲ್ಲಿ ಹೆಚ್ಚು ಇದರಲ್ಲಿ ನಾವು ನೋಡ್ತೇವೆ, ಯುದ್ಧಗಳಾಗ್ತಾ ಇರುವಾಗ ಎಷ್ಟು ಮೇಕಪ್ ಮಾಡಿ ಮಲಗಿಸಿ ಸತ್ತಿದ್ದಾರೆ ಅಂತ ಹೇಳಿ ತೆಗೆದಿರೋದನ್ನ ನಾವು ಗೊತ್ತಾಗಿರೋದನ್ನ ನಾವು ಎಷ್ಟೋ ಇದ್ರೆ ನೋಡಿದೀವಿ ಅಲ್ವಾ? ಹಾಗಾಗಿ ಈ ತರ ವೈಭವೀಕರಿಸಿ ಹೇಳೋದ್ರಿಂದ ಯುವ ಜನತೆಯಲ್ಲಿ ಪ್ರತಿಯೊಬ್ಬರ ಬಗ್ಗೆ ಡೌಟ್ ಬರಲಿಕ್ಕೆ ಶುರು ಆಗ್ತದೆ. ಹಾಗಂತ ಎಲ್ಲರೂ ಕೆಟ್ಟವರೇನಾ? ಖಂಡಿತವಾಗ್ಲೂ ಇಲ್ಲ. ನಿಮ್ಮಪ್ಪ ಕೆಟ್ಟವರ, ನಿಮ್ಮಣ್ಣ ಅಲ್ವಾ? ನಾವು ಯೋಚನೆ ಮಾಡಬೇಕು. ನಮ್ಮ ಮನೆಯಲ್ಲೂ ಒಳ್ಳೆಯವರು ಇದ್ದಾರೆ ಅಂತ ಹೇಳಿದ್ರೆ ಪಕ್ಕದ ಮನೆಯಲ್ಲೂ ಒಳ್ಳೆಯವರು ಇರಬಹುದಲ್ವಾ? ಇಲ್ಲ ಅಂತ ಹೇಳಿ ಎಲ್ಲರನ್ನು ನಾವು ಒಂದೇ ತಕ್ಕಡಿಯಲ್ಲಿ ಇಟ್ಟು ತೂಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೆಟ್ಟವರು ಅನ್ನುವಂಥ ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಮದುವೆ ಅನ್ನುವಂಥದ್ದು ಸರಿ, ಕೆಟ್ಟವರು ಇರಬಹುದು, ಕೆಟ್ಟವರು ಇಲ್ಲ ಅಂತ ಹೇಳಿ ಅಲ್ಲ, ಆಯ್ಕೆ ಮಾಡುವಾಗ ನಾನು ಹುಷಾರಾಗಿದ್ರೆ ನನ್ನ ಆಯ್ಕೆ ಹೇಗಿರುತ್ತೆ? ಕೆಟ್ಟವರನ್ನೆಲ್ಲ ನಾನು ಕಣ್ಮುಚ್ಚಿ ನಂಬಿ ಮದುವೆ ಆಗ್ಬಿಡ್ತೀನಾ? ಆ ಭಯವನ್ನು ಹೋಗಲಾಡಿಸ್ಕೊಳ್ಬೇಕು. ಅದಕ್ಕೆ ಓಪನ್ ಕಮ್ಯುನಿಕೇಷನ್ ಅವಶ್ಯಕತೆ ಇದೆ. ಮೊದಲಿಗೆ ಈಗ ಒಂದು ಸ್ವಲ್ಪ ಸಮಯ ತಗೊಂಡು ನೀವು ನಿಮ್ಮ ಅಭಿಪ್ರಾಯಗಳನ್ನು ಎದುರಿಟ್ಟು ಅವರ ಅಭಿಪ್ರಾಯಗಳನ್ನು ಕೇಳಿ ನಿಮ್ಮ ಮುಂದಿನ ಜೀವನದ ಏನು ಪ್ಲಾನಿಂಗ್ಗಳನ್ನು ಮಾಡಿದಾಗ ಎಲ್ಲಿಯಾದರೂ ಒಂದು ಕಡೆಯಾದರೂ ಗೊತ್ತಾಗಿ ಆಗುತ್ತೆ. ಇನ್ನು ಸಾಧ್ಯವೇ ಆಗೋದಿಲ್ಲ ಅಂತ ಹೇಳಿ ಮುಂದಕ್ಕೆ ಏನಾದರೂ ಬಂದಾಗ ಆವಾಗ ಕೂಡ ಏನು ಕಾಲ ಮಿಂಚಿ ಹೋಗಿರೋದಿಲ್ಲ. ನೀವು ಮನಸ್ಸು ಮಾಡಿದರೆ ಇವತ್ತು ಎಷ್ಟೋ ಜನ ನಾಳೆನೇ ಡೈವರ್ಸ್ ಮಾಡ್ತೀವಿ ಅಂತ ಹೇಳಿದವರು ಆಪ್ತ ಸಮಾಲೋಚನೆಯಿಂದ ಒಂದಾಗಿ ಬದುಕಿದವರು ಇದ್ದಾರೆ. ಒಂದು ಬರುವಂಥದ್ದು ಸಮಸ್ಯೆಗಳು ಏನು, ಏನು ಆಗಬಹುದು ಅಂತ ನಿಮಗೆ ಭಯ? ಒಂದು ವೇಳೆ ನನಗೆ ನಂದು ನಿಮಗೆ ಪ್ರಶ್ನೆ, ಯಾವುದೋ ಒಬ್ಬ ಹುಡುಗನನ್ನು ನೀವು ಮದುವೆ ಆದ್ರಿ, ಏನೋ ಒಂದು ಸಮಸ್ಯೆ ಆಯಿತು ಅಂತ ನಿಮಗೆ ಭಯ ಆಗಬಹುದು ಅಂತ. ಏನ್ ಆಗಬಹುದು ಅಂತ ಭಯ?
1: ನಾನ್ ಬೇಡ ಅಂತ ಅನ್ಸ್ಬೋದೇನು ಮುಂದೆ ಯಾವಾಗಾದ್ರೂ ಅಂತ, ಆಮೇಲೆ ಅಫೇರ್ಸ್ ಇರ್ಬೋದು.
2: ಅದರಿಂದ ಏನ್ ಆಗಬಹುದು ಅಂತ ಅಲ್ಟಿಮೇಟ್ ಒಂದಿದೆ.
1: ಆಮೇಲೆ ಬಿಟ್ಟು ಹೋಗೋಕ್ಕಿಂತಲೂ ಮದ್ವೆ ಆಗಿಲ್ಲ ಅಂತಂದ್ರೆ ಬೆಟರ್ ಆಪ್ಷನ್ ಅಲ್ಲ.
2: ಒಳ್ಳೆಯವರೆಲ್ಲರೂ ಈಗ ಇದ್ದಾರೆ ಅಂತ ಹೇಳಿ ಇಟ್ಕೊಳ್ಳೋಣ. ಎಲ್ಲರೂ ಒಳ್ಳೆಯವರಾಗಿದ್ರು ಬಿಟ್ಟು ಹೋಗಲ್ಲ ಅಂತ ಏನು ಗ್ಯಾರಂಟಿ? ಒಂದು ಹುಡುಗ ಯಾವುದೋ ಹುಡುಗಿ ಜೊತೆ ಅಫೇರ್ ಇಟ್ಕೊಂಡೇ ಬಿಟ್ಟು ಹೋಗಬೇಕು ಅಂತ ಏನಿಲ್ಲಲ್ಲ. ನಾನು ಸರಿ ಇಲ್ಲ ಅಂತ ಹೇಳಿದ್ರು ಅವ್ನು ಬಿಟ್ಟು ಹೋಗ್ಬೋದಲ್ವಾ? ಸರಿತಾನೆ. ಈಗ ಅವನು ತುಂಬ ಒಳ್ಳೆಯವನು, ಅಫೇರ್ ಇಲ್ಲ, ನಾನು ಇಡೀ ಜಗಳಗಂಟಿ, ನಾನು ಯಾವುದನ್ನು ಅವನ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಲ್ಲ, ನಾನು ಹೊಂದಾಣಿಕೆ ಮಾಡ್ಕೊಂಡು ಹೋಗಲ್ಲ, ಅಥವಾ ಅವನ ಭಾವನೆಗಳನ್ನು ನಾನು ಅರ್ಥನೇ ಮಾಡ್ಕೊಳ್ಳಲ್ಲ ಅಂತ ಸಮಯದಲ್ಲೂ ಬಿಟ್ಟು ಹೋಗ್ಬೋದಲ್ವಾ? ಅಂದರೆ ಹಾಂ, ಇಬ್ಬರ ಮೇಲೂ ಡಿಪೆಂಡ್ ಆಗಿರುತ್ತೆ. ಒಂದು ಸಂಬಂಧ ಅನ್ನುವಂಥದ್ದು ಒಬ್ಬರ ಮೇಲೆ ಡಿಪೆಂಡ್ ಆಗಿರಲ್ಲ, ಇಬ್ಬರ ಮೇಲೂ ಡಿಪೆಂಡ್ ಆಗಿರುತ್ತೆ. ಅದಕ್ಕೋಸ್ಕರನೇ ಈಗ ನೋಡಿ, ಯಾವುದೋ ಒಂದು ಫ್ಯಾಮಿಲಿ ಕೌನ್ಸಿಲಿಂಗ್, ಮ್ಯಾರಿಟಲ್ ಕೌನ್ಸಿಲಿಂಗ್ ಬಂದಾಗ ನಾವು ಯಾವುದೋ ಒಂದು ಸಮಸ್ಯೆ ಹೊತ್ಕೊಂಡು ಬಂದ ಒಬ್ಬರನ್ನ ಮಾತಾಡಿಸಿ ಕಳಿಸ್ಬಿಡಲ್ಲ ನಾವು ಅಲ್ವಾ? ಇಬ್ಬರನ್ನೂ ಕೂರಿಸಿ ಮಾತಾಡ್ತೀವಿ. ಇಬ್ಬರನ್ನೂ ಕೂರಿಸಿ ಮಾತಾಡಿದಾಗ, ಇಬ್ಬರೂ ಮುಕ್ತವಾಗಿ ಚರ್ಚೆ ಮಾಡಿದಾಗ, ನಾನು ನಿಜ ಹೇಳಬೇಕು ಅಂದರೆ ಈ ಫ್ಯಾಮಿಲಿ ಕೌನ್ಸಿಲಿಂಗ್ ಅಥವಾ ಮ್ಯಾರಿಟಲ್ ಕೌನ್ಸಿಲಿಂಗ್ ಅವಶ್ಯಕತೆ ಇರೋದೇ ಇಲ್ಲ. ಅವ್ರ ಮದುವೆಗಿಂತ ಮುಂಚೆನೇ ಎಲ್ಲ ಮನಸ್ಸನ್ನು ಬಿಚ್ಚಿ ಮಾತಾಡ್ಕೊಂಡಿದ್ರೆ ಅಥವಾ ಸಮಸ್ಯೆಗಳು ಬಂದಾಗಲೂ ಮನಸ್ಸು ಬಿಚ್ಚಿ ಮಾತಾಡಿದರೆ ಯಾರ ಸಹಾಯನೂ ಬೇಕಾಗಿರಲ್ಲ. ಹೆಚ್ಚಿನ ಕೇಸ್ಗಳಲ್ಲಿ ಈಗ ನನ್ನ ಹತ್ರ ಬಂದ ಕೇಸ್ಗಳನ್ನೇ ನಾನು ನೋಡಿದಾಗ ಸಮಸ್ಯೆ ಏನಂತ ಹೇಳಿದ್ರೆ ಅವ್ರಿಗೇನು ಬೇಕು ಅಂತ, ಇವ್ರಿಗೆ ಗೊತ್ತಿರಲ್ಲ, ಇವ್ರಿಗೇನು ಬೇಕಂತ ಅವ್ರಿಗೆ ಗೊತ್ತಿರಲ್ಲ. ಒಂದೇ ಮನೆಯಲ್ಲಿದ್ದರೂ ಕೂಡ ಮಾತಾಡ್ಕೊಂಡಿರೋದಿಲ್ಲ. ಅವ್ರಿಗೇನು ಬೇಕು ಅಂತ ಹೇಳಿ, ಸಪೋಸ್ ಈಗ ನನಗೀಗ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಆಸೆ ಇರುತ್ತೆ, ಆಯ್ತಾ, ನಾನು ನನ್ನ ಗಂಡನ ಹತ್ರ ಹೇಳಿಯೇ ಇರಲ್ಲ. ಸೊ ಸಪೋರ್ಟ್ ಮಾಡಬೇಕು ಅಂದರೆ ಹೇಗೆ?
1: ಹಾಂ, ನನಗೆ ಇಂಥ ಮಾಡಬೇಕಂತ ಆಸೆ ಇದೆ, ನನಗೆ ಈ ಥರ ಡ್ರೀಮ್ಸ್ ಇದೆ, ನನ್ನ ಲೈಫ್ ಸ್ಟೈಲೇ ಬೇರೆ ಇದೆ, ಆ ಥರ ಎಲ್ಲ ಹೇಳ್ತೀನಿ. ಅವ್ರು ಓಕೆ, ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಎಲ್ಲದಕ್ಕೂ ಅಂತ ಹೇಳಿರ್ತಾರೆ. ಮುಂದೆ ಫ್ಯೂಚರಲ್ಲಿ ಚೇಂಜ್ ಆಗ್ಬೋದಲ್ವಾ, ಹೇಗೆ ನಂಬೋದು ಅವ್ರನ್ನ?
2: ಹಾಂ, ಆವಾಗ ನಾವು ಅದೇ ಹೇಳಿದ್ನಲ್ಲ, ಆ ಸಮಯದಲ್ಲಿ ಯಾಕೆ ನೀವೀಗ ಬೇಡ ಅಂತ ಹೇಳಿದ್ರಿ, ಚೇಂಜ್ ಮಾಡಿದ್ರಿ ಯಾಕೆ? ಆವಾಗ ನೀವು ಹೇಳಿದ್ರಿ ಅಲ್ವಾ, ನಾವು ಯಾಕೆ ಕೂತ್ಕೊಂಡು ಮಾತಾಡಬಾರ್ದು, ಅಥವಾ ನಾನು ಆ ಥರ ಮಾಡೋದ್ರಿಂದ ಏನಾದರೂ ಸಮಸ್ಯೆ ಬರುತ್ತೆ ಅಂತ ನಿಮ್ಗೆ ಅನಿಸ್ತಿದ್ಯಾ? ಆ ಸಮಸ್ಯೆಗಳು ಬರದೇ ಇದ್ದ ಹಾಗೆ ನಿಮಗೀಗ ಒಂದು ಭಯ ಇರ್ಬೋದು, ನನಗ ಇವಳು ಏನೋ ಮತ್ತೇನೋ ಮಾಡಬೇಕು ಅಂತೇಳಿ, ಪಿ ಎಚ್ ಡಿ ಮಾಡಬೇಕು ಅಂತ ಹೇಳಿ ಇದ್ದಾಳೆ ಅಂತ ಇಟ್ಕೊಳ್ಳೋಣ. ನೀವು ಹೇಳಿದ್ರಿ ನಿಮ್ಮ ಮದುವೆ ಆಗೋನ ಹತ್ರ, ಅವ್ನು ಹೇಳ್ತಾನೆ ಆಯಿತು ನೀನು ಪಿ ಎಚ್ ಡಿ ಮಾಡು, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ. ಮದುವೆ ಆದಮೇಲೆ ಅವನು ಬೇಡ ಪಿ ಎಚ್ ಡಿ ಅಂತ ಹೇಳ್ಬೋದು. ಯಾವುದೋ ಒಂದು ನಿರ್ಧಾರ ತಗೊಂಡು, ಅಂದರೆ ಪಿ ಎಚ್ ಡಿ ಮಾಡೋದಕ್ಕೆ ತುಂಬ ಹಣ ಖರ್ಚಾಗುತ್ತೆ ಅಂತನೋ, ಅಥವಾ ತುಂಬ ಕೆಲವರು ಮೊಲೆಸ್ಟೇಷನ್ಗಳನ್ನು ಈಗ ಮಾಡೋರು ಇರ್ತಾರೆ, ಕೇಳಿದ್ದೀವಿ ನಾವು ಅದನ್ನೆಲ್ಲ, ಆ ಒಂದು ಭಯದಿಂದನೋ, ಅಥವಾ ತುಂಬ 7-8 ವರ್ಷ ವೇಸ್ಟ್ ಆಗಿಬಿಡುತ್ತೆ ಲೈಫ್ ಇದು ಅಂತನೋ, ಅಥವಾ ಆ ಥರ ಮಾಡೋಕ್ಕೆ ಹೋದರೆ ಫ್ಯಾಮಿಲಿಗೆ ಟೈಮ್ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿಯೋ, ಅಥವಾ ಈಗ ಮದುವೆ ಆದ ತಕ್ಷಣ ಮಕ್ಕಳು ಆಗಬೇಕು ಅಂತ ಹೇಳಿ ಕೆಲವರಿಗೆ ಇರುತ್ತೆ, ಮತ್ತೆ 7-8 ವರ್ಷ ಮುಂದೆ ಹಾಕೋದು ಅಂತ ಹೇಳಿದ್ರೆ ಆ ಸಮಯದಲ್ಲಿ ಕೆಲವರಿಗೆ ಈಗ ಒಂದು 30 ವರ್ಷದ ನಂತರ ಎಲ್ಲ ಕನಸಿ ಆಗೋದಕ್ಕೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ, ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಬೇಡ ಅಂತ ಹೇಳಿರ್ಬೋದು. ಯಾವ ಯಾವುದೋ ರೀಸನ್ನಿಂದ ಬೇಡ ಅಂತ ಹೇಳಿರ್ಬೋದು. ಇಲ್ಲ ಅಂತ ಹೇಳಿದ್ರೆ ಇನ್ನೂ ಕೆಲವಿರುತ್ತೆ, ಹಾಂ ಇವಳು ನನಗಿಂತ ಮುಂದೆ ಹೋಗ್ಬಿಟ್ರೆ ಅನ್ನುವ ಹೆದರಿಕೆಯಿಂದನೂ ಕೂಡ ಕೆಲವರು ಆ ಥರ ಹೇಳ್ಬೋದು. ಅದನ್ನು ನಾವು ಮುಕ್ತವಾಗಿ ಕುತ್ಕೊಂಡು ಮಾತಾಡಿದಾಗ ಯಾಕೆ ನೀವೀಗ ಈ ಥರ ಹೇಳ್ತಿದ್ದೀರಿ, ನಿಮ್ಮ ಏನು ಮನಸ್ಸಲ್ಲಿದೆ, ನೀವು ಭಯ ಅದೇನಿದೆ, ಯಾಕೆ ಮಾಡಬಾರ್ದು ಅಂತ ನಿಮ್ಗೆ ಅನಿಸ್ತಿದೆ, ನೀವು ಹೇಳಿ ನನ್ನ ಹತ್ರ, ನಾವು ಅದನ್ನು ಕುತ್ಕೊಂಡು ಇದು ಮಾಡೋಣ. ಅದ್ರ ಬಿಟ್ಟು ನೀವು ಅವಾಗ ಹೇಳಿದ್ರಿ ಈಗ ನೀವು ಹೇಗೆ ಹೇಗೆ ಮಾಡ್ತಿದ್ರಿ, ನೀವು ಹೇಗೆ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ನಾನು ಗಲಾಟೆನೇ ಮಾಡಿದ್ರೆ ಅದಿನ್ನು ದೊಡ್ಡ ದೊಡ್ಡದಾಗ್ತಾ ಹೋಗುತ್ತೆ ಅಲ್ವಾ? ನಾವು ಕುತ್ಕೊಂಡು ಅದನ್ನು ಸಾವಕಾಶವಾಗಿ ಮಾತಾಡಿದಾಗ ಮೋಸ್ಟ್ಲಿ ಇದಕ್ಕೆ ಸಹ ಅವನು ಆ ಕಾರಣ ಹೇಳ್ಬೋದು ಅವಾಗ, ಹಾ ನಾನು ಆವಾಗ ಈ ಥರ ಯೋಚನೆ ಮಾಡಿ ಹೇಳಿದ್ದೆ, ಬಟ್ ಈವಾಗ ಈ ಥರ ಯೋಚನೆ ಬರ್ತಾ ಇದೆ ನನಗೆ, ಸೊ ಅದರಿಂದ ನನಗೆ ಇದು ಬೇಡ ಅನಿಸ್ತಿದೆ ಅಂತ ಹೇಳಿದಾಗ, ನೀವಿಬ್ಬರೂ ಕೂತ್ಕೊಂಡು ಮಾತಾಡಿದರೆ ನಾನು ಹೇಳಿದ್ನಲ್ಲ ಎಂತೆಂಥ ಹೊಡ್ಕೊಂಡು ಬಡ್ಕೊಂಡು ಮಾಡ್ತಿದ್ದವರೆಲ್ಲ ಕೂತ್ಕೊಂಡು ಮಾತಾಡಿದಾಗ ಸರಿಯಾಗಿದ್ದಿದೆ, ಸರಿ ಆಗಿಲ್ಲ ಅಂತ ಹೇಳೋದೇನು ಇಲ್ಲ. ಆಗೋದೇ ಇಲ್ಲ ಅಂತ ಹೇಳುವ ಅದು ಯಾವಾಗ ಗೊತ್ತಾ? ಒಂದು ಡೊಮೆಸ್ಟಿಕ್ ವಯಲೆನ್ಸ್ ಹೊಡೆದು ಬಡ್ದು ಮಾಡೋವಾಗ, ಆ ಸಮಯದಲ್ಲಿ ಬೇರೆ ಆಗೋದೇ ಒಳ್ಳೆಯದು, ಅಂತ ಸಮಯದಲ್ಲಿ. ಅದಲ್ಲ ಅಂತ ಹೇಳಿದ್ರೆ ಈ ಮಾತುಕತೆಯಿಂದ ಅಥವಾ ಮಾತುಕತೆಯ ಕೊರತೆಯಿಂದ ಬರುವಂತಹ ಸಮಸ್ಯೆಗಳೇನಿದೆಯಲ್ಲ ಅದನ್ನೆಲ್ಲ ಮಾತುಕತೆಯಿಂದ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಎಂತ ನಾನು ಹೇಳಿದ್ನಲ್ಲ, ನಾಳೆ ಬೆಳಗಾದ್ರೆ ಡೈವೋರ್ಸ್ ಅಪ್ಲೈ ಮಾಡುವಂಥವರು ಕೂಡ ಆಪ್ತ ಸಮಾಲೋಚನೆಯಿಂದ ಸರಿಯಾಗಿದ್ದಿದೆ, ಅದು ದೊಡ್ಡ ವಿಷಯ ಅಲ್ಲ. ಬಟ್ ನಾ ಹೇಳಿದ್ನಲ್ಲ, ಎಕ್ಸ್ಪ್ರೆಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಕಮ್ಯುನಿಕೇಷನ್ ಮತ್ತೆ ಟೋನ್ ಹೇಗಿರುತ್ತೆ ನಮ್ದು, ಅದನ್ನೆಲ್ಲ ನಾವು ಒಂದು ಇದು ಮಾಡಿದ್ರೆ. ನಾ ಅದಕ್ಕೆ ನಾನು ಹೇಳೋದು, ಮದುವೆಗಿಂತ ಮುಂಚೆ ಒಂದು ಕೌನ್ಸಿಲಿಂಗ್ ಅವಶ್ಯಕತೆ ಇದೆ. ಹಾಗಿದ್ರೆ ಬಹುಶಃ ಯಾವುದು ಕೂಡ ಈ ತರ ಡಿವೋರ್ಸ್ಗೆ ಅಪ್ಲೈ ಆಗುವಂತಹ ಪರಿಸ್ಥಿತಿನೂ ಬರೋದಿಲ್ಲ, ಅಥವಾ ಇಬ್ರು ಹೊಂದಾಣಿಕೆ ಮಾಡಿಕೊಂಡು ತುಂಬಾ ಚೆನ್ನಾಗಿ ಬದುಕುವಂತ ಒಂದು ಸಾಧ್ಯತೆಗಳು ಇರುತ್ತೆ.
1: ಓಕೆ, ಈಗ ನಂಗನ್ಸೋದು ಈಗಿನ ಎಕ್ಸಾಂಪಲ್ ಅಲ್ಲಿ ಇವ್ರು ಕಾಣ್ತಿರ್ತಾರಲ್ಲ, ಅವ್ರನ್ನ ಹೊಡೆದ್ರು, ಇವ್ರಿಗೆ ಸಾಯಿಸಿದ್ರು, ಅವ್ರಿಗೆ ಮೋಸ ಮಾಡಿದ್ರು ಅಂತ. ಮೊದ್ಲೆಲ್ಲ ಏನಿತ್ತು ಅಂದ್ರೆ, ಬರೀ ರಾಮಾಯಣ ಮಹಾಭಾರತನೇ ಓದ್ತಾ ಇದ್ದ ಕಾಲದಲ್ಲಿ ಸೀತೆ ರಾಮ ಎಷ್ಟು ಕಷ್ಟ ಆದ್ರೂ ಒಟ್ಟಿಗೆ ಇದ್ರು, ದ್ರೌಪದಿಗೆ ಅಷ್ಟು ಕಷ್ಟ ಆದ್ರೂ ಮತ್ತೆ ಪಂಚಪಾಂಡವ್ರ ಒಟ್ಟಿಗೆ ಇದ್ಲು. ಸೊ ಇಂಥ ಎಕ್ಸಾಂಪಲ್ಗಳನ್ನೇ ನಾವು ಕಾಣ್ತಿದ್ದದ್ದು. ಸೊ ಈ ಕಾಂತಿದ್ದ ಎಕ್ಸಾಂಪಲ್ಗಳು ಸಮಸ್ಯೆ ಇವೆಲ್ಲ, ಅವರ ಸೊಸೈಟಿ ಇನ್ಫ್ಲೂಯೆನ್ಸ್ ಅದು. ನೀವು ಸಿಂಧು ಹೋಯ್ತಲ್ರ, ನೀವೆಂತ ಹೇಳ್ತೀರಿ ಇದ್ರ ಬಗ್ಗೆ?
3: ನಾನೀಗ ಏನ್ ಹೇಳ್ತೀನಿ ಅಂತಂದ್ರೆ, ಈಗ ಅವಳು ಹೇಳಿದ್ಲು, ಮುಂದೆ ನಾನ್ ಮದುವೆಯಾಗ ಹುಡುಗ, ನಾವು ಮಾತಾಡ್ಕೊಂಡಿರ್ತೀವಿ, ನಾನು ಓದ್ತೀನಿ, ಚೆನ್ನಾಗಿ ಓದ್ತೀನಿ, ನಾನು ಓದಿಸ್ಬೇಕು ಅಂತ ಹೇಳಿ ಅನ್ಕೊಂಡಿರ್ತೀನಿ ಅಂತ ಹೇಳಿ, ಅವ್ರು ಹ್ಞೂ ಅಂದು ಆಮೇಲೆ ಓದ್ಸಕ್ಕೆ ಒಪ್ಪುದಿಲ್ಲ ಅಂತ ಹೇಳಿ ಅಂದೆ. ನೀನ್ ಯಾಕೆ ಆ ತರ ಯೋಚನೆ ಮಾಡ್ತೀಯಾ? ಹಾ, ಅದು ಮಾಡೋ ಹಾಗಿಲ್ಲ. ಯಾಕಂತಂದ್ರೆ, ಈಗ ನೋಡು, ನೀನು ಅವನ ಮೇಲೆ ಅನುಮಾನ ಪಟ್ಟ ಹಾಗೆ, ನೀನು ಮದುವೆಯಾಗ ಹುಡುಗನ ಮೇಲೆ ಅದು ಅನುಮಾನ ಪಟ್ಟ ಹಾಗೆ. ಯಾಕಂತಂದ್ರೆ, ಈಗ ನಾನೇ ಒಂದು ಉದಾಹರಣೆ ಇದ್ದೀನಿ. ನನಗೊಂದು 19.5 ವರ್ಷಕ್ಕೆ ಮದುವೆ ಆಯ್ತು, ಆಯ್ತಾ, 19.5 ವರ್ಷಕ್ಕೆ. ಆಗ ಹುಡುಗ ನೋಡಕ್ ಬಂದಲ್ಲಿ ನಾನು ಕೇಳಿದ್ ಒಂದೇ ಒಂದು ಏನು ಅಂದ್ರೆ, ನಾನು ಓದ್ಬೇಕು ಅಷ್ಟೇ, ನಾನು ಓದ್ಬೇಕು. ಅವಾಗ ಹೇಳಿದ್ರು ನಮ್ಮನೆಯವರು, ಆಯ್ತು, ನೀ ಎಲ್ಲಿ ತನಕ ಓದಿಸ್ತೀಯೋ ಅಲ್ಲಿ ತನಕ ಓದಿಸ್ತೀನಿ ಅಂತ ಹೇಳಿ. ಆಯ್ತಾ, ಮೊನ್ನೆ ಹೀಗೆ ಅಲ್ಲ, ನಂದೀಗ ಆಯ್ತು, ಆಮೇಲೆ ಇಲ್ಲೇ ಇದೇ ಕಾಲೇಜಲ್ಲಿ ನಂದು ಡಿಗ್ರಿ ಸಹ ಆಯ್ತು. ಅದಾದ್ಮೇಲೆ ಕೆಲ್ಸಕ್ಕೆ ಹೋದೆ, ಕೆಲ್ಸಕ್ಕೆ ಹೋದ್ಮೇಲೆ ಬಿ ಎಡ್ ಓದ್ಬೇಕು ಅಂತ ಹೇಳಿ ಅಂದೆ. ನಾನು ಹೇಳೋತ್ತಿಗೆ ನಾವು ಹೇಗಿರ್ತೀವಿ ಅಂತಂದ್ರೆ, ಈಗ ಗಂಡನಿಂದ ನಾವು ಹೇಗೆ ಒಂದು ಔಟ್ಪುಟ್ ಅನ್ನು ನಾವು ಪಡಿಬೇಕು ಅಂದ್ರೆ, ನಾವು ಅವ್ರಿಗೆ ಹಾಗೆ ಇನ್ಪುಟ್ ಕೊಡ್ಬೇಕಾಗತ್ತೆ. ಅವ್ರಿಗೆ ಅಲ್ಲ, ಅವರ ಮನೆಗೆ ನಾವು ಸಪೋರ್ಟ್ ಮಾಡ್ಬೇಕು, ಅವರ ಥಾಟ್ಸ್ಗಳಿಗೆ ಸಪೋರ್ಟ್ ಮಾಡ್ಬೇಕು. ಅದೆಲ್ಲ ಆದಾಗ ಅವರು ನಮ್ಮ ಮೇಲೆ ಏನಾಗಿರ್ತಾರೆ, ಇನ್ಸ್ಪೈರ್ ಆಗಿರ್ತಾರೆ, ಆಯ್ತು ಅವಳು ಇಷ್ಟೆಲ್ಲ ನಮ್ಗೆ ಮಾಡ್ತೀಯಾಳಲ್ಲ, ಅವಳು ಕೇಳಿದ್ ಒಂದೇ ಓದಿಸ್ತೀನಿ, ಹಾ ಹಂಗಾರೆ ಓದ್ಸೋಣ ಬಿಡು ಅಂತ ಹೇಳಿ ಅವನ ತಲೆಯಲ್ಲಿ ಇರ್ಬೋದು. ನಾವು ಮುಂಚಿತವಾಗಿ ಅದನ್ನ ನಿರ್ಧಾರ ಮಾಡಬಾರ್ದು, ಯಾರನ್ನು ಸಹ ಅಷ್ಟು ಅನುಮಾನವನ್ನ ಪಡ್ಲೇಬಾರ್ದು. ಆ ಓದಿ ಆಯ್ತು, ಈಗಲೂ ಸಹ ನಮ್ಮನೆಯವ್ರು ತಮಾಷೆಗೆ ಹೇಳ್ತಿರ್ತಾರೆ, ನಮ್ಮನೆಯಲ್ಲಿ ನಾನು ಮೂರು ಜನರನ್ನು ಓದಿಸ್ತೀನಿ ಅಂತ ಹೇಳಿ. ಒಂದು ನನ್ನ ಇಬ್ಬರು ಮಕ್ಕಳು ಮತ್ತೆ ನನ್ನ, ಮೂರು ಜನರನ್ನು ಓದೋದನ್ನ ಹೇಳಿದೆ. ಅದಕ್ಕೆ ಇವ್ರು ಹೇಳೋದು ಏನು ಅಂತಂದ್ರೆ, ಬಹುಶಃ ನಿನ್ ಮುದುಕಿ ಆಗ ತನಕ ನಾನು ಓದಿಸ್ಬೇಕೇನೋ, ಅವತ್ತು ಹೇಳಿದ ಒಂದ್ ಮಾತಿಗೋಸ್ಕರ ಮುದುಕಿ ಆಗ ತನಕ ನಾನು ಓದಿಸ್ತೀನಿ ನಿನ್ನ ಅಂತ ಹೇಳಿ. ಇಂಥವ್ರು ಸಿಗ್ಬೋದಲ್ವ ನಿಮಗೆ, ಅನುಮಾನ ಪಡಬಾರ್ದಲ್ಲ ಯಾರನ್ನು ಹಾಗೆ.
1: ಸೊ ಈ ಎಕ್ಸಾಂಪಲ್ ತಕೊಂಡ್ ಅಂತೇಳಿ ನೀವು ಹೇಳಿ.
3: ಹೌದೌದು.
1: ಆದ್ರೆ ಸುವರ್ಣ ಮೇಡಮ್, ನಂದೊಂದು ಇವತ್ತಿನ ರಿಲೇಶನ್ಶಿಪ್ ಗಳು ಕೂಡ ಸ್ವಲ್ಪ ಚಿಂತೆ ಮಾಡಿಸೋ ಹಂಗೇನೆ ಇದೆ. ಈ ಜನರೇಷನ್ ಅವ್ರಿಗಲ್ಲ, ಈವನ್ ಮ್ಯಾರಿಡ್ ನಮ್ ಜನರೇಷನ್ ಕೂಡ ಈ ಹೋಗೋ ಬರೋ ಕಥೆಗಳಿದಾವಲ್ಲ, ಓದೋ ಕಥೆಗಳು, ನೋಡೋ ಕಥೆಗಳು, ರಿಯಲ್ ಆಗಿರುವಂತ ಇನ್ಸಿಡೆಂಟ್ಗಳು ನಮ್ಗೆ ತುಂಬಾ ಇನ್ಫ್ಲೂಯೆನ್ಸ್ ಆಗುತ್ತೆ. ಇದ್ರ ನಮ್ ಗಂಡಲ್ಲಾರು ಹಿಂಗಿದ್ರಪ್ಪ ಅಂತ ಒಂದ್ ಕ್ಷಣ ಕನ್ಸುತ್ತೆ. ಅಥವಾ ಆ ಗಂಡಂದ್ರಿಗೆ, ಯಪ್ಪ ನನ್ ಗಂಡ ಅವತ್ತೊಂದು ಯಾವ್ದೋ ಡ್ರಮ್ ಒಳಗೆಲ್ಲ ಹಾಕಿ ಇಟ್ಟಿದ್ದ ಕೇಸ್ ಬಂದಾಗ ಎಲ್ಲ ಗಂಡಂದ್ರು ಹೆದರ್ಕೊಂಡಿದ್ರು, ಯೋ ದೇವ್ರ ನಮ್ ಹೆಂಡತಿಗಿನ್ ಹಿಂಗ ಹ್ಯಾಂಗಪ್ಪ ಇದ್ದು ನೀ ಡ್ರಮ್ನಲ್ಲ ಎಲ್ಲಿ ಇಡುದಬ್ಬೆ ಅಂತ ಹೇಳ್ಕೊಂಡ. ಇವನ್ ಮದಿ ಐದಿದ್ರು ಕೂಡ ಇಂಥ ನಮ್ ಸಿಕ್ರೆ ಅಂತ ಹೇಳ್ಕೊಂಡು. ಅದರಲ್ಲೂ ಕೆಲವು ಕಾಂಬಿನೇಷನ್ ಗಳಿರುತ್ತೆ ವೆರಿ ವೆರಿ ಟೆರಿಫಿಕ್. ಅಂದ್ರೆ ಒಬ್ರು ಭಯಂಕರ ಚಂದ, ಇನ್ನೊಬ್ರು ಎಂಥದ್ದು ಇಲ್ಲ, ಆದ್ರೆ ಇವರು ಯಾರು ಇಷ್ಟಪಡ್ತಾರಲ್ಲ ಈ ಚಂದ ಇರೋರು, ಅವ್ರು ಎಂಥದ್ದು ಇಪ್ಪುದಿಲ್ಲ. ಸೊ ಈ ತರದೆಲ್ಲ ಎಂತ ಹೇಳ್ತಾರೆ, ತುಂಬಾ ಅಕ್ವರ್ಡ್ ಅನ್ಸುವಂತಹ ಜೋಡಿಗಳು ಇವರನ್ನ ಇನ್ನೊಬ್ರನ್ನ ಇಷ್ಟಪಡುವಂತದ್ದು ಇಂಥದ್ದೆಲ್ಲ ಆದಾಗ ಅರ ಹಿಂಗು ಆಗ್ತಾ, ಇದ್ರಲ್ಲಿ ಯಾರು ನಂಬುದು, ಆತರ ಹಾಗೆ ಆಗುತ್ತೆ. ಈ ಸುತ್ತಮುತ್ತ ಆಗಿರೋ ಘಟನೆಗಳು ಒಂದು ಕಾಲದಲ್ಲಿ ಕುಂದಾಪುರದಾಗ ಕುಂದಾಪುರ ಘಟನೆಗಳು ಮಾತ್ರ ನಮ್ಗೆ ಗೊತ್ತಿರ್ತಿತ್ತು, ಈಗ ಹಂಗಲ್ಲ, ಪ್ರಪಂಚದ ಯಾವ್ಯಾವ ಮೂಲೆಂಗ ಹತ್ತಲ್ಲ ಪ್ರತಿಯೊಂದು ಗೊತ್ತಿತ್ತು. ಸೊ ಇಂಥ ಸಂದರ್ಭದಲ್ಲಿ ನಮ್ಮ ಮನಸ್ಸನ್ನ ನಾವು ಹ್ಯಾಂಗೆ ಹಿಡಿತದಲ್ಲಿ ಇಟ್ಕೊಂಡ, ನಮ್ಮ ಮನಸ್ಸನ್ನ ನಾವು ಹ್ಯಾಂಗೆ ಪೀಸ್ಫುಲ್ ಆಗಿ ಇಟ್ಕೊಂಡ, ಈ ಅನುಮಾನಗಳು ನೆಗೆಟಿವ್ ಥಾಟ್ಸ್ಗಳು ಪಾಸಿಟಿವ್ ಥಾಟ್ಸ್ಗಳಿಗಿಂತ ಸ್ಪೀಡ್ ಅಲ್ಲಿ ಬರುತ್ತದೆ. ಸೊ ಅದನ್ನ ಹ್ಯಾಂಗ್ ನಾವು ಕಂಟ್ರೋಲ್ ಮಾಡುದು, ಏನಾದ್ರು ನಿಮ್ಮ ಹತ್ರ ಟೆಕ್ನಿಕ್ಸ್ ಎಲ್ಲ ಇದ್ರೆ, ಬಹುಶಃ ನಮ್ಮ ಪ್ರಿಯ ಮನಸ್ಸೆ ಕೇಂಬರಿಗೂ ಅದು ಯಾವ ಜನರೇಷನ್ ಇರ್ಬೋದು ಅವರಿಗೆ ಹೆಲ್ಪ್ ಆಗ್ಬೋದು, ಒಂಚೂರು ಹೇಳಿಬಿಡಿ ಮೇಡಮ್.
2: ಖಂಡಿತವಾಗ್ಲು, ಈಗ ನೀವು ಹೇಳಿದ್ರಿ ಮದ್ವೆ ಆದವರಲ್ಲಿ ಕೂಡ ಇಂತಹ ಸಮಸ್ಯೆಗಳು, ಈ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗಳು ಅದೆಲ್ಲ, ಇದೆಲ್ಲ ಒಂಥರ ಭಾವನಾತ್ಮಕ ಹಸಿವು ಇದೆಲ್ಲ. ನೀವು ಹೇಳಿದ್ರಿ ಈಗಾಗ್ಲೇ ತುಂಬಾ ಚೆನ್ನಾಗಿರೋರು ಏನೋ ಚೆನ್ನಾಗಿಲ್ದೇ ಇರೋರು. ಅಂದ್ರೆ ನಾನು ಈ ಸ್ಟೋರಿಗಳನ್ನ ನೋಡಿದಾಗ ಗಂಡ ಹೆಂಡತಿ ಇಬ್ರು ಚೆನ್ನಾಗೇ ಇರ್ತಾರೆ, ಗಂಡ ಚೆನ್ನಾಗೇ ಇದ್ದಾನೆ, ಬಟ್ ಅವಳು ಅವಳು ಚೆನ್ನಾಗಿರೋಳು ಇನ್ಯಾರನ್ನೋ ಇಷ್ಟ ಪಡ್ತಿರ್ತಾಳಲ್ಲ, ಅವನ್ ಹೆಂಗಿರ್ತಾನೆ ಅಂತ ಹೇಳಿದ್ರೆ ಅವನ್ ಮುಸುಡಿ ನೋಡುವ ಹಾಗಿರೋದಿಲ್ಲ. ಆದ್ರೆ ಯಾಕೆ ಇಷ್ಟು ಚೆನ್ನಾಗಿರೋ ಗಂಡನನ್ ಬಿಟ್ಟು ಅವನ ಹತ್ರ ಹೆಂಗ್ ಲವ್ ಐತಿ ಇವಳಿಗೆ ಅಂತ ನಾವು ಕೇಳ್ತೀವಿ. ನೋಡಿ, ಅದನ್ನೇ ಈಗಿನ ಯೂತ್ಸ್ಗಳಿಗೂ ನಾನು ಹೇಳಲಿಕ್ಕೆ ಇಷ್ಟಪಡೋದು, ಲುಕ್ಸ್ ಅದೆಲ್ಲ ಇದೆಯಲ್ಲ, ಏನು ನೀವೀಗ ಈ ಒಳ್ಳೆಯವನು ಟೈಟಲ್ ಏನಿದೆಯಲ್ಲ, ಇದು ಯಾವುದು ಕೂಡ ನಿಮಗೆ ಮುಂದಕ್ಕೆ ಉಪಯೋಗಕ್ಕೆ ಬರೋದಿಲ್ಲ. ಉಪಯೋಗಕ್ಕೆ ಬರೋದು ಏನು ಗೊತ್ತಾ, ನೀವು ಎಷ್ಟು ಚೆನ್ನಾಗಿ ಹೊಂದಾಣಿಕೆ ಮಾಡಿಕೊಂಡು ಎಷ್ಟು ಪ್ರೀತಿಯಿಂದ ಬದುಕ್ತಾ ಇದ್ದೀರಿ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಅವನ ಸ್ಟೇಟಸ್ ಆಗಲಿ, ಅವನ ಲುಕ್ ಆಗಲಿ, ಅಥವಾ ಅವನು ಎಷ್ಟು ಒಳ್ಳೆಯವನು, ಒಳ್ಳೆತನವನ್ನು ನಾವು ಅರ್ದು ಕುಡಿಯೋದಕ್ಕಾಗಲ್ಲ ಅಲ್ವಾ. ತುಂಬ ಒಳ್ಳೆಯ ಗಂಡ ನಿಮ್ಮ ಫೀಲಿಂಗ್ಸ್ಗಳಿಗೆ ಬೆಲೆನೇ ಕೊಡಲ್ಲ ಅಂತ ಹೇಳಿ ಆದರೆ ಏನು ಮಾಡ್ತೀರಾ ಅಲ್ವಾ. ಭಾವನಾತ್ಮಕ ಹಸಿವು ಅನ್ನೋದು ಎಲ್ರಿಗೂ ಇರುತ್ತೆ ಅಲ್ವಾ, ಒಂದು ಪ್ರೀತಿ ಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಇರುತ್ತೆ. ಏನ್ ಮಾಡ್ತಾರೆ, ಕೊಡ್ಲಿಲ್ಲ ಅಂತ ಹೇಳಿದ್ರೆ ಹೊರಗಡೆ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಮನೆಯಲ್ಲಿ ಹೆಚ್ಚಿನ ಒಂದು ಹೇಗಿರುತ್ತೆ ಅಂತ ಹೇಳಿದ್ರೆ ಆರ್ಗ್ಯುಮೆಂಟ್ಸ್ ಇರುತ್ತೆ, ಹೊಂದಾಣಿಕೆ ಮಾಡಿಕೊಂಡು ಮಾತಾಡ್ತಾ ಇರಲ್ಲ, ಸಣ್ಣ ಪುಟ್ಟದಕ್ಕೂ ಕೋಪ ಮಾಡ್ಕೊಳ್ಳೋದು, ಸಂಶಯ ಮಾಡೋದು, ಓ ಇವನು ನನ್ನ ಹತ್ರ ಮಾತಾಡಲ್ಲ ಅಂತ ಹೇಳದ್ಮೇಲೆ ಬೇರೆ ಯಾವುದೋ ಇವನಿಗೆ ಅಫೇರ್ಗಳಿದೆ ಅಂತ ಹೇಳಿ ಅನ್ಕೊಳ್ಳೋದು, ಅಥವಾ ಇವಳು ನನ್ನ ಹತ್ರ ಈ ತರ ಇದು ಮಾಡ್ತಾಳೆ, ಇವಳು ಇಷ್ಟು ಚೆನ್ನಾಗಿ ಮಾಡ್ಕೊಂಡು ಎಲ್ಲೂ ಹೊರಗಡೆ ಹೋಗ್ತಾಳೆ, ಇವಳಿಗೇನೋ ಬೇರೆ ಇದೆಯೇನೋ ಅಂತೇಳಿ ಅಂದ್ಕೊಳ್ಳೋದು. ಈ ನೆಗೆಟಿವ್ ಥಾಟ್ಸ್ಗಳು, ಯಾವಾಗ ನಾವು ಒಬ್ಬರನ್ನ ನಂಬೋದಿಲ್ಲ ಆವಾಗ ನೆಗೆಟಿವ್ ಥಾಟ್ಸ್ಗಳೆಲ್ಲ ಬರ್ಲಿಕ್ಕೆ ಶುರುವಾಗತ್ತೆ. ಅದಕ್ಕೆ ಕುತ್ಕೊಂಡು ಮಾತಾಡೋದಿದೆಯಲ್ಲ, ಇದು ಫೈನಲ್ ಒನ್ ಅಂಡ್ ಓನ್ಲಿ ಸೊಲ್ಯೂಷನ್ ಅಂತ ನಾನು ಯಾವಾಗ್ಲೂ ಹೇಳೋದು. ಮೊದಲು ನಾವು ಕೂತ್ಕೊಂಡು ಆಯ್ತು ನನ್ಗೆ ಹಾಗೆ ಅನಿಸ್ತು, ನಾನು ಹಾಗೆ ಅನ್ಕೊಂಡೆ ನನ್ನ ಜೀವನ ಇಡೀ ನೆಗೆಟಿವ್ ಥಾಟ್ಸ್ ಹೇಗೆ ಗೊತ್ತಾ, ಇದೇ ಮತ್ತೆ ಓಸಿಡಿಗಳಾಗಿ ಎಲ್ಲ ಬದಲಾವಣೆಗೊಳ್ಳುತ್ತೆ. ಅಂದ್ರೆ ದಿನಾ ನಾನು ಆತರ ನೆಗೆಟಿವ್ ಥಿಂಕ್ ಮಾಡಿ ಅದೇ ಮುಂದಕ್ಕೆ ಅದೇ ಆಗತ್ತೆ. ನನ್ನ ಒಂದು ವ್ಯಕ್ತಿತ್ವವೇ ಅದು, ಏನಿದ್ರು ನಾನು ಅದರಲ್ಲಿ ನೆಗೆಟಿವ್ ಅನ್ನ ಹುಡುಕ್ತೇನೆ ಹೊರತು ಪಾಸಿಟಿವ್ ಹುಡುಕೋದನ್ನ ನಾನು ಬಿಟ್ಟೇ ಬಿಟ್ಟಿರ್ತೀನಿ. ಹಾಗಾಗಿ ಮೊದಲು ನಾವು ಇದ್ದಿದ್ರಲ್ಲಿ ಯಾವುದು ಒಳ್ಳೆದಿದೆ, ಯಾವ ಒಳ್ಳೆಯ ಗುಣಗಳಿದೆ ಅದನ್ನ ನೋಡಿ, ಅದನ್ನ ಅದರ ಬಗ್ಗೆ ಮಾತಾಡುವಂಥದ್ದಿರ್ಬೋದು. ನಾನು ಯಾವಾಗ್ಲೂ ಹೇಳ್ತಿದ್ದೆ ಅಲ್ಲ, ನಮ್ದು ದಂಪತಿಗಳ ವಿಷಯದ ಸೆಷನ್ ಅಲ್ಲಿ ನಾನು ಹೇಳ್ತಿದ್ದೆ, ನಿಮ್ಮ ಇಬ್ಬರಲ್ಲಿ ಒಳ್ಳೆ ಒಳ್ಳೆಯ ಏನು ವಿಷಯಗಳಿರುತ್ತೆ, ಅಟ್ ಲೀಸ್ಟ್ ಮದುವೆ ಆದಾಗಾದ್ರೂ ನೀವು ಚೆನ್ನಾಗಿರ್ತೀರಲ್ಲ, ಆ ಸಮಯದಲ್ಲಿ ಇರುವಂತಹ ಒಂದಿಷ್ಟು ಒಳ್ಳೆ ಒಳ್ಳೆಯ ಗುಣಗಳನ್ನ ಚೀಟಿಯಲ್ಲಿ ಮಾಡಿ ಒಂದು ಬಾಕ್ಸ್ಗೆ ಹಾಕಿಟ್ಕೊಳ್ಳಿ. ಇಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಸಿಟ್ಟು ಬಂದಾಗ ಆ ಚೀಟಿಯನ್ನ ತೆಗೆದು ನೋಡ್ತಾ ಇರಿ, ಅವಾಗ ಅಟ್ ಲೀಸ್ಟ್ ಓ ನಾನು ಈ ಗುಣಗಳನ್ನ ನಾನು ಮೆಚ್ಕೊಂಡಿದ್ದೆ ಅಲ್ಲ, ಸೊ ಈ ಗುಣಗಳು ಇದೆ ಅಲ್ಲ, ಸೊ ಈಗಿರುವಂತ ಈ ಒಂದು ಗುಣವನ್ನ ನಾನು ಕ್ಷಮಿಸಬಲ್ಲೆ, ಅದಕ್ಕೆ ಕಂಪೇರ್ ಮಾಡಿ ಅಂತ ಹೇಳಿ ಆತರ ಒಂದು ಒಳ್ಳೆಯ ಒಂದು ಬಾಂಧವ್ಯವನ್ನ ಮತ್ತೆ ನೆನಪಿಸಿಕೊಳ್ಳುವಂಥದ್ದು. ಅಥವಾ ಯಾವಾಗ ನಾನು ಇವತ್ತಿನ ಒಂದು ಇದರಲ್ಲಿ, ಮೊನ್ನೆ ಅಷ್ಟೇ ನಾವು ಇಲ್ಲಿ ನಮ್ಮ ಇದೇ ಕಾಲೇಜಿನ ಹುಡುಗರ ಜೊತೆಗಿದ್ದನ್ನೆಲ್ಲ ನಾವು ಇಲ್ಲಿ ಮಾತಾಡ್ತಾ ಇದ್ವಿ, ಹೆಚ್ಚಿನವರಲ್ಲಿ ಅದು ನಮ್ಮ ಹೆಣ್ಣು ಮಕ್ಕಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದ್ ಮದುವೆ ಆದ ತಕ್ಷಣ ಎಲ್ಲ ಮುಗ್ದೋಯ್ತು ಅನ್ನುವ ರೀತಿಯಲ್ಲಿ ಇದ್ದು ಬಿಡ್ತಾರೆ ಅವ್ರು. ಹಳೆ ನೈಟಿ ಹಾಕೊಳ್ಳೋದು, ಹಳೆ ಡ್ರೆಸ್ ಗಳನ್ನ ಹಾಕೊಳ್ಳೋದು, ಮನೆಯಲ್ಲೆಲ್ಲ ಕೆಲಸ ಮಾಡಿ ಗಲೀಜಾಗಿರೋ ಡ್ರೆಸ್ ಗಳಲ್ಲೋ ಆತರ ಒಂಥರ ಸರಿ ತಲೆ ಬಾಚ್ಕೊಳ್ಳಲ್ಲ, ಚೆನ್ನಾಗಿ ನೀಟಾಗಿ ಡ್ರೆಸ್ ಮಾಡ್ಕೊಂಡಿರಲ್ಲ, ಈ ತರ ಎಲ್ಲ ಮಾಡಿದಾಗ ಹೊರಗಡೆ ಹೋಗಿ ದುಡಿಯುವಂತ ಈಗ ಗಂಡಸರು ಒಂದು ಯಂಗ್ ಆಗಿ ಇರ್ತಾರೆ ಹೆಚ್ಚಿನವರೀಗ. ಇದು ಏನು ಮದ್ವೆ ಆಗಿ 10-15-20 ವರ್ಷದ ನಂತರ ಹೀಗಾಗ್ತಾರೆ ಹೆಣ್ಮಕ್ಳು ಅಂತ ಹೇಳಿ ಅಲ್ಲ, ಮದ್ವೆ ಆದ 1 ವಾರ 15 ದಿವಸ ನಂತರನೇ ಹೀಗಾಗ್ಲಿಕ್ಕೆ ಶುರು ಆಗ್ತಾರೆ ಹೆಚ್ಚಿನವರು. ಇದು ನನ್ನ ಹತ್ರ ಕೇಸ್ ಬಂದಿದೆ ಸುಮಾರು, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳಲ್ಲ, ಹತ್ರ ಹೋದ್ರೆ ವಾಸನೆ ಬರುತ್ತೆ ಅಂದ್ರೆ ಏನೇನೋ ಅಡಿಗೆ ಮಾಡಿರ್ತಾರೆ ಅವಾಗ ಒಂಥರ ವಾಸನೆಗಳು ಈಗ ಹೆಣ್ಮಕ್ಳು ಅಂದ್ರೆ ಅಲ್ವಾ. ನಾವು ಏನ್ ಮಾಡ್ತೀವಿ ಅಂದ್ರೆ, ಒಂದ್ ಮದ್ವೆ ಆದ ತಕ್ಷಣ ನಮ್ ಜೀವನ ಒಂಥರ ಮುಗ್ದು ಹೋಯ್ತು, ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋದಿಲ್ಲ, ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗ ಅದಕ್ಕಿಂತ ಮುಂಚೆ ವಾರಕ್ಕೊಂದ್ಸಲ ಬೇಕಾದ್ರೆ ಹೋಗ್ತಿರ್ತಾರೆ. ಒಂದ್ ಮದ್ವೆ ಆಯ್ತು ಅಂತ ಹೇಳಿದ ತಕ್ಷಣ ಮತ್ತೆ ಅವ್ರು ಚೆನ್ನಾಗೋ ಮಾಡ್ಕೊಳ್ಳೋದನ್ನ ಬಿಟ್ಟಿರ್ತಾರೆ. ಇದರಿಂದ ಗಂಡಸ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಆಕರ್ಷಣೆ ಕಡಿಮೆ ಆಗುತ್ತೆ. ಅದೇ ಗಂಡು ಮಕ್ಕಳು ಕೂಡ ಹಾಗೆ, ಒಂದ್ ಮದ್ವೆ ಆಯ್ತು ಅಂತ ಹೇಳಿದ್ರೆ ಎರ್ರಾ ಬಿರ್ರಿಯಾಗಿ ಡ್ರೆಸ್ ಮಾಡ್ಕೊಂಡಿರೋದು, ಅಥವಾ ಒಂದ್ ನೀಟ್ನೆಸ್ ಇದು ಮಾಡಿರೋದಿಲ್ಲ, ಒಂದ್ ಕರೆಕ್ಟ್ ಆಗಿ ಶೇವ್ ಮಾಡ್ಕೊಂಡು ಅಥವಾ ಒಂದ್ ನೀಟ್ನೆಸ್ ಅದು ಇದ್ದಿರೋದಿಲ್ಲ. ಮದ್ವೆ ಆದ ತಕ್ಷಣ ಒಂಥರ ಮುಂಚೆ ಎಲ್ಲ ಜಿಮ್ಗೆ ಹೋಗಿ ಅದಾಗಿ ಇದಾಗಿ ಚೆನ್ನಾಗಿರ್ಬೇಕು ಅಂತ ಹೇಳಿ ಆತರ ಇದ್ದವ್ರೆಲ್ಲವನ್ನ ಬಿಟ್ಟು ಒಂಥರ ಹೊಟ್ಟೆ ಎಲ್ಲ ದೊಡ್ಡದು ಮಾಡ್ಕೊಂಡು ಎಲ್ಲ ಬೆಳೆಸ್ಕೊಂಡು ತಮ್ಮ ಒಂದು ಸೌಂದರ್ಯದ ಬಗ್ಗೆ ಅವರುಗಳು ಕೂಡ ನೆಗ್ಲೆಕ್ಟ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ, ಈಗ ಕಾಲ ಹೇಗಿದೆ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಯುಗ ಅಲ್ವಾ. ಪ್ರತಿಯೊಂದು ರೀಲ್ಸ್ ಅಲ್ಲೂ ತುಂಬಾ ಚೆನ್ನಾಗಿರೋ ಗಂಡ ಹೆಂಡತಿಯನ್ನ ತುಂಬಾ ಅಟ್ರಾಕ್ಟ್ ಆಗಿರೋರನ್ನ ನೋಡ್ತಾ ಇರೋವಾಗ ಕಂಪ್ಯಾರಿಸನ್ ಅನ್ನುವಂಥದ್ದು ಬ್ರೈನ್ ಅಲ್ಲಿ ತನ್ನಷ್ಟಕ್ಕೆ ಆಗ್ಲಿಕ್ಕೆ ಶುರುವಾಗುತ್ತೆ. ನಮ್ಗೆ ಇಷ್ಟ ಇಲ್ದಿದ್ರು ಕೂಡ, ಓ ಅವಳ ಗಂಡ ಎಷ್ಟು ಚೆನ್ನಾಗಿದಾನಲ್ಲ, ಎಷ್ಟು ಚೆನ್ನಾಗಿ ಫಿಗರ್ ಮೇಂಟೈನ್, ನನ್ ಗಂಡನೂ ಇದಾನೆ ಈ ತರ ಬಾಲ್ಡ್ ಹೆಡ್, ಈ ತರ ಹೊಟ್ಟೆ ಇಷ್ಟು ದಪ್ಪ, ಒಂಚೂರು ಚೆನ್ನಾಗಿಲ್ಲ ನೋಡೋದಕ್ಕೆ, ಗಲೀಜು ವಾಸನೆ ಈ ತರ ಎಲ್ಲ ಬರೋದಕ್ಕೆ ಶುರುವಾಗುತ್ತೆ. ಹಾಗೆ ಅಲ್ಲಿ ನೋಡ್ತಾ ಒಳ್ಳೆ ಫಿಲಮ್ ಅಲ್ಲಿ ಧಾರಾವಾಹಿಗಳಲ್ಲಿ ತುಂಬಾ ಚೆನ್ನಾಗಿರೋ ಹೆಣ್ಮಕ್ಳನ್ನ ನೋಡಿ ಗಂಡಸರು ಕೂಡ ಯೋಚನೆ ಮಾಡ್ತಾರೆ, ನನ್ನ ಹೆಂಡತಿ ಒಂದು ಫಿಗರ್ ಇಲ್ಲ, ಒಂದು ಕ್ಲೀನ್ ಇಲ್ಲ, ಒಂದು ಹತ್ರ ಹೋದ್ರೆ ವಾಸನೆ ಬರ್ತಾ ಇರುತ್ತೆ, ಆ ನೈಟಿಲಿ ಅಷ್ಟು ಹಿಡ್ಕೊಂಡಿರುತ್ತೆ, ಆ ಡ್ರೆಸ್ಸಲ್ಲಿ ಅಷ್ಟು ಹಿಡ್ಕೊಂಡಿರುತ್ತೆ, ಹತ್ರ ಹೋಗಕ್ ಮನ್ಸಾಗಲ್ಲ, ಈ ತರ ಎಲ್ಲ ಅವಳಾದ್ರೆ ಎಷ್ಟು ಚೆನ್ನಾಗಿದ್ದಾಳೆ, ಅವಳ ಫಿಗರ್ ಎಷ್ಟು ಚೆನ್ನಾಗಿದೆ ಅಂತ ಈ ತರದ ಭಾವನೆಗಳು ಅಂದ್ರೆ ಬರುತ್ತೆ ಸ್ವಾಭಾವಿಕವಾಗಿ. ಇದ್ರಲ್ಲಿ ಒಳ್ಳೆಯವರು ಕೆಟ್ಟವರು ಮೋಸ ಮಾಡೋರು ಮೋಸ ಮಾಡದೆ ಇರೋರು ಅಂತಾನು ಬರೋದಿಲ್ಲ. ಎಷ್ಟೇ ಒಳ್ಳೆಯವರಾಗಿದ್ರು ಕೂಡ ನಾನು ಹೇಳದ್ನಲ್ಲ, ಒಳ್ಳೆತನವನ್ನ ಅರ್ಧ ಕುಡಿಯೋಕಾಗಲ್ಲ ಅಲ್ವಾ. ಒಳ್ಳೆತನವೇ ಬದುಕಿಗೆ ಎಲ್ಲವೂ ಅಲ್ಲ, ಬದುಕಿನಲ್ಲಿ ಸಾಮರಸ್ಯ ಅನ್ನುವಂಥದ್ದು ಬಹಳ ಮುಖ್ಯ ಆಗತ್ತೆ. ಚೆನ್ನಾಗಿರ್ಲಿ ಇಲ್ಲದೆ ಇರಲಿ ನೀವು ಒಪ್ಕೊಳ್ಳೋದು ಮುಖ್ಯ ಆಗತ್ತೆ ಅಲ್ವಾ. ನಾನು ಹೇಳಿದೆ ತುಂಬಾ ಚೆನ್ನಾಗಿರೋ ಗಂಡನ್ ಬಿಟ್ಟು ಅದು ಹೆಂಗೆಂಗೋ ಇರೋವನ್ನ ಲವ್ ಮಾಡಿ ಗಂಡನ್ನೇ ಕೊಲೆ ಮಾಡ್ತಾರಲ್ಲ, ಅವನ್ ಹೆಂಗಿರ್ತಾನೆ ಅಂದ್ರೆ ಏನರ್ಥ, ನಮ್ಮ ಮನಸ್ಸು ಅವ್ರನ್ನ ಒಪ್ಕೊಳ್ಳೋದಿದೆಯಲ್ಲ ಅದು ಮುಖ್ಯ ಆಗತ್ತೆ. ಮನಸ್ಸು ಒಪ್ಕೊಳ್ಳುತ್ತಲ್ವಾ, ನನ್ಗೆ ಅಷ್ಟು ಚೆನ್ನಾಗಿರೋ ಗಂಡನ್ ಬಿಟ್ಟು ಅಷ್ಟು ಆ ತರ ಇರೋವನ್ ಹತ್ರ ಹೋಗ್ತಾರೆ ಅಂತ ಹೇಳಿದ್ರೆ ಮನಸ್ಸು ಹೆಂಗಿರುತ್ತೆ? ಮನಸ್ಸು ಅವನಲ್ಲಿ ಏನೋ ಒಂದು ಒಳ್ಳೆಯ ಗುಣವನ್ನ ಕಂಡಿರುತ್ತೆ, ಒಳ್ಳೇದನ್ನ ನೋಡಿರುತ್ತೆ. ಹಾಗಂತ ಮನಸ್ಸು ಎಲ್ಲವೂ ಸರಿ ಅಂತ ಹೇಳಿಯಲ್ಲ, ತಪ್ಪುಗಳನ್ನು ಮಾಡುತ್ತೆ.
1: ಸೋಣ ಮೇಡಮ್, ಜನ್ನ ಕವಿ ಕೇಂದ್ರ ಕುಸಾಕ ಒಂದು ಯಶೋಧರ ಚರಿತ್ರ ಅಂತ ಒಂದು ಬರೀತಾನೆ. ಅದರಲ್ಲಿ ಅವಳು ಯಶೋಧರನ ಹೆಂಡತಿ, ರಾಜನ ಹೆಂಡತಿ ರಾತ್ರಿ ಮನ್ಕಂಡಿ ಪರಿ ಒಂದು ಒಳ್ಳೆ ಹಾಡಿಕೆ ಅಂತಳಂಬ್ರು, ಈ ಯಾರ್ದಪ್ಪ ಇಷ್ಟು ಚಂದದ ಧ್ವನಿ ಅಂತ ಹೇಳ್ಕೊಂಡ ಅವಳ ದಾಸಿಯನ್ನ ಹುಡುಕು ಯಾರನ್ನ ಕಣ್ಕಬ ಅಂತ ಹೇಳಿ ಕಳಿಸಿ ಕೊಡ್ತಾಳ. ಕಳಿಸಿ ಕೊಟ್ಟಾಗ ಇವಳು ಹೋಗಿ ಕಣ್ಕ ಬರ್ತಾಳ. ಕಣ್ಕ ಬಂದು ಇವಳ ಹತ್ರ ಬಂದು ಹೇಳ್ತಾಳೆ, ಅಪ್ಪ ಅಕ್ಕನೇ ಅವ್ ಕಾಂಬ ಕೇಡ್ಯ, ಅವ ಅಷ್ಟವಾಂಕ, ಎಲ್ಲಾ ಬದಿಯಲ್ಲೂ ವಕ್ರ, ಅವನ್ ಕಂಡ್ರು ವಾಂತಿ ಬತತ್ತ, ಹಾಂಗಿದ್ದ ಅಂತ ಎಕ್ಸ್ಪ್ಲೇನ್ ಮಾಡ್ತಾಳ ಅವನ ರೂಪವನ್ನ. ಆದ್ರೆ ಅಷ್ಟೊತ್ತಿಗಾಗ್ಲೇ ಆ ಯಶೋಧರನ ಹೆಂಡತಿ ಆ ಅಷ್ಟವಾಂಕನ ಧ್ವನಿಗೆ ಮನಸ್ಸು ಓತಿರ್ತಾಳ. ಅವ ಹ್ಯಾಂಗಿದ್ರು ಒಡ್ಡಿಲ್ಲ, ನಂಗವ ಬೇಕು. ಇದು ಜನ್ನ ಬರ್ದಿರೋ ಯಶೋಧರ ಚರಿತ್ರ. ಎಷ್ಟೋ ಎಷ್ಟೋ ಎಷ್ಟೋ ವರ್ಷಗಳ ಹಿಂದೆ ಹೆಣ್ಮಕ್ಳ ಮನಸ್ಥಿತಿ ಅಥವಾ ಗಂಡ್ಮಕ್ಳ ಮನಸ್ಥಿತಿ, ಆ ಮನಸ್ಸು ಎಂಬ ಮರ್ಕಟ ಇವತ್ತಿಗೂ ಹಾಗೆ ಇತ್ತು. ನೀವು ಮುಂದುವರಿಸಿ.
2: ಹೌದು, ಹಾಗಾಗಿ ಅದನ್ನ ನಾವು ಕಾಲ ಕಾಲಕ್ಕೆ ಅಪ್ಡೇಟ್ ಮಾಡಿಕೊಂಡು, ನಾವು ಮದುವೆ ಆದರೂ ಕೂಡ ನಮ್ಮ ಸೌಂದರ್ಯ ಅನ್ನುವಂಥದ್ದು ಅಷ್ಟೇ ಇಂಪಾರ್ಟೆಂಟ್, ಅದನ್ನು ಕಾಪಾಡ್ಕೊಳ್ಬೇಕಾಗಿರೋದು ನನ್ನ ಕರ್ತವ್ಯ. ನನ್ನ ಮನೆಯನ್ನು ನಾನು ಚೆನ್ನಾಗಿ ಉಳಿಸ್ಕೋಬೇಕಂದ್ರೆ ನಾನು ಚೆನ್ನಾಗಿರಬೇಕು. ಬರೀ ಮನೆಯನ್ನು ಉಳಿಸ್ಕೊಳ್ಳೋದಕ್ಕೆ ಮಾತ್ರ ಅಲ್ಲ, ಅದು ನಮಗೂ ಕೂಡ ಒಂದು ಕಾನ್ಫಿಡೆನ್ಸನ್ನು ಕೊಡುವಂಥದ್ದು. ಈಗ ನೀವು ಕಾಲೇಜಿಗೆ ಬರ್ತೀರಿ ಅಲ್ವಾ, ಅಥವಾ ಎಲ್ಲೋ ಒಂದು ಫಂಕ್ಷನ್ಗೆ ಹೋಗ್ತೀರಿ, ನೀವು ತುಂಬ ಚೆನ್ನಾಗಿರೋ ಡ್ರೆಸ್ ನಿಮಗೆ ಇಷ್ಟ ಆಗಿರೋದು, ಅದು ಹೊರಗಡೆ ಯಾರಿಗೆ ಹೆಂಗೆ ಕಾಣುತ್ತೆ ಅದು ಇಂಪಾರ್ಟೆಂಟ್ ಅಲ್ಲ, ನಿಮಗೆ ತುಂಬ ಫೇವರಿಟ್ ಆಗಿರೋ ಡ್ರೆಸ್ಸನ್ನು ಹಾಕ್ಕೊಂಡಾಗ ಹೇಗಿರುತ್ತೆ ಕಾನ್ಫಿಡೆನ್ಸ್ ಲೆವೆಲ್?
3: ತುಂಬ ಜಾಸ್ತಿನೇ ಇರುತ್ತೆ, ನಾನು ಚೆನ್ನಾಗಿ ಕಾಣಿಸ್ತೀನಿ.
2: ಅದೇ ಈಗ ಒಂದು ವೇಳೆ ತುಂಬಾ ನಿಜವಾಗ್ಲೂ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿರುತ್ತೆ ಆ ಡ್ರೆಸ್, ಬಟ್ ನಿಮಗೆ ಇಷ್ಟ ಇರಲ್ಲ ಆ ಡ್ರೆಸ್, ಅದನ್ನ ಹಾಕೊಂಡು ಹೋದಾಗ
3: ಒಂಥರ ಫೀಲ್ ಆಗುತ್ತೆ, ನಾನು ತುಂಬಾ ಚೆನ್ನಾಗಿ ರೆಡಿ ಆಗ್ಬಿಡ್ಬೋದಿತ್ತಲ್ಲ, ನಮ್ಮ ಮನಸ್ಸಿನ ಚೆನ್ನಾಗಿರಲ್ಲ ಅಲ್ಲ ನಾನು ಡ್ರೆಸ್ ಹಾಕೊಂಡು.
2: ಹೌದು, ಅಂದ್ರೆ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಇದೆಯಲ್ಲ, ಅದು ಕೂಡ ನಮಗೆ ಹೇಗೆ ಫೀಲ್ ಆಗ್ತಾ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನಾವು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ನೀಟಾಗಿ ಕ್ಲೀನ್ ಆಗಿ ಇದ್ದಷ್ಟು ಅದು ನಮ್ಮ ಮನಸ್ಸಿನ ಮೇಲೆ ಕೂಡ ಒಂದು ಒಳ್ಳೆಯ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಈ ತರ ನಾವು ಎಲ್ಲವನ್ನ ನೋಡಿಕೊಂಡು, ಒಂದು ನಮ್ಮ ಲುಕ್ಸ್, ನಾವು ಹೇಗಿರ್ತೀವಿ, ಎಷ್ಟು ಕ್ಲೀನ್ ಆಗಿರ್ತೀವಿ, ಯಾವ ರೀತಿ ಡ್ರೆಸ್ ಮಾಡ್ಕೊಳ್ತೀವಿ, ಯಾವ ರೀತಿ ನಮ್ಮ ಆರೋಗ್ಯವನ್ನ, ನಮ್ಮ ದೇಹದ ಒಂದು ಶೇಪ್ ಏನು ಫಿಗರ್ ಅಂತ ನಾವು ಹೇಳ್ತೀವಿ, ಅದೆಲ್ಲವನ್ನ ನಾವು ಮೈಂಟೈನ್ ಮಾಡ್ಕೊಳ್ತಾ ಒಂದು ಒಳ್ಳೆಯ ಕಮ್ಯುನಿಕೇಶನ್ ಇಂದ ಪ್ರೀತಿಯಿಂದ ಇದ್ದಾಗ ಡೌಟ್ ಪಟ್ಟಂತಹದ್ದು ಯಾವುದು ಆಗ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ.
3: ನೀವು ಹೇಳದ್ ಒಪ್ಪೋದು, ನೀವು ಹೇಳದ್ ನಿಜ, ಕ್ಲೀನ್ ಆಗಿರ್ಬೇಕು, ಚೆನ್ನಾಗಿ ರೆಡಿ ಆಗಿರ್ಬೇಕು, ಅದರಿಂದ ಪಾಸಿಟಿವ್ ಥಾಟ್ಸ್ ಬರುತ್ತೆ ಗಂಡನಿಗೆ ಅಂತ. ಅದು ನನ್ನ ಪ್ರಶ್ನೆ ಏನಂದ್ರೆ, ಗಂಡ ಅವಳ ಸೌಂದರ್ಯವನ್ನ ನೋಡಿ ಮದ್ವೆ ಆಗಿರ್ತಾನ ಅಥವಾ ಅವಳ ಗುಣ ನೋಡಿ ಮದ್ವೆ ಆಗಿರ್ತಾನ?
2: ಇದು ನೋಡಿ ತುಂಬಾ ಕ್ಲಿಷ್ಟಕರವಾದಂತಹ ಪ್ರಶ್ನೆ, ಯಾಕಂದ್ರೆ ಎರಡೂ ಒಂದಕ್ಕೊಂದು ಪೂರಕವಾಗಿಯೇ ಇರಬೇಕು. ಬರೀ ಎಷ್ಟು ಚೆನ್ನಾಗಿರೋ ಗುಣ ಇರಲಿ, ನೀವು ನೋಡಕ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅವನ್ ಬಂದು ಮದ್ವೆ ಆಗಕ್ ನೋಡಕ್ ಬಂದಾಗ್ಲೇ ಅವನ್ ಇಷ್ಟಪಡ್ತಾನ? ಇರ್ಲಿ, ನಾನು ನಿಮಗೆ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ತುಂಬಾ ಒಳ್ಳೆ ಹುಡುಗ ಆಯ್ತಾ, ಒಂದ್ ಚೂರೂ ಚೆನ್ನಾಗಿಲ್ಲ ನೋಡೋದಕ್ಕೆ, ನೀವ್ ಆಗ್ತೀರಾ ಮದ್ವೆ? ಅದು ಇವಾಗ ಹೇಳೋದು ಮಾತ್ರ, ಬಟ್ ಇವತ್ತಿಗೂ ಒಂದು ಪ್ರೊಫೈಲ್ಗಳನ್ನ ನೀವು ನೋಡಿದ್ರೆ ಚೆನ್ನಾಗಿಲ್ಲದೆ ಇರೋ ಹುಡುಗರ ರಾಶಿ ರಾಶಿ ದಂಡಿದೆ, ತುಂಬಾ ಒಳ್ಳೆಯವರಾಗಿರ್ತಾರೆ.
3: ನಾವು ಚೇಂಜ್ ಮಾಡ್ಬೋದಲ್ವಾ ಅವರನ್ನ?
2: ಹೇಗೆ ಗೊತ್ತಿರುತ್ತೆ ನಿಮ್ಗೆ ಅವ್ರು ಒಳ್ಳೆಯವರು ಅಂತ? ನೀವು ನಂಬದೇ ಇಲ್ವಲ್ಲ ಫಸ್ಟ್ ಆಫ್ ಆಲ್.
3: ಅಲ್ಲ, ಗುಣ ನೀವು ಹೇಳಿದ್ರಲ್ಲ, ಗುಣ ತುಂಬಾ ಚೆನ್ನಾಗಿರುತ್ತೆ ಅವನು, ಬಟ್ ಅವ್ರು ನೋಡಕ್ ಅಷ್ಟೊಂದು.
2: ಬಟ್ ಯಾರು ಕೂಡ ಆಬ್ವಿಯಸ್ಲಿ ಯಾರು ಕೂಡ ಮದ್ವೆ ನೋಡಕ್ ಬಂದಾಗ್ಲೇ ಅವನ್ ತುಂಬಾ ಒಳ್ಳೆ ಗುಣ ಇದೆ ಅಂತ ಹೇಳಿದ್ರು ಕೂಡ ಹುಡುಗಿಯರು ಒಪ್ಕೊಳ್ಳಲ್ಲ. ಅಥವಾ ನೋಡಕ್ ಒಂಚೂರೂ ಚೆನ್ನಾಗಿರದೇ ಇರೋ ಹುಡುಗಿನ ಒಳ್ಳೆ ಗುಣ, ಒಳ್ಳೆ ಮನೆ ಕೆಲಸ ಮಾಡ್ತಾಳೆ, ತುಂಬಾ ಒಳ್ಳೆ ಹುಡುಗಿ ಅಂತ ಹೇಳಿದ್ರು ಒಪ್ಕೊಳ್ಳಲ್ಲ. ಇದು ನಾವು ಫಿಲಮ್ ಅಲ್ಲಿ ಕತೆಗಳಲ್ಲಿ ನಾವು ಈಗ ಏನೋ ಕಲ್ಪನಾ ಲೋಕ ಇದೆಯಲ್ಲ ನಮ್ದು, ಅಲ್ಲಿ ಬರುವಾಗ ಹಾ ರೂಪ ಮುಖ್ಯ ಅಲ್ಲ ಗುಣ ಮುಖ್ಯ, ಹಣ ಮುಖ್ಯ ಅಲ್ಲ ಗುಣ ಮುಖ್ಯ, ಎಲ್ಲವೂ ಬರುತ್ತೆ. ಬಟ್ ಪ್ರಾಕ್ಟಿಕಲಿಗೆ ಬಂದಾಗ ಹಣವೂ ಮುಖ್ಯ, ರೂಪವೂ ಮುಖ್ಯ, ಜೊತೆಗೆ ಗುಣನೂ ಮುಖ್ಯ, ಮೂರೂ ಇರಬೇಕು. ಅದಿಲ್ಲ ಅಂತ ಹೇಳಿದ್ರು ಯಾರು ಮದುವೆ ಆಗಕ್ಕೆ ಒಪ್ಕೊಳ್ಳಲ್ಲ, ಹುಡುಗನೂ ಒಪ್ಕೊಳ್ಳಲ್ಲ, ಹುಡುಗಿನೂ ಒಪ್ಕೊಳ್ಳಲ್ಲ. ಇದು ಸಮಾಜದಲ್ಲಿರುವಂತ ರಿಯಾಲಿಟಿ, ಇದು ರಿಯಾಲಿಟಿ. ಬಟ್ ಈ ರಿಯಾಲಿಟಿಯನ್ನ ನಾವು ಒಪ್ಕೊಳ್ಳದೆ ಇದ್ರೆ ಕಷ್ಟ ಅನುಭವಿಸೋದು ಯಾರು? ನಾವು. ಸಮಾಜಕ್ಕೇನು ಲಾಸ್ ಆಗಲ್ಲ, ನಮ್ಗೆ ಲಾಸ್ ಆಗತ್ತೆ. ಎಲ್ಲವನ್ನ ನಾವು ಒಪ್ಕೊಂಡು ಮುಂದೆ ನಡೆದಾಗ, ನಾಳೆ ಮದುವೆ ಆಗುವ ಸಮಯ ಬಂದಾಗ, ಯಾವುದೋ ಒಂದು ತುಂಬಾ ಒಳ್ಳೆಯ ಹುಡುಗ, ಇದುವರೆಗೆ ಒಂದು ಹುಡುಗಿ ಯಾಕೋ ಲವ್ವೇ ಇಲ್ಲ ಅವನಿಗೆ, ಯಾಕಂದ್ರೆ ಅವನ್ ಚೆನ್ನಾಗೇ ಇಲ್ಲ, ಯಾರು ಲವ್ ಮಾಡ್ತಾಳೆ ಅವನ್ನ? ಅವನು ಇಷ್ಟಪಟ್ಟರು ಅವನ್ ಯಾರು ಇಷ್ಟಪಟ್ಟಿರಲ್ಲ ಅಲ್ವಾ? ಅಂತ ಒಳ್ಳೆ ಕ್ಯಾರೆಕ್ಟರ್ ಇರೋ ಹುಡುಗನ್ ತಂದು ನಿಲ್ಲಿಸಿದ್ರೆ, ಅವನು ಇಷ್ಟು ದೊಡ್ಡ ಹೊಟ್ಟೆ ಇದೆ, ಅವನಿಗೆ ಈಗಲೇ ಬಾಲ್ಡ್ ಹೆಡ್ ಆಗಿದೆ, ವರ್ಷ ಏನೋ ಜಾಸ್ತಿ ಆಗಿಲ್ಲ, ಅಂತ ಸ್ಥಿತಿ ಬಂದಾಗ ನೀವು ಹೇಳ್ತೀರಾ, ಇವನನ್ನ ನಾನು ಮದುವೆ ಆಗೋದು? ನನ್ನ ಫ್ರೆಂಡ್ಸ್ಗೆಲ್ಲ ಹೆಂಗೆ ಇವನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ಲಿ? ನಾನು ನಿಮ್ಗೊಂದು ವಿಷಯ ಹೇಳ್ತೇನೆ. ಇದು ಇತ್ತೀಚೆಗೆ ಒಂದು ವಾರದ ಹಿಂದೆ ಬಂದಿರುವಂತ ಒಂದು ಕೇಸ್. ಅವರು ಇಬ್ರು ಲವ್ ಮಾಡಿ ಮದುವೆ ಆಗಿರೋರು, ಹುಡುಗಿ ಒಂದು ಒಳ್ಳೆ ಕೆಲಸದಲ್ಲಿ ಇದ್ದಾಳೆ, ಆ ಹುಡುಗನು ಪ್ರೈವೇಟ್ ಒಂದು ಬಿಸ್ನೆಸ್ ಇದು ಮಾಡ್ಕೊಂಡಿದ್ದಾನೆ. ಬಟ್ ಅವನ್ಗೆ ಅವನದು ಏನು ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ, ಅವನಿಗೆ ಟೋಟಲಿ ಏನು ಮೆಸ್ಡ್ ಅಪ್ ಆಯ್ತಾ. ಅವಳು ಏನ್ ಹೇಳ್ತಾಳೆ ಅಂತ ಹೇಳಿದ್ರೆ, ನನ್ನ ಆಫೀಸ್ ಹತ್ರ ನೀನ್ ಬರಬಾರ್ದು ಅಂತ ಹೇಳ್ತಾಳೆ. ನೀವ್ ಈಗೇನ್ ಹೇಳಿದ್ರಲ್ಲ ಒಳ್ಳೆ ಗುಣ, ಗುಣ ಏನ್ ನಿಜ ಒಳ್ಳೆ ಗುಣ, ನಂಗೆ ಪರ್ಸನಲಿ ಗೊತ್ತಿರೋರೆ. ಬಟ್ ಗುಣ ಇಲ್ಲಿ ಮ್ಯಾಟರ್ ಆಗತ್ತಾ? ನಾಲ್ಕು ಜನ ನೋಡಿದವರು ಏನ್ ಹೇಳ್ತಾರೆ ಅದು ನಿಮ್ಗೆ ಬರುತ್ತೆ. ನಾಳೆ ನಿಮ್ ಕಲೀಗ್ಸ್ ಇರ್ತಾರೆ, ನೀವೆಲ್ಲ ಜಾಬ್ ಮಾಡ್ತಾ ಇರ್ತೀರಿ, ನೀವ್ ಹೆಂಗ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀರಾ, ಖುಷಿಯಿಂದ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀರಾ?
1: ಈಗಿನ ಟ್ರೆಂಡ್ ಏನಂತಂದ್ರೆ, ಫೋಟೋ ಮದುವೆ ಫಿಕ್ಸ್ ಆದ ಕೂಡಲೇ ಆ ಮೂಮೆಂಟ್ ಇಂದ ಫೋಟೋ ವಿಡಿಯೋ ಶುರು ಆಗುತ್ತೆ. ಆ ನಂತರದಿಂದ ಪ್ರೆಗ್ನೆಂಟ್ ಆಗಿ ಮಗು ಆಗೋ ತನಕ ಫೋಟೋ ವಿಡಿಯೋ ಸ್ಟಾರ್ ಇರುತ್ತೆ. ಸೊ ಅದನ್ನ ಸ್ಟೇಟಸ್ ಹಾಕ್ಬೇಕು, ಉಳಿದವ್ರು ಕಾಂಪ್ಲಿಮೆಂಟ್ ಮಾಡ್ಬೇಕು, ವಾಟ್ ಅ ಬ್ಯೂಟಿಫುಲ್ ಪೇರ್ ಅಂತ ಹೇಳಬೇಕು. ಎಲ್ಲ ಹೆಣ್ಮಕ್ಳು ಸ್ಪೆಷಲಿ ಹೆಣ್ಮಕ್ಳದ್ದು ಈ ಎಕ್ಸ್ಪೆಕ್ಟೇಷನ್ ಗಳು ತುಂಬಾ ಜಾಸ್ತಿ. ಅವ್ರು ಹೆಚ್ಚಿನ ಚಂದ ಇಲ್ಲದ ಹುಡುಗನ ರಿಜೆಕ್ಟ್ ಮಾಡುದು ಎಂತ ಗೊತ್ತುಂಟ? ಅವ್ರ ಫ್ರೆಂಡ್ಸ್ ಅವ್ರ ಬಗ್ಗೆ ಕಮೆಂಟ್ ಮಾಡ್ತಾರೆ, ಅವರ ಜೋಡಿ ಬಗ್ಗೆ ಕಮೆಂಟ್ ಮಾಡ್ತಾರೆ. ಮೇನ್ ರೀಸನ್ ಅದೇ ಇರುತ್ತೆ, ಸ್ಟೇಟಸ್ ನಾವು ಫೋಟೋಸ್ ಹಾಕೊಳಕ್ ಆಗಲ್ವಲ್ಲ, ಈ ಕಾಸ್ ಇರುತ್ತೆ. ಅದಕ್ಕೆ ಸಿಂಧು ಅವರೇ, ನೀವ್ ಇದನ್ನ ಒಪ್ತೀರಾ?
3: ಹೌದು, ನೀ ಹೇಳಿ ಸರಿ. ಯಾಕಂತಂದ್ರೆ ಈಗ ಸ್ಟೇಟಸ್ ಹಾಕಿದಾಗ ಇಡೀ ಊರ್ ಜನರೆಲ್ಲ ನೋಡ್ತಾರೋ ಇಲ್ಲ ಗೊತ್ತಿಲ್ಲ, ಹಾಕ್ದವ್ರಂತೂ ದಿನಕ್ಕೊಂದು 100 ಸತಿ ನೋಡಿರ್ತಾರೆ. ಎಷ್ಟನ ಲೈಕ್ ಕೊಟ್ಟಿದ್ದಾರೆ, ಎಷ್ಟನ ಲೈಕ್ ಕೊಟ್ಟಿಲ್ಲ, ಏನು ನೋಡ್ಲಿಲ್ಲ ಅಂತ ಹೇಳಿ. ಈಗ ಜೀವನ ಅನ್ನೋದು ಹಾಗೆ ಆಗ್ಬಿಟ್ಟಿದೆ, ನಾನು ನನ್ನ ಜೀವನ ನೋಡೋದಲ್ಲ, ಇಡೀ ಊರ ಜೀವನ ನೋಡ್ಬೇಕು, ಆ ತರ ಆಗಿದೆ. ಹಾಗಾಗಿ ಅಕ್ಕ ಹೇಳಿದಾಗೆ ನಾವ್ ಹೇಗಿರ್ಬೇಕು ಅಂತಂದ್ರೆ, ಆದಷ್ಟು ಅನ್ಯೋನ್ಯವಾಗಿರ್ಬೇಕು, ಯಾರ ಬಗ್ಗೆ ಅನುಮಾನ ಪಡೋದಾಗಿರ್ಬೋದು, ಇದೆಲ್ಲ ಮಾಡ್ತಾ ಹೋದ್ರೆ ಮುಂದೆ ನಮ್ಮ ಜೀವನದಲ್ಲೇ ಅದೇನಾಗತ್ತೆ, ಮುಳ್ಳಾಗತ್ತೆ. ಹಾಗಾಗಿ ನಾವು ಹೇಗಿರ್ಬೇಕು ಅಂತಂದ್ರೆ, ಒಂದು ನಾಣ್ಯ ಅಂದಾಗ ಅದ್ರಲ್ಲಿ ಎರಡು ಮುಖ ಇದ್ದೇ ಇದೆ, ಅವನು ಒಳ್ಳೆನಾಗಿರ್ಬೋದು ಕೆಟ್ಟನು ಆಗಿರ್ಬೋದು. ಈಗ ಕೆಟ್ಟವನ್ ಆಗಿರ್ಬೋದು ಅಂತ ನಾವ್ ಅನ್ಬೇಕು ಅಂತ ಹೇಳಿ ಹೋಗುದಾದ್ರೆ, ಅವನನ್ನ ಸರಿ ಮಾಡೋ ಚಾನ್ಸಸ್ ಇರುತ್ತೆ ನಮ್ಮ ಹತ್ರ. ಈಗ ನೀನ್ ಆಲ್ರೆಡಿ ನಮ್ ಇದು ಟ್ರ್ಯಾಕ್ ಗೆ ಬಂದಿದೀಯಾ, ಹೇಗೆ ಅಂತಂದ್ರೆ, ಇಷ್ಟೋ ತನಕ ಮದ್ವೆ ಬೇಡ ಮದ್ವೆ ಬೇಡ ಅಂತ ಹೇಳಿ ಏನ್ ವಾದ ಆಗ್ತಿತ್ತು, ಈಗ ಮದ್ವೆ ಆಗ ಹುಡುಗನ್ ಬಗ್ಗೆ ನಾವು ಯೋಚನೆ ಮಾಡಕ್ ಶುರು ಮಾಡಿದೀವಿ ಅಲ್ವಾ? ಹಾಗಾಗಿ ಮನ್ಸು ಹಾಗೆ ಒಂದೇ ತರ ನಿಲ್ಲುದಿಲ್ಲ. ಮನ್ಸು ಹೇಗಿರುತ್ತೆ ಅಂತಂದ್ರೆ, ಇವತ್ತು ನಾನು ಈ ಒಂದು ವಿಷಯ ಮಾತಾಡ್ತಿರ್ಬೇಕು, ನನ್ನ ಮನ್ಸು ಒಂಥರ ಯೋಚನೆ ಮಾಡಿದ್ರೆ ನಾಳೆ ಇನ್ನೊಂದ್ ಬಗ್ಗೆ ಮಾತಾಡುತ್ತೆ, ನಾನೇ ಅದ್ರ ಉಲ್ಟಾ ಮಾತಾಡ್ಬೋದು. ಸೊ ಹಾಗಾಗಿ ಮನ್ಸು ನಮ್ಮ ಕೈ ಹಿಡಿತದಲ್ಲಿ ಇರ್ಬೇಕು, ಅವಾಗ ಎಲ್ಲ ಸರಿಯಾಗತ್ತೆ ಅಂತ ನಾನು ಹೇಳ್ತೇನೆ.
1: ಓಕೆ ಸೋನಾ ಮೇಡಮ್, ಇದಕ್ಕೊಂದು ಕನ್ಕ್ಲೂಷನ್ ಹೇಳಿಬಿಡಿ, ಸಮಯ ಆಗ್ತಾ ಬಂತು.
2: ಈಗ ನಾನು ಹೇಳ್ದೆ ಅಲ್ಲ, ಎಲ್ಲ ಕೆಟ್ಟದಿಲ್ಲ ಅಂತ ನಾನು ಹೇಳೋದಿಲ್ಲ, ಅಥವಾ ಮದುವೆ ಬೇಡ ಅಂತ ನೀವು ಹೇಳೋದು ಕೂಡ ತಪ್ಪು ಅಂತ ನಾನು ಹೇಳೋದಿಲ್ಲ. ಎಚ್ಚರವಾಗಿರೋದು ತುಂಬಾ ಒಳ್ಳೇದು. ಎಲ್ಲವೂ ಒಳ್ಳೇದೇ ಅಂತ ಹೇಳಿ ನಾವು ಮೋಸ ಹೋಗಿ ಆ ಥರ ಮಾಡೋದಕ್ಕಿಂತ, ನಮ್ಮ ಎಚ್ಚರಿಕೆಯಿಂದ ನಾವು ಆಯ್ಕೆ ಮಾಡಿಕೊಳ್ಳುವಾಗ ಎಚ್ಚರಿಕೆಯಿಂದ ಇದ್ರೆ ಬಹುಶಃ ಈ ಥರದ್ದೆಲ್ಲ ಏನೂ ಬರೋದಿಲ್ಲ. ಇನ್ನೂ ನೀವು ತುಂಬ ಸಣ್ಣ ಪ್ರಾಯದಲ್ಲಿದ್ದೀರಿ, ಹಾಗಾಗಿ ಇದನ್ನೇ ಅಲ್ಟಿಮೇಟ್ ಅಂತ ಹೇಳಿ ನಾವು ತಗೊಳ್ಳೋದಕ್ಕೂ ಬರೋದಿಲ್ಲ. ಇವ್ರು ಹೇಳ್ದಾಗೆ ಮನಸ್ಸು ಮರ್ಕಟ ಇದ್ದ ಹಾಗೆ ಅದು ಚೇಂಜ್ ಆಗ್ತಾ ಇರುತ್ತೆ. ಈಗ ನಮ್ಗೊಂದು ಸರಿ ಅನ್ಸಿದ್ದು, ನಾಳೆ ನಾನು ಅವಾಗಲೇ ಹೇಳಿದ್ನಲ್ಲ, ಇನ್ನೊಂದು 10 ವರ್ಷ ಬಿಟ್ಟು ನೀವೇ ಹೇಳ್ತೀರಾ, ನಾನಾ ಸ್ಟುಡಿಯೋಗೆ ಹೋಗಿ ನಾನು ಹೀಗೆ ಮಾತಾಡಿದ್ನ, ಅದು ನಾನಾ ನಿಜವಾಗ್ಲೂ ನಾನು ಹಿಂಗಿದ್ನ ಅಂತ ಹೇಳುವಂಥ ಒಂದು ದಿನ ಕೂಡ ಬಂದೇ ಬರುತ್ತೆ. ಯಾಕಂದರೆ ಈ ಯಾವುದೇ ಒಂದು ನಿರ್ಧಾರಗಳಿದೆಯಲ್ಲ, ಒಂದು ಮೆಚ್ಯೂರಿಟಿ ಬಂದ ಮೇಲೂ ಕೂಡ ಈಗ ಚೇಂಜ್ ಆಗ್ತಾ ಇರುತ್ತೆ. ಯಾಕಂದ್ರೆ ಒಬ್ರು 10 ಜನ ಹೇಳೋವಾಗ ನಮಗೂ ಹೌದು ಹೌದು ಅನಿಸ್ಲಿಕ್ಕೆ ಶುರು ಆಗುತ್ತೆ, ಅಥವಾ ಬೇರೆ ಇನ್ನೊಂದು ಯಾವುದೋ ಒಂದು ಆಂಗಲ್ನಿಂದ ಇನ್ನೊಬ್ರು ಒಂದು ದೃಷ್ಟಿಕೋನವನ್ನು ಇಟ್ಟಾಗ ನಮಗೆ ಅದು ಕೂಡ ಸರಿ ಅನಿಸ್ಲಿಕ್ಕೆ ಶುರು ಆಗುತ್ತೆ ಅಲ್ವಾ? ಇದೇ ಸರಿ ಅಂತ ಹೇಳಿ ನಾನು ಇವತ್ತು ಅನ್ಕೊಂಡಿದ್ದೀನಿ, ಇದೇ ಅಲ್ಟಿಮೇಟ್ ಟ್ರುತ್ ಅಂತ ಹೇಳ್ಕೊಳ್ಳೋಕ್ಕೂ ಬರೋದಿಲ್ಲ. ಯಾಕಂದ್ರೆ ನಾನೇ ನಾಳೆ ಚೇಂಜ್ ಆಗ್ಬೋದು. ನಾವೀಗೆಲ್ಲ ನಿಮಗೆ ಬುದ್ಧಿವಾದ ಹೇಳ್ತಾ ಇರುವವರು ಅಥವಾ ಇದ್ರ ಬಗ್ಗೆ ನಾವು ಒಂದು ಏನೋ ಎಕ್ಸ್ಪ್ಲನೇಷನ್ ಕೊಡ್ತಾ ಇರುವವರೇ ಮುಗಿನ ಮೇಲೆ ಬೆರಳಿಡೋ ಥರ ನೀವೇ ಚೇಂಜ್ ಆಗ್ಬೋದು ಅಲ್ವಾ? ಇದನ್ನೇ ನಾವು ಅಲ್ಟಿಮೇಟ್ ಅಂತ ಹೇಳ್ಕೊಳ್ಳೋದಕ್ಕೆ ಬರೋದಿಲ್ಲ. ಆದರೂ ಕೂಡ ಇವತ್ತಿನ ಯೂತ್ಸ್ ನಿಜವಾಗ್ಲೂ ಈ ಥರದ ಒಂದು ದ್ವಂದ್ವ ಒಂದು ಕನ್ಫ್ಯೂಷನ್ ಅಲ್ಲಿ ಇರೋದಂತೂ ಸತ್ಯ. ಇದಕ್ಕೆ ಅದೇ ಮುಂದುವರಿತದೆ ಅಥವಾ ಎಲ್ಲರೂ ಹೀಗೆ ಯೋಚನೆ ಮಾಡ್ತಾರೆ ಅಥವಾ ಯೋಚನೆ ಮಾಡಿದವ್ರು ಯಾರು ಮದ್ವೆನೇ ಆಗಲ್ಲ, ಇದು ಕೂಡ ಸರಿಯಲ್ಲ, ಇದು ಕೂಡ ಸುಳ್ಳೆ. ಯಾಕಂದ್ರೆ ಎಷ್ಟೋ ಜನ ಮತ್ತೆ ಬದಲಾಗ್ತಾರೆ, ಬದಲಾಗಬೇಕು ಕೂಡ. ಅದೇ ಜೀವನದ ನಿಯಮ, ಬದಲಾವಣೆ ಜಗದ ನಿಯಮ ಅಲ್ವಾ? ಹಾಗಾಗಿ ಒಂದು ಸ್ವಲ್ಪ ಸಮಯ ಕಾಯಿರಿ. ಎಲ್ಲರನ್ನೂ ಕೆಟ್ಟವರು ಅಂತ ಹೇಳಿ ನಾವು ಅಂದ್ಕೊಳ್ಳೋದಕ್ಕಿಂತ ನಮ್ಮ ದಾರಿಗೆ ಬರ್ತಾರೆ, ಅವ್ರು ಹೇಳದಾಗೆ ನಮ್ಮ ದಾರಿಗೆ ತರೋದು ಸುಲಭ. ಒಂದ್ ಯಾರೇ ಒಬ್ರು ಈ ತರ ಹೇಳ್ತಿದ್ದಾರೆ ಅಥವಾ ಹಾ ಕೆಟ್ಟವನು ಇರಬಹುದು, ಒಂದ್ ಯಾವ್ದೋ ಒಂದ್ ಹುಡುಗಿನ ಅವ್ನು ಲವ್ ಮಾಡಿದ್ದಿರಬಹುದು. ಎಷ್ಟೋ ಜನ ಹುಡುಗಿಯರು ಇದಾರೆ ಇವತ್ತು ತುಂಬಾ ಪ್ಲೇಬಾಯ್ ಆಗಿದ್ದ ಅಂತ ಹೇಳಿದ್ರು ಇಲ್ಲ ನಾನು ಅವನನ್ನು ಸರಿ ಮಾಡ್ತೀನಿ ಅನ್ನುವಂತ ಒಂದು ಒಳ್ಳೆ ಉದ್ದೇಶವನ್ನು ಇಟ್ಕೊಂಡು ಮದ್ವೆಯಾಗಿ ಸರಿ ಮಾಡಿದವರು ಇದಾರೆ, ಇಲ್ಲ ಅಂತ ಹೇಳಿಲ್ಲ. ಅಥವಾ ಎಷ್ಟೋ ಜನ ಮದ್ವೆಗಿಂತ ಮುಂಚೆ ಎಷ್ಟೋ ರಿಲೇಶನ್ಶಿಪ್ ಗಳನ್ನ ಇಟ್ಕೊಂಡವರು ಮದ್ವೆ ನಂತರ ತುಂಬಾ ಒಳ್ಳೆಯ ಲಾಯಲ್ ಹಸ್ಬೆಂಡ್ ಆಗಿ ಲಾಯಲ್ ವೈಫ್ ಆಗಿ ಜೀವನ ಮಾಡುವಂತವರು ತುಂಬಾ ಜನ ಇದ್ದಾರೆ. ಹಾಗಾಗಿ ಒಂದ್ಸಲ ಏನೋ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದ ಅಂತ ಹೇಳಿದ ತಕ್ಷಣ, ಇದ್ಲು ಅಂತ ಹೇಳಿದ ತಕ್ಷಣ ಅವಳು ಒಳ್ಳೆಯವಳೇ ಅಲ್ಲ, ಅವಳು ಕೆಟ್ಟವಳು, ಅವಳು ಕ್ಯಾರೆಕ್ಟರ್ಲೆಸ್, ಅವನ್ ಕ್ಯಾರೆಕ್ಟರ್ಲೆಸ್ ಅಂತ ಹೇಳೋದು ಸರಿಯಲ್ಲ. ಎಲ್ಲರಿಗೂ ಒಂದು ಅವರವರ ದೃಷ್ಟಿಕೋನ ಇರುತ್ತಲ್ವಾ? ಆ ಸಮಯದಲ್ಲಿ ತಪ್ಪು ಮಾಡಿರಬಹುದು. ತಪ್ಪು ಮಾಡಿದವನು ಜೀವನ ಇಡೀ ತಪ್ಪು ಮಾಡ್ತಾನೆ ಅಂತ ಹೇಳಿ ಅಲ್ಲ, ಅಥವಾ ತಪ್ಪು ಮಾಡದೇ ಇರುವವನು ಮತ್ತೆ ಯಾವತ್ತೂ ಮಾಡೋದೇ ಇಲ್ಲ ಅಂತಾನೂ ಅರ್ಥ ಅಲ್ಲ. ತಪ್ಪು ಮಾಡಿದವರನ್ನು ಕೂಡ ನಾವು ಒಳ್ಳೆಯ ಮಾತುಗಳಿಂದ, ನಮ್ಮ ಒಳ್ಳೆಯ ನಡವಳಿಕೆಯಿಂದ ಅವರನ್ನು ನಮ್ಮ ದಾರಿಗೆ ತರುವಂತಹ ಚಾನ್ಸಸ್ಸು ಇರುತ್ತೆ. 99% ಅಂತೂ ಇರುತ್ತೆ. ಹಾಗಾಗಿ ಪ್ರಯತ್ನ ಮಾಡಬಹುದು.
3: ಬಹುಶಃ ನಿನಗೆ ಇನ್ನೂ ಸರಿಯಾಗಿ ಅರ್ಥ ಆಗ್ಬೇಕು ಅಂತಂದ್ರೆ ಬುಕ್ ಓದ ಹವ್ಯಾಸ ಇದ್ರೆ ಒಂದು ಫ್ರೀ ಟೈಮ್ ಅಲ್ಲಿ ರವಿ ಬೆಳಗೆರೆ ಅವ್ರದ್ದು ಹೇಳಿ ಹೋಗೋ ಕಾರಣ ಉಂಟಲ್ಲ, ಆ ಒಂದು ಬುಕ್ ಅನ್ನ ಓದು. ಆಮೇಲೆ ಎಸ್ ಎಲ್ ಭೈರಪ್ಪ ಅವ್ರದ್ದು ಮಂದ್ರ ಅಂತ ಹೇಳಿ ಒಂದು ಬುಕ್ ಇದೆ, ಆ ಬುಕ್ ಓದಿದ್ರೆ ನಿಜವಾಗ್ಲೂ ಸಂಬಂಧದ ಬೆಲೆ ಮತ್ತೆ ಒಳ್ಳೆ ವ್ಯಕ್ತಿಗಳು ಒಂದು ಪುಟದಲ್ಲಿ ಒಳ್ಳೆ ವ್ಯಕ್ತಿಗಳು ಎರಡನೇ ಪುಟದಲ್ಲಿ ಅವ್ರು ಒಳ್ಳೆ ವ್ಯಕ್ತಿಗಳಾಗಿರೋದಿಲ್ಲ ಆ ತರ. ಹಾಗಾಗಿ ಸರಿಯಾಗಿ ಜೀವನವನ್ನ ಅರ್ಥ ಮಾಡ್ಕೊಬೇಕು ಅಂತಂದ್ರೆ ಬುಕ್ಗಳನ್ನು ಓದ್ಬೇಕು. ಗೊತ್ತಾಯ್ತಾ?
1: ಎಸ್, ಬ್ಯೂಟಿಫುಲ್ ಆಗಿ ಹೇಳಿದ್ರೆ ನಮ್ಮ ಸಿಂಧು ಐತಾಳ್ರು ಯಾವ ಪುಸ್ತಕ ಓದ್ಬೇಕು ಅಂತ ಹೇಳ್ಕೊಂಡ. ಸೊ ಪ್ರತೀಕ್ಷಾ, ಡೆಫಿನೆಟ್ಲಿ ಯು ಕ್ಯಾನ್ ಟ್ರೈ ದಿಸ್. ಈಗಷ್ಟೇ 17-18 ವಯಸ್ಸು ನಿಮ್ದು, ಕುಚ್ಚುಕೋಡಿ ಮನಸ್ಸು ಅಲ್ಲ. ಸೊ ನಿಮ್ಮ ಡಿಸಿಷನ್ ಆಪ್ಕಿನ್ನು ಟೈಮ್ ಇತ್ತು. ಸೊ ಮೆಚೂರ್ಡ್ ಆತ ಹೋತ್ರಿ, ದೆನ್ ಯು ಟೇಕ್ ಅ ಡಿಸಿಷನ್. ಆ ಟೈಮ್ ಅಲ್ಲಿ ನಿಮ್ ಕರೆಕ್ಟ್ ಆಗಿ ಗೊತ್ತಿರುತ್ತೆ ನಿಮ್ಗೆ ಎಂತ ಬೇಕು ಎಂತ ಬೇಡ ಅಂತ ಹೇಳಿ. ಸರಿ ಸರಿಯಲ್ಲ? ಹಂಗಾರೆ ನಮ್ಮ ಸೋಣ ಮೇಡಮ್ಗೆ ಸ್ಪೆಷಲ್ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್
2: ಸೋಣ. ಧನ್ಯವಾದ.
1: ಹಂಗೆ ನಮ್ಮ ಸಿಂಧು ಐಥಾಳ್ರಿಗೆ ವಿಶೇಷ ಧನ್ಯವಾದಗಳು.
3: ಥ್ಯಾಂಕ್ ಯು ಸೋ ಮಚ್.
1: ಪ್ರತೀಕ್ಷಾ, ನೀವು ಬಂದು ಇಷ್ಟು ಪ್ರಶ್ನೆ ಕೇಳಿದಕ್ಕೆ ಇವರಿಷ್ಟೆಲ್ಲ ಹೇಳೋಕಾಯ್ತು. ಸ್ಪೆಷಲ್ ಥ್ಯಾಂಕ್ಸ್ ಟು ಯು ಆಲ್ಸೋ.
4: ಥ್ಯಾಂಕ್ ಯು.
1: ಓಕೆ, ಸರಿ ಕೇಳುಗ್ರೆ, ಈ ಪ್ರಿಯ ಮನಸ್ಸೇ ಮುಗಿಸಿ ನಾವು ಹೊರಡ್ತಾ ಇತ್ತು. ಬಹುಶಃ ಇದ್ರ ಮೂಲಕ ನಿಮ್ಮ ಎಷ್ಟೋ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿಕ್ಕು ಸಾಕು. ಕೇಂತ ಇದೆ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕರ್ ಸಾಸಿನ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ಸಿಕ್ವಕ
3: ಅಮ್ಮ, ನೀವ್ ಎಂತ ಹೇಳ್ರು ಅಷ್ಟೇ, ನಾನ್ ಕುಂದಾಪುರದ ಭಂಡಾರಕರ್ಸ್ ಕಾಲೇಜ್ಗೆ ಹಾಕುದು. ಅಲ್ಲ ಹೆಣ, ಆ ಕಾಲೇಜಿಗೆ ಎಂತ ಇತ್ತಂದೇಳಿ ನೀ ಎಷ್ಟು ಹಠ ಮಾಡ್ತಿದ್ದ ನಂಗೆ ಗೊತ್ತಿಲ್ಲಪ್ಪ. ಆ ಕಾಲೇಜಿಗೆ ಒಳ್ಳೊಳ್ಳೆ ಟೀಚರ್ ಇದ್ರು, ಒಳ್ಳೊಳ್ಳೆ ಫೆಸಿಲಿಟಿ ಇತ್ತು, ಅದಕ್ಕೆ ನಾನು ಅದೇ ಕಾಲೇಜಿಗೆ ಸೇರ್ತೆ. ಅಲ್ಲ ಮಗ, ನಿನ್ನ ಅಪ್ಪಂದು ಶಿವಮೊಗ್ಗಕ್ಕೆ ಟ್ರಾನ್ಸ್ಫರ್ ಆಯ್ತು, ನೀನ್ ಆ ಕಾಲೇಜಿಗೆ ಸೇರಿ ಯಾರ ಮನೆಗೆ ಉಳ್ಕಂತೆ? ಅಮ್ಮ, ಈ ಕಾಲೇಜಲ್ಲಿ ಹಾಸ್ಟೆಲ್ ಫೆಸಿಲಿಟಿಯೂ ಇತ್ತು, ಫುಡ್ ಫೆಸಿಲಿಟಿಯೂ ಇತ್ತು. ಪ್ಲೀಸ್ ಅಮ್ಮ, ನಾನು ಅದೇ ಕಾಲೇಜಿಗೆ ಸೇರ್ತೆ. ಅಕ್ ಮಗ, ಅಪ್ಪನ ಹತ್ರ ಮಾತಾಡ್ತೆ. ಯಾವ ಕಾಲೇಜ್ ಹೇಳ? ಕುಂದಾಪುರದ ಭಂಡಾರಕರ್ಸ್ ಕಾಲೇಜ್.
5: ಅಡ್ಮಿಷನ್ಸ್ ಓಪನ್. ಭಂಡಾರಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ. ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

0: ಈ ವೈಭವಣ್ಣ
1: ಎಂತದೆ?
0: ನಂಗೆ ಮಾಹೆ ಮಣಿಪಾಲ್ ಅಲ್ಲಿ ಫ್ಯಾಷನ್ ಡಿಸೈನಿಂಗ್ ಓದ್ಬೇಕಂತ ಆಸೆ, ಅದಕ್ಕೆ ಪಿ ಯು ಅಲ್ಲಿ ಓದ್ಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ.
1: ಅದಕ್ಕ ಭಂಡಾರ್ಕರ್ಸ್ ಪಿ ಯು ಕಾಲೇಜ್ ಇತ್ತಲ್ಲ
0: ಅಲ್ಲೋರೆ.
2: ಭಂಡಾರ್ಕರ್ಸ್ ಪಿ ಯು ಕಾಲೇಜಿಗೆ ಹೋದ್ರೆ ಸಿಎಚ್ಎಸ್ ಕ್ಯಾಟಗರಿನಲ್ಲಿ ಮಾಹೆ ಅಡ್ಮಿಷನ್ ಸುಲಭ ಆತ. ಸೆಲೆಕ್ಟ್ ಆದವರಿಗೆ ಸ್ಕಾಲರ್ಶಿಪ್ ಸಿಗುತ್ತ, ಫ್ರೀ ಕನ್ಸೆಷನ್ ಸಿಗುತ್ತ. ಮತ್ತೆ ತಡ ಬನ್ನಿರಿ ಭಂಡಾರ್ಕರ್ಸ್ ಪಿ ಯು ಕಾಲೇಜಿಗೆ. ವಿಸಿಟ್ ಭಂಡಾರ್ಕರ್ಸ್ ಪ್ರಿ ಯೂನಿವರ್ಸಿಟಿ ಕಾಲೇಜ್, ಅಡ್ಮಿಷನ್ ಓಪನ್.
3: ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೋ.

0: ಬಿಡಿ ಜಾ ಬಿಸಾಕಿ, ಕುಂದಾಪುರ ಕನ್ನಡ ಮಾತಾಡಿ.
1: ಹಾ ಶ್ವೇತಾ, ಮತ್ತೆ ಪಿ ಯು ಆರ್ ಮೇಲೆ ಎಂತ ಮಾಡ್ಕನ್ಕಂಡಿದೆ?
2: ನಾನ ಡಿಗ್ರಿ ಸೇರ್ಕನ್ಕಂಡಿದೆ, ಆದ್ರೆ ಆ ಕಾಲೇಜ್ ಸೇರು ನನಗೆ ಗೊತ್ತಲ್ಲ ಕಣ್ಣಂಗೆ.
1: ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ ಸೇರ್ಕೊ. BA, BCOM, BBA, BCA ಮತ್ತೆ BSc ಹಂಗೆ ಆಸಕ್ತಿ ಇದ್ದವರಿಗೆ ಇದು ಒಳ್ಳೆ ಕಾಲೇಜ್.
2: ಅಲ್ಲ ಮರತಿ, ಆ ಕಾಲೇಜ್ ಒಳ್ಳೆ ಇತ್ತ ಹಂಗಾರೆ?
1: ಹೌದ್ ಮರತಿ, ಇದು ಸಮರ್ಪಿತ ಬೋಧಕ ವರ್ಗ ಮತ್ತೆ ಬೃಹತ್ ಮೂಲ ಸೌಕರ್ಯ ಉಳ್ಳ ಕಾಲೇಜ್. ಇಲ್ಲೇ ಲ್ಯಾಬ್ಸ್, ಲೈಬ್ರರಿ ಮತ್ತೆ ವಿದ್ಯೆ ಕಲಿಯಬೇಕಪ್ಪ ಎಲ್ಲಾ ಸೌಕರ್ಯದೂ ಇತ್ತು. ಅಷ್ಟೇ ಅಲ್ಲ, ಕ್ರೀಡೆಂಗ್ ಆಸಕ್ತಿ ಇದ್ದರಿಗೆ ಕ್ರೀಡೆಂಗೂ ಅವಕಾಶ ಕೊಡ್ತರು. ಮತ್ತೆ ಕಾಲೇಜ್ ಕ್ಯಾಂಪಸ್ ಒಳಗೆ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಇತ್ತು.
2: ಮತ್ತೆಂತ ಬೇಕು ಹೇಳ, ನೀನು ಬರ್ತಿಲ್ಲ ಹಂಗಾರೆ?
1: ಹೌದು, ಮತ್ತೆಂತ ತಡ, ಬೇಗ ಅಡ್ಮಿಷನ್ ಮಾಡ್ಕೊ. ಉತ್ತಮ ಶಿಕ್ಷಣಕ್ಕೆ ಉತ್ತಮ ಸಂಸ್ಥೆ ನಮ್ಮ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.
3: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೆ ಮೇಲೆ ಖಂಡಿತ ನಿಮ್ಮ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕಾರ ಕಾಣಿ, ಅಲ್ಲಲ್ಲ ಕೇಳಿ.

ಈ ಹಾಡು ಪುರಂದರದಾಸರ ರಚನೆಯಲ್ಲಿ ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

0: ಸುಶೀಲ ಅಕ್ಕ, ಮತ್ತೆಂತ ವಿಶೇಷ ಇತ್ತಾ?
1: ವಿಶೇಷ ಎಂತ ಇಲ್ಲ ಸುಮಿತ್ರ ಅಕ್ಕ, ಮಗಳಿದು ಪಿ ಯು ಸಿ ಮುಗಿತಾ ಬಂತು. ಮುಂದ್ ಯಾವ ಕಾಲೇಜ್ ಸೇರ್ಸದಂತ ಗೊತ್ತಾಗ್ತಿಲ್ಲ.
2: ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್

0: ಹತ್ರ. ನಾ ಹೇಳುದಾರೆ ಭಂಡಾರ್ಕರ್ಸ್ ಕಾಲೇಜ್ ಬೆಸ್ಟ್.
1: ಹಂಗಾದ್ರೆ ನಾ ಅದೇ ಕಾಲೇಜಿಗೆ ಸೇರಿಸ್ತೀನಿ.
0: ಮತ್ತೆಂತ ತಡ ಬೇಗ ಅಡ್ಮಿಷನ್ ಮಾಡಿ. ಅಡ್ಮಿಷನ್ ಈಗಾಗ್ಲೇ ಓಪನ್ ಆಯ್ತು.
1: ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಹೋಯ್ ಹೋಯ್ ಲಕ್ಷ್ಮಣ್ಣ, ಹೊಡಿಬೇಡಿ ಮಾರ್ರೆ. ಶೇ, ಎಂತ ಮಾಡ್ತಿದ್ರಿ ಮಾರ್ರೆ? ಪಾಪ ಆ ಮಗಿಗೆ ಯಾವ ನಮ್ನಿ ಹೊಡಿತ್ರಿ? ಹಳ್ಳಿ ಚಪ್ಪಿ ಬಿದ್ದು ಸತ್ಗಿ ತೋರೆ ಎಂತ ಮಾಡ್ತೀರಿ? ಇಂಥ ಜೈಲಿಗೆ ಹೋಗಿ ಕೂಕೊಂಡ್ಕ ಮಗಿತ್ತ ನಿಮ್ಗೆ?
1: ಇಂಥ ಮಕ್ಕಳೊಟ್ಟಿಗೆ ಇಪ್ಪು ಬದಲು ಜೈಲಿಗೆ ಹೋಗದೆ ಒಳ್ಳೇದು.
0: ಅಂತದ್ ಎಂತ ಮಾಡ್ತು ಮಾರ್ರೆ ಆ ಮಗು?
2: ಎಂತ ಮಾಡ್ನ, ಈ ಮಂಗ ತಿಂದದ್ದು ಉಂಡದ್ದ ಮನೆ ಕಣದ ಪೂರಾ ತೆಗ್ದು ಮೊಬೈಲ್ ಹಾಕುದು.
0: ಅಂದ್ರೆ
2: ಈ ಗಂಡ ಅದೆಂತದ್ದು ಯೂಟ್ಯೂಬ್ ಇತ್ತಲ್ಲ, ಅದಕ್ಕೆ ವಿಡಿಯೋ ಮಾಡಿ ಮಾಡಿ ಹಾಕುದು ಮಾರ್ರೆ.
0: ಅಯ್ಯೋ, ಒಳ್ಳೆ ವಿಷಯ ಅಲ್ಲ ಮಾರ್ರೆ ಅದೇ ಲಕ್ಷ್ಮಣಣ್ಣ. ಅದ್ರಂಗೆ ತುಂಬಾ ಜನ ಕಂಡ್ರೆ ದುಡ್ಡು ಬತ್ತಮ್ರ.
2: ತುಂಬಾ ಜನ ಕಂಡ್ರೆ ಮಾತ್ರ ಇದು ಹಾಕು ವಿಡಿಯೋ ಕಾಂಬುದು. ಇದ್ರ ಕಣಂಗೆ ಹೋಗಿಲ್ದಿದ್ದಾಕಿದ್ದು ಅಲ್ಲ ಇದ್ರ ಫ್ರೆಂಡ್ಸ್ ಅವು ಮಾತ್ರ.
0: ಅದಿರ್ಲಿ, ಈಗ ಹೊರದ್ದೆಂದಕ್ಕೆ?
2: ಈ ಗಂಡ ಅಬ್ಬಯ್ಯ ಶಾಲೆಗೆ ಝೂಗೆ ಕರ್ಕೊಂಡು ಹತ್ರ ಒಂದ್ 500 ರೂಪಾಯಿ ಕೊಡಿ ಅನ್ ಕೇಂಡ. ನಾನ್ ಅದ್ಕೆ ಪ್ರಾಣಿನ್ ಕಾಂಬು ಝೂಗೆ ಅಂತ ಖಾತೆಗಡ ಕನ್ನಡಿ ಎದುರು ನೀನೆ ನಿತ್ಕೋ ಫ್ರೀ ಆಯ್ ಕಾಣ್ಲಕ್ ಅಂದಿ. ಆ ಸಿಟ್ಟಿಗ ಆಗಂಡಿ ಅಂತ ಮಾಡಕ್ ಗೊತ್ತಿತೆ. ಮೊನ್ನೆ ಬೆಳಿಗ್ಗೆ ಮುಂಚೆ ದನಿನ್ ಕಟ್ಟು ಕೊಯ್ದಿ ಮಾರ್ರೆ. ಈ ಗಂಡ ಅದನ್ನು ವಿಡಿಯೋ ಮಾಡ್ಕೊಂಡು ದನ ಕರುಗಳ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತಿದೆ ಒಂದ್ ಹೇಳಿ ಬರ್ದು ಯೂಟ್ಯೂಬ್ ಹಾಕಿತೆ. ಈಗ ಆ ಚಿಚಿ ಮನೆಯವರೆಲ್ಲ ನನ್ ಕಣ್ಕನ್ ಹೇಗೆ ಹೇಳ್ತಿದ್ರು ಮಾರ್ರೆ.
0: ಈ ಮಕ್ಕಳ ಕೈ ಮೊಬೈಲ್ ಸಿಕ್ಕೋದೊಂದ ಇಲ್ಲ ಕಾಣಿ.
2: ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಮಕ್ಕಳಿಗೆ ಮೊಬೈಲ್ ತೆಗ್ಸಿ ಕೊಟ್ಟಿ ಮಾರ್ರೆ. ಈಗ ಕಂಡ್ರೆ ಆ ಮಕ್ಕಳು ಓದೋದೊಂದ್ ಬಿಟ್ರೆ ಮೊಬೈಲ್ ಬೇರೆ ಎಲ್ಲ ಮಾಡ್ತು ಮಾರ್ರೆ. ಕೇಳ್ರೆ ಟೀಚರ್ ವಾಟ್ಸ್ಆಪ್ ಗ್ರೂಪ್ ಮೆಸೇಜ್ ಹಾಕಿರ ಅಂತ. ಅಲ್ಲ, ನಾವಲ್ಲ ಶಾಲೆಗೆ ಹೋಗಿ ಹಿಂಗಿದೀತೆ.
0: ಇಲ್ಲಿ ಕಾಣಿ ಲಕ್ಷ್ಮಣ್ಣ, ಮೊಬೈಲ್ ಯೂಸ್ ಮಾಡೋದು ತಪ್ಪಲ್ಲ, ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ರೆ ಮಾತ್ರ ಒಳ್ಳೇದು. ಅತಿ ಯಾರೆ ಅಮೃತ ವಿಷ ತಂತ್ರ ಕಾಣಿ, ಹಾಂಗೆ ಯಾವ್ದು ಅತಿ ಅಪ್ಪಗಷ್ಟೇ.
2: ಅದು ಹೌದು ಶಂಕರಣ್ಣ.
0: ಹೋಯ್ ಅದು ಇಲ್ಲಿ ಇಲ್ಲ ಕಾಣಿ, ನಿಮ್ಮ ಮಗ ನೀವು ಹೊಡೆದ್ ವಿಡಿಯೋ ಮಾಡಿ ಮಗನ ಮೇಲೆ ಅಪ್ಪನಿಂದ ಹಲ್ಲೆ ಅಂತ ಹೇಳಿ ಯೂಟ್ಯೂಬ್
2: ಹಾಕಿದ್ರ. ಏ ಬೊಬ್ಬರ್ಯಾ
3: ಹೇಳ.

0: ಏನ್ ಮಾಬಲಣ್ಣ ಕೈಗೆ ನಮ್ಮನೆ ಬ್ಯಾಂಡೇಜ್ ಹಾಕೊಂಡಿರಿ.
1: ಯೋ ಮತ್ತೆಂತಲ್ಲ ಲಕ್ಷ್ಮಣ್ಣ, ನಿನ್ನೆ ಹೊಗೆ ಮೀನು ಡುಕ್ಕು ಹೊತ್ತು ಮಾರ್ರೆ, ಮೀನ್ ಸಿಕ್ತಂದಳೆ ಗೆದ್ದಿ ಹಾರದ್ ಮಾರ್ರೆ. ಆ ಕತ್ಲೆ ಮೀನಿ ಕೈ ಹಾಕೋ ಬದ್ದು ಗ್ಲಾಸ್ ಬಾಟ್ಲಿ ಕೈ ಹಾಕಿ ಒತ್ತಿಡದೆ ಕೈ ಕೊಯ್ಕ ಹೋಯ್ತು ಮಾರ್ರೆ.
0: ಅಯ್ಯೋ ದೇವ್ರೆ, ಅಲ್ಲ ಮಾರ್ರೆ, ಕೂಡೋದಂದ್ರೆ ಎಲ್ಲಿವರೆಗೆ? ಮೀನಿಗೂ ಬಾಟ್ಲಿಗೂ ವ್ಯತ್ಯಾಸ ಗೊತ್ತಿದ್ದ ಅಷ್ಟು ಕುಡುದ? ಯಾರಿಗ್ ಗೊತ್ತ, ಬಾಟ್ಲಿ ಅಂದೇಳಿ ಗೊತ್ತಿದ್ದೆ ಕೈ ಹಾಕ್ರೇನು, ಕುಡುಕ್ ಒಂಚೂರು ಸಿಕ್ಕತ್ತ ಅಂದೇಳಿ.
1: ಮನ್ಸ್ರ ಜಾತಿಯ ಮಾರ ನೀನ,
0: ಅದು ಜರಿಲಿ ಮಾರ್ರೆ, ಮೀನ್ ಗಿನ್ ಸಿಕ್ತಾ?
1: ಯೋ ಆ ಕತಿ ಇನ್ನೂ ಗಮ್ಮತ್ತಿತ್ ಮಾರ್ರೆ, ದೊಡ್ಡದ್ ಮುಡನ್ ಮೀನ್ ಸಿಕ್ಕದ್ದ?
0: ಕೈ ಹಾಕೋಕು ಹೊಡ್ಕತ್ತೇನ್ ಬೇಡ, ಏನಿಲ್ಲ ಅಂದ್ರು ಸರಾಸರಿ ಒಂದು 5 ಕೆಜಿ ಇತ್ತು ಮಾರ್ರೆ. ಹೌದಾ, ಚಾನ್ಸ್ ವಾಡ್ದ್ರೆ ಅಲ್ಲ ಮಾರ್ರೆ, ಎಂತ ಪದಾರ್ಥ ಮಾಡ್ರೆ ಫ್ರೈ ಮಾಡ್ರೆ?
1: ಪೂರ್ತಿ ಕೇಣ ಮಾರ್ರೆ,
0: ಮೀನನ್ ಹಿಡ್ಕ ಚೀಲಕ್ ಹಾಕದ ಹೌದ್ ಮಾರ್ರೆ, ಮನೆ ಬಂದ್ ಕಣ್ಣಂಗ್ ಚೀಲ ಸೋರಿತೆ,
1: ಅದು ಮೀನ್ ಅಲ್ಲ ಮಾರ್ರೆ, ಹೈನ್ಸರ್ ಅವ್.
0: ಅದು ನಮ್ಮ ಸುರೇಶಣ್ಣನ ಪಂಜಿ ಒಳಗ್ ಹೋಯ್ ಮಾರ್ರೆ, ಅವಸ್ಥೆ ಕಂಡ್ರೆ ಬೇಡ.
2: ನಿಮ್ ಕತ್ತಿ ಒಳ್ಳೆ ಲಾಯಕ್ ಇತ್ತು ಮಾರ್ರೆ.
0: ನಮ್ ಕತ್ತಿ ಇರ್ಲಿ ಮಾರೆ, ಗೆದ್ದಿ ಕತ್ತಿ ಅಂತದ, ನೆರಿ ಬಂದದೆ ಬಂದದ್ ಮಾರೆ, ರೋಡಲ್ಲಿ ಪ್ಲಾಸ್ಟಿಕ್ ಪೂರ ಬಳಕ ಗೆದ್ದಿ ಬದಿ ಬಂದಿತ್ತು.
3: ಅಲ್ಲ ಅದು ನೀ ಎಂತ ಮಾಡುದ?
0: ಎಂತ ಮಾಡುದ, ಪಂಚಾಯತಿಗೆ ಹೋಗಿ ಕಂಪ್ಲೇಂಟ್ ಮಾಡುದು.
1: ಅವ್ರಿಗೆ ಈಗ ಹೇಳಿ ಎಂತ ಪ್ರಯೋಜನ ಇಲ್ಲ, ಪಾಪ ಅವ್ರು ಎಂತ ಮಾಡ್ತಾರೆ, ಈ ಜನಗಳಿಗೆ ಬುದ್ಧಿ ಇಲ್ಲ, ತಿಂಬುದು ಉಂಬುದು ರೋಡ್ ಮೇಲೆ ಬಿಸಾಕಿ ಹೋಗುದು. ಒಂದು ಪ್ಲಾಸ್ಟಿಕ್ ನ ಹೇಗೆ ವಿಲೇವಾರಿ ಮಾಡ್ಕೊಂಡಿ ಗೊತ್ತಿಲ್ಲ ಮಾರ ಅವರಿಗೆ. ಹಳೆಯರ್ ಮಳೆಯರ್ ಹಿಂಗ್ ಮಾಡುದಿಲ್ಲ, ಈ ಶಾಲೆಗೆ ಹೋಗಿ ಕಲ್ತರೆ ಹಿಂಗೆಲ್ಲ ಮಾಡುದು.
0: ಹೌದು, ಅದೊಂದು ಸತ್ಯ ಮಾತಾಡ್ರಿ ಕಾಣಿ. ಎಜುಕೇಟೆಡ್ ಅಂದ್ರೆ ಬರೀ ಮಾರ್ಕ್ ತೆಗ್ದ ದೊಡ್ಡ ದೊಡ್ಡ ಕಂಪ್ನಿಗೆಲ್ಲ ಹೋಗಿ ಒಳ್ಳೆ ಬಟ್ಟೆ ಹೇಕಂಡ ಇಂಗ್ಲಿಷ್ ಅಲ್ಲಿ ಟಸು ಪುಸು ಮಾತಾಡೋರಲ್ಲ. ನಿಜವಾದ ಎಜುಕೇಟೆಡ್ ಅಂದ್ರೆ ಸಮಾಜದ ಒಳ್ಳೇದನ್ ಕಂಡ್ಕೊಂಡ ಈ ದೇಶಕ್ಕೆ ಒಳ್ಳೆ ಪ್ರಜೆ ಇಪ್ಪರ್.
3: ಅದಿರ್ಲಿ, ನೀನಿಗೆ ಎಲ್ಲಿಗೆ ಬರ್ತಿದ್ದೆ?
4: ನಾನ ನನ್ನೊಂದು ಹಳಿ ರೈನ್ ಕೋಟ್ ಹೊರದೋಯ್ತು ಮಾರ್ರೆ, ಅದೊಂದು ಇಲ್ಲೇ ಹಳಿ ಬದಿ ಬಿಸಾಡಿ ಬಂದಿ.
1: ಏ ಬೊಬ್ಬರ್ಯಾ.
5: ಹೇಳ್ತಾ

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಏನ್ ಶಂಕರಣ್ಣ, ಕಣ್ಣೆಲ್ಲ ಕೆಂಪ್ ಕೆಂಪಾಯ್ತ? ರಾತ್ರಿ ಇಲ್ಲ ನಿದ್ರಿ ಇಲ್ಲ ಕಾಂತಲ, ಎಂತ ಆಟಕ್ಕೆ ಹೋಯ್ರ್ಯಾ?
1: ಆಟಕ್ಕಲ್ಲ ಮಾರೆ, ಆ ಕೆರೆ ಮನೆ ಪ್ರಕಾಶ್ ನಗಂಡಿ ತಂಗಿ ಮುದ್ರಿಗೆಲ್ಲ ಮಾರ ನಿನ್ನೆ ಅಲ್ಲಿಗೆ ಹೋದ್.
0: ಹೋ, ಹಾಗ ನಿನ್ನೆ ನಿಮ್ಮ ಮನೆ ಒಳಗೆ ಕಿಚ್ಚೋಟ್ಲೇ ಕಾಂತಲ?
1: ಸಾಕ್ ಸುಮ್ನೆ, ಏನ್ ಮನಿ ಮಂದಿ ಎಲ್ಲ ಹೋಗ್ ನಮ್ಮನೆ ಊಟ ಅನ್ನೋದು?
0: ಯಾರಲ್ಲ ಹಾರಿ ಮತ್ತೆ?
1: ನಾನೊಬ್ಬ ಹೊಯ್ಕೊಂಡಿದ್ದೀನ ಫಸ್ಟಿಗೆ ಹೆಣ್ತಿ. ಹೋಯ್, ಕೌಲ್ ಊಟ ಉಣದೆ ಸುಮಾರು ದಿನ ಆಯ್ತು ಮಾರ್ರೆ. ಮಳೆಗಾಲದಂಗೆ ಒಂದ್ ಸೌಂಡ್ ಕೂಳ್ ಜಾಸ್ತಿ ಸೇರತ್. ನಾನು ಬಬ್ದ ಅಕ್ಕೇನ ಹಂಗರ್ ಬಾ ಅಂದಿ. ಮಗಳ ಅಪ್ಪಯ್ಯ ನಂಗೆ ಮದ್ರಿಗೆ ಹಾಕು ಬಪ್ಪ ಕೇಳಿರ್. ಅದ್ರಲ್ಲಿ ಅವಳು ಬಂದಳ. ಮಗ ನನ್ನೊಬ್ಬನ್ ಬಿಟ್ಟಿಗೆ ಹತ್ರ ಕೇಂಡ ಅವನು ಬಂದ. ನಮ್ಮ ಅಪ್ಪಯ್ಯ ಅಬ್ಬಿನ ಇಬ್ಬರನ್ನೇ ಬಿಡುಕತ್ತನ, ಹಳಿಯರ್ ಬೇರೆ, ಅವರನ್ನು ಕರ್ಕೊಂಡು ಹೋಗಿ ಬಂದ.
0: ಹಂಗಾರ ಮನೆ ಯಾರಲ್ಲ ಉಳಿದ್ರ?
1: ಮನೆ ಗುಂಡೊಬ್ಬ ಉಳಿದ್ನ.
0: ಅದು ಯಾರ?
1: ಅದು ನಮ್ಮನಿ ನಾಯ.
2: ಅದನ್ನೊಂದು ಅಂತ ಬಿಟ್ಟಿಗೆ ಹಾದ ಮಾರ್ರೆ, ಅದನ್ನು ಕರ್ಕೊಂಡು ಹೋಗಿತ್ತ.
1: ಅದನ್ನು ಆಲೋಚನೆ ಮಾಡ್ನ. ಆರೆ ಆ ಗೌಜ್ ಗದ್ಲಕ್ಕೆ ಅದ್ರಲ್ಲಿ ನಿಲ್ಲುದಿಲ್ಲ, ಇಲ್ದರೆ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಿ.
0: ಗೌಜ್ ಅಂಬಕ್ಕೂ ನೆನ್ಪಾಯ್ತು ಮಾರ್ರೆ, ಅವ್ರ ಮನೆಗೆ ಹೋಗಿ ಎಂತ ಡಿಜೆ ಹಾಕದ್ ಮಾರ್ರೆ. ರಾತ್ರಿ ನಿದ್ರೆ ಇಲ್ಲ, ನಮ್ದಾರು ಅಡಿಲ್ಲ, ಹೊಟ್ಟೆಗಿದ್ದ ದನಗಳು ಕುಂಚಟ್ ಹಾರ್ತು. ಇವುಗಳು ಶೋಕಿ ಆಚರಣೆಯಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಯ್ತಿದ್ ಗೊತ್ತಾ? ಈ ಪ್ರಕೃತಿಗೆ ಒಳ್ಳೆ ಬಾರ್ದಿದ್ರು ತೊಂದ್ರೆ ಇಲ್ಲ, ಆದ್ರೆ ಹಾಳು ಮಾಡುಕಾಗ. ಈ ಮನ್ಸರಿ ಹೇಗಳಿ ಬುದ್ಧಿ ಬತ್ತೋ ಏನೋ, ಅಷ್ಟಕ್ಕೂ ಈ ಡಿಜೆ ಹಾಕಿ ಗೌಜ್ ಮಾಡುದು ನಮ್ ಸಂಸ್ಕೃತಿಯೇ ಅಲ್ಲ. ಇದನ್ನ ಇಲ್ದೆ ಫಂಕ್ಷನ್ ಮಾಡುಕೆ ಆತಿಲ್ಲ ಹಂಗಾರೆ. ಅದಿರ್ಲಿ, ನೀವೆಲ್ಲಿ ಹೊರಟದೀಗ?
1: ನಾನ ಅದೇ ನಿನ್ನೆ ಮದ್ರಿಗೆ ಆಯ್ತಲ್ಲ ಮಾರ್ರೆ, ಅವಳು ಮದಿ ಇವತ್ತೆ ಅಲ್ಲಿ ಹೊರಟೆ.
0: ಒಬ್ರೆಯ?
1: ಇಲ್ಲೇ ಮನೆ ಗುಂಡೊಬ್ಬ ಇದ್ದಷ್ಟೇ.
3: ಏ ಬೊಬ್ಬರಿಯಾ?
4: ಹೇಳ.

0: ಕೂಲ್ ಬಿಯಾಡ್ರಿ ಹಿಡ್ಕ ಶಾಲದಿ ಅಂದ್ರ ಮಗನೇ ಬೆನ್ನ ಬರಿ ಬೆಳಕ ನಡಿಯಲ್ ಶಾಲಿಗೆ ಆಚಿ ಮನಿ ವೈಭವನ್ ಗಂಡು ಕಾಣಲ್ಲ ನಿನ್ ಕ್ಲಾಸ್ ಅಲ್ದೆ ಅವ ನಿನ್ ಕಡೆಗೆ ನರ್ತನವ ಆಗ ನಿನ್ ಕಾಲಡಿ ನುಗುಳ ಸ್ವಲ್ಪ ಬುದ್ಧಿಯವರು ಬತ್ತ ಕಾಂಬ
1: ಹೋಯ್ ಹೋಯ್ ಹೋಯ್ ಲಕ್ಷ್ಮಣನ ಯೋ ಇಡೀ ದಿನ ಆ ಗಂಡಿಗೆ ಹೊಡೋದು ಒಂದೇ ಕೆಲಸ ನಿಮ್ಗೆ ನಿಮಗೆ ಯಾಕೆ ಮಕ್ಕಳ ಮರಿ ಮರ್ರೆ ಆ ಗಂಡಿ ಎಂತ ಮಾಡ್ತ ಈಗ
0: ಎಂತ ಮಾಡ್ನ ಅವನಿಗೆ ಶಾಲಿ ಹೋಪಕ್ಕೆ ರಿಕ್ಷಾ ಬೇಕಮ್ರ ಎರಡು ಹೆಜ್ಜೆ ನಡೆದ್ರೆ ಶಾಲಿ ಬತ್ತ ಇಲ್ಲಿಂದ ಇಲ್ಲಿ ನೆಡು ಕೆಡಿ ಅವನಿಗೆ ಕೇಂದ್ರೆ ಶಾಲಿ ಚೀಲ ಬಾದಿ ಹಂಡ ಪುಸ್ತಕ ಸುಮಾರು ಇತ್ತಂತ ಶಾಲಿ ಚೀಲದ ಪುಸ್ತಕ ಹಾಕ್ದೆ ಇವನ್ ಅಬ್ಬೆ ಮಾಡುದು ಒಣಕಟ್ಟಿ ಮೀನಿನ ಉಪ್ಪಿನ ನೋಡಿ ಹಾಕಿ ಕಳ್ಸುಕತ್ತ
1: ಆ ಮಗು ಕೇಮದ್ರ ತಪ್ಪೆಂತ ಇತ್ತು ಮರ್ರೆ ಅಲ್ಕಾಣಿ ಪಾಪ ಆ ಶಾಲಿ ಚೀಲ ಹೊತ್ಕೊಂಡು ಹೋಯ್ ಹೋಯ್ ಗಂಡಿದ್ ಬೆನ್ನ ಗಾಳಿ ಮಳೆ ಸಿಕ್ಕದ್ ಬಾಳಿ ಗಿಡ ಕಣಂಗೆ ಬಗ್ಗಿ ಹೋಯ್ತು
0: ಅಲ್ಲ ಆ ನಮ್ನಿ ಪುಸ್ತಕ ತಪ್ಪು ಕೇಳುದ ಮರ ಶಾಲೆಗೆ ತಪ್ಪು ಕೇಳ್ದೆ ಮಕ್ಕಳು ಓದಬಾರ್ದ ಹಂಗಾರೆ
1: ಇಲ್ಲಿ ಕಾಣಿ ಲಕ್ಷ್ಮಣಣ್ಣ ಬರೀ ಪುಸ್ತಕದಲ್ಲಿ ಇಪ್ಪದ್ ಮಾತ್ರ ಓದಿ ಪುಸ್ತಕದ ಹುಳು ಹಾಪುಕಾಗ ಪುಸ್ತಕದ ಪಾಠಕ್ಕಿಂತ ಮಕ್ಕಳಿಗೆ ಜೀವನ ಪಾಠ ಮುಖ್ಯ ವಿದ್ಯೆ ಜೊತೆಗೆ ಮಕ್ಕಳಿಗೆ ಒಳ್ಳೆ ಬುದ್ಧಿನೂ ಹೇಳಿಕೊಡ್ತು ಬೆನ್ ಗೊಂಚಿಗೆ ಹಾಕಿ ಜಪ್ಪುದಲ್ಲ
0: ಏನೋ ಶಂಕರಣ್ಣ ನಾವೆಲ್ಲ ಶಾಲಿ ಹೋಪತಿ ಹಿಂಗಲ್ಲ ಹೊರಮಯಕ ಮಾಡ್ಲಿಲ್ಲ ಮರ್ರೆ ಗಾಳಿ ಮಳಿ ಕಾಣದೆ ಹೊಳಿ ತೋಡಂಗಲ್ಲ ಈಚ್ಕಂಡ ಹಾಡಿ ಗುಡ್ಡಿ ಎಲ್ಲ ಹತ್ತಿ ಇಳ್ದ
1: ಆ ಗಂಡಿನ ಸುಳ್ಳೆ ಕೇಳ್ತ್ರಿ ಮರ್ರೆ ಶಾಲಿಗೆ ಒಪ್ಪು ಬದ್ಲು ಎಲ್ಲ ಗ್ವಾಯ್ ಮರ ಇತ್ತು ಎಲ್ಲ ಮೈನ್ ಮರ ಇತ್ತು ಎಲ್ಲ ಕೋಳಿ ಪಡಿ ಇತ್ತು ಅಂದೇಳಿ ಊರ ಮೇಲೆ ಬಳಕ ತಿರ್ಗದಲ್ದೆ ನೀವು ಆ ಸುಶೀಲಕ್ಕನ್ ಮನೆಗೆ ಹೆಲ್ಸಿರಣ್ ಕೋದಕ್ ಹೋಯಿ ಅವಳು ಕತ್ತಿ ಬಿಸಾಡಿ ಅದು ನಿಮ್ ಗ್ವಾಂಜಿಡಿ ಮೇಲೆ ಬಿದ್ದ ರಕ್ತ ಬಂದ
0: ಸುಮ್ನೆ ಮರೆ ಮಕ್ಕಳ ಮರಿ ಎದಿರಲ್ಲ
1: ಅದಿರ್ಲಿ ಆಗಳೆಂತದ್ದು ಆಚಿ ಮನಿ ಗಂಡಿನ ಕಾಲಡಿ ನುಗುಳಂದಲ್ಲಿ ಹೇಳ್ತಿದ್ದೀರಲ್ಲ ಅದು ದೊಡ್ಡ ತಪ್ಪು ಯಾವತ್ತು ಒಬ್ಬರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡೋಕಾಗ ಐದು ಬೆರಡು ಒಂದೇ ತರ ಇರುತ್ತೆ ಹೇಳಿ ಮಕ್ಕಳೊಟ್ಟಿಗೆ ಮಕ್ಕಳ ತರ ಇಪ್ಪು ಕಲೀನಿ
0: ಆಯ್ತು ಮರ್ರೆ ಅದರ್ಲಿ ನೀವೇನ್ ಬೆಳಿಗ್ ಬೆಳಿಗ್ಗೆ ಈ ಬದಿ ಬಂದಿರಿ
1: ಹೌದಾ ನಿಮ್ಮನಿ ಗಂಡರು ರಿಕ್ಷಾ ಬೇಕಂತ ನಮ್ಮನಿ ಗಂಡಿ ಹೆಲಿಕಾಪ್ಟರ್ ಬೇಕಂಬ್ರ ಶಾಲಿಗೆ ಒಬ್ಬಗೆ ದ್ವಾಸಿ ಸೇಡ್ಕತ್ತಾಗ ಸಮ ಕುಟ್ಟಿಗೆ ಶಾಲೆ ಬಿಟ್ಟಿಗೆ ಬಂದಿ
0: ಏ ಬೊಬ್ಬಾರಿಯಾ

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಏರ್ಲಕ್ಷ ಮಣ್ಣಣ್ಣ ಎಂತದು ಉರ್ತಾ ಇದ್ರಿ?
1: ಅಯ್ಯೋ ನನ್ ಕತಿ ಎಂತ ಕೇಂತ್ರಿ ಶಂಕರಣ್ಣ, ನಮ್ಮನೆ ಜಕ್ಣಿ ಬರ್ರ ಇವತ್ತ.
0: ಓ ಅದ್ಕೆ ಮನೆ ತುಂಬಾ ಜನ?
1: ಹೌದು ಮಾರ್ರೆ, ಅದೇ ಜನಿನ್ ಮುಂದೆ ಮಾನ ಮರದಿ ತೆಕ್ಕಂದ ಅತ್ತೀಗ.
2: ವಾ
0: ಮಾನ ಮರದಿ ತೆಕ್ಕಂದ ಅಂತದ ಎಂತ ಇತ್ ಮಾರ್ರೆ? ಈಗ
1: ಜಕ್ಕಳಿಗಂದೇಳಿ ನಿನ್ನೆ ಬೆಳಿಗ್ಗೆ ಸಂತೆ ಹೋಗಿ ಎರಡು ಕೋಳಿ ತಕ ಬಂದಿದಿ ಮಾರ್ರೆ. ಸಾಯಂಕಾಲ ಹೆರ್ಗಿಗಾಕಿ ಮನೆ ಕಾಣದ ಕೌಂಚ ಹಾಕಿದ್ದಿ. ಈಗ ಕಾಂತಿ ಮುಂಜ ಹೈಡಿ ಎರಡು ರಾತ್ರಿ ರಾತ್ರಿ ಓಡಿ ಹೋಯ್ತು ಮಾರ್ರೆ. ಅದೇ ಬೆಂಗಳೂರಿಂದ ಮಕ್ಕಳ ಮೊಮ್ಮಕ್ಕಳು ಎಲ್ಲ ಬಂದಿರ್. ಇವ ಸಾಯಂಕಾಲ ಕೋಳಿ ಕೊಯ್ಕ ಅದೇ ತಲಿ ಬಿಸಿ ಇಟ್ಕೊಂಡಿತ್ತು ಮಾರ್ರೆ.
2: ವಾ
0: ಹೋ ಅದ ವಿಷಯ ಒಳ್ಳೆ ಗಮ್ಮತ್ ಮಾರ್ರೆ. ನಾನು ಅದೇ ಕಂಡಿ. ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವ ತುಂಬಿ ತೊಳ್ಕತ್ತಲ್ಲ ಅಂದೇಳಿ. ಕಾಂಬಗೆ ಎಷ್ಟು ಲೈಕ್ ಅಲ್ಲ?
1: ಲೈಕ್ ಹೌದು ಮಾರ್ರೆ, ಎರಡು ದಿನ ಮಾತ್ರ ಲೈಕ್, ಮತ್ತದೇ ಖಾಲಿ ಖಾಲಿ. ನಾವು ಮಕ್ಕಳ ನಮ್ತರ ಆಕಾಗನ್ ಹೇಳಿ ಶಾಲಿ ಕಲ್ಸಿ ಓದ್ಸುದ್ ಮಾರ್ರೆ. ಮಕ್ಕಳಿಗೆ ಹೋದ್ರ ಮೇಲೆ ಊರ ಕೆಲಸ ಸಿಕ್ಕತ್ತಾ?
2: ಹೌದು ಇಲ್ಲ, ಊರ್ ಬಿಟ್ಟು ಹೋಯ್ಕ. ಊರ್ ಬಿಟ್ಟು ಹೋದ ಮಕ್ಕಳಿಗೆ ಅಪ್ಪ ಅಬ್ಬಿಯು ಬೇಡ, ಊರು ಬೇಡ,
1: ಅಲ್ಲೇ ಮದಿ ಮಕ್ಕಳು ಮನಿ ಎಲ್ಲ ಮಾಡ್ಕೊಂತ ಏನೋ ನಾವ್ ಜೀವಿತ್ ಅಂತ ಹೇಳಿ ಒಬ್ರಬ್ಬಕ್ ಊರ್ ಬದಿ ಬತ್ತೋ ಅದೇ ಖುಷಿ.
2: ಅದು ಸಾಯ್ಲಿ ನಿನ್ ಕೈಗೆ ಎಂತ ಪಾತ್ರ ಅದ?
0: ಹೌದಾ, ನಿನ್ನೆ ರಾತ್ರಿ ನಮ್ಮನಿ ಕಣ್ಣಂಗ್ ಎರಡು ಕೋಳಿ ಬಂದದ್ವ, ಎರಡರದ್ದು ಕಾಲ್ ಕಟ್ಕ ಇದ್ದಿತ್ತು ಮಾರ್ರೆ. ನಾನು ಸಿಕ್ಕದ ಚಾನ್ಸ್ ಅಂದ್ರೆ ಹಿಡ್ದು ಪದಾರ್ಥ ಮಾಡಿ. ಅದೇ ನಿಮ್ಮನೆ ಚೂರು ಪದಾರ್ಥ ಕೊಡು ಅಂದಲ್ಲಿ ಪಾತ್ರ ಹೆಕ್ಕ ಬಂದೆ.
2: ಕೋಳಿ ಹೈಡಿ ಹುಂಜುವ
0: ಒಂದ್ ಹುಂಜ ಒಂದ್ ಹೈಡಿ.
2: ಕಣ್ಣನ ಮಗನೆ, ನಮ್ಮನೆ ಕೋಳಿ ನಮ್ ಮ್ಯಾಳಿ ತಿಪ್ಪಿ ಪದಾರ್ಥ ಮಾಡಿ ಈಗ ನಂಗೆ ತಂದು ಕೊಡ್ತೀಯ? ನೀನು
0: ಏ ಮೊಬ್ಬರ್ಯ.
3: ಸುಶೀಲ ಅಯ್ಯಯ್ಯ ಎಂತ ಹೆಂಗ್ಸ ಗಂಟಿ ಗಲಿತೆ? ಒಂದ್ ಗಳಿಗೆ ಒಳ್ಳೆದಿರತ್, ಒಂದ್ ಗಳಿಗೆ ಕಟ್ಟದಿರತ್, ಇಡೀ ಹೊತ್ತು ಒರ್ಲದೇಕಂದಂಗಾರೆ. ಇಲ್ಕಣ್ ಇಲ್ಕಣ್ ನೀನ್ ಮಾತ್ ತಪ್ಸ್ಬೇಡ. ಅಲ್ಲ ನಮ್ಮನೆ ಗಂಡಿಗೆ ಹೊಡೆದ ಎಂತಕ್ಕೆ? ಆ ಗಂಡಿ ಇಪ್ಳು ಕಟ್ಕೊಂಡ್ ಮರ್ಕತ್ ಕಾಣಲ್. ಅಲ್ಲ ಎಂತಕ್ಕೆ ನಮ್ಮನೆ ಗಂಡಿಗೆ ಹೊಡೆದ?
4: ನಾನೆಂತ ಸುಮ್ ಸುಮ್ನೆ ಹೊಡಿಲ್ಲ, ಇಲ್ದಿರೆ ನಿನ್ನೆ ಬೈಯಾಪತಿಗೆ ದರಿ ಬದೆಗೆ ನಾಕ್ ದಾಸನ್ ಗುತ್ತಿ ನೆಟ್ಟಿದೆ. ಇವತ್ ಬೆಳಮುಂಚ್ ಬಂದ್ ಕಾಂತೆ ಒಂದ್ ಎಲಿ ಇಲ್ಲ ಗಿಡ್ದಂಗೆ, ಬರೀ ಕಡ್ಡಿ ಮಾತ್ರ ಇತ್ತು ನಿನ್ ಗಂಡನ್ ಕಂಡಗೆ. ಅದಕ್ಕೆ ಅದೇ ಕಡ್ಡಿಗೆ ಸಮ ಕೊಟ್ಟೆ.
3: ಮಾತಿಗೂ ನನ್ ಗಂಡನ್ ಸುದ್ದಿಗೆ ಅಂತ ಒಬ್ಬ ದಿನ

0: ಆ ಮಗಿನ್ ಮಿಸದ್ ಯಾರ? ಅದೇ ನನ್ ಮಾಯ್. ಆ ಮಾಯ್ ಬಗ್ಗೆ ಮಾತಾಡ್ತಾನ ನೀನ?
1: ಮಾಯ್ಗೆ ಎರಡ್ ಮುಷ್ಟಿ ಕೂಳ್ ಹಾಕಿದ್ದಕ್ಕಾಯ್ತ್. ನೀನ್ ನಿಮ್ ಮನೆಯವ್ರ ಎಲ್ಲ ಬರೀ ಅನ್ಯಾಯ ಮಾಡುದೇ.
0: ಎಂತ ಎಂತ ನಮ್ ಮನೆಯರ? ನಿನ್ ಗಂಡ ಬೈಯಾರ ಮೇಲೆ ಎಲ್ಲರ ಎದ್ರ ಬಾಮಿ ಕಟ್ಟೆ ಮೀತ. ಹಿಂಗ್ಸ್ರ ಮಕ್ಳಿದ್ದು ಅಂದೇಳಿಯೂ ಇಲ್ಲ.
1: ನನ್ ಗಂಡ ನಮ್ಮನಿ ಬಾಮಿ ಕಟ್ಟೆ ಮೀಂದ್ರ ನಿಂಗೇನ್?
0: ನಿನ್ ಗಂಡ ಬಾಮಿ ಕಟ್ಟೆಂಗಾರು ಮೀಲಿ, ಹಂಗರ್ ಕಟ್ಟೆಂಗಾರು ಮೀಲಿ, ನಂಗೇನ? ಆ ಮಿಂದದ್ ನೀರ ನಮ್ಮನಿ ಕಣಕ್ ಬತ್. ಅದ್ ಸರಿ ಹಂಗರ
1: ಅಲ್ಲ ಹಾಂಗ್ ಹೇಳುದಾರ್ ನಿಂದು ಸುಮಾರಿತ್ತ.
0: ಏನ ಹೇಳುದ?
2: ಅಲ್ಲ ಎಂತ ಹೆಂಗ್ಸ್ರ ನಿಮ್ ಗಂಡಿ ಅಂದ್ರೆ ಕೂಗುದ್ ಎಲ್ಲಿವರಿಕೆ ಅಂತ ಗೊತ್ತಿತ್ತಾ? ನೆರ್ಮನಿಯರ್ ಅಂದ್ರೆ ಒಬ್ರಿಗೊಬ್ರು ಆಪಂಗಿರ್ಕ. ಇಡೀ ದಿನ ಕಚ್ಕಂದಲ್ಲ, ನಾಳೆಗ್ ಅವಳಿಗೆ ಅಂತರವ್ರ ನೀನ್ ಬರ್ಕ, ನಿನ್ಗೆ ಅಂತರವ್ರ ಅವಳು ಬರ್ಕ. ಅದನ್ ಬಿಟ್ಟು ನಿಮ್ ಮಾನ ಮರ್ಯಾದೆ ನೀವೇ ತೆಕ್ಕಂದಲ್ಲ.
0: ಅಲ್ಲ ಬಾಬಣ್ಣ, ಮಾನ ಮರ್ಯಾದೆ ಬಗ್ಗೆ ನೀನ್ ಮಾತಾಡ್ಬೇಡ. ನಾವಾರು ನಮ್ಮನಿ ಕಣ್ದಂಗು ಹಿಡ್ಕಂತಿತ್ತು. ನಿನ್ ಹೆಂಡ್ತಿ ಅಲ್ ಸೊಸೈಟಿಂಗ್ ಅಕ್ಕಿ ಕೊಡು ಉಮೇಶ್ ನ ಗಂಡಿನೊಟ್ಟಿಗೆ ಜಗಳ ಮಾಡ್ಕಂತಿದ್ದಳ್ ಕಾಣ್. ಹೋಯ್ ತಪ್ಸ ಹೋಗ.
2: ಏ ಬಬ್ಬರ್ಯಾ, ಹಲೋ
3: ಎಂತ ಗಡ ಇನ್ನು ಹೇಳ್ಯಾ, ಮನೆ ಕಂಡಿದ್ಯಾ? ಎಂತ ಕಾಲೇಜ್ ಪಪ್ಪ ಅಂತ ಸಿಗಿಲ್ಲ ನೀನ?
2: ಕಾಲೇಜ ಇವತ್ ರಜಿ ಅಲ್ಲ ಮಾರ.
3: ಎಂತ ರಜಿಯ? ಮೆಸೇಜ್ ಬರಲ ಇವತ್ತು.
2: ಕಾಲೇಜ್ ರಜಿ ಅಲ್ಲ, ನಾನ್ ರಜಿ.
3: ಅಲ್ಲ ಮಾರ, ಮೊದ್ಲೇ ಅಟೆಂಡೆನ್ಸ್ ಶಾರ್ಟೇಜ್ ಇತ್ತು ಮಾರ ನಿಂದ. ಮತ್ ರಜಿಯ? ಎಂತಕ್ ರಜಿ ಇವತ್ತು?
2: ಇವತ್ ರಕ್ಷಾಬಂಧನ ಅಲ್ಲ ಮಾರ.
3: ಹೋ, ಇವತ್ ರಕ್ಷಾಬಂಧನ ಅಲ್ಲ, ಹಾಗಾದ್ರೆ ನಾನು ಕಾಲೇಜಿಗೆ ಗೊತ್ತಿಲ್ಲ.
2: ಎಂತ ಕಾಲೇಜಿಗೆ ಗೊತ್ತಿಲ್ಲ? ಎಂತ ಕಡೆ ಕಾಲೇಜಿಗೆ ಗೊತ್ತಿಲ್ಲ?
3: ನೀವು ಸುಮ್ನೆ ಕಣಿ ಅಪ್ಪಯ್ಯ, ಇವತ್ ಕಾಲೇಜಿಗೆ ಅವ್ರ ಎಲ್ಲ ಹೆಣ್ಗಳು ರಾಕಿ ಕೊಡ್ತೋ. ನಾ ಕಾಲೇಜಿಗೆ ಗೊತ್ತಿಲ್ಲ.
2: ಹೋ ಮಾರ, ನೀವೆಲ್ಲ ಶಾಲೆಗೆ ಕಲ್ತ ಅಪ್ಪ ಅಪ್ಪಿನ ಸಾಂಕ್ವಾರ. ನಿನ್ ಗ್ಯಾಂಡಿ ಕಿಚ್ಚಡ ಹೊಗೆ ತೇಚಿ. ಇದೆಂತ ಅಮ್ಮನಾರ ಅಂತ ಪಟ್ಟಿ ಮಾಡ್ತಿದ್ರಿ?
1: ಅಯ್ಯೋ ಅಪ್ಪಯ್ಯ, ನಾನ್ ಪಟ್ಟಿ ಮಾಡ್ತಿದ್ದಲ್ಲ, ಈಗ ನೀ ಈ ಚೀಟಗಿದ್ದಿಷ್ಟು ರಾಕಿ ತಕ ಬಂದ.
2: ಇದೆಂತ ಪ್ರೀತಮ್ 5 ರೂಪಾಯಿ, ರತೀಶ 20 ರೂಪಾಯಿ, ವೈಭವ 30 ರೂಪಾಯಿ, ಗೋಪಾಲ 50 ರೂಪಾಯಿ, ಧನುಷ 8 ಆಯ್ತು. ಎಂತ ಮಗ ಇದು?
1: ಹೌದಾ, ಅದೆಂತ ಗೊತ್ತಿತ್ತಾ ಅಪ್ಪಯ್ಯ? ಪ್ರೀತಮಣ್ಣ 10 ರೂಪಾಯಿ ಡೈರಿ ಮೇಲೆ ಕೊಡ್ತ, ರತೀಶಣ್ಣ 50 ರೂಪಾಯಿ ಡೈರಿ ಮೇಲೆ ಕೊಡ್ತ, ವೈಭವಣ್ಣ 100 ರೂಪಾಯಿ ಡೈರಿ ಮೇಲೆ ಕೊಡ್ತ, ಗೋಪಾಲಣ್ಣ 500 ರೂಪಾಯಿ ಕ್ಯಾಶ್ ಕೊಡ್ತ. ಅದಕ್ಕೆ ಅವ್ರು ಕೊಡೋ ಗಿಫ್ಟ್ ಮೇಲೆ ಅವ್ರಿಗೆ ಯಾವ ರಾಕಿ ಕಟ್ಟುದಂದಲ್ಲಿ ಡಿಸೈಡ್.
2: ಈ 8 ಅಣ್ಣ ಧನುಷ್ ಯಾರ?
1: ಯೋ, ಆ ಧನುಷಣ್ಣ ಎಂತದು ಕೊಡುದಿಲ್ಲ, ಅದಕ್ಕೆ ಅವನಿಗೆ 8 ಅಣ್ಣ ರಾಕಿ ಕಟ್ಟುದ್. ದಿಸ್ ಇಸ್ ಬಿಸ್ನೆಸ್ ಅಪ್ಪಯ್ಯ, ಬಿಸ್ನೆಸ್.
2: ಇವನ್ ಕೆಲಸ ಮಾಡ್ ಮಗ, ಆ ಧನುಷಂಗೆ 8 ಅಣ್ಣ ರಾಕಿ ಬೇಡ, ಅಲ್ಲಿ ಕೋಳಿ ಗೂಡ್ ಮೇಲೆ ದನಿಗೆ ಮೇವು ಬಳ್ಳಿ ಇತ್ಕಣ್, ಅದನ್ನ ತಗೊಂಡ ಕೊಟ್ಟೆ. ನಿಮ್ಮಿಬ್ರ ನನ್ ಮಕ್ಕಳೊಂದಿಲ್ಲಿ ಹೇಳ್ಕೊಂಬಕ್ಕೆ ನಾಚಿಕೆ ಆತ್ಮಾರ. ಒಬ್ಬ ರಾಕಿ ಹಬ್ಬ ಅಂದಳಿ ಕಾಲೇಜ್ ರಜೆ ಹಿಕ್ಕಂಡ್ ಮುಚ್ಚಕ ಮನಿ ಕಂಡಿದ್ದ. ನಿನ್ ಕಂಡ್ರೆ 10 ರೂಪಾಯಿ ರಾಕಿ 8 ಅಣ್ಣ ರಾಕಿ ಅಂದಳಿ ಬಿಸ್ನೆಸ್ ಮಾತಾಡ್ತೆ. ನಿಜವಾಗಿ ರಾಕಿ ಹಬ್ಬದ ಮರ್ಯಾದೆ ತೆಗಿತಿದ್ರಿ ಮಾರ ನೀವು. ರಕ್ಷಾಬಂಧನ ಅಂದ್ರೆ ಎಂತ? ಅಣ್ಣ ತಂಗಿ ಇಲ್ಲ ಅಕ್ಕ ತಮ್ಮನ್ ಬಾಂಧವ್ಯ ಎಂಬುದು ಯಾವತ್ತೂ ಗಟ್ಟಿಯಾಗಿರ್ಲಿ, ತಂಗಿಗೆ ಅಣ್ಣ ಯಾವಾಗ್ಲೂ ರಕ್ಷೆ ಆಗಿರ್ಲಿ ಅಂದಳಿ. ನಿಮ್ಮಂತ ಓದನ್ ಬಿಸ್ನೆಸ್ ಮಾಡ್ಕೊಂಡಿರಿ, ನಮ್ ಕಾಲ್ದಂಗೆಲ್ಲ ಹಿಂಗಿರಲ್ಲ ಮಾರ.
1: ಸಾರಿ ಅಪ್ಪಯ್ಯ.
2: ಇರ್ಲಿ ಬಿಡ, ನಿಂಗ್ ರಾಕಿ ಅಲ್ದ ತಕ ಬತ್ತಿದ್ದಾಳೆ.
1: ಹಾ ಹಾ ಅಪ್ಪಯ್ಯ, ಪಕ್ಕದ ಮನೆ ನಿರ್ಮಲ ಆಂಟಿ ನಿಮ್ಗೆ ರಾಕಿ ಕಟ್ಕಂದಳಿ ಬೆಳಗ್ಗೆ 6 ಗಂಟೆಯಿಂದ ಕಾಯ್ತಿದ್ರು, ಒಂಚೂರು ಆಚೆಗೆ ಹೋಗಿ ಬನ್ನಿ. ಅಲ್ಲ
2: ಎಂತ ನಿರ್ಮಲ ಆಂಟಿ ನಂಗ್ ರಾಕಿ ಕಟ್ಟುದ? ಸುಮ್ಮನೆ ನಂಗೆ 60 ವರ್ಷ ಆದ್ದಲ್ದೇಣ, 60 ವರ್ಷ ಆದ್ಮೇಲೆ ರಾಕಿ ಕಟ್ಸ್ಕಂತ್ರ? ನಿಂಗೆ ಅಷ್ಟು ಗೊತ್ತಿಲ್ಲ ಹಂಗಾರೆ, ಹೋಗ ಹೋಗೈತೆ.
1: ಏ ಬೊಬ್ಬರ್ಯಾ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಸ್ಕೂಲ್ ಬಿ ಎಡ್ರಿ ಹಿಡ್ಕ ಶೇಳದಿ ಅಂದ್ರ ಮಗನೇ ಬೆನ್ನ ಬರಿ ಬೆಳಕ ನಡಿಯಲ್ ಶಾಲಿಗೆ ಆಚಿ ಮನಿ ವೈಭವನ್ ಗಂಡ ಕಾಣಲ್ಲ ನಿನ್ ಕ್ಲಾಸೇ ಅಲ್ದೆ ಅವ ನಿನ್ ಕಡೆಗೆ ನರ್ತನವ ಆಗ ನಿನ್ ಕಾಲಡಿ ನುಗುಳ ಸ್ವಲ್ಪ ಬುದ್ಧಿಯವರು ಬತ್ತ ಕಾಂಬ
1: ಹೋಯ್ ಹೋಯ್ ಹೋಯ್ ಲಕ್ಷ್ಮಣನ ಯೋ ಇಡೀ ದಿನ ಆ ಗಂಡಿಗೆ ಹೊಡೋದು ಒಂದೇ ಕೆಲಸ ನಿಮ್ಗೆ ನಿಮಗೆ ಯಾಕೆ ಮಕ್ಕಳ ಮರಿ ಮರ್ರೆ ಆ ಗಂಡಿ ಎಂತ ಮಾಡ್ತೀಗ
0: ಎಂತ ಮಾಡ್ನ ಅವನಿಗೆ ಶಾಲಿ ಹೋಪಕ್ಕೆ ರಿಕ್ಷಾ ಬೇಕಮ್ರ ಎರಡು ಹೆಜ್ಜೆ ನಡೆದ್ರೆ ಶಾಲಿ ಬತ್ತ ಇಲ್ಲಿಂದ ಇಲ್ಲಿ ನೆಡು ಕೆಡಿ ಅವನಿಗೆ ಕೇಂದ್ರೆ ಶಾಲಿ ಚೀಲ ಬಾದಿ ಹಂಡ ಪುಸ್ತಕ ಸುಮಾರಿತ್ತಂತ

0: ನಾವೆಲ್ಲ ಶಾಲಿಗೆ ಹೊಪತಿ ಹಿಂಗಲ್ಲ ಹೊರಮೈಕ ಮಾಡ್ಲಿಲ್ಲ ಮರ್ರೆ. ಗಾಳಿ ಮಳಿ ಕಾಣದೆ ಹೊಳಿ ತೋಡಂಗಲ್ಲ ಈಚ್ಕಂಡ ಹಾಡಿ ಗುಡ್ಡಿ ಎಲ್ಲ ಹತ್ತಿ ಇಳ್ದ.
1: ಆ ಗಂಡಿನ ಸುಳ್ಳ್ಯಾಕ ಹೇಳ್ತ್ರಿ ಮರ್ರೆ? ಶಾಲಿಗೆ ಒಪ್ಪು ಬದ್ಲು ಎಲ್ಲ ಗೋಯ್ ಮರ ಇತ್ತು, ಎಲ್ಲ ಮೈನ್ ಮರ ಇತ್ತು, ಎಲ್ಲ ಕೋಳಿ ಪಡಿ ಇತ್ತು ಅಂದೇಳಿ ಊರ ಮೇಲೆ ಬಳಕ ತಿರ್ಗದಲ್ದ ನೀವು. ಆ ಸುಶೀಲಕ್ಕನ ಮನೆಗೆ ಹೆಲ್ಸಿರಣ್ ಕೋದಕ್ ಹೋಯಿ ಅವಳು ಕತ್ತಿ ಬಿಸಾಡಿ ಅದು ನಿಮ್ ಗ್ವಾಂಜಿಡಿ ಮೇಲೆ ಬಿದ್ದ ರಕ್ತ ಬಂದ.
0: ಸುಮ್ನೆ ಸುಮ್ನೆ ಮರೆ, ಮಕ್ಕಳ ಮರಿ ಎದಿರಲ್ಲ.
1: ಅದಿರ್ಲಿ, ಆಗಳೆಂತದ್ದು ಆಚೆ ಮನೆ ಗಂಡಿನ ಕಾಲಡಿ ನುಗುಳಂದಲ್ಲಿ ಹೇಳ್ತಿದ್ದೀರಲ್ಲ, ಅದು ದೊಡ್ಡ ತಪ್ಪು. ಯಾವತ್ತು ಒಬ್ಬರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡೋಕಾಗ. ಐದು ಬೆರಡು ಒಂದೇ ತರ ಇರುತ್ತೆ ಹೇಳಿ, ಮಕ್ಕಳೊಟ್ಟಿಗೆ ಮಕ್ಕಳ ತರ ಇಪ್ಪು ಕಲೀನಿ.
0: ಆಯ್ತು ಮಾರ್ರೆ. ಅದಿರ್ಲಿ, ನೀವೇನ್ ಬೆಳಿಗ್ ಬೆಳಿಗ್ಗೆ ಈ ಬದಿ ಬಂದಿರಿ?
1: ಹೌದಾ, ನಿಮ್ಮನೆ ಗಂಡರು ರಿಕ್ಷಾ ಬೇಕಂತ, ನಮ್ಮನೆ ಗಂಡಿ ಹೆಲಿಕಾಪ್ಟರ್ ಬೇಕಂಬ್ರಿ. ಶಾಲಿಗೆ ಒಬ್ಬಗೆ ದ್ವಾಸಿ ಸೇಡ್ಕತ್ತಾಗ ಸಮಾ ಕೊಟ್ಟಿಗೆ ಶಾಲೆ ಬಿಟ್ಟು ಬಂದಿ.
0: ಏ ಬೊಬ್ಬಾರ್ಯಾ,

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಹೋಯ್ ಹೋಯ್ ಲಕ್ಷ್ಮಣ್ಣ, ಹೊಡಿಬಿಡಿ ಮರ್ರೆ. ಶೆ, ಎಂತ ಮಾಡ್ತಿದ್ರಿ ಮರ್ರೆ? ಪಾಪ ಆ ಮಗಿಗೆ ಆ ನಮ್ನಿ ಹೊಡಿತ್ರಿ, ಹಳ್ಳಿ ಚಪ್ಪಿ ಬಿದ್ದು ಸತ್ಗಿ ತೋರೆ ಎಂತ ಮಾಡ್ತೀರಿ? ಎಂತ ಜೈಲಿಗೆ ಹೋಗಿ ಕೂಕೊಂಡ್ಕ ಮಗಿತ್ತ ನಿಮ್ಗೆ?
1: ಇಂತ ಮಕ್ಕಳೊಟ್ಟಿಗೆ ಇಪ್ಪು ಬದ್ಲು ಜೈಲಿಗೆ ಹೋಗದೇ ಒಳ್ಳೇದು.
0: ಅಂತದ್ ಎಂತ ಮಾಡ್ತು ಮರ್ರೆ ಆ ಮಗು?
2: ಎಂತ ಮಾಡ್ನ, ಈ ಮಂಗ ತಿಂದದ್ದು ಉಂಡದ್ದು ಮನಿಕಣದ ಪೂರಾ ತೆಗ್ದು ಮೊಬೈಲ್ ಹಾಕುದು.
0: ಅಂದ್ರೆ
2: ಈ ಗಂಡ ಅದೆಂತದ್ದು ಯೂಟ್ಯೂಬ್ ಇತ್ತಲ್ಲ, ಅದಕ್ಕೂ ವಿಡಿಯೋ ಮಾಡಿ ಮಾಡಿ ಹಾಕುದು ಮರ್ರೆ.
0: ಅಯ್ಯೋ, ಒಳ್ಳೆ ವಿಷಯ ಅಲ್ಲ ಮರ್ರೆ ಅದ ಲಕ್ಷ್ಮಣ. ಅದ್ರಂಗೆ ತುಂಬಾ ಜನ ಕಂಡ್ರೆ ದುಡ್ಡು ಬತ್ತಮ್ರ.
2: ತುಂಬಾ ಜನ ಕಂಡ್ರೆ ಮಾತ್ರ ಇದು ಹಾಕು ವಿಡಿಯೋ ಕಾಂಬುದು. ಇದ್ರ ಕಣಂಗೆ ಹೋಗಿಲ್ದಿದ್ದ ಇದ್ದು ಅಲ್ಲ ಇದ್ರ ಫ್ರೆಂಡ್ಸ್ ಅವು ಮಾತ್ರ.
0: ಅದಿರ್ಲಿ, ಈಗ ಹೊರದ್ದೆಂದಕ್ಕೆ?
2: ಈ ಗಂಡ ಅಬ್ಬಯ್ಯ ಶಾಲೆಗೆ ಝೂಗೆ ಕರ್ಕೊಂಡ ಹತ್ರ ಒಂದ್ 500 ರೂಪಾಯಿ ಕೊಡಿ ಅಂತ ಕೇಂಡ. ನಾನ್ ಅದ್ಕೆ ಪ್ರಾಣಿನ್ ಕಾಂಬು ಝೂಗೆ ಅಂತ ಖಾತೆ ಗಡ ಕನ್ನಡಿ ಎದುರು ನೀನೆ ನಿತ್ಕೋ ಫ್ರೀ ಆಯ್ ಕಾಣ್ಲಕ್ ಅಂದಿ. ಆ ಸಿಟ್ಟಿಗೆ ಆಗಂಡಿ ಎಂತ ಮಾಡಕ್ ಗೊತ್ತಿತೆ? ಮೊನ್ನೆ ಬೆಳಿಗ್ಗೆ ಮುಂಚೆ ದನಿನ್ ಕೊಟ್ಟು ಕೊಯ್ದಿ ಮಾರ್ರೆ. ಈ ಗಂಡ ಅದನ್ನು ವಿಡಿಯೋ ಮಾಡ್ಕಂಡ ದನ ಕರುಗಳ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತಿದೆ ಒಂದ್ ಹೇಳಿ ಬರ್ದು ಯೂಟ್ಯೂಬ್ ಹಾಕಿತೆ. ಈಗ ಆ ಚಿಚಿ ಮನೆಯವರೆಲ್ಲ ನನ್ ಕಣ್ಕನ್ ಹೇಗೆ ಹೇಳ್ತಿದ್ರು ಮಾರ್ರೆ.
0: ಈ ಮಕ್ಕಳ ಕೈ ಮೊಬೈಲ್ ಸಿಕ್ಕೋದೊಂದ ಇಲ್ಲ ಕಾಣಿ.
2: ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಮಕ್ಕಳಿಗೆ ಮೊಬೈಲ್ ತೆಗಿಸಿ ಕೊಟ್ಟಿ ಮಾರ್ರೆ. ಈಗ ಕಂಡ್ರೆ ಆ ಮಕ್ಕಳು ಓದೋದೊಂದ್ ಬಿಟ್ಟರೆ ಮೊಬೈಲ್ ಬೇರೆ ಎಲ್ಲ ಮಾಡ್ತೋ ಮಾರ್ರೆ. ಕೇಳ್ರೆ ಟೀಚರ್ ವಾಟ್ಸ್ಆಪ್ ಗ್ರೂಪ್ ಮೆಸೇಜ್ ಹಾಕಿರ ಅಂತ. ಅಲ್ಲ, ನಾವಲ್ಲ ಶಾಲೆಗೆ ಹೋಗಿ ಹಿಂಗಿದ್ದೀತೆ?
0: ಇಲ್ಲಿ ಕಾಣಿ ಲಕ್ಷ್ಮಣ, ಮೊಬೈಲ್ ಯೂಸ್ ಮಾಡೋದು ತಪ್ಪಲ್ಲ, ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ರೆ ಮಾತ್ರ ಒಳ್ಳೇದು. ಅತಿ ಯಾರೇ ಅಮೃತ ವಿಷ ತಂತ್ರ ಕಾಣಿ, ಹಾಗೆ ಯಾವುದು ಅತಿ ಅಪ್ಪಗಾಗಷ್ಟೇ.
2: ಅದು ಹೌದು ಶಂಕರಣ್ಣ.
0: ಹೋಯ್ ಅದು ಇಲ್ಲಿ ಇಲ್ಲ ಕಾಣಿ, ನಿಮ್ಮ ಮಗ ನೀವು ಹೊಡೆದ್ ವಿಡಿಯೋ ಮಾಡಿ ಮಗನ ಮೇಲೆ ಅಪ್ಪನಿಂದ ಹಲ್ಲೆ ಅಂತ ಹೇಳಿ ಯೂಟ್ಯೂಬಿಗೆ ಹಾಕಿದ.
2: ಏ ಬೊಬ್ಬರ್ಯಾ,
3: ನೀವು ಹೋಗ್ಲಿ ಮಾತಾ.

ಪ್ರತಿ ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಬಲಣ್ಣ, ಕೈಗೆ ಈ ನಮನಿ ಬ್ಯಾಂಡೇಜ್ ಹಾಕೊಂಡಿರಿ.
1: ಯೋ ಮತ್ತೆಂತಲ್ಲ ಲಕ್ಷ್ಮಣಣ್ಣ, ನಿನ್ನೆ ಹೊಗೆ ಮೀನು ಡುಕ್ಕ ಹೊದ್ ಮಾರ್ರೆ, ಮೀನ್ ಸಿಕ್ತಂದಳೆ ಗೆದ್ದಿ ಹಾರದ್ ಮಾರ್ರೆ. ಆ ಕತ್ಲೆ ಮೀನಿ ಕೈ ಹಾಕೋ ಬದ್ದು ಗ್ಲಾಸ್ ಬಾಟ್ಲಿ ಕೈ ಹಾಕಿ ಒತ್ತಿಡದೆ ಕೈ ಕೊಯ್ಕ ಹೋಯ್ತು ಮಾರ್ರೆ.
2: ಅಯ್ಯೋ ದೇವ್ರೆ, ಅಲ್ಲ ಮಾರ್ರೆ, ಕೂಡೋದಂದ್ರೆ ಎಲ್ಲಿವರೆಗೆ? ಮೀನಿಗೂ ಬಾಟ್ಲಿಗೂ ವ್ಯತ್ಯಾಸ ಗೊತ್ತಿದ್ದ ಅಷ್ಟು ಕುಡುದಾ? ಯಾರಿಗ್ ಗೊತ್ತ, ಬಾಟ್ಲಿ ಅಂದೇಳಿ ಗೊತ್ತಿದ್ದೆ ಕೈ ಹಾಕ್ರೇನು, ಕುಡುಕ್ ಒಂಚೂರ್ ಸಿಕ್ಕತ್ತ ಅಂದೇಳಿ.
1: ಮನ್ಸ್ರ ಜಾತಿಯ ಮಾರ ನೀನ,
2: ಅದು ಜರಿಲಿ ಮಾರ್ರೆ, ಮೀನ್ ಗಿನ್ ಸಿಕ್ತಾ?
1: ಯೋ ಆ ಕತಿ ಇನ್ನೂ ಗಮ್ಮತ್ತಿತ್ತು ಮಾರ್ರೆ, ದೊಡ್ಡದೊಂದು ಮುಡನ್ ಮೀನ್ ಸಿಕ್ಕದ್ದ. ಕೈ ಹಾಕೋಕು ಹೊಡ್ಕತ್ತೇನ್ ಬೇಡ, ಏನಿಲ್ಲ ಅಂದ್ರೂ ಸರಾಸರಿ ಒಂದು 5 ಕೆಜಿ ಇತ್ತು ಮಾರ್ರೆ.
2: ಹೌದಾ, ಚಾನ್ಸ್ ಹೊಡೆದ್ರೆ ಅಲ್ಲ ಮಾರ್ರೆ, ಎಂತ ಪದಾರ್ಥ ಮಾಡ್ರೆ ಫ್ರೈ ಮಾಡ್ರೆ?
1: ಪೂರ್ತಿ ಕೇಳ ಮಾರ್ರೆ, ಮೀನನ್ನ ಹಿಡ್ಕ ಚೀಲಕ್ ಹಾಕದೌದ್ ಮಾರ್ರೆ, ಮನೆ ಬಂದ್ ಕಣ್ಣಂಗ್ ಚೀಲ ಸೋರಿತೆ.
0: ಅದು ಮೀನ್ ಅಲ್ಲ ಮಾರ್ರೆ, ಹೈನ್ಸರ್ ಅವ್.
1: ಅದು ನಮ್ಮ ಸುರೇಶಣ್ಣನ ಪಂಜಿ ಒಳಗ್ ಹೋಯ್ ಮಾರ, ಅವಸ್ಥೆ ಕಂಡ್ರ ಬೇಡ.
2: ನಿಮ್ ಕತ್ತಿ ಒಳ್ಳೆ ಲಾಯಕ್ ಇತ್ತು ಮಾರ್ರೆ.
1: ನಮ್ ಕತ್ತಿ ಇರ್ಲಿ ಮಾರೆ, ಗೆದ್ದಿ ಕತ್ತಿ ಅಂತದ, ನ್ಯಾರಿ ಬಂದದ್ದೇ ಬಂದದ್ ಮಾರೆ, ರೋಡಲ್ಲಿ ಪ್ಲಾಸ್ಟಿಕ್ ಪೂರ ಬಳಕ ಗೆದ್ದಿ ಬದಿ ಬಂದಿತ್ತು.
0: ಅಲ್ಲ ಅದನ್ನ ಎಂತ ಮಾಡುದ?
2: ಎಂತ ಮಾಡುದ, ಪಂಚಾಯ್ತಿಗೆ ಹೋಗಿ ಕಂಪ್ಲೇಂಟ್ ಮಾಡುದು.
1: ಅವ್ರಿಗೆ ಈಗ ಹೇಳಿ ಎಂತ ಪ್ರಯೋಜನ ಇಲ್ಲ. ಪಾಪ ಅವ್ರು ಎಂತ ಮಾಡ್ತಾರೆ, ಈ ಜನಗಳಿಗೆ ಬುದ್ಧಿ ಇಲ್ಲ, ತಿಂಬುದು ಉಂಬುದು ರೋಡ್ ಮೇಲೆ ಬಿಸಾಕಿ ಹೋಗುದು. ಒಂದು ಪ್ಲಾಸ್ಟಿಕ್ ನ ಹೇಗೆ ವಿಲೇವಾರಿ ಮಾಡ್ಕೊಂಡಲ್ಲಿ ಗೊತ್ತಿಲ್ಲ ಮಾರ ಅವರಿಗೆ. ಹಳಿಯರ್ ಮಳೆಯರ್ ಹಿಂಗ್ ಮಾಡುದಿಲ್ಲ, ಈ ಶಾಲೆಗೆ ಹೋಗಿ ಕಲ್ತರೆ ಹಿಂಗೆಲ್ಲ ಮಾಡುದು.
2: ಹೌದು, ಅದೊಂದು ಸತ್ಯ ಮಾತಾಡ್ರಿ ಕಾಣಿ. ಎಜುಕೇಟೆಡ್ ಅಂದ್ರೆ ಬರೀ ಮಾರ್ಕ್ ತೆಗ್ದು ದೊಡ್ಡ ದೊಡ್ಡ ಕಂಪ್ನಿಗೆಲ್ಲ ಹೋಗಿ ಒಳ್ಳೆ ಬಟ್ಟಿ ಹೈಕಂಡ್ ಇಂಗ್ಲಿಷ್ ಅಲ್ಲಿ ಟಸು ಪುಸು ಮಾತಾಡೋರಲ್ಲ. ನಿಜವಾದ ಎಜುಕೇಟೆಡ್ ಅಂದ್ರೆ ಸಮಾಜದ ಒಳ್ಳೇದನ್ನ ಕಂಡ್ಕೊಂಡ ಈ ದೇಶಕ್ಕೆ ಒಳ್ಳೆ ಪ್ರಜೆ ಇಪ್ಪರ್.
0: ಅದಿರ್ಲಿ, ನೀನಿಗ ಎಲ್ಲಿಗೆ ಹೋಗಿ ಬರ್ತಿದ್ದೆ?
2: ನಾನ ನನ್ನೊಂದು ಹಳಿ ರೈನ್ ಕೋಟ್ ಹೊರದೋಯ್ತು ಮಾರ್ರೆ, ಅದೊಂದು ಇಲ್ಲ ಹಳಿ ಬದಿ ಬಿಸಾಡಿ ಬಂದಿ.
1: ಏ ಬೊಬ್ಬರ್ಯಾ.
3: ಹೇಳ್ತಾ

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಏನ್ ಶಂಕರಣ್ಣ, ಕಣ್ಣೆಲ್ಲ ಕೆಂಪ್ ಕೆಂಪಾಯ್ತ? ರಾತ್ರಿ ಇಲ್ಲ ನಿದ್ರಿ ಇಲ್ಲ ಕಾಂತಲ, ಎಂತ ಆಟಕ್ಕೆ ಹೋಯ್ರಿಯಾ?
1: ಆಟಕ್ಕಲ್ಲ ಮಾರೆ, ಆ ಕೆರೆ ಮನೆ ಪ್ರಕಾಶ್ ನಗಂಡಿನ ತಂಗಿ ಮುದ್ರಿಗೆಲ್ಲ ಮರ ನಿನ್ನೆ
0: ಅಲ್ಲಿಗೆ ಹೋದ್.
2: ಹೋ, ಹಂಗ ನಿನ್ನೆ ನಿಮ್ಮ ಮನೆ ವಾರಿ ಕಿಚ್ಚೋಟ್ಲೇಕ ಅಂತಲ್ಲ.
1: ಸಾಕ್ ಸುಮ್ನೇರ, ಏನ್ ಮನಿ ಮಂದಿ ಎಲ್ಲ ಹೋಗ್ ನಮ್ಮನೆ ಹುಟ್ಟು ಅನ್ನೋದು?
0: ಯಾರಲ್ಲ ಹಾರಿ ಮತ್ತೆ?
1: ನಾನೊಬ್ಬ ಹೊಯ್ಕೊಂಡಿದ್ದೀನ ಫಸ್ಟ್ ಗೆ ಹೆಣ್ತಿ. ಹೋಯ್, ಕೌಲ್ ಹುಟ್ಟು ಉಣದೆ ಸುಮಾರು ದಿನ ಆಯ್ತು ಮಾರ್ರೆ. ಮಳೆಗಾಲದಂಗೆ ಒಂದ್ ಸೌಂಡ್ ಕೂಳ್ ಜಾತಿ ಸೇರತ್. ನಾನು ಬಬ್ದ ಅಕ್ಕೇನ ಹಂಗಾರ ಬಾ ಅಂದಿ. ಮಗಳ ಅಪ್ಪಯ್ಯ ನಂಗ್ ಮದ್ರಿಗೆ ಹಾಕು ಬಪ್ಪ ಕೇಳಿ. ಅದ್ರಲ್ಲಿ ಅವಳು ಬಂದಳ. ಮಗ, ನನ್ನೊಬ್ಬನ್ ಬಿಟ್ಟಿಗೆ ಹತ್ರ ಕೇಂದ, ಅವನು ಬಂದ. ನಮ್ಮ ಅಪ್ಪಯ್ಯ ಅಬ್ಬಿನ ಇಬ್ಬರನ್ನೇ ಬಿಡುಕಾತನ, ಹಳಿಯರ್ ಬೇರೆ, ಅವರನ್ನು ಕರ್ಕೊಂಡು ಹೋಯ್ ಬಂದ.
0: ಹಂಗಾರ ಮನೆ ಯಾರಲ್ಲ ಉಳಿದ್ರ?
1: ಮನೆ ಗುಂಡೊಬ್ಬ ಉಳಿದ್ನ.
0: ಅದು ಯಾರ?
1: ಅದ ನಮ್ಮನಿ ನಾಯ.
3: ಅದನ್ನೊಂದು ಯಂತ ಬಿಟ್ಟಿಗೆ ಹಾದ ಮಾರ್ರೆ, ಅದನ್ನು ಕರ್ಕೊಂಡು ಹೋಗಿತ್ತ?
1: ಅದನ್ನು ಆಲೋಚನೆ ಮಾಡ್ನ. ಆರೆ ಆ ಗೌಜ್ ಗದ್ಲಕ್ಕೆ ಅದ್ರಲ್ಲಿ ನಿಲ್ಲುದಿಲ್ಲ, ಇಲ್ದಿರೆ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಿ.
3: ಗೌಜ್ ಅಂಬಕ್ಕೂ ನೆನ್ಪಾಯ್ತು ಮಾರ್ರೆ, ಅವ್ರ ಮನೆಗೆ ಹೋಗಿ ಎಂತ ಡಿಜೆ ಹಾಕದ್ ಮಾರ್ರೆ. ರಾತ್ರಿಡೀ ನಿದ್ರೆ ಇಲ್ಲ, ನಮ್ದಾರು ಅಡಿಲ್ಲ, ಹೊಟ್ಟೆಗಿದ್ದ ದನಗಳು ಕುಂಚೆಟ್ ಹಾರ್ತು. ಇವುಗಳು ಶೋಕಿ ಆಚರಣೆಯಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಯ್ತಿದ್ ಗೊತ್ತಾ? ಈ ಪ್ರಕೃತಿಗೆ ಒಳ್ಳೆ ಬಾರ್ದಿದ್ರು ತೊಂದ್ರೆ ಇಲ್ಲ, ಆದ್ರೆ ಹಾಳು ಮಾಡುಕಾಗ. ಈ ಮನ್ಸ್ರಿ ಏಗಳಿ ಬುದ್ಧಿ ಬತ್ತೋ ಏನೋ, ಅಷ್ಟಕ್ಕೂ ಈ ಡಿಜೆ ಹಾಕಿ ಗೌಜ್ ಮಾಡುದು ನಮ್ ಸಂಸ್ಕೃತಿಯೇ ಅಲ್ಲ. ಇದನ್ನ ಇಲ್ದೆ ಫಂಕ್ಷನ್ ಮಾಡುಕೆ ಆತಿಲ್ಲ ಹಂಗಾರೆ. ಅದಿರ್ಲಿ, ನೀವೆಲ್ಲಿ ಹೊರಟದೀಗ?
1: ನಾನ ಅದೇ ನಿನ್ನೆ ಮದ್ರಿಗೆ ಆಯ್ತಲ್ಲ ಮಾರ್ರೆ, ಅವಳು ಮದಿ ಇವತ್ತೆ ಅಲ್ಲಿಗೆ ಹೊರಟೆ.
0: ಒಬ್ಬರೇ?
1: ಇಲ್ಲೇ ಮನೆ ಗುಂಡೊಬ್ಬ ಇದ್ದಷ್ಟೇ.
4: ಏ ಬೊಬ್ಬರಿಯಾ?
5: ಹೇಳ್ತಾ

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ.

0: वो मैं तो नहीं हूँ पर आप हैं। अब छोड़िए भी पीछा के फुर्सत नहीं मुझे, अब छोड़िए भी पीछा के फुर्सत नहीं मुझे। ऐ जाने मन की भी से अदावत नहीं मुझे, ऐ जाने मन की भी से अदावत नहीं मुझे। कहता हूँ सच से झूठ की,
1: ಈ ಕೋಳಿ ಗೆಂಡಿ ಕಿಚ್ಚುಡುಕೆ ಯೂಕೊನ್ ಸಾವು ಬತ್ತಿಲತೆ.
2: ಕೂದ್ಲು ಹಣ್ಣಾದರಿಗೆ ಸಾವು ಬತ್ತಿಲ್ಲ, ಇನ್ನೌಕ್ ಬತ್ತ ಮಾಯ.
1: ಇದೆಂತ ನಂಗೆ ತಾಚಿ ಹೇಳದ್ದ?
2: ಅಯ್ಯೋ ಅಯ್ಯೋ, ನಾನ್ ನಿಮ್ಗೆ ಹಾಂಗೆಲ್ಲ ಹೇಳ್ತ ಮಾಯ, ಬಿಡ್ತಾನಿ.
1: ಅಯ್ಯಯ್ಯೋ ನಿನ್ನ ಹೊರ್ಮೈಕ್ವೆ, ಇದು ಒಂದ್ ಕಿಚ್ಚಿಡದ್ ಕೂದ್ಲು, ಒಂದ್ ತಲೆ ನಿಲ್ಲುದಿಲ್ಲಪ್ಪ, ಪೂರ ಉದ್ರಿ ಹತ್ತ.
2: ಈ ಹೆಂಗ್ ಇಷ್ಟ ವರ್ಷ ಜೀವಿದ್ದೇ ಹೆಚ್ಚ ಆ ಹಣ್ಣದ್ ಕೂದ್ಲಿರುತ್ತ? ಹಳ್ತಿನ ಕಾಲದಾಗೆ ಕೂದ್ಲಿನ ಜಾಪಸಾನ ಹೆಂಗ್ಸಿಗೆ.
1: ಎಂತಂದೆ?
2: ಹಾ ಎಂತ ಇಲ್ಲ ಮಾಯ, ಕೂದ್ಲೆಲ್ಲ ಒಟ್ಟಾಕಿ ಬೆಚ್ಕಣಿ ಪಾತ್ರ ಕೊಡ್ತರಂತ ಹೇಳದ್. ಅಲ್ಲಿ ವಲಿ ದಂಡಿ ಮೇಲೆ ಕೂಳ್ ಹಾಕಿ ಇಟ್ಟಿದೆ, ಉಣಿಯಕ್ಕ
1: ನೀ ಎಲ್ಲಿ ವಾತೆ?
2: ಅಯ್ಯಯ್ಯ ಹಿಂಗ್ಸೆ, ಎಲ್ಲಿಗಾರು ಹಾಪತ್ತಿ ಎಲ್ಲಿಗಂದಳಿ ಕೇಂತ್ರ. ನಾನ ಜಲ್ಜನ್ ಮನೆಗೆ ವಾತೆ, ತೊಟ್ಲಿಗೆ ಹಾಕುದಂಬ್ರಿ ಇವತ್ತ.
1: ಎಂತ ಜಲ್ಜನ್ ತೋಟ್ಲಿಗೆ ಹಾಕುದಾ? ತೋಟ್ಲು ಇಸ್ಕ ಬೀಳುದಿಲ್ಲನಾ?
2: ಜಲ್ಜನ್ ಅಲ್ದೆ, ಜಲ್ಜನ್ ಮೊಮ್ಮಗಿನ ಮನೆಯವ್ರನ್ನೆಲ್ಲ ಕರ್ಕ ಬಾ ಅಂದಿದ.
1: ಮನೆಯವ್ರನ್ನೆಲ್ಲ ಕರ್ಕ ಬಾ ಅಂದಿದ್ದಾಳ, ಹಂಗ ನಾ ಬೇಡ್ದ.
2: ನಿಮ್ ನಡುಕತ್ತ ಹೆಂಗ್ಸೆ, ನಿಮ್ಮನ್ ಕರ್ಕೋ ಅಪ್ಪ ಪಲ್ಲಕ್ಕಿ ತರ್ಸ್ಕಷ್ಟೇನ್.
1: ನೀನ್ ಇಲ್ಲಿ ಕೂಳಾಕಿ ಕೊಟ್ಟಿಗೆ ಹೋಗ, ನಂಗಿಲ್ ಕೂಳು ಗೆಂಟ್ಲಿ ಸಿಕ್ಕಿ ಸೊತ್ತಾರು ಯಾರ ಕೇಮರಿಲ್ಲ.
2: ಅಷ್ಟೇ ಅಲ್ದ, ಹಾರ್ ಮೇಲ್ ಕಂಡ್ರಾಯ್ತ್ ಬಿಡಿ, ನೀವ್ ಉಂಡ್ರ ಮೇಲೆ ನಾಯಿಗ ಒಂದ್ ಅನ್ನ ಹಾಕ್ಯಕ್ಕ.
1: ನಂಗ್ ಕೂಳಾಗ್ತಿ ಇಲ್ಯೋ, ಆ ನಾಯಿಗೊಂದ್ ಕಮ್ಮಿ ಮಾಡ್ಬೇಡ, ನಾನ್ ನಿಂಗ್ ಮಾಯಿ ಅಪ್ಪು ಬದ್ಲ ಯಾರ್ದೋ ಮನಿ ನಾಯಿ ಹೇಳಕ್ಕಿತ್ತ.
2: ಆ ನಾಯಿ ಅಂತ ಮಾಡಿತ್ ನಿಮ್ಗೆ, ನಿಮ್ ಅದಿ ಮೇಲೆ ಹೊತ್ತಿ ಕೋಣದಿತ್ತ ಅದ? ಬೆಳಗಂದಿಲ್ಲ ಸಾಯಂಕಾಲ ಅಂದಿಲ್ಲ, ಹೊಸ್ಲು ಕಡಿನೆ ಕೂಕ ನೋರ್ಕ ತೈಕಂ ಹೇಳ್ರೆ ಹೆಚ್ಚತ್ ಮತ್ತೆ ಮನಿಗ್ ಒಳ್ಳೇದಪ್ಪದಾರು ಹ್ಯಾಂಗೆ?
1: ಹೌದಪ್ಪ, ನಿನ್ನಿಂದ ಒಳ್ಳೇದಾದಾರು ಸ್ವಲ್ಪ. ಒಳಗ್ ಚಿನ್ನ ಒದ್ಗುತ್ತೇನ್ ಬ್ಯಾಡ, ಬಪ್ಪತಿಗೆ ಇವಳ ಅಪ್ಪ ಚಿನ್ನದ ಕೊಪ್ಪರ್ಗೆ ಕಳಿಸಿ ಕೊಟ್ಟಿನಲ್ಲ.
2: ಇಲ್ಕಣಿ ಮಾಯ, ನನ್ನ ಅಪ್ಪನ ಸೂತಿಗೆ ಬರ್ಬೇಡಿ, ಹೇಳುದಿಲ್ಲ ಮತ್ತೆ.
1: ಎಂತ ಎಂತ ಹೊಡಿತಿ ನಂಗೆ ಹೊಡಿತಿಯ?
3: ಅಯ್ಯೋ
1: ನನ್ನ ಸ್ವಾಸಿ, ನನ್ನ ತಲೆ ಮೇಲೆ ಕಡು ಕಲ್ಮೋಗಿ ನೇರ್ದಳೋ, ಯಾರು ಬದಿಯೋ.
4: ಅಬ್ಬ ಎಂತೈತೆ, ನೀನು ಕೂಗತ್ಕೊಂಡು ಹೊಟ್ಟೆಂಗಿದ್ ಗಂಟಿ ಎಲ್ಲ ಬಾಲ ಎತ್ಕ ಗುಂಚಟ್ ಹಾರ್ತಿದ್ದು, ಒಂದು ಗಳಿಗೆ ಎಂತ ಆಯ್ತು ನಳಿಲ್ಲ. ಆಚೆಚಿ ಕಂಡ್ರೆ ಎಂತ ಅಂದ್ರೆ ನಿಮ್ಮಿಬ್ರದ್ದು ಒಂದ್ ರಗಳಿ ಅಂದ್ರೆ ಅಯ್ಯ.
1: ಕಾಣ್ ಮಗ, ನೀನು ಹೆಂಡ್ತಿ ನನ್ ಮ್ಯಾಳಿ ಒತ್ತು ಬತ್ತಳ.
2: ಎಂತಕ್ಕೆ ಕತ್ತಿ ತಕ ಕೊಡ್ದೆ ಅಂತ ಹೇಳಿ ಕಾಣಿ ಹೋಯ್, ನನ್ ಮಾಯಿ ಉಂಡ್ಲಿ ಅಂದಳಿ ಕೂಳ್ ಹಾಕಿ ಕೊಟ್ರೆ ನಿನ್ನ ಅಪ್ಪಿ ವರದಕ್ಷಿಣೆ ಕೊಟ್ಟಿನ, ನಿನ್ ಅಬ್ಬಿ ಮನೆಗ್ ವಾಪಸ್ ಹೋಗ್, ಇಲ್ದಿರೆ ಚುಮ್ಣೆಣ್ಣಿ ಹಾಕಿ ಬೆಂಕಿ ಹಾಕ್ತೆ ಅಂತ್ರ ನಿಮ್ ಅಬ್ಬಿ.
1: ಅಯ್ಯಯ್ಯೋ ನೀನ್ ಆಗ್ಲಿ ಹಸುವೆ, ನಾನೇ ಬಿಗಿ ಅನ್ಕೊಂಡ್ರೆ ನೀನ್ ನನ್ಕಿಂತ ಬಿಗು ಇದ್ಯಲ್ಲ.
4: ಸಾಕ್ ಸುಮ್ನಿರಿ, ಇಬ್ರು ಏನ್ ಕಮ್ಮಿ ಇಲ್ಲ, ನಾನು ಅಲ್ಲಿ ಕಡಿನಂಗ್ ನಿಂತ್ಕೊಂಡ ನೀವ್ ಇಷ್ಟೊತ್ತರಿ ಮಾತಾಡದ್ ಎಲ್ಲ ಕೇಂಡಿದಿ. ಇಲ್ ಕಾಣಬ್ಬ, ಮನಿ ಅಂದ್ರ ಮೇಲೆ ಒಂದ್ ಮತ್ ಬತ್ತ ಒಂದ್ ಮತ್ ಹೊತ್ತ ಅದನ್ನೆಲ್ಲ ನಾನ್ ಹಿಂಗ್ ಹೇಳಿಕೊಡ್ಕ ಹೆರಿ ಹೇಳ್ ನೀನು, ನಿಂಗ ಅಷ್ಟು ಗೊತ್ತಿಲ್ಲ, ಅದನ್ನೆಲ್ಲ ಸುಧಾರಾಣಿ ಮಾಡ್ಕೊಂಡ್ ಹೋಯ್ಕ.
2: ಹೋಯ್ ಅದ್ ಸುಧಾರಾಣಿ ಅಲ್ಲ, ಸುಧಾರಣೆ
4: ಸೊಡ್ ಮೇಲೆ ಬಿಡ್ತ ಕಣ್ಣಿಂಗೆ. ಇಲ್ ಕಾಣ, ನೀನ್ ತವ್ರ ಮನಿ ಬಿಟ್ಟ ಈ ಮನಿ ಬಂದಿ ಪುಕು ಸಾಕ, ಹಾಂಗೆ ಮಾಯಿನ ಹೆತ್ತಬ್ಬಿ ಕಣ ಕಣ್ಕೊಂಡ್ ಹೋಯ್ಕ. ಹಳಿಯರ ಮಕ್ಕಳು ಕಣಂಗೆ ಒಂಚೂರ್ ಚೋರಿ ಮಾಡ್ತಾರೆ, ಹಾಂಗಂದಳಿ ದಿನ ಇಡೀ ಯಾಜ ಮಾಡುದಲ್ಲ ಗುದಾಯ್ತಾ. ಇಲ್ಲಿ ಕಾಣೋ, ನನ್ನ ಹತ್ರ ಕಲ್ತದ್ ಬಿಡ್ತಿ ಹೆಣ್ತಿನ್ ಬಿಡ್ತೇ ಕೇಂಡ್ರೆ, ಹೆಣ್ತಿನಾರು ಬಿಡ್ತಿ ಕಲ್ತದ್ ಬಿಡುದಿಲ್ಲ ಅಂದ್ರೆ ಹೇಳು ಅಂದಾನ. ನೀನ್ ಹಿಂಗೆ ಚೊರಿ ಮಾಡ್ತಾ ಕೇಂಡ್ರೆ ಇನ್ನೊಂದ್ ಮದಿ ಆಯ್ಕತ್ ಕಾಣ.
2: ಏ ಬಬ್ಬರ್ಯಾ,
5: ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೋ.

0: ಕನ್ನಡಿ ಜಾಬ್ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು, ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು, ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕಾರ ಕಾಣಿ, ಅಲ್ಲಲ್ಲ ಕೇಳಿ.

ಜಿರಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

ಈ ಹಾಡು ಪುರಂದರದಾಸರ ರಚನೆಯಲ್ಲಿ, ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

0: मैं हो गई पहली नजर मेरी, जिंदगी के फैसले आजमाना हूँ अगर।
1: ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ, ನಮ್ಮನಿ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ ಕನ್ಸಿಲ್ಲ? ನನ್ ಗಂಡನ್ ಸುದ್ದಿ ಬರ್ಬೇಡ, ದೇವ್ರ ಕಣಗಿದ್ ಗಂಡಸಿನ ಬಗ್ಗೆ ಮಾತಾಡಿದ್ರೆ ಒಳಗತ್ತಿಲ್ಲ ನಿಂಗೆ.
2: ಅದ್ಕೆ ನಿನ್ನ ದೇವ್ರ ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕ ಹೋಗ್ದೇನು ಅಲ್ಲ?
1: ಬಾರಿಗರು ಒಬ್ರು ಆದ್ರೆ ಆಚೆಗಾರು ಒಬ್ರಲ್ಲ, ನಿಂಗೆಂತ ಕದಲ್ಲ
2: ನಂಗೆಂತ ಕೇಳ್ರಿ?
1: ಅಯ್ಯಬ್ಬೆ, ಅಲ್ಲ ಹೆಂಗ್ಸ್ರೆ ನಾಚಿಕೆ ಆತಿಲ್ಲ ನಿಮ್ಗೆ? ಬೆಳ್ ಬೆಳಗ್ಗೆ ಗೆದ್ದೆ ನಿತ್ಕೋ ಇಡ್ಕಂತ್ರಿ ಅಲ್ಲ, ಕಂಡರಿ ಅಂತ ಅನ್ಕಂತಿಲ್ಲ. ಅಲ್ಲ ನಂಗೆ ಆಡ್ದಿದ್ದ ಆರು ನರ್ಮನೇರಲ್ಲ ಅಂತ ಹೇಳುದಷ್ಟೇ.
3: ಅಲ್ಲ ಗಿರ್ಜಾ, ಇಲ್ಲಿ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ, ಇವ್ಳು ಬಂದ್ ಬಿಡ್ಸ್ಲಕ್ಕ?
1: ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ, ಇವ್ಳು ಕಂಡ್ರೆ ಹಿಂಗ್ ಮಾಡ್ತಾರೆ.
2: ಹೌದ್ ಗಿರ್ಜಕ್ಕ, ಆಗ್ಲಿನ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ, ನಟ್ಟಿ ಮಾಡ್ತಿದ್ದಿತ್ತ. ಈಗ ನಟ್ಟಿಗ್ ಜನೂ ಇಲ್ಲ, ನಟ್ಟಿಯೂ ಇಲ್ಲ, ಈಗ ಎಲ್ಲದಕ್ಕೂ ಹಾಳಾದ ಮಿಷಿನ್. ನೀನೇ ಹೇಳ, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ? ಎಲ್ಲ ಜನ್ರೆ ಮಾಡ್ತಿದ್ದೀರ, ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನು ಬಡ್ ಮಾಡಿ ಹಾಕಿತ್ತು.
4: ಅದೆಂತೋ ಹೇಳ್ತಾರಲ್ಲ, ಕಲ್ತದ ಹೆಚ್ಚಾರೆ ಕಾಲ್ ಮೇಲತ್ತ. ಹೌದು, ಒಪ್ಕಂಬ, ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲಕ್ನಿಯೂ ಮುಂದೊಯ್ತು. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ, ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದ?
2: ಹೇ ಅಲ್ಕಣ, ಅದೇ ಮನಿದನು ನಮ್ಮನೆ ಅಗಡೆ ಇತ್ತಲೇ
4: ಜಲ್ಜಾ, ಅದ್ ನಿಮ್ಮನಿದನು ಅಲ್ದ?
1: ಅಯ್ಯಯ್ಯೋ ದೇವ್ರೆ, ಆ ಗಂಡಸಿನ ಹತ್ರ ದನಿನ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಂಡ್ಸ್ ಬಿಟ್ಕೋಕು ಕಣಿತಲ್ಲ.
5: ಏ ಬಬ್ಬರ್ಯಾ,

पहली नजर मेरे जिंदगी के फैसले आजमाना दो अगर

0: ಆನಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಶಂಕರಣ್ಣ, ಅದೇ ನಿಮ್ಮ ಮನೆಗೆ ಬಂದದ್ದ?
1: ಅದ ದಲ್ಲಾಳಿ ಮಾರ್ರೆ.
0: ದಲ್ಲಾಳಿಯ? ಎಂತ ಮಗನಿ ಹೆಣ್ಣು ಹುಡ್ತಿದ್ರ್ಯಾ?
1: ಅವನಿಗೆ ಕೂಳಾಕುದೇ ಹೆಚ್ಚ, ಇನ್ ಅವನು ಒಂದ್ ಕಟ್ಕ ಬಂದ್ರೆ ಇಬ್ರಿಗೂ ಧರ್ಮ ಕೂಳಾಕು, ನಂಗದೇ ಚಟುವನ.
0: ಮತ್ತೆ ದಲ್ಲಾಳಿ ಅಂತ ಬಂದದ?
1: ಅದ ಮೊನ್ನೆ ಒಂದ್ ದನಿಂದ ತಕ ಬಂದದ್ ಮಾರ್ರೆ, ಅದನ್ನ ಈಗ ಒಂದ್ ಮಾರಾಟ ಮಾಡಕ್ ಅದಕ್ಕೆ ದಲ್ಲಾಳಿನ ಕರೆದ ಒಂದ್ ಪಾರ್ಟಿ ಮಾಡಕ್ ಹೇಳಿದೆ.
0: ಅಯ್ಯೋ, ಮೊನ್ನೆ ತಂದದ್ದು ಇವತ್ ಕೊಡುದ? ಮರಲೇ ಮಾರ್ರೆ, ನಿಮ್ಗೆ ಸಾಕು ಕೇಳಿದ್ರ ಮೇಲೆ ತಂದದ್ದು ಅಂತಕ್ಕೆ?
1: ತಂದದ್ ನಾನಲ್ಲ ಮಾರ್ರೆ, ನಂಗೆ ಮೊನ್ನೆ ಮೂರ್ ದಿನ ಗಟ್ಟದ ಮೇಲೆ ಚೂರ್ ಕೆಲಸ ಇದ್ದಿತ್ತು. ಈ ನನ್ ಮಗನ ಹತ್ರ ಒಂದ್ ದನ ಇತ್ತು ಮಾರ್ರೆ, ಕಂಡ್ ಕಂಡ್ ಲೈಕ್ ಇದ್ರ ಮಾತ್ರ ಸಾಕ್ಲಕ್ಕಮ್ಮಂಗಿದ್ರೆ ತಕ ಬಾ ಅಂದಿ.
0: ಗಂಡ ಅಡಿಲ್ದೆ ಒಳ್ಳೆ ಮೈಕೆ ತುಂಬದ್ದ ನೀನೆ ತಕ ಬಂದಿತೆ?
1: ಮೈಕೆ ತುಂಬದ್ ಹೌದ, ದೆನ ಲೈಕ್ ಇದ್ದದ್ದು ಹೌದ. ಆರೆ ದನಿ ಗಬ್ಬ ಕಟ್ಟುದಿಲ್ಲ ಮಾರ್ರೆ, ಈ ನನ್ ಮಗ ದನಿನೊಟ್ಟಿಗೆ ಐದು ಜೊತೆ ಮಾತ್ರ ಹಿಡ್ಕ ಬಂದಿದ ಮಾರ್ರೆ. ಅದಕ್ಕೆ ಆದಷ್ಟು ಬೇಗ ಯಾರಿಗಾರು ಕೊಡ್ಕ.
0: ಅಲ್ಲ, ಈ ಗಬ್ಬ ಕಟ್ತಿದ್ ದನಿನ್ ಬೇರೆಯವ್ರಿಗೆ ಕೊಟ್ರೆ ಪಾಪ ಅವ್ರವ್ರು ಎಂತ ಮಾಡುದು? ಅವ್ರು ನಿಮ್ ಕಣೆಗೆ ದುಡ್ಡು ಕೊಟ್ಟು ಮೋಸ ಹೋಗ್ದ? ನೀವೊಂದ್ ಪಾರ ಸಾಕಲ್ಲ, ಎಂತ ಹಪ್ಪು ಬುದ್ಧಿ ಮಾರ್ರೆ ನಿಮ್ದ. ಛೇ, ನೀವು ನಮ್ ನೆರ್ಮನೇರನ್ನಳಿ ಹೇಳ್ಕಂಕಿ ನಾಚಿಕೆ ಅತ್ತೆ.
1: ಅಲ್ಲ ಮಾರ್ರೆ,
0: ಬೇಡ ಮಾತಾಬೇಡಿ.
1: ಅಲ್ಲ ನಾ ಹೇಳತ್ತು,
0: ಅಲ್ಲ ಬೇಡ ಮಾತಾಬೇಡಿ.
1: ಅಲ್ಲ ಮಾರ್ರೆ, ನಾ ಹೇಳ,
0: ಅಲ್ಲ ಮಾತಾಬೇಡಿ.
1: ಸಾಕು ಸುಮ್ನಿರ, ಬುದ್ಧಿ ಹೇಳೋಕೆ ಎಲ್ಲ ಮುಂದ್ ಬತ್ರಿ. ಅನುಭವಿಸರಿ ಮಾತ್ರ ಬುದ್ಧಿ ಕಷ್ಟ ಅಂತ ಅಂದೇಳಿ. ಅಲ್ಲ ಇಷ್ಟು ಮಾತಾಡ್ತಲ್ಲ, ಒಂದ್ ಕೆಲಸ ಮಾಡ, ಈ ದನ ನಿಮ್ಮನೆ ಹೊಟ್ಟೆಂಗೆ ಕೊಡ್ಕೋ, ಒಂದ್ ರೂಪಾಯಿ ಕೊಡು ಬೇಡ.
0: ಏ ಬೊಬ್ಬರಿಯಾ.

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಸೊಸೆ, ನಿನ್ ಕಣ್ಣಿಂತ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎತ್ಕ ಬಂದ್ಕ ಗೆದ್ದಿ ಕಡು ಕಟ್ಟಿಕೋರೆ, ನೀ ಬಂದ್ ಬಿಡ್ಸುದಾ? ಅಲ್ಲ ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಯಾ?
1: ಅಲ್ಲ ಹಿಂಗ್ಸೆ, ಬೀಜ ಕೊಳಿತಂದೇಳಿ ನಾನಿಂತ ನೀರ್ ಕುಡುಕತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
0: ಶಿಲ ನನ್ ಗಂಡನ್ ಸುದ್ದಿ ಬರ್ಬೇಡ, ದೇವ್ರ ಕಣ್ಣಾಗಿದ್ ಗಂಡಸಿನ ಬಗ್ಗೆ ಮಾತಾಡಿದ್ರೆ ಒಳ್ಳೇದಿಲ್ಲ ನಿಂಗೆ.
1: ಅದ್ಕೆ ನಿನ್ನ ದೇವ್ರ ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕ ಹೋಗ್ದೇನು? ಅಲ್ಲ
0: ಬಾರಿಗಾರು ಹೋಗ್ರು ಆದ್ರೆ ಆಚೆಗಾರು ಹೋಗ್ರಲ್ಲ, ನಿಂಗೆಂತ ಕದಲ್ಲ
1: ನಂಗೆಂತ ಕೇಳ್ರಿ?
2: ಅಯ್ಯಬ್ಬೆ, ಅಲ್ಲ ಹೆಂಗ್ಸ್ರೆ ನಾಚಿಕೆ ಆತಿಲ್ಲ ನಿಮ್ಗೆ? ಬೆಳ್ ಬೆಳಿಗ್ಗೆ ಗೆದ್ದೆ ನಿತ್ಕ ಉಯ್ಕಂತ್ರಿ ಅಲ್ಲ, ಕಂಡರಿ ಅಂತ ಅನ್ಕಂತಿಲ್ಲ. ಅಲ್ಲ ನಂಗೆ ಆಡ್ದಿದ್ದ ಆರು ನರ್ಮನ್ಯರಲ್ಲ ಅಂತ ಹೇಳುದಷ್ಟೇ.
0: ಅಲ್ಲ ಗಿರ್ಜ, ಇಲ್ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ, ಇವ್ಳು ಬಂದ್ ಬಿಡ್ಸ್ಲಕ್ಕ ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ, ಇವ್ಳು ಕಂಡ್ರೆ ಹಿಂಗ್ ಮಾಡ್ತಾರೆ.
1: ಹೌದ್ ಗಿರ್ಜಕ್ಕ, ಆಗ್ಲಿನ್ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ ನಟ್ಟಿ ಮಾಡ್ತಿದ್ದಿತ್ತ, ಈಗ ನಟ್ಟಿಗ್ ಜನೂ ಇಲ್ಲ ನಟ್ಟಿಯೂ ಇಲ್ಲ, ಈಗ ಎಲ್ಲದಕ್ಕೂ ಹಾಳಾದ್ ಮಿಷಿನ್. ನೀನೇ ಹೇಳ, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ ಎಲ್ಲ ಜನ್ರೆ ಮಾಡ್ತಿದ್ದೀರ, ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನು ಬಡ್ ಮಾಡಿ ಹಾಕಿತ್.
2: ಅದೆಂತೋ ಹೇಳ್ತಾರಲ್ಲ, ಕಲ್ತದ್ ಹೆಚ್ಚಾರೆ ಕಾಲ್ ಮೇಲತ್ತ. ಹೌದು, ಒಪ್ಕಂಬ, ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲತ್ನಿಯೂ ಮುಂದೊಯ್ತು. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದ?
1: ಹೇ ಅಲ್ಕಣ, ಅದೇ ಮನಿದನು ನಮ್ಮನೆ ಆಗಡೆ ಇತ್ತಲೇ.
2: ಜಲ್ಜ, ಅದ್ ನಿಮ್ಮನಿದನು ಅಲ್ದ?
0: ಅಯ್ಯಯ್ಯೋ ದೇವ್ರೆ, ಆ ಗಂಡಸಿನ ಹತ್ರ ದನಿನ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಂಡ್ಸ್ ಬಿಟ್ಕೋಕು ಕಣಿತಲ್ಲ.
3: ಏ ಬಬ್ಬರ್ಯಾ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಏನ್ ಶಂಕರಣ್ಣ, ಜರಿ ಕೊಟ್ಟಂಗೆ ಅಂತ ಹಿಡ್ಕೋ ಹತ್ತಿದ್ರಿ?
3: ಮತ್ತೆಂತಲ್ಲ ಸುರೇಶಣ್ಣ, ಮಗ ಇವತ್ತು ಬೆಂಗಳೂರಿಂದ ಊರಿಗೆ ಬಂದಿದ್ದ, ಅದಕ್ಕೆ ಮೀನ್ ತಗೋ ಹತ್ತಿದ್ದೆ.
2: ಓ, ಇವತ್ ಫುಲ್ ಗಮ್ಮತ್ ಹಂಗಾರೆ. ಆಯ್ಲಿ ಆಯ್ಲಿ.
3: ಸರಿ ಸುರೇಶಣ್ಣ, ಮತ್ತೇಗ?
2: ಹಾ ಶಂಕರಣ್ಣ.
3: ಇವಳೆ, ಏ ಇವಳೆ,
4: ಯೋ ಎಂತ ಗಣಸೆ ಗೆಂಡಿ ಕಿತ್ಕ ಬರ್ಲತ್ರಿ? ಹೋಗೂರ್ ಕರೆದ್ರೆ ಬತ್ತಿಲಿ ಹಂಗಾರ ನಾನ?
3: ಅಲ್ಲ ಮರ್ದಿ, ನಂಗ್ ಊರ್ಲುಗಂದ್ಲ ಹೇಳಿ ನೀ ಎಂತ ಆಕಾಶ್ಮಾರಿಕಾಣ ಮಾಡ್ತೆ? ತಗೋ ಇದನ್ನ ಒಳಗ್ ತಗೋಣ.
4: ಎಂತ ಇದು?
3: ನಿನ್ ಕಣ್ಣಿಗೆ ಎತ್ ಮೆಟ್ಟಿತ್ತಾನ? ಮಗ ಬಂದಿದ್ದಂದಳಿ ಮೀನ್ ಹಿಡ್ಕ ಬಂದಿದ್ದಿ, ತಗೋ.
4: ಇದನ್ ಎಂತ ಮಾಡುದ?
3: ಅದನ್ ತೊಟ್ಲಿಗೆ ಹಾಕಿ ತೂಗಿ ಮನ್ಸ.
4: ಅಲ್ದೆ ಫ್ರೈ ಮಾಡುದ, ಸಾರ್ ಮಾಡುದ?
3: ಯೋ ಎಂತಾರು ಮಾಡ್ ಮಾರತಿ, ಸುಮ್ನೆ ಗೆಂಡಿಗೆ ಎಲ್ಲಿ ಬೇಡ.
5: ಡ್ಯಾಡಿ ಡ್ಯಾಡಿ,
3: ಹ ಹೇಳ್ ಕುಟುಂಬ, ಏನ್ ಮೂರು ಮುಕ್ಕಲ್ಗಳಿಗೆ ನನ್ನನ್ನು ಉಂಟು ಮಾಡ್ಕೊಂಡದ್ದು?
5: ಡ್ಯಾಡಿ ಹಾಗಂದ್ರೇನು, ನನ್ಗೆ ಅರ್ಥ ಆಗಿಲ್ಲ.
3: ನೀನ್ ಬೆಂಗಳೂರಿಗೆ ಹೋದ್ ನಾಯಿ ಕಾಶಿಗೆ ಹೋಗಿ ಬಂದಂಗಾಯ್ತು ಮಾರ.
5: ಡ್ಯಾಡಿ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಯು ಸೇಯಿಂಗ್. ಅದಿರ್ಲಿ, ನಿಮ್ದು ಅಮ್ಮಂದು ಏನು ಬೆಳಿಗ್ ಬೆಳಿಗ್ಗೆ ಡಿಸ್ಟರ್ಬೆನ್ಸ್?
4: ಅಯ್ಯಯ್ಯೋ ಗಂಡೆ, ನೀನು ನಿನ್ ಹೋಗಿಲ್ದಿದ್ ಇಂಗ್ಲಿಸ್.
3: ಬಿಡ ಕೆಪ್ಪಿ ಹೂಗುದರ್ಸ್ತೆ ಕಣ, ಏನೊಂದ್ ಎರಡು ದಿನ ಬೆಂಗಳೂರಿಗೆ ಹೋಗಿ ಬಂದ್ರು ಕೂಡ್ಲೆ ನಿಂದ ಟಸ್ ಪುಸು ಶುರು ಆತ್ತಲ್ಲ. ಒಂದೇ ತಿಳ್ಕೊ, ನಿನ್ನ ಬೆಂಗಳೂರಿಗೆ ಕಳಿಸದ್ದ ನಾಕ್ ಅಕ್ಷರ ಕಲ್ತ ಊರಿಗೆ ಊರಿನರಿಗೆ ಒಳ್ಳೇದ್ ಮಾಡ್ಲಿ ಅಂದಳಿ, ಊರನ್ನೇ ಮರಿಲಿ ಅಂದಳಿ ಅಲ್ಲ. ಇಲ್ ಕಾಣ, ಅಬ್ಬಿ ಭಾಷೆ ನೆನ್ಬಿಡುದು ಒಂದೇ, ಹೆತ್ತಬ್ಬಿನ ಬೆನ್ನಿ ಚೂರಿ ಹಾಕುದು ಒಂದೇ. ನಿನ್ನೆ ಮೊನ್ನೆವರೆಗೆ ಮಸಿರಂಗೆ ಮೂಗಂಗೆ ಸುಂಗಳು ಹೊರ್ಸ್ಕೊಂಡು ಅಲ್ಲಿ ಮುಲ್ಲೆ ದಾನಿ ಸುಡ್ಕ ತಿಂದಿದ್ದ ನೀನೆ, ಈಗ ಇಂಗ್ಲಿಷ್ ಆರ್ಸ್ತ್ಯ? ಮಗನೇ ಇನ್ನೊಂದ್ ಸಲ ಮನಿ ಬದೆ ಕರ್ನಾಟಕ ಹಾರಿಸದ್ ಗುತ್ತಾರೆ ಗ್ವಾಂಜಡಿ ಮೇಲೆ ಗುದ್ದತಿ ಕಣ.
6: ಸಾರಿ ಡ್ಯಾಡಿ, ಐ ವಾಂಟ್ ರಿಪೀಟ್ ಇಟ್ ಅಗೇನ್.
3: ಹೋ, ಇಷ್ಟೋ ತರಿಗೆ ಹೇಳದ್ ಕೋಣನ್ ಮುಂದ್ ಕಿನ್ರಿ ಬರ್ದಂಗ ಆಯ್ತು ಮಾರ.
7: ಸುಶೀಲಕ್ಕ, ಓ ಸುಶೀಲಕ್ಕ,
3: ಇದೊಂದ್ ಬಂತ್ ಕಣ ಊರ್ ಮಾರಿ.
7: ಓ ಜಲ್ಜಾ, ಏನ್ ಈ ಬದಿ ಬಂದಿದೆ? ಎಂತ ಇಲ್ಲ, ಮನೆಗ್ ನಂಟ್ರು ಬಂದಿರ, ಚಾ ಮಾಡು ಖಾಲಿ ಇಲ್ಲ.
3: ನಿಮ್ ಮನಿದ್ಯಾನಂತ ಕಂಪ್ನಿ ಕೆಲ್ಸಕ್ ಹೋಯ್ತಾ?
7: ಇಲ್ದೆ ಸ್ತ್ರೀ ಶಕ್ತಿ ಸಂಘದ ಮೀಟಿಂಗ್ ಹೋಯ್ತಾ?

0: ಏನ್ ಲಕ್ಷ್ಮಣ್ಣ, ಎಂತದು ಹುಡ್ತಾ ಇದ್ರಿ?
1: ಅಯ್ಯೋ ನನ್ ಕತಿ ಎಂತ ಕೇಂತ್ರಿ ಶಂಕರಣ್ಣ, ನಮ್ಮನೆ ಜಕ್ಣಿ ಬರ್ರ ಇವತ್ತ.
0: ಓ ಅದ್ಕೆ ಮನೆ ತುಂಬಾ ಜನ?
1: ಹೌದು ಮಾರೆ, ಅದೇ ಜನಿನ್ ಮುಂದೆ ಮಾನ ಮರದಿ ತೆಕ್ಕಂದ ಅತ್ತೀಗ.
2: ವಾ
0: ಮಾನ ಮರದಿ ತೆಕ್ಕಂದ ಅಂತದ ಎಂತ ಇತ್ ಮಾರ್ರಿ? ಈಗ
1: ಜಕ್ಕಳಿಗೆ ಅಂದೇಳಿ ನಿನ್ನೆ ಬೆಳಿಗ್ಗೆ ಸಂತೆ ಹೋಗಿ ಎರಡು ಕೋಳಿ ತಕ ಬಂದಿದ್ದಿ ಮಾರ್ರೆ. ಸಾಯಂಕಾಲ ಹೆರ್ಗಿಗಾಕಿ ಮನೆ ಕರೆದ ಕೌಂಚ ಹಾಕಿದ್ದಿ.
0: ಈಗ ಕಾಂತಿ ಮುಂಜ ಹೈಡಿ ಎರಡು ರಾತ್ರಿ ರಾತ್ರಿ ಓಡಿ ಹೋಯ್ತು ಮಾರ್ರೆ.
1: ಅದೇ ಬೆಂಗಳೂರಿಂದ ಮಕ್ಕಳ ಮೊಮ್ಮಕ್ಕಳು ಎಲ್ಲ ಬಂದಿರ್. ಇವ ಸಾಯಂಕಾಲ ಕೋಳಿ ಕೊಯ್ಕ ಅದೇ ತಾಲಿ ಬಿಸಿ ಇಟ್ಕೊಂಡಿತ್ತು ಮಾರ್ರೆ.
2: ವಾ
0: ಹೋ ಅದ ವಿಷಯ ಒಳ್ಳೆ ಗಮ್ಮತ್ ಮಾರ್ರೆ. ನಾನು ಅದೇ ಕಂಡಿ, ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವ ತುಂಬಿ ತೊಳ್ಕತ್ತಲ್ಲ ಅಂದೇಳಿ. ಕಾಮಗ್ ಎಷ್ಟು ಲೈಕ್ ಅಲ್ಲ?
1: ಲೈಕ್ ಹೌದು ಮಾರ್ರೆ, ಎರಡು ದಿನ ಮಾತ್ರ ಲೈಕ್, ಮತ್ತದೇ ಖಾಲಿ ಖಾಲಿ. ನಾವು ಮಕ್ಕಳು ನಮ್ ತರ ಆಕಾಗನ್ ಹೇಳಿ ಶಾಲಿ ಕಲ್ಸಿ ಓದ್ಸುದ್ ಮಾರ್ರೆ. ಮಕ್ಕಳಿಗೆ ಹೋದ್ರ ಮೇಲೆ ಊರ ಕೆಲ್ಸ ಸಿಕ್ಕತ್ತಾ?
2: ಹೌದು ಇಲ್ಲ, ಊರ್ ಬಿಟ್ಟು ಹೋಯ್ತು. ಊರ್ ಬಿಟ್ಟು ಹೋದ್ ಮಕ್ಕಳಿಗೆ ಅಪ್ಪ ಅಬ್ಬಿಯು ಬೇಡ, ಊರು ಬೇಡ, ಅಲ್ಲೇ ಮದಿ ಮಕ್ಕಳು ಮನಿ ಎಲ್ಲ ಮಾಡ್ಕೊಂತ.
1: ಏನೋ ನಾವ್ ಜೀವಿತ್ ಅಂತ ಹೇಳಿ ಒಬ್ರ ಬುಕ್ ಊರ್ ಬದಿ ಬತ್ತೋ, ಅದೇ ಖುಷಿ.
2: ಅದು ಸಾಯ್ಲಿ ನಿನ್ ಕೈಗೆ ಎಂತ ಪಾತ್ರ ಅದ?
0: ಹೌದಾ, ನಿನ್ನೆ ರಾತ್ರಿ ನಮ್ಮನಿ ಕಣ್ಣಂಗ್ ಎರಡು ಕೋಳಿ ಬಂದದ್ ಮಾರ್ರೆ. ಎರಡರದ್ದು ಕಾಲ್ ಕಟ್ಕೈದಿತ್ತು ಮಾರ್ರೆ. ನಾನು ಸಿಕ್ಕದ ಚಾನ್ಸ್ ಅಂದ್ರೆ ಹಿಡ್ದು ಪದಾರ್ಥ ಮಾಡಿದಿ. ಅದೇ ನಿಮ್ಮನೆ ಚೂರು ಪದಾರ್ಥ ಕೊಡು ಅಂದಲ್ಲಿ ಪಾತ್ರಕ್ಕೆ ಹೆಕ್ಕ ಬಂದೆ.
2: ಕೋಳಿ ಹೈಡಿ ಹುಂಜುವ?
0: ಒಂದ್ ಹುಂಜ ಒಂದ್ ಹೈಡಿ.
1: ಕಣ್ಣನ ಮಗನೆ, ನಮ್ಮನೆ ಕೋಳಿ ನಮ್ ಮ್ಯಾಳಿ ತಿಪ್ಪಿ ಪದಾರ್ಥ ಮಾಡಿ ಈಗ ನಂಗೆ ತಂದು ಕೊಡ್ತೀಯ?
0: ಏ ಬೊಬ್ಬರ್ಯಾ.
3: ಹೇಳ್ತಾ

ಪ್ರತಿ ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಲಕ್ಷ್ಮಣ್ಣ, ಎಂತದು ಹುಡ್ತಾ ಇದ್ರಿ?
1: ಅಯ್ಯೋ ನನ್ ಕತಿ ಎಂತ ಕೇಂತ್ರಿ ಶಂಕರಣ್ಣ, ನಮ್ಮನೆ ಜಕ್ಣಿ ಮರ್ರೆ ಇವತ್ತ.
0: ಓ ಅದ್ಕೆ ಮನೆ ತುಂಬಾ ಜನ?
1: ಹೌದು ಮಾರೆ, ಅದೇ ಜನಿನ್ ಮುಂದೆ ಮಾನ ಮರದಿ ತೆಕ್ಕಂದ ಅತ್ತೀಗ.
2: ವಾ
0: ಮಾನ ಮರದಿ ತೆಕ್ಕಂದ, ಅಂತದೆಂತ ಇತ್ ಮರ್ರೆ ಈಗ?
1: ಜಕ್ಕಳಿಗಂದೇಳಿ ನಿನ್ನೆ ಬೆಳಿಗ್ಗೆ ಸಂತಿ ಹೋಗಿ ಎರಡು ಕೋಳಿ ತಕ ಬಂದಿದಿ ಮಾರ್ರೆ. ಸಾಯಂಕಾಲ ಹೆರ್ಗಿಗಾಕಿ ಮನೆ ಕಣದ ಕೌನ್ ಚಕ್ಕಿದ್ದಿದಿ.
0: ಈಗ ಕಾಂತಿ ಮುಂಜ ಹೈಡಿ ಎರಡು ರಾತ್ರಿ ರಾತ್ರಿ ಓಡಿ ಹೋಯ್ತು ಮಾರ್ರೆ.
1: ಅದೇ ಬೆಂಗಳೂರಿಂದ ಮಕ್ಕಳ ಮೊಮ್ಮಕ್ಕಳು ಎಲ್ಲ ಬಂದಿರ್. ಇವ ಸಾಯಂಕಾಲ ಕೋಳಿ ಕೊಯ್ಕ, ಅದೇ ತಲಿ ಬಿಸಿ ಇಟ್ಕೊಂಡಿತ್ತು ಮಾರ್ರೆ.
2: ವಾ
0: ಹೋ ಅದ ವಿಷಯ, ಒಳ್ಳೆ ಗಮ್ಮತ್ ಮಾರ್ರೆ. ನಾನು ಅದೇ ಕಂಡಿ, ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವತ್ತು ತುಂಬಿ ತೊಳ್ಕತ್ತಲ್ಲ ಅಂದೇಳಿ. ಕಾಂಬಗೆ ಎಷ್ಟು ಲೈಕ್ ಅಲ್ಲ?
1: ಲೈಕ್ ಹೌದು ಮಾರ್ರೆ, ಎರಡು ದಿನ ಮಾತ್ರ ಲೈಕ್, ಮತ್ತದೇ ಖಾಲಿ ಖಾಲಿ. ನಾವು ಮಕ್ಕಳು ನಮ್ ತರ ಆಗ್ತಾಗ ಹೇಳಿ ಶಾಲಿ ಕಲ್ಸಿ ಓದ್ಸುದ್ ಮಾರ್ರೆ. ಮಕ್ಕಳಿಗೆ ಹೋದ್ರ ಮೇಲೆ ಊರ ಕೆಲ್ಸ ಸಿಕ್ಕತ್ತಾ?
2: ಹೌದು ಇಲ್ಲ, ಊರ್ ಬಿಟ್ಟು ಹೋಯ್ತು.
1: ಊರ್ ಬಿಟ್ಟು ಹೋದ್ ಮಕ್ಕಳಿಗೆ ಅಪ್ಪ ಅಬ್ಬಿಯು ಬೇಡ, ಊರು ಬೇಡ, ಅಲ್ಲೇ ಮದಿ ಮಕ್ಕಳು ಮನಿ ಎಲ್ಲ ಮಾಡ್ಕೊಂತು. ಏನೋ ನಾವ್ ಜೀವಿತ್ ಅಂತ ಹೇಳಿ ಒಬ್ರು ಊರ್ ಬದಿ ಬತ್ತೋ, ಅದೇ ಖುಷಿ.
2: ಅದ ಸಾಯಿಲಿ ನಿನ್ ಕೈಗೆ ಎಂತ ಪಾತ್ರ ಅದ?
0: ಹೌದಾ, ನಿನ್ನೆ ರಾತ್ರಿ ನಮ್ಮನೆ ಕಣ್ಣಂಗೆ ಎರಡು ಕೋಳಿ ಬಂದದ್ ಮಾರ್ರೆ. ಎರಡರದ್ದು ಕಾಲ್ ಕಟ್ಕೈದಿತ್ತು ಮಾರ್ರೆ. ನಾನು ಸಿಕ್ಕದ ಚಾನ್ಸ್ ಅಂದ್ರೆ ಹಿಡ್ದು ಪದಾರ್ಥ ಮಾಡಿದಿ. ಅದೇ ನಿಮ್ಮನೆಗೆ ಚೂರು ಪದಾರ್ಥ ಕೊಡು ಅಂದಲ್ಲಿ ಪಾತ್ರಕ್ಕೆ ಹೆಕ್ಕ ಬಂದೆ.
2: ಕೋಳಿ ಹೈಡಿ ಹುಂಜುವ?
0: ಒಂದ್ ಹುಂಜ ಒಂದ್ ಹೈಡಿ.
1: ಕಣ್ಣನ ಮಗನೆ, ನಮ್ಮನೆ ಕೋಳಿ ನಮ್ ಮ್ಯಾಳಿ ತಿಪ್ಪಿ ಪದಾರ್ಥ ಮಾಡಿ ಈಗ ನಂಗೆ ತಂದು ಕೊಡ್ತೀಯ?
0: ಏ ಬೊಬ್ಬರಿಯ.
3: ಹೇಳ್ತಾ

0: ಕೂಲ್ ಬಿಯಡ್ರಿ ಹಿಡ್ಕ ಶಾಲದಿ ಅಂದ್ರ ಮಗನೆ ಬೆನ್ನ ಬರಿ ಬೆಳಕ ನಡಿಯಲ್ ಶಾಲಿಗೆ ಆಚಿ ಮನಿ ವೈಭವನ್ ಗಂಡು ಕಾಣಲ್ಲ. ನಿನ್ ಕ್ಲಾಸೇ ಅಲ್ದೆ ಅವ ನಿನ್ ಕಡೆಗೆ ನರ್ತನವ ಆಗ ನಿನ್ ಕಾಲಡಿ ನುಗುಳ ಸ್ವಲ್ಪ ಬುದ್ಧಿಯವರು ಬತ್ತ ಕಾಂಬ.
1: ಹೋಯ್ ಹೋಯ್ ಹೋಯ್ ಲಕ್ಷ್ಮಣ, ಯೋ ಇಡೀ ದಿನ ಆ ಗಂಡಿಗೆ ಹೊಡೋದು ಒಂದೇ ಕೆಲಸ ನಿಮ್ಗೆ, ನಿಮ್ಗೆ ಯಾಕೆ ಮಕ್ಕಳ ಮರಿ ಮರ್ರೆ? ಆ ಗಂಡಿ ಎಂತ ಮಾಡ್ತ ಈಗ?
0: ಎಂತ ಮಾಡ್ನ, ಅವನಿಗೆ ಶಾಲಿ ಹೋಪಕ್ಕೆ ರಿಕ್ಷಾ ಬೇಕಂಬ್ರ, ಎರಡು ಹೆಜ್ಜೆ ನೆಡ್ದ್ರೆ ಶಾಲಿ ಬತ್ತ, ಇಲ್ಲಿಂದ ಇಲ್ಲಿ ನೆಡು ಕೆಡಿ ಅವನಿಗೆ ಕೇಂದ್ರೆ ಶಾಲಿ ಚೀಲ ಬಾದಿ ಹಂಡ ಪುಸ್ತಕ ಸುಮಾರು ಇತ್ತಂತ, ಶಾಲಿ ಚೀಲದ ಪುಸ್ತಕ ಹಾಕ್ದೆ ಇವನ್ ಅಬ್ಬಿ ಮಾಡುದು ಒಣಕಟ್ಟಿ ಮೀನಿನ ಉಪ್ಪಿ ನೋಡಿ ಹಾಕಿ ಕಳ್ಸುಕತ್ತ.
1: ಆ ಮಗು ಕೆಂಬುದ್ರ ತಪ್ಪೆಂತ ಇತ್ತು ಮರ್ರೆ. ಅಲ್ಕಾಣಿ ಪಾಪ, ಆ ಶಾಲಿ ಚೀಲ ಹೊತ್ಕೊಂಡು ಹೋಯ್ ಹೋಯ್ ಗಂಡಿದ್ ಬೆನ್ನ ಗಾಳಿ ಮಳೆ ಸಿಕ್ಕದ್ ಬಾಳಿ ಗಿಡ ಕಣಂಗೆ ಬಗ್ಗಿ ಹೋಯ್ತು.
2: ಅಲ್ಲ ಆ ನಮ್ನಿ ಪುಸ್ತಕ ತಪ್ಪು ಕೇಳುದ ಮರ ಶಾಲೆಗೆ?
0: ತಪ್ಪು ಕೇಳ್ದೆ, ಮಕ್ಕಳು ಓದಬಾರ್ದ ಹಂಗಾರೆ?
1: ಇಲ್ಲಿ ಕಾಣಿ ಲಕ್ಷ್ಮಣಣ್ಣ, ಬರೀ ಪುಸ್ತಕದಲ್ಲಿ ಇಪ್ಪದ್ ಮಾತ್ರ ಓದಿ ಪುಸ್ತಕದ ಹುಳು ಹಾಪುಕಾಗ, ಪುಸ್ತಕದ ಪಾಠಕ್ಕಿಂತ ಮಕ್ಕಳಿಗೆ ಜೀವನ ಪಾಠ ಮುಖ್ಯ. ವಿದ್ಯೆ ಜೊತೆಗೆ ಮಕ್ಕಳಿಗೆ ಒಳ್ಳೆ ಬುದ್ಧಿನೂ ಹೇಳಿಕೊಡು. ಬೆನ್ ಗೊಂಚಿಗೆ ಹಾಕಿ ಜಪ್ಪುದಲ್ಲ.
0: ಏನೋ ಶಂಕರಣ್ಣ, ನಾವೆಲ್ಲ ಶಾಲಿ ಹೊಪತಿ ಹಿಂಗಲ್ಲ ಹೊರಮಯಕ ಮಾಡ್ಲಿಲ್ಲ ಮರ್ರೆ. ಗಾಳಿ ಮಳಿ ಕಾಣದೆ ಹೊಳಿ ತೋಡಂಗಲ್ಲ ಈಚ್ಕಂಡ ಹಾಡಿ ಗುಡ್ಡಿ ಎಲ್ಲ ಹತ್ತಿ ಇಳ್ದ.
1: ಆ ಗಂಡಿನ ಸುಳ್ಳ ಯಾಕೆ ಹೇಳ್ತೀರಿ ಮರ್ರೆ? ಶಾಲಿಗೆ ಒಪ್ಪು ಬದ್ಲು ಎಲ್ಲ ಗ್ವಾಯಿ ಮರ ಇತ್ತು, ಎಲ್ಲ ಮೈನ್ ಮರ ಇತ್ತು, ಎಲ್ಲ ಕೋಳಿ ಪಡಿ ಇತ್ತು ಅಂದೇಳಿ ಊರ್ ಮೇಲೆ ಬಳಕತಿರ್ಗದಲ್ದ ನೀವು? ಆ ಸುಶೀಲಕ್ಕನ್ ಮನೆಗೆ ಹೆಲ್ಸಿರ ಅನ್ಕೋದಕ್ ಹೋಯಿ ಅವಳು ಕತ್ತಿ ಬಿಸಾಡಿ ಅದು ನಿಮ್ ಗ್ವಾಂಜಿಡಿ ಮೇಲೆ ಬಿದ್ದ ರಕ್ತ ಬಂದ.
0: ಸುಮ್ನಿರ್ ಸುಮ್ನಿರ್ ಮರ, ಮಕ್ಕಳ ಮರಿ ಎದಿರಲ್ಲ.
1: ಅದಿರ್ಲಿ, ಆಗಳೆಂತದ್ದು ಆಚೆ ಮನೆ ಗಂಡಿನ ಕಾಲಡಿ ನುಗುಳಂದಲ್ಲಿ ಹೇಳ್ತಿದ್ದೀರಲ್ಲ, ಅದು ದೊಡ್ಡ ತಪ್ಪು. ಯಾವತ್ತು ಒಬ್ಬರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡೋಕಾಗ, ಐದು ಬೆರಳು ಒಂದೇ ತರ ಇರುತ್ತೆ ಹೇಳಿ, ಮಕ್ಕಳೊಟ್ಟಿಗೆ ಮಕ್ಕಳ ತರ ಇಪ್ಪು ಕಲೀನಿ.
0: ಆಯ್ತು ಮರ್ರೆ, ಅದರ್ಲಿ ನೀವೇನ್ ಬೆಳಿಗ್ ಬೆಳಿಗ್ಗೆ ಈ ಬದಿ ಬಂದಿರಿ?
1: ಹೌದಾ, ನಿಮ್ಮನೆ ಗಂಡರು ರಿಕ್ಷಾ ಬೇಕಂತ, ನಮ್ಮನೆ ಗಂಡಿ ಹೆಲಿಕಾಪ್ಟರ್ ಬೇಕಂಬ್ರ ಶಾಲೆಗೆ ಒಬ್ಬಗೆ ದ್ವಾಸಿ ಸೇಡ್ಕತ್ತಾಗ ಸಮಾ ಕೊಟ್ಟಿಗೆ ಶಾಲೆ ಬಿಟ್ಟಿ ಬಂದಿ.
0: ಏ ಬೊಬ್ಬರ್ಯಾ.

0: ಕೂಲ್ ಬಿಯಡ್ರಿ ಹಿಡ್ಕ ಶಿಯಾಳದಿ ಅಂದ್ರ ಮಗನೆ ಬೆನ್ನ ಬರಿ ಬೆಳಕ ನಡಿಯಲ್ ಶಾಲಿಗೆ ಆಚಿ ಮನಿ ವೈಭವನ್ ಗಂಡು ಕಾಣಲ್ಲ ನಿನ್ ಕ್ಲಾಸೇ ಅಲ್ದೆ ಅವ ನಿನ್ ಕಡೆಗೆ ನರ್ತನವ ಆಗ ನಿನ್ ಕಾಲಡಿ ನುಗುಳ ಸ್ವಲ್ಪ ಬುದ್ಧಿಯವರು ಬತ್ತ ಕಾಂಬ
1: ಹೋಯ್ ಹೋಯ್ ಹೋಯ್ ಲಕ್ಷ್ಮಣನ ಯೋ ಇಡೀ ದಿನ ಆ ಗಂಡಿಗೆ ಹೊಡೋದು ಒಂದೇ ಕೆಲಸ ನಿಮ್ಗೆ ನಿಮಗೆ ಯಾಕೆ ಮಕ್ಕಳ ಮರಿ ಮರ್ರೆ ಆ ಗಂಡಿ ಎಂತ ಮಾಡ್ತ ಈಗ
0: ಎಂತ ಮಾಡ್ನ ಅವನಿಗೆ ಶಾಲಿ ಹೋಪಕ್ಕೆ ರಿಕ್ಷಾ ಬೇಕಮ್ರ ಎರಡು ಹೆಜ್ಜೆ ನೆಡ್ದ್ರೆ ಶಾಲಿ ಬತ್ತ ಇಲ್ಲಿಂದ ಇಲ್ಲಿ ನೆಡು ಕೆಡಿ ಅವನಿಗೆ ಕೇಂದ್ರೆ ಶಾಲಿ ಚೀಲ ಬಾದಿ ಹಂಡ ಪುಸ್ತಕ ಸುಮಾರು ಇತ್ತಂತ ಶಾಲಿ ಚೀಲದ ಪುಸ್ತಕ ಹಾಕ್ದೆ ಇವನ್ ಅಬ್ಬಿ ಮಾಡುದು ಒಣಕಟ್ಟಿ ಮೀನಿನ ಉಪ್ಪಿ ನೋಡಿ ಹಾಕಿ ಕಳ್ಸುಕತ್ತ
1: ಆ ಮಗು ಕೇಮದ್ರ ತಪ್ಪೆಂತ ಇತ್ತು ಮರ್ರೆ ಅಲ್ಕಾಣಿ ಪಾಪ ಆ ಶಾಲಿ ಚೀಲ ಹೊತ್ಕೊಂಡು ಹೋಯ್ ಹೋಯ್ ಗಂಡಿದ್ ಬೆನ್ನ ಗಾಳಿ ಮಳೆ ಸಿಕ್ಕದ್ ಬಾಳಿ ಗಿಡ ಕಣಂಗೆ ಬಗ್ಗಿ ಹೋಯ್ತು
0: ಅಲ್ಲ
1: ಆ ನಮ್ನಿ ಪುಸ್ತಕ ತಪ್ಪು ಕೇಳುದ ಮರ ಶಾಲೆಗೆ
0: ತಪ್ಪು ಕೇಳ್ದೆ ಮಕ್ಕಳು ಓದಬಾರ್ದ ಹಂಗಾರೆ
1: ಇಲ್ಲಿ ಕಾಣಿ ಲಕ್ಷ್ಮಣಣ್ಣ ಬರೀ ಪುಸ್ತಕದಲ್ಲಿ ಇಪ್ಪದ್ ಮಾತ್ರ ಓದಿ ಪುಸ್ತಕದ ಹುಳು ಹಾಪುಕಾಗ ಪುಸ್ತಕದ ಪಾಠಕ್ಕಿಂತ ಮಕ್ಕಳಿಗೆ ಜೀವನ ಪಾಠ ಮುಖ್ಯ ವಿದ್ಯೆ ಜೊತೆಗೆ ಮಕ್ಕಳಿಗೆ ಒಳ್ಳೆ ಬುದ್ಧಿನೂ ಹೇಳಿಕೊಡು ಬೆನ್ ಗೊಂಚಿಗೆ ಹಾಕಿ ಜಪ್ಪುದಲ್ಲ
0: ಏನೋ ಶಂಕರಣ್ಣ ನಾವೆಲ್ಲ ಶಾಲಿ ಹೋಪತಿ ಹಿಂಗಲ್ಲ ಹೊರಮಯಕ ಮಾಡ್ಲಿಲ್ಲ ಮರ್ರೆ ಗಾಳಿ ಮಾಡಿ ಕಾಣದೆ ಹೊಳಿ ತೋಡಂಗಲ್ಲ ಈಚ್ಕಂಡ ಹಾಡಿ ಗುಡ್ಡಿ ಎಲ್ಲ ಹತ್ತಿ ಇಳ್ದ
1: ಆ ಗಂಡಿನ ಸುಳ್ಳ ಕೇಳ್ತ್ರಿ ಮರ್ರೆ ಶಾಲಿಗೆ ಒಪ್ಪು ಬದ್ಲ ಎಲ್ಲ ಗ್ವಾಯ್ ಮರ ಇತ್ತ ಎಲ್ಲ ಮೈನ್ ಮರ ಇತ್ತ ಎಲ್ಲ ಕೋಳಿ ಪಡಿ ಇತ್ತ ಅಂದೇಳಿ ಊರ್ ಮೇಲೆ ಬಳಕತಿರ್ಗದಲ್ದ ನೀವು ಆ ಸುಶೀಲಕ್ಕನ್ ಮನೆಗೆ ಹೆಲ್ಸಿರ ಅನ್ಕೋದಕ್ ಹೋಯಿ ಅವಳು ಕತ್ತಿ ಬಿಸಾಡಿ ಅದು ನಿಮ್ ಗ್ವಾಂಜಿಡಿ ಮೇಲೆ ಬಿದ್ದ ರಕ್ತ ಬಂದ
0: ಸುಮ್ನಿರ್ ಸುಮ್ನಿರ್ ಮರ ಮಕ್ಕಳ ಮರಿ ಎದಿರಲ್ಲ
1: ಅದಿರ್ಲಿ ಆಗಳೆಂತದ್ದು ಆಚಿ ಮನೆ ಗಂಡಿನ ಕಾಲಡಿ ನುಗುಳಂದಲ್ಲಿ ಹೇಳ್ತಿದ್ದೀರಲ್ಲ ಅದು ದೊಡ್ಡ ತಪ್ಪು ಯಾವತ್ತು ಒಬ್ಬರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡೋಕಾಗ ಐದು ಬೆರಳು ಒಂದೇ ತರ ಇರುತ್ತೆ ಹೇಳಿ ಮಕ್ಕಳೊಟ್ಟಿಗೆ ಮಕ್ಕಳ ತರ ಇಪ್ಪು ಕಲೀನಿ
0: ಆಯ್ತು ಮರ್ರೆ ಅದರ್ಲಿ ನೀವೇನ್ ಬೆಳಿಗ್ ಬೆಳಿಗ್ಗೆ ಈ ಬದಿ ಬಂದಿರಿ
1: ಹೌದಾ ನಿಮ್ಮನೆ ಗಂಡರು ರಿಕ್ಷಾ ಬೇಕಂತ ನಮ್ಮನೆ ಗಂಡಿ ಹೆಲಿಕಾಪ್ಟರ್ ಬೇಕಮ್ರ ಶಾಲಿಗೆ ಒಬ್ಬಗೆ ದ್ವಾಸಿ ಸೇಡ್ಕತ್ತಾಗ ಸಮ ಕೊಟ್ಟಿಗೆ ಶಾಲಿ ಬಿಟ್ಟು ಬಂದಿ
0: ಏ ಬೊಬ್ಬರ್ಯಾ

ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ. ಯಕ್ಷಲೋಕ

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ, ಅತಿಥಿ ವಿಜ್ಯೋತಿಯಲ್ಲಿ ಇವತ್ತು ನಮ್ಮೊಟ್ಟಿಗೆ ಯಾರಿದ್ರು ಕೇಂದ್ರೆ, ನೀವು ಖಂಡಿತ ಕೆಲವು ಪೋಸ್ಟರ್ಗಳಲ್ಲಿ ಇವ್ರ ಹೆಸರು ಕಂಡಿರ್ತ್ರೆ, ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ನೀವೆಲ್ಲಾದ್ರೂ ರಂಗ ಪ್ರೇಮಿ ಆಗಿದ್ರೆ, ನಾಟಕ ಗೀಟಕ ಕಲ ಹೋಯ್ ಕಾಂಬ ಅಭ್ಯಾಸ ಎಲ್ಲ ಇದ್ರೆ ಇವ್ರ ಹೆಸರಂತೂ ನಿಮ್ಗೆ ಗೊತ್ತೇ ಇರತ್ತ. ಅದ್ರ ಒಟ್ಟಿಗೆ ಇವ್ರದ್ದು ಇನ್ನೊಂದೆಂತ ಖುಷಿ ಕೇಂದ್ರೆ, ಯಕ್ಷಗಾನದಿಂದ ಅವರು ಶುರು ಮಾಡದಂತ ನಾನು ತಿಳ್ಕೊಂಡೆ. ಅದರೊಟ್ಟಿಗೆ ಇನ್ನೂ ಸುಮಾರು ಮಾತಾಡೋಕಿತ್ತು ನಮ್ಮೊಟ್ಟಿಗೆ. ಇಪ್ಪದು ಯಾರು ಕೇಂದ್ರೆ, ರಂಗಭೂಮಿಯಲ್ಲಿ ಈಗ ನಮ್ಮೂರಿನ ಹೆಸರಲ್ಲಿ ದೊಡ್ಡ ಹೆಸರಿವರು, ಗಣೇಶ್ ಮಂದಾರ್ತಿಯವರು. ಅತಿಥಿ ವಿಜ್ಯೋತಿಯಲ್ಲಿ ನಮ್ಮೊಟ್ಟಿಗೆ ಇವತ್ತು ಅತಿಥಿಯಾಗಿದ್ರು. ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ. ನಮಸ್ತೆ
2: ಸರ್, ಹೆಂಗಿದ್ರೆ, ಹುಷಾರಿದ್ರ್ಯಾ?
3: ಹುಷಾರಿದ್ದೆ.
2: ನಾವು ಹುಷಾರಿತ್ತು ಸರ್. ಅಲ್ಲ, ನಮ್ಗೆ ಆಶ್ಚರ್ಯ ಅನ್ಸೋದು, ಈಗ ಈ ರಂಗಭೂಮಿಗೆ ನಮ್ಮ ಊರಿನವರೆಲ್ಲ ಈಗ ಸುಮಾರು ಜನ ಇದ್ರು, ಆದ್ರೆ ಒಂದು ಕಾಲದಲ್ಲಿ ರಂಗಭೂಮಿಯಲ್ಲಿ ನಮ್ಮವರು ಕೆಲವೇ ಕೆಲವು ಮಂದಿದ್ರೆ, ಯಾಕಂದ್ರೆ ನಾವು ತುಂಬಾ ಯಾವ್ದ್ರಲ್ಲಿ ಯಕ್ಷಗಾನದಲ್ಲೇ ಇಪ್ಪರ. ಯಕ್ಷಗಾನ ಎಲ್ಲೇ ಶುರುವಾತ ಒಂದು ಮಗುವಿನ ಬಾಲ್ಯ ಅಂದ್ರೆ ಕಾಂಬದೇ ಯಕ್ಷಗಾನ, ಆಟ ಕಣ್ಕಂಡೆ ಇಪ್ಪದ. ಆ ಮಗು ಒಳ್ಳೆ ಕನಸನ್ನ ಬೆಳೆಸ್ಕೊಂಡೆ ಅಂತ ಕೇಂದ್ರೆ, ನಾನು ಒಂದಿನ ಈ ರಂಗದಲ್ಲಿ ಹೋಯ್ಕಂದ್ರೆ ಆಟದಲ್ಲಿ ಅಥವಾ ಯಕ್ಷಗಾನದಲ್ಲಿ ಸೇರ್ಕ ಅಂತ ಹೇಳ್ಕೊಂಡ. ನಿಮ್ದು ಕೂಡ ಹಾಂಗೆ ಸರ್, ಕತಿ ಹ್ಯಾಂಗೆ, ಯಾಕಂದ್ರೆ ನಿಮ್ಮ ಬದುಕು ಕೂಡ ಆರಂಭ ಆದದ್ದು ಯಕ್ಷಗಾನದಿಂದಲೇ ಅಂತ.
3: ಯಕ್ಷಗಾನದಿಂದಲೇ ನಮ್ಮ ಬಂಧು, ನಮ್ಮ ಮಾವ ಒಬ್ರು ಶಿವರಾಮ್ ಕಾರಂತರ ಜೊತೆಗೆ ಯಕ್ಷಗಾನದ ಥ್ರೂ ವರ್ಲ್ಡ್ ಟೂರ್ ಮಾಡಿದವರು. ಒಳ್ಳೆ ನಟ.
2: ಎಂತ ಹೆಸರು?
3: ಅವ್ರ ಹೆಸರು ಬಸವ ಅಂತ. ಅವರು ಚಿಕ್ಕ ವಯಸ್ಸಿನಲ್ಲೇ ಉಡುಪಿ ಯಕ್ಷಗಾನ ಕೇಂದ್ರಕ್ಕೆ ಹೋಗಿ ಅಲ್ಲಿ ಸಂಜೀವ ಸುವರ್ಣರ ಸಹಪಾಠಿ ಅವರಲ್ಲ, ಅವ್ರ ಜೊತೆಗೆ ವರ್ಕ್ ಮಾಡ್ತಾ ಮಾಡ್ತಾ ಆಮೇಲೆ ಶಿವರಾಮ್ ಕಾರಂತರ ಬಂದಾಗ ತುಂಬಾ ಒಳ್ಳೊಳ್ಳೆ ರೋಲ್ ಗಳನ್ನ ಅವರಿಗೆ ಅವ್ರು ಪಡ್ಕೊಂಡಿದ್ರು. ಸೊ ಅವರ ಕುಟುಂಬಸ್ಥನಾಗಿ ನಮ್ದು ಅವಿಭಕ್ತ ಕುಟುಂಬ, 46 ಜನ ಇದ್ವಿ ನಾವು ಮನೆಯಲ್ಲಿ, 16 ಜನ ಮಕ್ಕಳೇ ಇದ್ವಿ. ದೊಡ್ಡ ಅರಮನೆ ಅಂತ ಮಣ್ಣಿನ ಮನೆ ಇತ್ತವ
2: ಇಲ್ಲಿ ಮಂದರ್ತಿಯಲ್ಲ,
3: ಕೊಕ್ಕರಣೆ ಮುಂಡಾಡಿ
2: ಮುಂಡಾಡಿ.
3: ಇನ್ನಷ್ಟಲ್ಲಿಗೆ ಹೋಗಿದ್ದೆ, ಆ ಮನೆ ಪೂರ್ತಿ ಹೋಗ್ಬಿಟ್ಟಿದೆ. ಅಲ್ಲಿ ಮನೆ ಇದ್ದ ಯಾವ ಪಳವಳಿಕೆನೂ ಇಲ್ಲ, ತುಂಬೆ ಸಸಿಗಳೆಲ್ಲ ಬೆಳೆದಿದ್ದು, ಕಾಲ ಇರುದೆ ಹಾಗೆ ಹೋಗ್ತದೆ. ಎಲ್ಲರೂ ಸಪ್ರೇಟ್ ಸಪ್ರೇಟ್ ಮನೆ ಮಾಡಿದ್ದಾರೆ, ಬಟ್ ಅಲ್ಲಿನ ನೆನಪು ಆ ಘಮಲೆಲ್ಲ ಬಹಳ ಚೆನ್ನಾಗಿತ್ತು. ಅವರು ನನ್ನನ್ನು, ನಾನು ITI ಮಾಡ್ತಾ ಇರುವಾಗ ಯಕ್ಷಗಾನ ಕೇಂದ್ರಕ್ಕೆ, ಮಂದರ್ತಿ ಯಕ್ಷಗಾನ ಕೇಂದ್ರಕ್ಕೆ ಅವರು ಗುರುಗಳಾಗಿದ್ರು. ನನ್ನನ್ನು ಕರ್ಕೊಂಡು ಹೋಗಿ ಸ್ವಲ್ಪ ಹಾಡ್ತಾನಲ್ಲ ಅಂತೇಳಿ ಹೇಳಿ ಯಕ್ಷಗಾನಕ್ಕೆ ಸೇರಿಸಿದ್ರು. ಆಮೇಲೆ ಮಂದರ್ತಿ ಮೇಳ, ಸಿಗಂಧೂರು ಮೇಳ ಇಲ್ಲೆಲ್ಲ ತಿರುಗಾಟದ ನಡುವೆ ನಾನು ನೀನು MGM ಕಾಲೇಜಿಗೆ ಬಂದಾಗ ಅಲ್ಲಿನ ಒಬ್ಬರು ಲೆಕ್ಚರರ್ ಸುಚಿತ್ರ ಮೇಡಮ್ ಅಂತ, ಅವರು ನನಗೆ ನೀನಾಸಂ ನಾಟಕಗಳ ಪರಿಚಯ ಮಾಡಿಸಿದ್ರು. ಅಲ್ಲಿಂದ ಯಕ್ಷಗಾನ ಥ್ರೂ ನಾಟಕಕ್ಕೆ ಹೋದೆ.
2: ಓಕೆ. ಆಗ ಯಕ್ಷಗಾನದಲ್ಲಿ ಎಂತೆಲ್ಲ ಮಾಡ್ತಿದ್ರಿ? ಪಾತ್ರ
3: ಭಾಗವತ್ಕೆ,
2: ಭಾಗವತ್ಕೆ
3: ಕಲ್ತಿದ್ದು ಭಾಗವತ್ಕೆ. ಆಮೇಲೆ ನಾನು ಮೊದಲೇ ಚಂಡೆ ಹೆಜ್ಜೆ ಎಲ್ಲ ಕಲ್ತಿದ್ದೀನಿ, ಅದರಿಂದ ಅವಾಗವಾಗ ಆ ಪರ್ಫಾರ್ಮೆನ್ಸು ಮಾಡ್ತಿದ್ದೆ. ಮಂದರ್ತಿ ಮಠದಲ್ಲಿ ಭಾಗವತ್ಕೆ ಅಂದರೆ ಸಂಗೀತ.

0: ಮಗನ್ ತುಂಬಾ 20-30 ವರ್ಷದಿಂದ ಸಂಗೀತ ಮಾಡ್ತಾ ಇದ್ದೆ ಭಾಗವತ್ಗೆ. ಸಿಗಂದೂರು ಮೇಳದಲ್ಲಿ ಮದ್ಲೆಗಾರಿಕೆ.
1: ಓ, ಮದ್ಲೇನು ಮಾಡ್ತಾ ಇದ್ರೆ ನೀವು? ಓಕೆ, ಭಾಗವತ್ಗೆ ಮದ್ಲೆಗಾರಿಕೆ ಮತ್ತೆ ಹೆಜ್ಜೆ ಅದೆಲ್ಲ ನಿಮ್ಗೆ ಗೊತ್ತಿದೆ. ಅದು ಎಷ್ಟು ವರ್ಷ ಮಾಡಿದ್ರಿ ನೀವೊಂದು?
0: ಒಂದು ವರ್ಷ ಒಂದರ್ ತಿಂಗಳಲ್ಲಿ ಮಾಡಿದೆ. ಒಂದು ವರ್ಷ ಅಂದ್ರೆ ಅವಾಗ ಮಳೆಗಾಲದ 6 ತಿಂಗಳು ಇರಲಿಲ್ಲ, ಬರೀ ಬೇಸಿಗೆ ಚಳಿಗಾಲದ 6 ತಿಂಗಳು ಮಾತ್ರ. ಅದನ್ನು ಒಂದು ವರ್ಷ ಎಷ್ಟು ಅದ್ರ ನಡುವೆ, ಆಮೇಲೆ ನಾನು MGM ಕಾಲೇಜಿಗೆ PUC ಓದ್ಲಿಕ್ಕೆ ಹೋದೆ, ಅದರಿಂದ 2 ವರ್ಷ ಗ್ಯಾಪ್ ಆಯ್ತು. ಮತ್ತೆ ಬಂದು ಮತ್ತೆ ಸಿಗಂದೂರು ಮೇಳದಲ್ಲಿ ಮೊದಲೇ
1: ಜಾಯ್ನ್ ಆದ್ರಿ ಮೊದಲೇಗಾರರಾಗಿ. ಸೊ ಆ ನಂತರ ನಿಮ್ಗೆ ಅಭಿರುಚಿ ಸಿಕ್ಕಿದ್ದು MGM ನಿಂದ ನಾಟಕಗಳಲ್ಲಿ ಅಂತ. ನೀನಾಸಂ ನಾಟಕಗಳನ್ನ ಕಂಡ ಮೇಲೆ ಶುರುವಾದ ಹೆಂಗೆ?
0: ಬಹುಶಃ ನೀನಾಸಂ ನಾಟಕ ನೋಡಿದ್ಮೇಲೆ ನಾನು ಫಸ್ಟ್ ಟೈಮ್ MGM ಕ್ಯಾಂಟೀನ್ ಇಂದ ಔಟ್ ಸೈಡ್ ಹೀಗೆ ಹೋಗ್ತಾ ಇದ್ದಾಗ ಸಂಜೆ ಯಾವ್ದೋ ಒಂದು ನಾಟಕ ಆಗ್ತಿದೆ, ನಾನೊಂದು ಕ್ರಾಸ್ ಆಂಗಲ್ ಅಲ್ಲಿ ನಿಂತ್ಕೊಂಡು ಅದನ್ನ ನೋಡ್ತಾ ಇದ್ದೀನಿ. ಇದು ಐನ್ಸ್ಟೀನ್ ರಿಲೇಟಿವಿಟಿ ತರನೆ ಹೆಂಗೆ ಅಂದ್ರೆ, ಅದು ಒಂದು ನಾನು ಬಹುಶಃ 3/4 ಗಂಟೆ ನೋಡಿದ್ದೀನಿ ಅಂತ ನಂಗೆ ಒಂದು 5 ನಿಮಿಷ ಕಳೆದಂಗೆ ಅನ್ಸಿದೆ. ಅದು ವೆಂಕಟರಮಣ ಐತಾಳ್ರ ಕನ್ನಡ ರಾಮಾಯಣ ನಾಟಕ, ಫಸ್ಟ್ ಟೈಮ್ ನಾನು ನೋಡಿರುವ ನಾಟಕ, ಅದು ಆಧುನಿಕ ನಾಟಕ. ಸಾಮಾಜಿಕ ಕಂಪನಿ ನಾಟಕಗಳನ್ನ ನೋಡಿರ್ತೀವಿ, ಬಟ್ ಈ ಲೆವೆಲ್ ಅಲ್ಲಿ ಆಕ್ಟಿಂಗ್ ಇಷ್ಟೊಂದು ಪರ್ಫೆಕ್ಷನ್ ಅಲ್ಲಿ, ಈವನ್ ಫಿಲ್ಮ್ ಸೀರಿಯಲ್ ಅಲ್ಲೂ ಬರ್ದೇ ಇರುವಷ್ಟು ಚೆನ್ನಾಗಿ ಹೆಂಗ್ ಮಾಡ್ತಾರೆ ಇವರು ಅಂತ ಅದೊಂದು ಹಿಡ್ಕೋತಾರಲ್ಲ ಅವ್ರು. ಅಥವಾ ನನ್ನ ಆತ್ಮದ ಯಾವುದೋ ಸೆಳೆತವೂ ಅಲ್ಲೇ ಇತ್ತು, ಅದರಿಂದ ಅದಷ್ಟು
1: ಕೂಡಲೇ ಕನೆಕ್ಟ್ ಆಗ್ಬಿಡ್ತು,
0: ಕನೆಕ್ಟ್ ಆದಷ್ಟು ಬೇಗ.
1: ಸೊ ಆ ನಾಟಕ ನಿಮ್ಗೆ ಅಂದ್ರೆ ಬದುಕಲ್ಲೊಂದು ತಿರುವು ತಂತಂತ ಹೇಳಕ್ಕ, ಯಾಕಂದ್ರೆ ನೀವು ಯಕ್ಷಗಾನದಿಂದ ಬಂದವರು, ನಿಮ್ ಮನಸ್ಸು ನಿಮ್ಮ ಆತ್ಮ ಅಲ್ಲಿ ಊರ್ಬೇಕು ಅಂತ ಅನ್ಕೊಂಡಿರ್ಲ?
0: ಓ, ಆ ನಾಟಕ ಖಂಡಿತ
1: ಅಲ್ಲ.
0: ಹೌದೌದು,
1: ಅದು ನಿಮ್ಗೆ ಮೋಸ್ಟ್ಲಿ ಅಲ್ಲಿಂದ ಕನೆಕ್ಟ್ ಆಗಕ್ಕೆ ಶುರುವಾಯ್ತು. ಕಡೆಗೆ ಹೆಂಗೆ ಪಯಣ ಮುಂದುವರಿತು? ಅಲ್ಲಿ ಗಾಡಿ ಸ್ಟಾರ್ಟ್ ಆಯ್ತು, ಗಾಡಿಗೆ ಮುಂದುವರೆದ ಹೆಂಗೆ ಅಂತ?
0: ಆಮೇಲೆ ಅದನ್ನೆಲ್ಲ ನೋಡಿದ್ಮೇಲೂ ಇಮಿಡಿಯೇಟ್ ನಾನು ನಾಟಕಕ್ಕೆ ಮೂವ್ ಆಗಿಲ್ಲ. ಅಲ್ಲಿ PUC ಆದ ತಕ್ಷಣ ಸಿಗಂದೂರು ಮೇಳಕ್ಕೆ ಹೋದೆ. ಮೇಳಕ್ಕೆ ಹೋದಾಗ ಅವಾಗ ನೀನಾಸಂ ತಿರುಗಾಟದ ಬಸ್ ನನಗೆ ಕಾಣಿಸ್ತಿತ್ತು. ಯಾಕಂದ್ರೆ ನಾವು ಈ ಮೇಳ ತಿರುಗಾಟದಲ್ಲಿ ಇಡೀ ಉಡುಪಿಯ ಜಿಲ್ಲೆಯ ಅಥವಾ ದಕ್ಷಿಣ ಕನ್ನಡ ಅರ್ಧ ಶಿವಮೊಗ್ಗ ತೀರ್ಥಹಳ್ಳಿ ಆ ಕಡೆಗೆಲ್ಲ ನಾವು ತಿರುಗಾಟ ಮಾಡ್ತೀವಿ. ಅವಾಗ ನೀನಾಸಂ ಬಸ್ ನೋಡಿದಾಗ ನನಗೆ ನೀನಾಸಂನ MGM ಕಾಲೇಜಲ್ಲಿ ನೋಡಿದ ನಾಟಕಗಳು ನೆನಪಾಗಿ ಅದ್ರ ಕಡೆಗೆ ಒಂದು ಸೆಳೆತ ಆಗ್ತಿತ್ತು. ಆಮೇಲೆ ನನ್ನ ಫ್ರೆಂಡ್ ಒಬ್ಬ ಪೃಥ್ವಿನ್ ಅಂತ, ಅವನು ಅಪ್ಲಿಕೇಶನ್ ತಗೊಂಡು ಬಂದಿದ್ದ ಫಿಲ್ಅಪ್ ಮಾಡಬೇಕು ಅಂತ ನನ್ನ ಊರಿಗೆ ಬಂದಿದ್ದ.
1: ಅವನು ನಿಮಗೋಸ್ಕರ
0: ಅಲ್ಲ, ಅವನಿಗೋಸ್ಕರ. ಅವನು ಟೀ ಕುಡಿತಾ ಇರುವಾಗ ನಾನು ನನ್ನ ಹೆಸರನ್ನ ಫಿಲ್ಅಪ್ ಮಾಡಿ.
1: ಒಳ್ಳೆ ಜನ ಮರ್ರೆ ನೀವು.
0: ಅದಕ್ಕೆ ನೋಡಿ, ಅವನಿಗೊಂದು ಯಾವತ್ತು ಬೇಜಾರು ಆಗಿಲ್ಲ.
1: ಓಕೆ,
0: ಅಂದ್ರೆ ನನಗೋಸ್ಕರ ತಂದಿದ್ದು, ನೀನ್ ಯಾಕೆ ಹೋದೆ? ಅವನು 3 ವರ್ಷದ ನಂತರ ಅವನು ಹೋದ ವಾಪಸ್. ಅವ ಆಳ್ವಾಸಲ್ಲಿ ಜೀವನರಾಮ್ ಸುಳ್ಳಿನ ಕೆಳಗಡೆ ಸ್ವಲ್ಪ ವರ್ಕ್ ಮಾಡ್ತಾ ಅಲ್ಲಿ ಡಿಗ್ರಿ ಮಾಡಿ ಆಮೇಲೆ ಅವನು ನೀನಾಸಂಗೆ ಹೋದ. ಸೊ ಅಲ್ಲಿ ನಾನು ಅಪ್ಲಿಕೇಶನ್ ಫಿಲ್ಅಪ್ ಮಾಡಿದ ತಕ್ಷಣ ಇಂಟರ್ವ್ಯೂ ಇತ್ತು 2 ಡೇಸ್. ಅಲ್ಲಿ ಮ್ಯೂಸಿಕ್, ಲಯ, ಸ್ಪೀಚ್, ಓದು ತುಂಬಾ ಮುಖ್ಯ, ಓದು ಅದೆಲ್ಲ ನೋಡ್ತಾರೆ. 2 ದಿವಸ ಇಂಟರ್ವ್ಯೂ, ಆ 2 ದಿವಸ ಇಂಟರ್ವ್ಯೂ ನಾವು ಪಾಸ್ ಆಗ್ಬೇಕು. ಕರ್ನಾಟಕದಾದ್ಯಂತ ಬೇರೆ ಬೇರೆ ಬೇರೆ ಬೇರೆ ವಿದ್ಯಾರ್ಥಿಗಳು ಬರ್ತಾರೆ, ಅದರಲ್ಲಿ ಜಿಲ್ಲೆಗೆ ಒಬ್ಬೊಬ್ರು ಅಂತ. ನಮ್ಮ ಜಿಲ್ಲೆಯಿಂದ ಇಬ್ರು ನಾವು ಸೆಲೆಕ್ಟ್ ಆಗಿದ್ವಿ. ಒಂದು ಸೂರ್ಯ ಕುಂದಾಪುರ, ಸೂರ್ಯಕುಂದಾಪುರ ಟಿವಿಯಲ್ಲಿ ನೋಡಿರ್ತೀರಿ. ಅವನು ಮತ್ತೆ ನಾನು ಇಬ್ರು ಉಡುಪಿ ಜಿಲ್ಲೆ ಸೆಲೆಕ್ಟ್ ಆಗಿದ್ವಿ.
1: ಅಲ್ಲ, ಏನಂದ್ರೆ ಒಂದು ನಾಟಕದ ಅಭಿರುಚಿಯನ್ನ ಹೊತ್ತಿಸಿಕೊಂಡ ಮತ್ತು ಹತ್ತಿಸಿಕೊಂಡವರ ಮನಸ್ಸುಗಳಿಗೆ ನೀನಾಸಂ ಹೆಗ್ಗೋಡಿಗೆ ಹೋಗಿ ಒಂದು ತರಬೇತಿ ತಕೊಂಡ್ಕಂತ ತುಂಬಾ ಆಸೆ ಇರುತ್ತೆ. ನೀನಾಸಂ ನಾಟಕಗಳು ಅಂದ್ರೆ ಅದ್ರದ್ದೊಂದು ಮೈಲಿಗೊಲ್ಲೇ ಬೇರೆ, ಆ ಸ್ಟ್ಯಾಂಡರ್ಡೇ ಬೇರೆ. ನಾಟಕ ಅಂದ್ಕೊಳ್ಳೆ ನೀನಾಸಂ ನಾಟಕವ ಅಂತ. ಈಗ ಬೇರೆ ಬೇರೆ ಬಗೆಯ ನಾಟಕಗಳಿದ್ರು ನೀನಾಸಂ ಹೆಗ್ಗೋಡಿಗೆ ಹೋಗಿ ಅಲ್ಲಿ ಹೋಗಿ ತರಬೇತಿ ತಕೊಂಡ್ಕೊಂಡು ಎಷ್ಟೋ ಮಕ್ಕಳ ಕನಸಿರುತ್ತೆ, ಎಷ್ಟೋ ವಿದ್ಯಾರ್ಥಿಗಳ ಕನಸಿರುತ್ತೆ, ಎಷ್ಟೋ ಯುವಕ ಯುವತಿಯರ ಕನಸಿರುತ್ತೆ. ನಿಮ್ಗೆ ಆ ಕನಸೆಂತ ಇರಲಿಲ್ಲ, ನೀವು ಅಕಸ್ಮಾತ್ ಆಗಿ ಅಲ್ಲಿ ಕನೆಕ್ಟ್ ಆದವರು ಹೆಂಗೆ ಅಂದ್ರೆ ಆ ತರಬೇತಿಗೆ?
0: ನೀನಾಸಂ ಇಂಟರ್ವ್ಯೂ ಹೋಗುವ ಮುಂಚೆ ನಾನು ನೀನಾಸಂಗೆ ಹೋಗಿಲ್ಲ. ಆದ್ರೆ ನಾನು ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿ ಸ್ಟೇ ಆಗ್ತಾ MGM ಕಾಲೇಜಲ್ಲಿ ಓದ್ತಾ ಇದ್ದಾಗ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಡೆಲ್ಲಿ ಅವರು ಅಲ್ಲಿ 1 ತಿಂಗಳ ಮಟ್ಟಿಗೆ ಅವ್ರಿಗೆ ಒಂದು ಪ್ರಾಜೆಕ್ಟ್ ಇದೆ ಇರ್ತದೆ. ಏನಂದ್ರೆ ಇಡೀ ದೇಶಾದ್ಯಂತ ಯಾವ್ದಾದ್ರು ಒಂದು ರಾಜ್ಯವನ್ನ ಆಯ್ಕೆ ಮಾಡಿಕೊಂಡು ಆ ರಾಜ್ಯದಲ್ಲಿರುವ ಯಾವ್ದಾದ್ರು ಫೋಕ್ ಫಾರ್ಮ್ ಅನ್ನ ಅವ್ರು 1 ತಿಂಗಳು ಇದ್ದು ಕಲಿಯುವ ಒಂದು ಗೌರ್ಮೆಂಟಿನ ಅವಕಾಶ. ಆ ವರ್ಷ ನನ್ನ ಅದೃಷ್ಟಕ್ಕೆ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿದ್ದು ಕರ್ನಾಟಕ, ಮತ್ತೆ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರೋದು ಯಕ್ಷಗಾನ. ಆದ್ರಿಂದ ನನಗೆ ಅವರ ಒಡನಾಟ ಸಿಕ್ತು. ಅಂದ್ರೆ ಬರೇ ನೋಟದ ಒಡನಾಟ ಅದಷ್ಟೇ, ನಾವು ತೀರಾ ಮಾತಾಡ್ತಿರ್ಲಿಲ್ಲ. ಅದನ್ನ ನೋಡಿದಾಗ ಇದೇನೋ ಸಮಥಿಂಗ್ ಸ್ಪೆಷಲ್ ಆಗಿದೆಯಲ್ಲ, ಇದ್ಯಾಕೆ ಇಷ್ಟೊಂದು ಇಂಟೆನ್ಸ್, ಇಷ್ಟೊಂದು ತೀವ್ರ ಮತ್ತು ತೀಕ್ಷ್ಣತೆಯಿಂದ ಕೊಟ್ಕೋತಾರೆ ಇವರು, ಇದು ಎಲ್ಲಿಯೂ ಕಾಣದ ನಮ್ಮ ಕಲಿಕೆ ಮೆಕಾಲೆ ಸಿಸ್ಟಮ್ ಅಲ್ಲಿ ಇಲ್ಲ ಅದು, ಆ ಥರದೊಂದು ತೀಕ್ಷ್ಣ ತೀವ್ರತೆ. ಈವನ್ ಯಕ್ಷಗಾನ ಕೇಂದ್ರದಲ್ಲಿ ಇದ್ರು ಆ ಥರದ ಅಭಿನಯಕ್ಕೋಸ್ಕರ ಅಷ್ಟು ಕೊಟ್ಕೊಂಡಿರೋದು ನಾನು ನೋಡಿರಲಿಲ್ಲ. ಸೊ ಅವ್ರ ಜೊತೆಗಿನ ಒಡನಾಟ ನನಗೆ ಥಿಯೇಟರ್ ಸ್ಕೂಲಿಗೆ ಹೋಗಬೇಕು ಅಂತೇಳಿ ಒಂದು ಪ್ರೀತಿ ಹುಟ್ಟಿಸುವಾಗ ಮಾಡ್ತು. ಆಮೇಲೆ ನೀನಾಸಂ ನಾಟಕಗಳನ್ನು ನೋಡ್ತಿದ್ವಲ್ಲ, ಸೊ ಇವರಿಗೊಂದು ಬೇರೆದ್ದೇ ಆದ ಒಂದು ಶಿಸ್ತಿದೆ, ಚೌಕಟ್ಟಿದೆ, ಏನೋ ಬೇರೆ ಕಲಿಕೆ ಇದೆ ಅನ್ನೋದು ಒಂದು ಅರ್ಥ ಆಗ್ತಿತ್ತು. ಅದಾಗಿ ಯಶ್ ಶೆಟ್ಟಿ ಅಂತ ನಿಮ್ಗೆ ಫಿಲ್ಮಲ್ಲೆಲ್ಲ ಈಗ ಮಾಡ್ತಿದ್ದಾನೆ ನೋಡಿ, ಅವನು ನನ್ನ ಸೀನಿಯರು.
1: ಸೊ
0: ನೀನಾಸಮಲ್ಲಿ ಇವನ್ ನಾವು ಎಂ ಜಿ ಎಂ ಅಲ್ಲೂ ಸೀನಿಯರು. ಅವನು ನೀನಾಸಮಿಗೆ ಹೋಗ್ಬಿಟ್ಟಿದ್ದ. ಆಮೇಲೆ ಅವರು ಒಂದು ನೀನಾಸಮಿಗೆ ಹೋದ್ಮೇಲೆ ನಮ್ಮ ಪಕ್ಕದಲ್ಲೇ ಯಾರೋ ಕಲ್ತೋ ಸೀನಿಯರ್ ಒಬ್ರು ನೀನಾಸಮ್, ಅವ್ರು ಎನ್ ಎಸ್ ಟಿ ಡೆಲ್ಲಿನೂ ಮಾಡಿದ್ರು, ಆಮೇಲೆ ಫಿಲ್ಮಲ್ಲೆಲ್ಲ ಕೆ ಜಿ ಎಫ್ ಅಲ್ಲೆಲ್ಲ ಮಾಡಿದ್ದಾರೆ ತುಂಬಾ ಫಿಲ್ಮಲ್ಲಿ. ಅವರು ಒಂದು ಇನ್ಸ್ಪೈರ್ ಆದ್ರು, ನಮ್ಮ ಹತ್ರದವರೇ ಯಾರೋ ಹೋದ್ರೆ, ನಮ್ಮ ಫ್ಯಾಮಿಲಿಯವರೇ ಯಾರೋ ಹೋದ್ರೆ ನಿರಂತರ ಹೋಗ್ತಿರ್ತೀವಿ ಅದ್ರ ಹಿಂದ್ಗಡೆ. ಹಾಗೆ ಥಿಯೇಟರ್ ಸ್ಕೂಲಿಗೆ ಹೋದೆ, ಥಿಯೇಟರ್ ಸ್ಕೂಲ್ ಮುಗಿಸಿದೆ.
1: ಎಸ್, ನೀವು ಥಿಯೇಟರ್ ಸ್ಕೂಲಿಗೆ ಹೋದ್ರಿ, ಥಿಯೇಟರ್ ಸ್ಕೂಲ್ ಮುಗಿಸಿದ್ರಿ ಅಂತ ಎರಡು ವಾಕ್ಯಗಳಲ್ಲಿ ಅದನ್ನು ಮುಗಿಸಿದ್ರಿ. ಆದರೆ ನಿಮ್ಮ ಪಯಣ ಅಷ್ಟು ಸುಲಭದೇನೆ ಆಗಿರ್ಲಿಕ್ಕಿಲ್ಲ, ಯಾಕೆಂದರೆ ಥಿಯೇಟರ್ ಸ್ಕೂಲ್ಗಳು ಕೊಡುವಂತಹ ಒಂದು ಶಿಕ್ಷಣ ಇದೆಯಲ್ಲ, ಇಟ್ ಈಸ್ ವೆರಿ ಡಿಫ್ರೆಂಟ್ ಫ್ರಮ್ ಎನಿ ಫಾರ್ಮಲ್ ಎಜುಕೇಷನ್ ಅಲ್ದ. ಈಗ ನೀವು ನೀನಾಸಂ ಹೆಗ್ಗೋಡಲ್ಲಿ ಏನ್ ನೋಡಿದ್ರಿ, ಏನ್ ಕಲ್ತ್ರಿ, ಏನ್ ಫೀಲ್ ಮಾಡಿದ್ರಿ, ಒಂಚೂರು ಅದನ್ನ ಹೇಳಿಕಂಬ.
0: ಈಗ ನೀನಾಸಂ ಸ್ಕೂಲ್ನ ಇಂಟರ್ವ್ಯೂ ಆದ್ಮೇಲೆ ಅವ್ರು ಯಾವುದೋ ಒಂದು ಡೇಟಲ್ಲಿ ಕರೀತಾರೆ ನಮ್ಮನ್ನ, ಎಲ್ಲರೂ ನಾವು ಬರ್ತೀವಿ, ಅವ್ರು ಕೆಲವರು ಅವರ ತಂದೆ ತಾಯಿಗಳನ್ನು ಕರ್ಕೊಂಬರ್ತಾರೆ. ಬಾಯ್ಸ್ ಹಾಸ್ಟೆಲ್, ಗರ್ಲ್ಸ್ ಹಾಸ್ಟೆಲ್ ಸಪ್ರೇಟ್ ಆಗಿದೆ ಅಲ್ಲಿ. ಆಮೇಲೆ ಅಲ್ಲಿ ಇಂಟಿಮೇಟ್ ಥಿಯೇಟರ್, ಪ್ರೊಸಿನಿಯಂ ಥಿಯೇಟರ್ ಅಂತ ಎರಡು ವೆರೈಟಿ ಥಿಯೇಟರ್ ಇದೆ. ಅಲ್ಲಿ ಕ್ಲಾಸಸ್ಸು ಬೆಳಿಗ್ಗೆಯಿಂದ ಬೆಳಿಗ್ಗೆ 6:30-7 ಶುರುವಾದರೆ ರಾತ್ರಿ 9:30-10 ತನಕ ಇರ್ತದೆ, ನಾನ್ ಸ್ಟಾಪ್. ಮಧ್ಯಾಹ್ನ ಊಟದ ಬ್ರೇಕ್ ಒಂದ್ಸ್ ಇರ್ತದೆ, ಬಿಟ್ರೆ ಬೇರೆ ಟೈಮ್ ಇದಿಲ್ಲ. ಮತ್ತೆ ಪಕ್ಕ ಅದಕ್ಕೆ ಥಿಯರಿನೂ ಇದೆ, ಈ ಓಲ್ಡ್ ಜಗತ್ತಿನ ಥಿಯರಿ, ಜಗತ್ತಿನ ಥಿಯೇಟರ್ ಥಿಯರಿ, ಅಂದ್ರೆ ಜಗತ್ತಿನ ರಂಗಭೂಮಿ ಹೇಗೆ ನಡ್ಕೊ ಬಂತು. ಈವನ್ ಹೋಮೋಸೆಪಿಯನ್ ಆಗದ ನಿಯಾಂಡರ್ ಥಿಯಲ್ ಕಾಲದಲ್ಲಿ ಮಾತೇ ಇರಲಿಲ್ಲ,
1: ಕರೆಕ್ಟ್.
0: ಆ ಮಾತೇ ಇಲ್ಲದಾಗ ಆಕ್ಟಿಂಗ್ ಜಾಸ್ತಿ ಆಗಿತ್ತು,
1: ನಿಜ.
0: ಅಲ್ಲಿಂದ ಶುರುವಾಗುತ್ತೆ ನಮ್ಮ
1: ನಾನ್ ವರ್ಬಲ್ ಕಮ್ಯುನಿಕೇಷನ್.
0: ಮತ್ತೆ ಪೌರಾತ್ಯ ಪಾಶ್ಚಾತ್ಯ ಅಂತ ಎರಡು ಸಪರೇಟ್ ಮಾಡ್ಕೋತಾರೆ. ಈಗ ಜಪಾನು, ಇಂಡಿಯಾ, ಚೈನಾ ಇದೆಲ್ಲ ಪೌರಾತ್ಯಕ್ಕೆ ಬಂದ್ರೆ, ಆಚೆ ಕಡೆಗೆ ರೋಮು, ಗ್ರೀಕು ಇದೆಲ್ಲ ಪಾಶ್ಚಾತ್ಯಕ್ಕೆ ಹೋಗುತ್ತೆ. ಅಲ್ಲಿನ ಥಿಯೇಟರ್ ಹೇಗೆ ನಡ್ಕೊಂಡು ಬಂತು ಅನ್ನುವ ಒಂದು ಕ್ಲಾಸ್, ಒಂದು ಒಂದು ಥಿಯರಿ ಕ್ಲಾಸ್ ಒಬ್ಬರು ಟೀಚರ್ ಮಾಡ್ತಿದ್ರೆ, ಪೌರಾತ್ಯದಿಂದ ಏನಾಗ್ತಿದೆ ಅದ್ರ ಥಿಯರಿ ಕ್ಲಾಸ್ ಆಗ್ತಿರ್ತದೆ. ಬೆಳಿಗ್ಗೆ 7:00 ಶುರುವಾಗುವ ಕ್ಲಾಸು ಒಂದು 2 hours ಅದು ಬಾಡಿ ಮೂವ್ಮೆಂಟ್ ಮೇಲೆ ಇರ್ತದೆ. ಈವನ್ ಫಸ್ಟಿಗೆ ಅವರು ಜನಪದ ಯಾವುದೋ ಒಂದು ಕಲೆಯನ್ನು ಸೆಲೆಕ್ಟ್ ಮಾಡ್ಕೋತಾರೆ. ಒಂದು ನಾವು ಇದ್ದಾಗ ಕೋಲಾಟ ಸೆಲೆಕ್ಟ್ ಮಾಡ್ಕೊಂಡಿದ್ರು, ಅದು ಬಾಡಿ ಫ್ಲೆಕ್ಸಿಬಿಲಿಟಿಗೆ ಲಯ ಬರಲಿ ಅಂತ, ಜೊತೆಗೆ ಅದ್ರ ಶ್ರುತಿ ಜ್ಞಾನನೂ ಬರಲಿ ಅಂತ. ನಮ್ ಸ್ವಲ್ಪ ತುಂಬಾ ಯೋಗ ಆಮೇಲೆ ಬಂದ್ರು, ಇದೊಂದು ಸ್ವಲ್ಪ ನಮ್ಮನ್ನು ತುಂಬಾ ಫ್ಲೆಕ್ಸಿಬಲ್ ಆಗಿ. ಅವರು ಒಂದು 15-20 ದಿವಸ ಕ್ಲಾಸ್ ಅದು. ಅದಾದ್ಮೇಲೆ ಅವ್ರು ಯಕ್ಷಗಾನ ಕ್ಲಾಸಿಗೆ ಬರ್ತಾರೆ, ಅದು ಇನ್ನೂ ನಮ್ಮನ್ನು ಸ್ಟಿಫ್ಟ್ ಮಾಡ್ತದೆ. ಲಯ ನಾನು ಉಡುಪಿಯೋನಾದ್ರಿಂದ ನನಗೆ ಯಕ್ಷಗಾನದ ಒಂದಿಷ್ಟು ಗೊತ್ತಿರ್ತದೆ, ಬಟ್ ಉತ್ತರ ಕರ್ನಾಟಕದ ಬಿಜಾಪುರದ ಬಾಗಲಕೋಟೆ ಯಾರಿಗೂ ಈ ತರದೊಂದು ಇಂಟ್ರೊಡಕ್ಷನ್ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗ್ಬಹುದು. ಅದು ನಿಧಾನವಾಗಿ ಅವ್ರು ಯಕ್ಷಗಾನದ ಕಲಾವಿದರಾಗಬೇಕು ಅಂತಲ್ಲ, ಅವ್ರು ಥಿಯೇಟರ್ನ ಒಬ್ಬ ಕಲಾವಿದ ಆಗ್ಬೇಕಾದ್ರಿಂದ ಅವರಿಗೆ ಬೇಕಾದ ಬಾಡಿ ಮೂವ್ಮೆಂಟ್, ಬೇಕಾದ ಲಯ, ಬೇಕಾದ ಶ್ರುತಿ ಆ ಒಂದು ಕ್ಲಾಸ್ ಅಲ್ಲಿ ನಡೀತದೆ. ಆಮೇಲೆ ಅವ್ರು ಕಳರಿ ತನಕ ಹೋಗ್ತಾರೆ. ಈವನ್ ಕೇರಳದ ಕಳರಿ ಪಯಟ್ಟು ಇದೆಯಲ್ಲ, ಅದನ್ನು ಕಲಿಸ್ತಾರೆ ಲಾಸ್ಟ್ಗೆ, ಅಂದ್ರೆ ಒಂದನಮ್ ಪಾರ್ಟ್ ನ ಕಲಿಸ್ತಾರೆ. ಇದ್ರ ನಡುವೆ ಯಾರ್ಯಾರೋ ಬಂದು ಈ ತರ ಫಸ್ಟ್ ಬೆಳಿಗ್ಗಿನ 2 hours ಕ್ಲಾಸ್, ಏನು ತಿನ್ನದ 2 hours ನ ಕ್ಲಾಸು, ಬಾಡಿ ಮೂವ್ಮೆಂಟ್ ನ ಕ್ಲಾಸ್, ಯೋಗಗಳು, ಯೋಗ, ಯಕ್ಷಗಾನ, ಕೋಲಾಟ, ಆಮೇಲೆ ಕಳರಿ ಪಯಟ್ಟು, ಈ ತರದ ಹಲವಾರು ಕ್ಲಾಸಸ್ಗಳನ್ನ ಬೆಳಿಗ್ಗೆ ಒಂದೊಂದು ತಿಂಗಳ ಶೆಡ್ಯೂಲ್ ಅಲ್ಲಿ ಕಲಿಸಿಕೊಡ್ತಾರೆ. ಕೆಲವು ಸ್ಪೆಷಲ್ ಟೀಚರ್ಸು ಅದಕ್ಕೆ ಬೇರೆ ಬೇರೆ ಸ್ಟೇಟಿಂದಲೂ ಬಂದು ಕಲಿಸ್ತಾರೆ. ಸೊ 10:00 ಥಿಯರಿ ಶುರು ಆಗುತ್ತೆ. 10:00 ಪೌರಾತ್ಯ, ಪಾಶ್ಚಾತ್ಯ, ಜಾನಪದ ಹೇಗೆ ಬಂತು ನಮ್ಮಲ್ಲಿ, ನಾಗರಿಕ ಕಾಲದಲ್ಲಿ ಹೇಗಿತ್ತು, ಅಲ್ಲಿಂದ ದೇಶದ ರಂಗಭೂಮಿ ಹೇಗೆ ನಡೆದು ಬಂತು, ಕಂಪನಿ ನಾಟಕಗಳು ಹೇಗೆ ಬಂದವು, ಸಾಮಾಜಿಕ ನಾಟಕಗಳು ಹೇಗೆ ಬಂದವು, ಆಮೇಲೆ ಸೀದಾ ಕರ್ನಾಟಕಕ್ಕೆ ಬರ್ತಾರೆ ಅವರು. ಕರ್ನಾಟಕದಲ್ಲಿ ಹೇಗೆ ರಂಗಭೂಮಿಯ ಚರಿತ್ರೆ ಇದೆ, ಅದು ಹೇಗೆ ನಡ್ಕೊಂಡು ಬಂತು, ಆಮೇಲೆ ಇವತ್ತಿನ ಆಧುನಿಕ ಕನ್ನಡ ರಂಗಭೂಮಿಯ ಪರಿಷೆ, ಅದರ ರೀತಿ ನೀತಿ ಅದು ಹೇಗೆ ಹುಟ್ಟಿತು, ಅದಕ್ಕೊಂದು ಬೇರೆಯಾದ ಅದು ಒಂದು ಚೌಕಟ್ಟು ಹೇಗೆ ಬೆಳೀತು. ಇವನ್ ನೀನಾಸನ ಒಂದು ಬೇರೆಯಾದ ಚೌಕಟ್ಟು, ರಂಗಾಯಣ ಒಂದು ಬೇರೆಯಾದ ಚೌಕಟ್ಟು, ಸಾಣೆಹಳ್ಳಿ ಒಂದು ಬೇರೆ, ಇಲ್ಲೆಲ್ಲ ಥಿಯೇಟರ್ ಸ್ಕೂಲ್ಗಳಿವೆ ಈಗ, ಅಲ್ಲಿಗೂ ಹೋಗ್ತೀರ, ಅಲ್ಲಿಯೂ ಇಂಟರ್ವ್ಯೂ ಆಗುತ್ತೆ. ಸೊ ಇಲ್ಲಿ ಅಲ್ಲಿಂದ ಬ್ರಹ್ಮಾಂಡದಿಂದ ಅಣು ರೇಣು ತನಕ ಕಷ್ಟ, ಬ್ರಹ್ಮಾಂಡದಿಂದ ಅಣುವಿನ ತನಕ ಅವರು ಥಿಯೇಟರ್ ಬಗ್ಗೆ ಥಿಯರಿ ಕ್ಲಾಸ್ ಮಾಡ್ತಾರೆ. ಜೊತೆ ಜೊತೆಗೆ ಬಹಳ ಇಂಪಾರ್ಟೆಂಟು, 5 ಪ್ರೊಡಕ್ಷನ್ ವರ್ಷಕ್ಕಾಗತ್ತೆ. ಅದು ನಾವಿದ್ದಾಗ ನೋಡಿ, ನಮಗೆ ಫಸ್ಟ್ ಪ್ರೊಡಕ್ಷನ್ ವೆಂಕಟರಮಣ ಐತಾಳ್ರದ್ದೆ ಆಷಾಢದ ಒಂದು ದಿನ ಆಗಿತ್ತು. ಮೋಹನ್ ರಾಕೇಶ್ ಹಿಂದಿಗೆ ಬರೆದಿರುವ ಕಾಳಿದಾಸನ ನಿಜವಾದ ಜೀವನ ಚರಿತ್ರೆ ಏನಿರ್ಬೋದು ಅಂತ ಅವನ ಕೃತಿಗಳ ಆಧಾರದ ಮೇಲೆ, ನಮ್ಮ ಕವಿರತ್ನ ಕಾಳಿದಾಸ ಫಿಲ್ಮ್ ಅಲ್ಲ, ಏನಿರ್ಬೋದು ಅಂತ ಆಧಾರದ ಮೇಲೆ ಬರೆದಿರುವ ಒಂದು ಅದ್ಭುತವಾದ ನಾಟಕ. ಆ ನಾಟಕ ಡೈರೆಕ್ಷನು ಅದಾದ್ಮೇಲೆ ತಾಳಿಕಟ್ಟು ಕೂಲಿನೇ ಕೈಲಾಸಂ ಅವರದ್ದು, ಆಮೇಲೆ ಹ್ಯಾಮ್ಲೆಟ್ಟು ಶೇಕ್ಸ್ಪಿಯರ್ ಇದು, ಆಮೇಲೆ ಶಂಕರ ವೆಂಕಟೇಶ್ವರನ್ ಅಂತ ಅವರು ಸಿಂಗಾಪುರಲ್ಲಿ ಕಲ್ತ್ಕೊಂಡು ಬಂದವರು, ಕೇರಳದವರು ಅವರು. ಅವರು ಮಾತಿಲ್ಲದ ಒಂದು ನಾಟಕ ಮಾಡಿದ್ದಾರೆ, 2 ಗಂಟೆ, ಅದು 2.5 ಗಂಟೆ ನಾಟಕ, ಮಾತಿಲ್ಲ. ಮೂಮೆಂಟ್ಸ್ ಎಷ್ಟು ಸ್ಲೋ ಅಂತಂದ್ರೆ, ಇಲ್ಲಿಂದ ನಾನು 1-2 ಮೀಟರ್ ನಡಿಲಿಕ್ಕೆ 10 ಮಿನಿಟ್ಸ್ ತಗೋತೀನಿ. ಆಮೇಲೆ ನಾನು ಏನೋ ಒಂದು ಕೈ ಬೆರಳು ಹೀಗೆ ಮೂವ್ ಮಾಡ್ತೀನಿ ಅಂತಂದ್ರು, ಒಂದು ಐ ಬಾಲ್ ಈ ಕಡೆ ಮೂವ್ ಆಗುತ್ತಂತಿದ್ರು ಕೂಡ ನಾನು ಇಟ್ ಟೇಕ್ಸ್ ಒಂದು 5 ಮಿನಿಟ್ಸ್ ಆದ್ರೂ ಬೇಕು ಅಷ್ಟು ಅಷ್ಟು. ಈಗ ಜಗತ್ತಲ್ಲಿ ನಡೀತಾ ಇರುವ ಎಲ್ಲಾ ಕಾರ್ಯಕ್ರಮಗಳನ್ನ ಅತ್ಯಂತ ಸ್ಲೋ ಮೋಷನ್ ಅಲ್ಲಿ ನೋಡಿದ್ರೆ ಏನಾಗುತ್ತೆ, ಹಾಗೆ ಒಂದು ಆಕ್ಟಿಂಗ್ ಪ್ಯಾಟರ್ನ್. ಈ ತರ ವೆರೈಟಿ ಆಫ್ ಆಕ್ಟಿಂಗ್ ನ ಹೇಳ್ಕೊಡುವ ಹಲವಾರು ಟೀಚರ್ಸ್ ಗಳನ್ನ ಕರೆಸಿ ಅವರ ಡೈರೆಕ್ಷನ್ ಮಾಡಿಸಿ ನಮ್ಮನ್ನ ಓಪನ್ಗೊಳಿಸ್ತಾರೆ, ನಮ್ಮ ಹತ್ರ ಆಗದೆ ಇರೋದನ್ನೆಲ್ಲ ಹೊರಗಡೆ ತರುತ್ತಾರೆ. ಈ ತರ ಕ್ಲಾಸಸ್ಗಳು ನಡೀತೀವಿ ವರ್ಷಕ್ಕೂ. ಈ ತರದ್ದು ಇದು ಡೈರೆಕ್ಟರ್ನ ಕರೆಸುವ ಸಿಲೆಬಸ್ ಏನಿದೆ ಅದು ವರ್ಷಕ್ಕೂ ಚೇಂಜ್ ಆಗುತ್ತೆ. ನಾವು ಇದ್ದಾಗ ಇಂತ ಡೈರೆಕ್ಟರ್ಗಳು ಬಂದಿದ್ರು, ಬೇರೆ ಬೇರೆ ವರ್ಷಕ್ಕೆ ಬೇರೆ ಬೇರೆ
1: ಬದಲಾಗ್ತಾ ಹೋಗ್ತದೆ. ಈಗ ನಿಮ್ದು ಎಷ್ಟು ಟೈಮ್ ಇತ್ತು ಆ ನೀನಾಸಂ ಹೆಗ್ಗೋಡಿನಲ್ಲಿ?
0: 10 ಮಂತ್ಸ್. 10 ಮಂತ್ಸ್ ಅದಾದ್ಮೇಲೆ ತಿರುಗಾಟಕ್ಕೆ ಹೋಗುವ ಅವಕಾಶ ಅವ್ರು ಕೊಟ್ರೆ ನಾವು ಪಡ್ಕೊಂಡ್ರೆ ಒಂದು ತಿರುಗಾಟನೂ ಮಾಡಬಹುದು ಕರ್ನಾಟಕದಾದ್ಯಂತ.
1: ಓಕೆ, ಅದೆಲ್ಲರಿಗೂ ಅವಕಾಶ ಸಿಗುದಿಲ್ಲಯಾ?
0: ಎಲ್ಲವರಿಗೆ ಸಿಗಲ್ಲ, ಕೆಲವರಿಗೆ ಸಿಗ್ತದೆ.
1: ಓಕೆ, ನೀವೆಲ್ಲೆಲ್ಲ ಹೋದ್ರಿ ನೀವು ಆ ತಿರುಗಾಟದಲ್ಲಿ? ಎಲ್ಲೆಲ್ಲಿ?
0: ನಾನು 7 ಸತಿ ಆಲ್ ಕರ್ನಾಟಕ ತಿರುಗಾಟ ಮಾಡಿದೆ. ಆಟಮಾಟ ಈ ನೀನಾಸಂ ತಿರುಗಾಟ ಅಲ್ಲದೆ ಚಿಕ್ಕ ಪುಟ್ಟ ತಂಡಗಳಿವೆ, ಅವು ಬಹಳ ಮಜಾ ಇರ್ತವೆ ಅವುಗಳ ಜೊತೆಗಿನ ತಿರುಗಾಟ. ಯಾಕಂದ್ರೆ ಒಂದ್ ತಿರುಗಾಟ ಅಂತೂ ಸಾದತ್ ಹಸನ್ ಮಾಂಟೋ ಅವ್ರ ಕಥೆಯನ್ನು ತಗೊಂಡು ನಾವು ಒಂದು ತಿರುಗಾಟ ಮಾಡಿದ್ವಿ. ಅದು ನಮ್ಗೆ ನಾವು ವೆಹಿಕಲ್ ಮಾಡಿಲ್ಲ ನೋಡುವ ಅಂತ, ಒಂದು 7-8 ಜನರ ಗ್ರೂಪ್. ನಾವು ಟ್ರೈನ್ ಅಲ್ಲಿ ಬಸ್ ಅಲ್ಲಿ ಸೆಟ್ ಹೊತ್ಕೊಂಡು, ನಮ್ಗೆ ನೆನಪಿದೆ 3 ಗಂಟೆ ಬೆಳಗಿನ ಜಾವ ಒಂದು ಟ್ರೈನ್ ಇದೆ ಅಂತೇಳಿ ಹೇಳಿ ಎಲ್ಲೋ ಬೀದರೋ ಅಲ್ಲೆಲ್ಲೋ ಅಲ್ಲಿಂದ ನಾವು ಇನ್ನೆಲ್ಲಿಗೋ ಹೋಗ್ತಾ ಇತ್ತು. ಅದನ್ನ ಹಿಡ್ಕೊಂಡು ಆ ಇಡೀ ಭೋಗಿಯಲ್ಲಿರೋರೆಲ್ಲ ನಮ್ಮನ್ನ ಬಹಳ ತಿರಸ್ಕಾರ ದೃಷ್ಟಿಯಿಂದ ನೋಡಿದಾಗ, ನಾವು ಸತ್ಯಾಗ್ರಹ ಮಾಡಿದ್ದು ಅಲ್ಲಿ ಟ್ರೈನ್ ಅಲ್ಲಿ. ಮತ್ತೆ ಬೆಳಗಿನ ಜಾವ 3 ಗಂಟೆ ಬಸ್ ಹತ್ತಿದ್ರೆ ನಾವು 1-2 ಗಂಟೆ ಸ್ಟೇಷನ್ ಅಲ್ಲಿ ಇರ್ಬೇಕಲ್ಲ. ಈ ತರ ನಿದ್ರೆಗೆಟ್ಟು ಆ ತರ ತಿರುಗಾಟ, ಈ ಕಷ್ಟ ಇವತ್ತಿನ ಥಿಯೇಟರ್ನವರಿಗೆ ಸಿಕ್ಸಿಲ್ಲ ಇಲ್ಲ. ಯಾಕಂದ್ರೆ ಈಗ ರೆಪರ್ಟ್ರಿ ಗವರ್ನಮೆಂಟ್ ಮಾಡುವ ರಂಗಾಯಣದ ರೆಪರ್ಟ್ರಿಗಳಿಗೆ 5-6 ಇದೆ, ಅಲ್ಲಿಗೆ ಬಸ್ಗಳ ವ್ಯವಸ್ಥೆ ಇದೆ, ಅವರಿಗೆ ಗವರ್ನಮೆಂಟೇ ಸಂಬಳ ಕೊಡುತ್ತೆ. ನಾವು ಇಷ್ಟೆಲ್ಲ ತಿರುಗಾಟ ಮಾಡಿದ್ಮೇಲೂ ಎಲ್ಲರಿಗೂ ಒಂದು ತುಂಡು ಪಾಲು ಅಂತೇಳಿ ಕರೆಕ್ಟ್ ಆಗಿ ಮಾಡಿದ್ರೆ ಒಂದು 8-9 ಸಾವಿರ ಸಿಕ್ತಿತ್ತು ಅವಾಗ. ಅದು ಸಿಕ್ತು, ಅದು 2 ತಿಂಗಳು ತಿರುಗಾಟ ಮಾಡಿದ್ರೆ. ಇವಾಗ ಗವರ್ನಮೆಂಟ್ ಅವರಿಗೆ ತಿಂಗಳಿಗೆ 20-30 ಸಾವಿರ ರೂಪಾಯಿ ಹತ್ತಿರ ಸ್ಯಾಲರಿ ಕೊಡ್ತಿದೆ, ಈ ತರದೆಲ್ಲ ವ್ಯವಸ್ಥೆ ಇದೆ. ಅವಾಗ ಅವ್ಯವಸ್ಥೆ ಒಳಗಡೆ ಒಂದು ವ್ಯವಸ್ಥೆ ಇತ್ತು.
1: ಆ ಅನುಭವ
0: ಬೇಕು ಆಕ್ಚುಲಿ, ಆ ಕಷ್ಟದ ಅನುಭವ ಬೇಕು ಇವತ್ತಿನ ಹುಡುಗರಿಗೆ. ಸೊ ಇದು ಥಿಯೇಟರ್ ಸ್ಕೂಲು ಕಮ್ ತಿರುಗಾಟದ ಎಕ್ಸ್ಪೀರಿಯನ್ಸ್.
1: ವಾವ್, ಬ್ಯೂಟಿಫುಲ್. ನಮ್ ಕೇಳುವಾಗಲೇ ಒಂದ್ ಸ್ವಲ್ಪ ಕೇಂಬತಿಗೆ ನಮ್ ಕಣ್ಣಿಗೆ ಹಿಂಗ್ ಕಟ್ತಾ ಇರತ್ತೆ, ಅದ್ ಹೆಂಗಿಪ್ಕೋ ಸಾಕ ನಾವ್ ಕಾಣ್ಲಾ. ಈಗ ನೀನಾಸಂ ಹೆಗ್ಗೋಡು ಕಾಣ್ಕಂತನೇ ಆಸೆ ಇರತ್ತೆ. ಎಷ್ಟೋ ಜನ ಒಂದ್ಸಲ ಹೋಗಿ ಕಣ್ಕ ಬರ್ಕೊಲ್ಲಿ ಅಂತ ಇರತ್ತೆ ಮಾರ. ಯಾಕಂದ್ರೆ ನಾವ್ ಕಾಲೇಜ್ ದಿನ
0: ಪ್ರೇಕ್ಷಣೀಯ ಸ್ಥಳ ಅಲ್ಲ ಆಕ್ಚುಲಿ,
1: ಅಲ್ಲ. ಆದ್ರೆ ಅದ್ರದ್ದೊಂದು ವೈಬ್ ಹೆಂಗ್ ಕ್ರಿಯೇಟ್ ಆಗಿರುತ್ತಂದ್ರೆ, ಒಂದ್ಸಲ ಹೋಗಿ ಕಾಣ್, ನಾವಲ್ಲಿ ಸೆಲೆಕ್ಟ್ ಆಗ್ತೋ ಇಲ್ಲಿಯೋ ಹೋಗ್ತೋ ಇಲ್ಲಿ ಅದೆಲ್ಲ ಬೇರೆ, ಅದೆಲ್ಲ ಸೆಕೆಂಡ್ರಿ. ಅಲ್ಲಿ ಅನ್ನೋದು ಒಂದು ಆತ್ಮರಲ್ಲ ಅದೇಂತ ಅಂದ್ರೆ ಅದು ಎಲ್ರಿಗೂ ಅಲ್ಲ, ಅದ್ರ ಬಗ್ಗೆ ಆಸಕ್ತಿ
0: ಇಪ್ಪರಿಗೆ ಕನೆಕ್ಟ್ ಆಗುತ್ತೆ
1: ಆ ತರದ. ಈಗ ನೀನಾಸಮ್ಮ ತಿರುಗಾಟ ನಾಟಕ ಬರ್ತಂಬ್ರಂದ್ರೆ ಒಂದ್ಸಲ ಹೋಗಿ ಕಾಣ್ಕೆ, ಎಲ್ಲ ನಾಟಕ ತರ ಅಲ್ಲ ನೀನಾಸಮ್ ಅವ್ರದ್ದು, ಅದೊಂದು ಎಕ್ಸ್ಪೆಕ್ಟೇಷನ್ ಬೇರೆ ಇರುತ್ತೆ. ಈಗ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಲ್ಲೆಲ್ಲ ನೀನಾಸಮ್ ತಿರುಗಾಟ ಅಂದ್ರೆ, ಹಾ ನೀನಾಸಮ್ ದಮ್ರ ಒಂದ್ಸಲ ಹೋಗಿ ಕಣ್ಕೋಬಪ್ಪನ ಹೆಂಗಿರುತ್ತೆ ಕಾಂಬ. ಇದು ನಾಟಕದ ಅಭಿರುಚಿ ಇಪ್ಪರಿಗೆ ಮಾತ್ರ. ಆದ್ರೆ ಈ ಅಭಿರುಚಿಗಳು ಬಂದ ಮೇಲೆ ನಿಮ್ಮ ಈ ನಾಟಕದ ಅದನ್ನ ನೋಡುವ ದೃಷ್ಟಿಕೋನ ಹೆಂಗ್ ಬದಲಾಯ್ತು ಈಗ ನೀನಾಸಮಿಗೆ ಹಾರ್ ಮೇಲೆ?
0: ನೀನಾಸಮಿಗೆ ಹೋದ್ಮೇಲೆ ಈಗ ಒಂದು ಮಧ್ಯಾಹ್ನದ ಒಂದು ಶೆಡ್ಯೂಲ್ ಇದೆ. ಏನು ಅಂದ್ರೆ, ನಮಗೆ ಟಿವಿಯಲ್ಲಿ ಊಟ ಆದ ನಂತರ ಶೆಡ್ಯೂಲ್ ಅದು. ಟಿವಿಯಲ್ಲಿ ಈ 40-50 ವರ್ಷದಲ್ಲಿ ಯಾವ್ಯಾವ ಬೆಸ್ಟ್ ನಾಟಕಗಳಾಗಿವೆ ಅದನ್ನ ತೋರಿಸ್ತಾರೆ ಅವರು. ನಾವೆಲ್ಲ ಕುತ್ಕೊಂಡು ಸೈಲೆಂಟ್ ಆಗಿ ಅದನ್ನ ನೋಡ್ತೀವಿ. ಅದಾದ್ಮೇಲೆ ಮಾರನೇ ದಿವಸ ಅದ್ರ ಬಗ್ಗೆ ಡಿಸ್ಕಷನ್ ಇರ್ತದೆ, ಆ ನಾಟಕದ ಬಗ್ಗೆ, ಆ ಸ್ಕ್ರಿಪ್ಟ್ ರೈಟರ್ ಬಗ್ಗೆ, ಆ ಡೈರೆಕ್ಟರ್ ಬಗ್ಗೆ, ಆ ನಾಟಕ ಏನ್ ಹೇಳುತ್ತಿದೆ ಅನ್ನೋದ್ರ ಬಗ್ಗೆ. ಸೊ ಅದನ್ನ ನೋಡ್ತಾ ನೋಡ್ತಾ ನೋಡ್ತಾ ನಾವೊಂದು ವರ್ಷದಲ್ಲಿ 10 ತಿಂಗಳಲ್ಲಿ ನಾವೊಂದು 100ಕ್ಕೂ ಹೆಚ್ಚು ನಾಟಕ ನೋಡಿರ್ತೀವಿ. ಸೊ ನಮ್ಗೊಂದು ಇದು ಗೊತ್ತಾಗ್ಬಿಟ್ಟಿರ್ತದೆ. ಆಮೇಲೆ ಆಗಿನ ಕಾಲದ ಧ್ರುವರಾಜ್ ದೇಶಪಾಂಡೆ, ಅಂಥ ಆ್ಯಕ್ಟ್ರೆಸ್ನ ಅಭಿನಯವನ್ನು ನಾವು ನೋಡ್ತಿರ್ತೀವಲ್ಲ, ಅದನ್ನ ಅದರ ನಂತರ ಆಮೇಲೆ 25ನೇ ವರ್ಷ ತಿರುಗಾಟ ನಾನು ಸ್ಟೂಡೆಂಟ್ ಆಗಿದ್ದಾಗ. ಸೊ ಬೆಸ್ಟ್ ಆ್ಯಕ್ಟ್ರ್ ಈಗ ಗೋಪಾಲಕೃಷ್ಣ ದೇಶಪಾಂಡೆ, ನೀವು ತುಂಬ ನೋಡಿದಿರಿ ಅವ್ರನ್ನ ಸಿನಿಮಾದಲ್ಲಿರ್ತಾರೆ, ಯತೀಶ್ ಕೊಳ್ಳೆಗಾಲ, ಸಿತಾರ, ಶ್ವೇತಕ್ಕ, ಇವರೆಲ್ಲ ಆ ವರ್ಷದ ತಿರುಗಾಟಕ್ಕೆ ಅವರನ್ನ ಸೆಲೆಕ್ಟ್ ಮಾಡಿದರು. ಸೊ ನಮಗೆ ಸ್ಟೂಡೆಂಟ್ ಆಗಿ ನಮ್ಮ ಎದುರುಗಡೆಗಿರುವ ಮಾಡೆಲ್ಗಳು ತುಂಬ ಉತ್ಕೃಷ್ಟವಾದ ಮಾಡೆಲ್ಗಳು. ನಾವು ಪ್ರತಿ ಈಗ ಉದಾಹರಣೆಗೆ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ, ಇದನ್ನು ಯಾವ ಇಂಟರ್ವ್ಯೂ ಹೇಳಲಿಲ್ಲ ನಾನು. ಉದಾಹರಣೆಗೆ ಮುನ್ನಕಾಡು ಚಿನ್ನಸ್ವಾಮಿ ಅವ್ರ ಮಗ, ನಮ್ಮ ಕ್ಲಾಸ್ಮೇಟ್ ಆಗಿದ್ದ ಕವಿ ಅವ್ರ ಮಗ, ನಾವು ಊಟ ಮಾಡ್ತಾ ಇದ್ವಿ. ಈ ಗೋಪಾಲಕೃಷ್ಣ ದೇಶಪಾಂಡೆ ಅವ್ರು, ನೀವು ನೋಡಿದಿರಿ ಅವ್ರನ್ನ ಶಾಖಾಹಾರಿ ಫಿಲ್ಮ್ ಅಲ್ಲಿ ಪೊಲೀಸ್
1: ರೋಲ್ ಮಾಡಿದವರು,
0: ಮೇನ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಅವರು, ಅವರು ಶೈಲಾಕ್ ಪಾತ್ರ ಮಾಡಬೇಕಿತ್ತು. ಗಡ್ಡ ಫುಲ್ ಗಡ್ಡ ಬಿಟ್ಕೊಂಡು ಆ ಶೈಲಾಕ್ ಒಂಥರ ಫ್ರಸ್ಟ್ರೇಷನ್ ಒಳಗಡೆ ಇರುವ ಶೇಕ್ಸ್ಪಿಯರ್ನ ಕ್ಯಾರೆಕ್ಟರ್ ಅದು. ಸೊ ಅವರು ನನ್ನ ಎದುರುಗಡೆಗೆ ಇರುವ ನನ್ನ ಫ್ರೆಂಡನ್ನ, ಅವನ ಪಕ್ಕದ ನಾನು ಕೂತಿದ್ದೆ, ಏನೋ ಗುರಾಯಿಸ್ತೀಯಾ ಅಂತಂದ್ರು. ಅವನು ಏನು ಗುರಾಯಿಸ್ತಾನೆ ಇರಲಿಲ್ಲ ಆಕ್ಚುಲಿ, ನನಗೆ ಗೊತ್ತು ಯಾಕಣ ಅಂತ. ಅವ ಏನು ಯಾಕಣ, ಅವ್ರ ವಯಸ್ಸೇ ಒಂಥರ ಬೇಸು, ಹೇಯ್ ಏನ ನೀನು, ಅದು ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಗೊತ್ತನ್ ಮನ್ ಅಂತ. ಆಮೇಲೆ ತುಂಬ ಹೊತ್ತಿಗೆ ಯಾಕಣ ಅಂತ ಇವನು, ಅವ್ರ ವಯಸ್ಸಿಗೆ ನಮಗೊಂಥರ ವೈಬ್ರೇಷನ್ ಪೂರ್ತಿ, ಆ ಊಟ ಮಾಡ್ತಿರೋ ಆ ಇಡೀ ಹಾಲ್ ವೈಬ್ರೇಷನು. ಆಮೇಲೆ ಮೌನ ಆಗಿಬಿಟ್ವಿ ನಾವೆಲ್ಲ ಊಟ ಮುಗಿಯುವ ತನಕ. ಎಲ್ಲ ಇದ್ರು ತಿರುಗಾಡ್ದವ್ರು, ಅವರು ಕ್ಲಾಸ್ಮೇಟ್ಸು ಇದ್ದಾರೆ ನಮ್ಮದು. ಆಮೇಲೆ ಕೈ ತೊಳೆಯುವಾಗ ಅವನ ಪಕ್ಕದಲ್ಲಿ ನಾನು ಇದ್ದೆ, ಅವರು ಇದ್ದರು. ಏನಿಲ್ಲ ಅಪ್ಪಿ, ಕ್ಯಾರೆಕ್ಟರ್ ಒಳಗಡೆ ಇದ್ದೆ, ಈ ಥರ ಒಂದು ಡೀಲ್ ಮಾಡಿದರೆ ಹೆಂಗಾಗತ್ತೆ ಅಂತ ನೋಡಬೇಕಿತ್ತು ಅಂತ. ಹಾಂ, ಅವರ ರಿಹರ್ಸಲ್ ಕೇವಲ ಅಲ್ಲಿ ಮಾತ್ರ ನಡೆಯಲ್ಲ, ಒಂದು ಯಾವುದೋ ರೂಮು ಸ್ಟೇಜ್ ಮೇಲೆ ಮಾತ್ರ ಅಲ್ಲ, ಅವ್ರು ಬೀದಿಯಲ್ಲೂ ನಡೆಸ್ತಾರೆ ಇದು ವರ್ಕ್ ಆಗುತ್ತಂತ. ಕೆಲವು ಪೇಂಟರ್ಸ್ಗಳು ಹಾಗೆ ಮಾಡ್ತಾಯಿದ್ರು, ಅತ್ಯಂತ ಕ್ರೌರ್ಯವಾಗಿ ನಡ್ಕೋತಾ ಇದ್ರು. ನೀವು ವರ್ಲ್ಡ್ನ ಬೆಸ್ಟ್ ಪೇಂಟರ್ಸ್ಗಳೆಲ್ಲ ಈಗ ಡಾವಿಂಚಿ ಅಂಥವರೆಲ್ಲ, ಅದನ್ನು ಹೇಳಿ ನಾನು ಪೆಟ್ಟಿನದ್ದು ಇದೆ ಅಂದರೆ, ಅವರು ಜಗತ್ತಿಗೆ ಸ್ವಲ್ಪ ಹಿಂಸೆ ಕೊಟ್ಟು ಆ ಹಿಂಸೆಯ ಚಿತ್ರಣ ಹೇಗಿದೆ ಅಂತ ನೋಡಿ ಪೇಂಟ್ ಮಾಡಿದವರು, ಒಂದಿಷ್ಟಿದೆ ಅದು. ಹಾಗೆ ಅನುಭವಿಸೋರು ಇರ್ತಾರೆ. ಇದರ ಇವ್ರದ್ದು ಇವ್ರ ಸ್ಕ್ರಿಪ್ಟು ನೋಡಿದ್ರು ಕೂಡ, ಆ ಸ್ಕ್ರಿಪ್ಟಲ್ಲಿ ಈ ಲೈನಿಗೆ ಅಂಡರ್ಲೈನು ಗ್ರೀನಲ್ಲಿ ಬರ್ಕೊಂಡಿರ್ತಾರೆ, ಈ ಮತ್ತೊಂದು ಲೈನಿಗೆ ರೆಡ್ಡಲ್ಲಿ, ಮತ್ತೊಂದು ಲೈನಿಗೆ ಬ್ಲ್ಯಾಕಲ್ಲಿ ಬರೆದಿರ್ತಾರೆ. ಅದರ ಅರ್ಥ ಆ ಕಲ್ಲರ್ನ ಲೈನಿಗೆ ತಕ್ಕ ಹಾಗೆ ಅವರ ರಸಗಳು ಕೂಡ ಬದಲಾಗತ್ತೆ. ಯಾವುದೋ ಒಂದು ರೆಡ್ಡಲ್ಲಿ ಇರೋದು ಬಹುಶಃ ಅವರಿಗೆ ರೌದ್ರ ರಸದಲ್ಲಿ ಕಂಡ್ರೆ, ಗ್ರೀನಲ್ಲಿ ಇರೋದು ಯಾವುದೋ ಶಾಂತ ರಸದಲ್ಲಿ ಕಂಡ್ರೆ, ಇನ್ಯಾವುದೋ ಬ್ಲ್ಯಾಕಲ್ಲಿ ಇರೋದು ಅವರಿಗೆ ಇನ್ನೊಂದು ಶೃಂಗಾರದಲ್ಲಿ ಕಾಣಿಸ್ಬೋದು. ಅಂದರೆ ಕಲಿಕೆಯನ್ನು ಸೆಗ್ಮೆಂಟ್ ಮಾಡಿ ನೋಡುವ ಕಲಿಕೆ ಇದೆ, ಈ ಥರದೊಂದು ಕಲಿಕೆ ಇದೆ. ಇದು ನಮ್ಮ ಎದುರುಗಡೆಗೆ ಮಾಡೆಲ್ ಆಗಿತ್ತು. ಸೊ ನಮಗೆ ಈ ಕಲಿಕೆ ಒಂದು ಕ್ಲಾಸ್ ರೂಮ್ ಒಳಗೆ ನಡೆಯೋದು ಮಾತ್ರ ಅಲ್ಲ, ಔಟ್ ಸೈಡ್ ಬೀದಿಯಲ್ಲೂ ಇಂಥ ಕಲಿಕೆಗಳಲ್ಲಿ ಅಲ್ಲಿದ್ದವು. ಸೊ ನಮ್ಮ ಎದುರುಗಡೆ ಇರುವ ಮಾಡೆಲ್ಗಳು ತುಂಬ ಚೆನ್ನಾಗಿರಬೇಕು, ಅದಕ್ಕೊಂದು ಅದೃಷ್ಟನೂ ಬೇಕು.
1: ನಿಜವಾಗ್ಲೂ ಈಗ ನೀವು ನಾಟಕ ನೋಡ್ತಾ ನಾಟಕದ ಒಳಗೆ ಹೋಗ್ತಾ ಈ ನಾಟಕ ಕಲಿಯುವಿಕೆ ಇದೆಯಲ್ಲ, ಅದು ಬಹಳಷ್ಟು ಕೊಡುತ್ತೆ. ಕಾನ್ಸಂಟ್ರೇಷನ್ ಲೆವೆಲ್ ಜಾಸ್ತಿ ಮಾಡೋದ್ರಿಂದ ಹಿಡಿದು ನೀವು ಸೂಕ್ಷ್ಮಗಳನ್ನು ಅದನ್ನು ಅಬ್ಸರ್ವ್ ಮಾಡಲಿಕ್ಕೆ ಶುರು ಮಾಡ್ತೀರಿ, ಅಲ್ಲಿಂದನೇ ತುಂಬ ಕಲಿಯುತ್ತೀರಿ. ಆ ಸಣ್ಣ ಸಣ್ಣದು ನಿಮ್ಮ ಮನಸ್ಸಿನ ಒಳಗೆ ಹೋಗ್ಬಿಡತ್ತೆ. ಆದರೆ ನೀವು ಇದೆಲ್ಲ ಕಲಿಯುವಾಗ ಅಂದ್ಕೊಂಡಿದ್ರಿ ನಾನು ನಿರ್ದೇಶಕ ಆಯ್ಕು ಇಲ್ಲ ಆಕ್ಟರ್ ಆಯ್ಕು ಹಿಂಗೆಲ್ಲ ಆದರೂ ಆಲ್ರೆಡಿ ಡಿಸೈಡ್ ಆಗಿದ್ದಿತ್ತ ಹೆಂಗೆ?
0: ಇಲ್ಲ ಇಲ್ಲ, ನಾನು ಸ್ಟೂಡೆಂಟ್ ಆಗಿದ್ದಾಗ ನನಗೆ ಸ್ಟೂಡೆಂಟ್ ಪ್ರೊಡಕ್ಷನಲ್ಲಿ ಕೆಲವು ನಾಟಕಗಳಲ್ಲಿ ಮೇನ್ ಕ್ಯಾರೆಕ್ಟರ್, ಈಗ ಆಷಾಢದೊಂದು ದಿನದಲ್ಲಿ ಕಾಳಿದಾಸನೇ ನಾನು, ಆ ಥರ ಸಿಕ್ಕಿದೆ. ಆದರೂ ನನಗೆ ಸ್ಟೂಡೆಂಟ್ ಆಗಿ ಒಂದಿಷ್ಟು ತಿರುಗಾಟ ಆಗುವ ತನಕನೂ ನನಗೆ ನಾನೊಬ್ಬ ನಟ ಅಂತ ನನಗನ್ನಿಸಿರಲಿಲ್ಲ. ಬಟ್ ಯಾವಾಗ ನಾನು ನಿರ್ದೇಶನ ಕೇಳಿದೆ, ನಿರ್ದೇಶಕನಿಗೆ ಇರುವ ಚಾನ್ಸ್ ಏನು ಅಂದರೆ, ಆತ ಒಂದು 40 ಪಾತ್ರ ಇದ್ದರೆ ಒಂದು ನಾಟಕದಲ್ಲಿ, ಆ 40 ಪಾತ್ರಗಳ ಆಯಾಮ ಅವನಿಗೆ ಗೊತ್ತಿರ್ತದೆ. ಒಂದು ವೇಳೆ ಆ್ಯಕ್ಟರ್ಸ್ ಕೈಯಲ್ಲಿ ಆಗಲ್ಲ, ನಟಿಯರ್ ಕೈಯಲ್ಲಿ ಆಗಲ್ಲ ಅಂದರೆ ಹಿಂಗೆ ಮಾಡಬಾರ್ದು ಡೈರೆಕ್ಟ್ರು. ಬಟ್ ನಾನು ಮಾಡ್ತಿದ್ದೆ, ನಾನು ಹೋಗಿ ಸ್ಟೇಜ್ ಮೇಲೆ ಅದನ್ನು ಅಭಿನಯಿಸ್ತಿದ್ದೆ. ಇದರಿಂದ ಏನಾಗ್ತಿದೆ ಅಂದರೆ ಎಲ್ಲ ಪಾತ್ರಗಳು ನನ್ನೊಳಗಡೆ ಇಳಿತಿದ್ವು, ಆ ಥರದೊಂದು ಪ್ರಾಕ್ಟೀಸ್ ಸಿಕ್ತಿತ್ತು. ಡೈರೆಕ್ಟ್ರು ಈ ಥರದೊಂದು ಪ್ರಾಕ್ಟೀಸಿಗೆ ಇಳಿಬೇಕು, ಇಳಿತಾರೆ ತುಂಬ ಜನ. ಈವನ್ ಫಿಲ್ಮಲ್ಲೂ ಕೂಡ ಮಾಡ್ತಾರೆ, ರಾಜಮೌಳಿ ಆ್ಯಕ್ಟೇ ಮಾಡ್ತಾರೆ. ತುಂಬ ಒಳ್ಳೆ ನಟ ಅವರು ಆ್ಯಕ್ಚುಲಿ. ಹೌದು, ಅವ್ರ ಆ್ಯಕ್ಟಿಂಗ್ ಪಾರ್ಟ್ ನಿಮ್ಗೆ ಯೂಟ್ಯೂಬಲ್ಲೂ ಸಿಗುತ್ತೆ ನಿಮ್ಗೆ. ಅವರು ಶೂಟಿಂಗ್ ಮಾಡ್ತಿರುವಾಗ ಅವ್ರು ಆ್ಯಕ್ಟಿಂಗ್ ಮಾಡ್ತಾ ಇರೋದನ್ನು ನೋಡಬೇಕು, ಅವ್ರು ಬೆಂಕಿ ಹಂಗಿರ್ತಾರೆ. ಈವನ್ ನಮ್ಮ ಊರಿನ ರಿಷಬ್ ಅವರು ಕೂಡ ಅವರು ಆ್ಯಕ್ಟಿಂಗು ಮಾಡ್ತಾರೆ, ಡೈರೆಕ್ಷನ್ ಮಾಡ್ತಾ ಇನ್ನೊಬ್ಬರಿಗೆ ಆ್ಯಕ್ಟಿಂಗು ಹೇಳ್ಕೊಡ್ತೀರಿ. ಹಾಗೆ ಬೇರೆ ಬೇರೆ ಪಾತ್ರಗಳನ್ನು ಮಾಡುವ ಒಂದು ರುಚಿ ನನಗೆ ಆಮೇಲೆ ಸಿಕ್ಕಿದ್ದು. ಸ್ಟೂಡೆಂಟ್ ಆಗಿರುವಾಗಲೇ ನಾನು ಸುಮ್ಮನೆ ಇದ್ದೆ, ಇದು ಸುಮ್ಮನೆ ಇರುವುದೇ ತುಂಬ ಮುಖ್ಯ. ನಾವು ಏನೇನೋ ಆಗಬೇಕು ಅಂತ ಅಂದ್ಕೊಂಡು ಆದರೆ ಅದು ಹಾಗೆ ಆಗುವುದಿಲ್ಲ, ಆಗುವಿಕೆ ಘಟಿಸುವುದಿಲ್ಲ. ನಾವು ಕೆಲವು ಸತಿ ಸುಮ್ಮನೆ ನೀರಲ್ಲಿ ಇದ್ದರೆ ನಮಗೆ ಮೈಗೆ ಆ ಚಳಿ ತಾಗ್ತದೆ, ಹಾಗೆ ತಾಗುವಷ್ಟು ನಾವು ಶಾಂತವಾಗಿ ಅದಕ್ಕೆ ಒಳಗೊಳ್ಳಬೇಕು. ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ ಭವಿಷ್ಯದ ಬಗ್ಗೆ ಬಹಳ ಕನಸು ಕಾಣ್ತೀವಿ ನಾವು. ಹಿಂಗಾಗ್ಬೇಕು ಹಿಂಗಾಗ್ಬೇಕು, ದೊಡ್ಡ ಗುರಿ ಇಟ್ಕೋಬೇಕು. ನನಗೊಂದು ಅಪೋಸ್, ನಾನು ಅದನ್ನು ವಿರೋಧಿಸ್ತೀನಿ ಅಂತಲ್ಲ, ಒಂದು ಸಣ್ಣ ಮಟ್ಟದ ಇದೇನು ಅಂದ್ರೆ, ನೀವು ಆ ಪ್ಲೇಸಿಗೆ ಹೋಗ್ಬೇಕು, ಆ ವಾತಾವರಣದಲ್ಲಿ ಇರಬೇಕು ಇರಬೇಕು. ಸಮಸ್ಯೆ ವಾತಾವರಣಕ್ಕೆ ಹೋಗದೇ ಇದ್ರೆ ಸಮಸ್ಯೆ. ಈಗ ನಿಮ್ಗೆ ಏನೋ ಕಲಿಬೇಕು, ನೀವು ಆ ವಾತಾವರಣಕ್ಕೆ ಹೋಗ್ಬೇಕು. ನೀವು ಮನೆಯಲ್ಲೇ ಕೂತು ನನಗದಿಷ್ಟ ನನಗದಿಷ್ಟ ನನಗದಿಷ್ಟ ಅಂದ್ರೆ ಬರಲ್ಲ, ನೀವು ಆ ವಾತಾವರಣಕ್ಕೆ ಹೋಗ್ಬೇಕು. ವಾತಾವರಣಕ್ಕೆ ಹೋಗುವಷ್ಟು ನೀವು ಬೆಳೆದಿರ್ಬೇಕು. ಇವನ್ ಇಂಟರ್ವ್ಯೂ ಪಾಸ್ ಆಗುವಷ್ಟು ನಾನು ಬೆಳೆದಿರ್ಬೇಕು, ನನಗೇನೋ ಗೊತ್ತಿರಬೇಕು, ಒಂದಿಷ್ಟು ಮ್ಯೂಸಿಕ್ ಅದು ಇದು ಗೊತ್ತಿರಬೇಕು. ಅಲ್ಲಿಗೆ ಹೋದ ಮೇಲೆ ಅಲ್ಲಿ ಆಗುವ ಎಲ್ಲ ಕ್ರಿಯೆಗಳಿಗೂ ಒಳಗೊಳ್ಬೇಕು ಅಂತಂದ್ರೆ ನಾನು ಜೀರೋ ಆಗಬೇಕು. ನಾನು ಭವಿಷ್ಯದ ಬಗ್ಗೆನೂ ಚಿಂತೆ ಮಾಡಬಾರ್ದು, ನನ್ನ ಹಿಂದೆ ಹೀಗಾಗಿದೆ ಅನ್ನೋದನ್ನು ಚಿಂತೆ ಮಾಡಬಾರ್ದು. ವರ್ತಮಾನದಲ್ಲಿರ್ಬೇಕು. ಈವನ್ ನೀನಾಸಂ ವರ್ತಮಾನದಲ್ಲಿ ಇರಿಸ್ತದೆ. ಮೆಕಾಲೆ ಸಿಸ್ಟಮ್ನ ಎಜುಕೇಷನ್ನಲ್ಲಿ ಏನಿದೆ ಅಂದರೆ, ನೀವು ಕ್ಲಾಸ್ ರೂಮ್ ಒಳಗಡೆ ಕೂತ್ಕೋತೀರಿ, ಎದುರುಗಡೆ ಟೀಚರ್ ಇರ್ತಾರೆ, ಇಲ್ಲಿ ಸ್ಟೂಡೆಂಟ್ ಇರ್ತಾರೆ, ಅವರು ಪಾಠ ಮಾಡೋದನ್ನು ಕೇಳ್ತಾರೆ. ಇನ್ನು ಸ್ಪೋರ್ಟ್ಸ್ ಎಲ್ಲಿ ನಡೀತದೆ? ಗ್ರೌಂಡಲ್ಲಿ ನಡೀತದೆ. ಥಿಯೇಟ್ರಲ್ಲಿ ಏನಾಗುತ್ತೆ? ಸ್ಪೋರ್ಟ್ಸು ಮತ್ತು ಪಾಠ ಎರಡು ಇಲ್ಲೇ ನಡೀತದೆ. ಅಂದರೆ ಇವ್ರ ಬಾಡಿ ಮೂವ್ಮೆಂಟು ಇಲ್ಲಿ ವರ್ಕ್ ಆಗಬೇಕು. ನೀವು ಹೇಳಿದ್ರೆ ಕಾನ್ಸಂಟ್ರೇಷನ್ ಯಾಕೆ ಇದಕ್ಕೆ ಜಾಸ್ತಿ ಬೇಕು ಅಂದರೆ, ದೇಹಾಭಿವ್ಯಕ್ತಿಯೂ ಬೇಕು, ಭಾವಾಭಿವ್ಯಕ್ತಿಯೂ ಬೇಕು, ಅವನಿಗೆ ಥಿಯೇಟ್ರ್ ಬಗ್ಗೆ ನಾಲೆಜ್ಜು ಬೇಕು. ಬರೀ ಥಿಯರಿ ಮಾತ್ರ ಅಲ್ಲ, ಸೊ ಅವನ ಪೂರ್ತಿ ಕೊಟ್ಟುಕೊಳ್ಳುವಿಕೆ ಥಿಯೇಟ್ರಲ್ಲಾಗುತ್ತೆ. ನಾನು ಹೇಳ್ತಿದ್ದೆ, ಯಾವ್ಯಾವುದೋ ದೇಶದಲ್ಲಿ ಮಿಲಿಟರಿ ಖಾಯಂ ಅಂತ, ಎಲ್ಲರೂ ಒಂದ್ಸತಿ ಸೈನ್ಯಕ್ಕೆ ಸೇರಬೇಕು ಅಂತ ಇರ್ತಾರೆ. ನಮ್ಮ ದೇಶದಲ್ಲಿ ಎಲ್ಲರೂ ಥಿಯೇಟರ್ ಸ್ಕೂಲಿಗೆ ಹೋಗಬೇಕು. ಅದು ಮಾನವ ಅಧ್ಯಯನ ಕೇಂದ್ರ ಆ್ಯಕ್ಚುಲಿ. ಇಲ್ಲೇ ಬಂಡಾರ್ ಕಾರ್ಸಲ್ಲೇ ಇತ್ತು ಅದನ್ನ, ಈಗ
1: ರಂಗಾಧ್ಯಯನ
0: ನಾನೇ ಒಂದೆರಡು ಪ್ರೊಡಕ್ಷನ್ ಮಾಡಿದ್ದೆ ಬಂದು, ಅದು ವಸಂತ ಬನ್ನಾಟಿ ಅವರಿದ್ದಾಗ. ಸೊ ಅಲ್ಲಿ ಒಂದು ಸ್ಕೂಲಲ್ಲಿ ಥಿಯೇಟರ್ ಸ್ಕೂಲ್ ಇರಬೇಕು ಆ್ಯಕ್ಚುಲಿ. ಆಮೇಲೆ ಎಲ್ಲರೂ ಥಿಯೇಟರ್ ಸ್ಕೂಲಿಗೆ ಹೋಗಿ ಒಂದಿಷ್ಟು ಪ್ರಾಕ್ಟೀಸ್ ಮಾಡಬೇಕು. ಭಾವ ಅಂದರೆ ಏನು, ಭಾವ ಬುದ್ಧಿ ದೇಹಗಳ ಸಮ್ಮಿಳಿತ ತ್ರಿವೇಣಿ ಸಂಗಮ ಹೆಂಗಾಗುತ್ತೆ ಅಂತ ನೋಡಬೇಕು. ಅದು ಕೂಡ ಒಂದು ಭಾಳ ದೊಡ್ಡ ಕಲಿಕೆ.
1: ಈಗ ನೀವು ನಿರ್ದೇಶಕರ ಆದ್ರೆಯ ನಟರಾದ್ರೆಯ, ಈಗ ನೀನಾಸಂ ತಿರುಗಾಟ ಎಲ್ಲ ಮುಗಿಸಿ ಆದ್ಮೇಲೆ ಎಂತ ಆದ್ರಿ ಕಡೆ ಕೂಡಲೇ?
0: ಅಲ್ಲಿ ನಟನೆಯ ಪಾಠಗಳೇ ಆಗೋದು ನಮಗೆ. ನಿರ್ದೇಶಕರು ಏನಾಗಬೇಕು ಅದನ್ನ ಹೇಳ್ಕೊಡಲ್ಲ ಅಲ್ಲಿ, ಅದನ್ನ ನಾವು ಆಮೇಲೆ ಆಗಿಸ್ಕೊಳ್ಳೋದು. ಫಸ್ಟ್ ನಟ ಆಗ್ಲಿಕ್ಕೆ ಹೋಗಿದ್ದೆ ನಾನು, ಆದೆ ಅಂತ ಹೇಳಾರೆ ಆಗ್ಲಿಕ್ಕೆ ಹೋಗಿದ್ದು. ಆಮೇಲೆ ನನ್ನ ಒಲವು ಬಹುಶಃ ನಿರ್ದೇಶಕ. ಈ ಕರ್ನಾಟಕದಲ್ಲಿ ಏನ್ ಸಮಸ್ಯೆ ಇದೆ ಅಂದ್ರೆ, ಬೇರೆ ಸ್ಟೇಟ್ ಅಲ್ಲಿ ಈ ತರ ಸಮಸ್ಯೆ ಇಲ್ಲ. ಕರ್ನಾಟಕದಲ್ಲಿ ರಂಗಭೂಮಿಯಲ್ಲೇ ಇರ್ತೀನಿ ಅನ್ನುವವರಿಗೆ ಕೋಟ್ ಮಾಡ್ತೀನಿ, ರಂಗಭೂಮಿಯಲ್ಲೇ ಇರ್ತೀನಿ ಅನ್ನುವರಿಗೆ ಮಾತ್ರ ಇದು. ಸಿನಿಮಾ ಸೀರಿಯಲ್ ಹೋಗ್ತೀನಿ ಅನ್ನೋರಿಗಲ್ಲ, ಇರ್ತೀನಿ ಅನ್ನೋರಿಗೆ ನಟನೆಯಲ್ಲೇ ಜೀವನ ಸಾಗಲ್ಲ ಇಲ್ಲಿ. ಈಗೇನೋ ಗೌರ್ಮೆಂಟ್ ಸ್ವಲ್ಪ ಬಂತು, ಬಟ್ ನಾನು ಬಂದ 15 ಇಯರ್ಸ್ ಬ್ಯಾಕು ಸಾಗಲ್ಲ. ಅವ್ರ ಡೈರೆಕ್ಷನಿಗೆ ಅನಿವಾರ್ಯವಾಗಿ ಇಳಿಲೇಬೇಕು. ಈವನ್ ಅವ್ರು ಬೇರೆ ವರ್ಕ್ ಮಾಡ್ಬೋದು, ಬೇರೆ ಟೀಚರ್ ಆಗ್ಬೋದು, ಇನ್ನೆಲ್ಲೋ ಇಂಜಿನಿಯರಿಂಗ್ ಆಗ್ಬೋದು, ಇನ್ನೋ ಡಾಕ್ಟರ್ ಆಗ್ಬೋದು, ಥಿಯೇಟರ್ನಲ್ಲೇ ಇರ್ತಾರೆ ಅಂತಂದರೆ ನಟನೆಯಲ್ಲೇ ಜೀವನ ಮಾಡುವಷ್ಟು ಸ್ಯಾಲ್ರಿಯನ್ನು ಸಂಬಳವನ್ನು ಆರ್ಥಿಕವಾಗಿ ನಮಗೆ ಇದು ಕರ್ನಾಟಕ ಇನ್ನೂ ಒದಗಿಸಿಕೊಟ್ಟಿಲ್ಲ. ಸೊ ನಿರ್ದೇಶನಕ್ಕೆ ನಾನು ನನಗೊಂದು ಒಳಗಡೆ ಇಂಟ್ರೆಸ್ಟ್ ಇತ್ತು, ಆಸಕ್ತಿ ಇತ್ತು. ನಾನು ಹೇಳಿದ್ನಲ್ಲ, ಪ್ಲ್ಯಾನ್ ಮಾಡ್ಕೊಂಡು ನಿರ್ದೇಶನಕ್ಕೆ ಇಳಿದದ್ದು ಅಲ್ಲ. ಏನೋ ನನ್ನ ಓದು ಇತ್ತು ಆ್ಯಕ್ಚುಲಿ. ನಾನು ಆವಾಗಲೇ ಅನಂತಮೂರ್ತಿ, ಶಿವರಾಮ್ ಕಾರಂತರು, ಕುವೆಂಪು ಅವ್ರದ್ದು ಎಲ್ಲ ಪುಸ್ತಕಗಳನ್ನು ಓದ್ಬಿಟ್ಟಿದ್ದೆ, ಅಷ್ಟು ಓದ್ಬಿಟ್ಟು ನಾನು ಹೈಸ್ಕೂಲಲ್ಲೇ ಮುಗಿಸ್ಬಿಟ್ಟಿದ್ದೆ. ಈ ಥರದ್ದೊಂದು ಓದು ಬೇಕು. ಓದು ಇಲ್ಲದೆ ಇದ್ದರೆ ನಾವು ನಮಗೆ ನಾಲೆಜ್ ಬೆಳೆಯಲ್ಲ, ಅಥವಾ ನಿಮ್ಗೆ ಇಮ್ಯಾಜಿನೇಷನ್ ಬೆಳೆಯಲ್ಲ. ನೀವು ಕಾಲ್ಪನಿಕ ಲೋಕವು ದೊಡ್ಡದಾಗಿರಬೇಕು ನಿಮಗೆ.
1: ನಿಜ, ಹೌದು.
0: ಇವತ್ತಿನ ರಂಗಭೂಮಿಗೆ ಬರುವ ಅಷ್ಟು ವಿದ್ಯಾರ್ಥಿಗಳಿಗೆ ನಾನು ಹೇಳೋದೇನು ಅಂತಂದ್ರೆ, ಬಹಳ ದೊಡ್ಡ ಸ್ಕಿಲ್ ಇರ್ತದೆ. ತುಂಬಾ ಚೆನ್ನಾಗಿ ಒಬ್ಬರು ಕರ್ನಾಟಕ ಹಿಂದೂಸ್ತಾನಿನೂ ಕಲ್ತಿರ್ಬೋದು, ಅವ್ರು ಯಕ್ಷಗಾನ, ಭರತನಾಟ್ಯ, ಕೂಚಿಪುಡಿ, ಕಥಕ್ಕಳಿನೂ ಕಲ್ತಿರ್ಬೋದು, ಎಲ್ಲವೂ ಅವ್ರಿಗೆ ಆಕ್ಟಿಗೂ ಮಾಡ್ತಿರ್ಬೋದು. ಆದರೂ ಅವ್ರು ಬೆಳೆಯದೆ ಉಳಿದಿರೋದನ್ನ ನಾನು ನೋಡ್ತೀನಿ. ಯಾಕಂದ್ರೆ ಅವರಲ್ಲಿ ಓದು ಇಲ್ಲ. ಓದು ಬೇಕೇ ಬೇಕು. ಓದು ಇಲ್ಲದೆಯೇ ರಂಗಭೂಮಿಯಲ್ಲಿ ನಿರ್ದೇಶಕ ಅಂತೂ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ನೀವು ನಟ ಆಗಬೇಕು ಅಂತಂದ್ರೆ ನಿಮ್ಗೊಂದು ಸಾಧಾರಣ ಮಟ್ಟದ ಓದು ಬೇಕೇ ಬೇಕು.
1: ಸೊ ಓದು ಅನ್ನೋದು ಬಹಳ ಮುಖ್ಯ,
0: ಬಹಳ ಇಂಪಾರ್ಟೆಂಟ್.
1: ರಂಗ ಭೂಮಿಯನ್ನು ಆ ಭೂಮಿಯಲ್ಲಿ ಉಳಿಬೇಕಾದ್ರೆ ಅಂತ ಹೇಳ್ತಾರೆ. ಈಗ ನಿಮ್ದೀಗ ನೀನಾಸಮ್ಮಲ್ಲ ಆಯ್ತು ತಿರುಗಾಟ ಆದ್ಮೇಲೆ ಕಡೆಗೆ ಎಂತ ಇತ್ತು? ಕಡೆಗೆ ಸೀದಾ ನಾಟಕ ಶುರು ಮಾಡ್ರಿ ಅಥವಾ ಎಂತ ಮಾಡ್ರಿ, ಹೆಂಗಿತ್ತು ಬದುಕು ಅಂತ?
0: ಸ್ವಲ್ಪ ವರ್ಷ ಬೇರೆ ಬೇರೆ ಟೀಮ್ನವರೆಲ್ಲ ಕರೆಸಿ ನನ್ನ ನಾಟಕ ಮಾಡಿಸ್ಲಿಕ್ಕೆಲ್ಲ ಕರಿತಾ ಇದ್ರು. ಅದರಿಂದ ಕರ್ನಾಟಕದಾದ್ಯಂತ ಮೂವ್ ಆಗ್ತಿದ್ದೆ. ಒಂದೊಂದು ತಿಂಗಳು ಕೋಲಾರ, ಒಂದು ತಿಂಗಳೆಲ್ಲೋ ಬೀದರು, ಒಂದು ತಿಂಗಳು ವೆಟರ್ನರಿ ಅಗ್ರಿಕಲ್ಚರ್ ಕಾಲೇಜ್ಗಳು. ಇವತ್ತಿಗೂ ಭಾಳ ಚೆನ್ನಾಗಿ ಅಲ್ಲಿ ಕಾಂಪಿಟೇಷನ್ ಮಾಡ್ತವೆ ನೋಡಿ. ಅವ್ರು ಇಡೀ ಕರ್ನಾಟಕದಾದ್ಯಂತ, ಈವನ್ ದೇಶಾದ್ಯಂತ ಆರ್ಟ್ ಸ್ಟೂಡೆಂಟ್ಸ್ ಅಲ್ಲ ಥಿಯೇಟರ್ ಮಾಡ್ತಿರೋದು, ನಂಬಿ ಮಾಡ್ತಿರೋದು ಸೈನ್ಸ್ ಸ್ಟೂಡೆಂಟ್ಸ್. ಈವನ್ ನಾನು PCMB ಸೈನ್ಸ್ ಸ್ಟೂಡೆಂಟು, ಸೈನ್ಸ್ ಸ್ಟೂಡೆಂಟ್ಸ್ಗಳು ಜಾಸ್ತಿ ನಾಟಕ ಮಾಡ್ತಿರೋದು. ಆರ್ಟ್ಸ್ ಸ್ಟೂಡೆಂಟ್ಸ್ ಅಲ್ಲ, ಇದು ವಿಚಿತ್ರ. ಆಮೇಲೆ ಅವರು ಹಣ ಹಾಕ್ತಿದ್ದು, ಹಣ ಹಾಕಿ ಬೆಳೆಸ್ತಿದ್ದಾರೆ. ಅಂದರೆ 25 ವರ್ಷದ ಹಿಂದಿನ ಒಬ್ಬ ಸ್ಟೂಡೆಂಟು ಇವತ್ತಿಗೂ ಕೂಡ ವೆಟರ್ನರಿಗೆ ಅಥವಾ ಅಗ್ರಿಕಲ್ಚರಿಗೆ ಒಂದು ಒಂದು ಪ್ರೋಗ್ರಾಮ್ ಆಗುತ್ತೆ ಅಂತಿದ್ರೆ ನಂದೊಂದಿಷ್ಟು ಅಂತೇಳಿ ಅವನು ಎಲ್ಲೋ ಅಮೆರಿಕನೋ ಕೆನಡಾ ಅಲ್ಲೆಲ್ಲೋ ಇಂಗ್ಲೆಂಡ್ ಎಲ್ಲ ಕೂತ್ಕೊಂಡು ಅಂತ ಕಳಿಸ್ತಾನೆ. ಅವನಿಗೆ ಅದೊಂದು ರಂಗ ಪ್ರೀತಿ, ಆ ರಂಗ ಪ್ರೀತಿ ಅವ್ರಿಗೆ 25 ವರ್ಷದ ಹಿಂದೆನೇ ಬೆಳೆದಿದೆ. ಅದನ್ನು ಬೆಳೆಸ್ಕೊಂಡು ಹೋಗ್ಬೇಕು. ಇವತ್ತು ಇಲ್ಲೆಲ್ಲೂ ಆ ಥರದ್ದು ನಾನು ನೋಡಿಲ್ಲ. ಅದಾದ್ಮೇಲೆ ನಾನು ಮೈಸೂರು ರಂಗಾಯಣದಲ್ಲಿ ಟೀಚರ್ ಆದೆ, ಆಕ್ಟಿಂಗ್ ಟೀಚರ್ ಆದೆ. ಒಂದು 2 ವರ್ಷ ಅಲ್ಲಿದ್ದೆ. ಅದಾದ್ಮೇಲೆ ಫ್ರೀಲೈನ್ಸ್ ಆಗಿ ಹಿಂಗೆ ಡೈರೆಕ್ಷನ್ ಮಾಡ್ತಾ ಇದ್ದೀನಿ. ಈಗ ಸಂಘ ಸಂಸ್ಥೆಗಳೆಲ್ಲ ಕರೀತಾರೆ. ಈಗ ಸದ್ಯಕ್ಕೆ ಮಣಿಪಾಲದಲ್ಲಿ ಪ್ರಖ್ಯಾತ ನಟ ಪ್ರಕಾಶ್ ರೈ ಅವರು ಒಂದು ನಿರ್ದಿಗಂತ ಅಂತ ಒಂದು ಸಂಸ್ಥೆ ಮಾಡ್ತಿದ್ದಾರೆ ರಂಗ ಥಿಯೇಟರ್ ಕೆಲಸಗಳಿಗೆ. ಸೊ ಅಲ್ಲಿ ನಾನು ಒಂದು ಸ್ವಲ್ಪ ವರ್ಷ ಇರುವ ಹಾಗೆ ಅಲ್ಲಿ ವೃತ್ತಿ ಮಾಡ್ತಾ ಇದ್ದೀನಿ, ಶುರು ಆಗ್ಬೇಕಷ್ಟೇ.
1: ಓಕೆ, ನೀವು ಈ ನಾಟಕದವರಂದ್ರೆ ಹೆಚ್ಚಾಗಿ ಅಂದ್ರೆ ರಂಗಭೂಮಿಯವರಂದ್ರೆ ಅಂತರ್ಮುಖಿಗಳೇನು ಅಂತ ನನಗೆ ತುಂಬಾ ಸಲ ಅನ್ಸೋದಿದೆ. ಅವರು ದೇ ಆರ್ ಇಂಟ್ರೋವರ್ಟ್, ಅವರು ಅವರಷ್ಟಕ್ಕೆ ಯೋಚನೆ ಮಾಡಿರ್ತಾರೆ, ಅವರದೇ ಗುಂಗಿನಲ್ಲಿರ್ತಾರೆ. ಅವರು ಪ್ರಪಂಚದ ಬೇರೆ ವ್ಯಕ್ತಿಗಳ ಬಗ್ಗೆ ಎಲ್ಲ ಅಂದ್ರೆ ಅಷ್ಟು ರಿಯಾಕ್ಟ್ ಮಾಡೋದು ಅಥವಾ ಇನ್ನೊಂದಿಲ್ಲ. ಅವರು ನೋಡುವಾಗಲೇ ಅವರನ್ನು ಸ್ವಲ್ಪ ಬೇರೆಯವರಿಗಿಂತ ವಿಭಿನ್ನ ಅಂತ ಅನ್ಸೋದಿದೆ. ಅದು ನಿಜಾನ? ನಿಮ್ಗೇನು ಅನ್ಸುತ್ತೆ ಗಣೇಶ್ ಮಂದಾರ್ತಿ ಅವರ?
0: ಎರಡೂ ಇತ್ತು ಅದ್ರಲ್ಲಿ. ಆಕ್ಚುಲಿ ಅವನು ಒಂದು ಕ್ಯಾರೆಕ್ಟರ್ ಬಗ್ಗೆ ಒಳಗಡೆ ನುಗ್ಗದೆಯೇ ಅವನು ಅದನ್ನು ಹೊರಗಡೆ ಅಭಿವ್ಯಕ್ತಿಗೊಳಿಸ್ಲಿಕ್ಕಾಗಲ್ಲ. ಇನ್ನೊಂದು, ನೀವು ಸ್ವಲ್ಪ ಬ್ರಾಡ್ ಆಗಿ ಯೋಚನೆ ಮಾಡೋದಾದ್ರೆ ಒಬ್ಬ ನಟ ಅಥವಾ ನಟಿ ಅಂತಂದ್ರೆ ಏನು, ಅವ ಜಗತ್ತಿನಲ್ಲಿ ನೋಡಿರುವುದನ್ನ ಆಗಿರುವುದನ್ನೇ ಅಭಿವ್ಯಕ್ತಿಸಬೇಕು ಅಂತಂದ್ರೆ ಅವ ಜಗತ್ತಿನ ಜೊತೆಗೆ ಹೆಚ್ಚು ಇನ್ವಾಲ್ವ್ ಆಗಿರ್ತಾನೆ. ಹೆಚ್ಚು ಇನ್ವಾಲ್ವ್ ಆಗಿರ್ಬೇಕು ಅಂತಂದ್ರೆ ಅವನ ಮಾತುಗಳನ್ನ ಕಡಿಮೆ ಮಾಡ್ಕೋಬೇಕು. ನೀವು ಏನು ಮಾತಾಡ್ತಿದ್ದೀರಿ, ನೀವು ಹೇಗೆ ಕೈ ಕಟ್ಟಿದ್ದೀರಿ, ನಿಮ್ಮನ್ನು ಪೂರ್ತಿ ನಿಮ್ಮ ಬಿಂದಿ ಹೇಗಿದೆ, ನೀವು ಹೇಗೆ ಕೂತಿದ್ದೀರಿ. ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾನೆ, ನೀವು ಕೂತಿರೋ ಆಧಾರದ ಮೇಲೆ 40% ನಿಮ್ಮ ಕ್ಯಾರೆಕ್ಟರ್ ಹೇಳ್ಬೋದು ಅಂತ. ಇದು ಸ್ಟಡಿ ಇದೆ ಆ್ಯಕ್ಚುಲಿ. ಚಾರ್ಲ್ಸ್ ಯುಂಗು ಹೇಳ್ತಾನೆ, ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾನೆ. ಆ್ಯಕ್ಚುಲಿ
1: ಹೌದು.
0: ಈವನ್ ಚಾರ್ಲ್ಸ್ ಜುಂಗ್ ಇನ್ನೂ ಚೆನ್ನಾಗಿ ಹೇಳ್ತಾನವ. ಅವನ ಅನಿಮೇಷನ್ ಶಾಡೋ ಬಗ್ಗೆ ಎಲ್ಲ ಮಾತಾಡ್ತಾನವ. ಅನಿಮಾ ಅನಿಮೇಷನ್ ನೋಡಿ, ಅದು ಅನಿಮಾ ಅನ್ನುವ ವರ್ಡೇ ಲ್ಯಾಟಿನ್ ಗ್ರೀಕ್ ಇಂದ ಈ ಕಡೆ ಬಂದು ಎನಿಮಿ ಆಗಿಬಿಟ್ಟಿದೆ. ಅದು ಗಂಡಿನೊಳಗಿರುವ ಹೆಣ್ಣುತನ, ಹೆಣ್ಣಿನೊಳಗಿರುವ ಗಂಡುತನ. ಆಮೇಲೆ ಅನಿಮಲ್ ಪಶು ಸಹಜ ಅಭಿವ್ಯಕ್ತಿಗಳು ಒಬ್ಬ ಮನುಷ್ಯನೊಳಗಡೆ ಹೆಂಗೆಲ್ಲ ಇರ್ತದೆ ಅನ್ನೋದ್ರ ಬಗ್ಗೆ ಅವನು ತುಂಬ ಕುಲುಂಕುಶವಾಗಿ ಮಾತಾಡ್ತಾನೆ. ನಮಗೆ ಜಗತ್ತಿನಲ್ಲಿ ಆಗುವ ಎಲ್ಲರ ಬಗೆಗೂ ಎಲ್ಲದರ ಬಗೆಗೂ ಕುತೂಹಲ ಬೇಕು ನಟರಿಗೆ. ಈಗ ನೀರಲ್ಲಿ ಮೀನು ಈಜಾಡ್ತಿದೆ, ಮೀನು ಹೇಗೆ ಈಜಾಡ್ತಿದೆ ಅಂತ ಅವನು 100% ಏಕಾಗ್ರತೆಯಿಂದ ನೋಡುವ ಒಂದು ಶಕ್ತಿ ನಟನಿಗೆ ಬೇಕು. ಇಲ್ಲ ಅಂದರೆ ಅವ ಅದನ್ನು ಸ್ಟೇಜಲ್ಲಿ ಹೇಗೆ ಅದನ್ನು ಅಭಿವ್ಯಕ್ತಿಸಬೇಕು ಅಂತ ಅವ ಅದನ್ನು ತುಂಬ ಕುಲಂಕುಷವಾಗಿ ನೋಡಬೇಕು. ಈಗ ಯಾವನು ಒಬ್ಬ ಹಸಿದಿರ್ತಾನೆ, ಅವನ ಹಸಿವಿನ ತೀವ್ರತೆ ಎಷ್ಟು ಅಂತ ನೋಡಬೇಕು ಅಂದರೆ ಇವ ಅಷ್ಟು ಹಸಿದಿರಬೇಕು. ಕೂತ್ಕೋಬೇಕು ಅವ ಭಿಕ್ಷುಕನ ನಿಜವಾದ, ಈಗ ಧನುಷ್ಯ ಮೊನ್ನೆ ಕುಬೇರ ಅಂತ ಒಂದು ಮೂವಿ ಮಾಡಿದೆ, ನಿಜವಾದ ಹಸಿವು ಗೊತ್ತಾಗಬೇಕು ಅಂದರೆ ಅವ ಆ ಥರ. ಈವನ್ ಬೇಡ, ನಾನು ಹೇಳ್ತೀನಿ, ಟಾಮ್ ಹ್ಯಾಂಕ್ಸ್ ಜಗತ್ತಿನ ಭಾಳ ಫೇಮಸ್ ನಟ, ಅವನು ಕಾಸ್ಟೇವೇ ಮೂವಿ ಮಾಡಿದಾಗ, ಅದು ಆಸ್ಕರ್ ಸಿಕ್ಕಿದೆ ಅವನಿಗೆ ಮಾಡಿದಾಗ, ಒಂದು ದ್ವೀಪದ ನಡುವೆ ಒಂದು ಪ್ಲೇನ್ ಕ್ಲಾಶ್ ಆಗಿ ಒಬ್ಬ ಸಿಂಗಲ್ ಪರ್ಸನ್ ಬಿದ್ದು ಹೇಗೆ ಆದಿಮ ಜನಾಂಗ ಹೇಗೆ ಬೆಳೆದಿರ್ಬೋದು ಅನ್ನೋದನ್ನು ಕೂಲಂಕುಷವಾಗಿ ಅಲ್ಲಿ ತೋರಿಸಿದ್ದಾರೆ. ಅವನಿಗೆ ಬೆಂಕಿಯೂ ಇಲ್ಲ, ಅವನಿಗೆ ಬೆಂಕಿನೂ ಕಂಡುಹಿಡಿಬೇಕಾಗಿದೆ. ಅವ ಆಧುನಿಕ ಮನುಷ್ಯ ಬೆಂಕಿನ ಕಂಡುಹಿಡಿತಾನೆ. ಸೊ ಅಲ್ಲಿಂದ ವಾಪಸ್ ಶಿಲಾಯುಗಕ್ಕೆ ಹೋಗ್ತಾರೆ ಅವರು, ಶಿಲಾಯುಗದ ಕಥೆಯಿಂದ ಹಿಂಗೆ ಆಗಿರ್ಬೋದು ಅಂತ. ಅವನು ಅಲ್ಲಿನ ಡೈರೆಕ್ಟರ್ಗಳಿಗೆ, ಅಲ್ಲಿನ ಕ್ಯಾಮರಾಮನ್ಗಳಿಗೆ, ಅಲ್ಲಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ದಯವಿಟ್ಟು ನೀವು ಕೆಲವಾರು ದಿವಸಗಳ ಮಟ್ಟಿಗೆ, ತಿಂಗಳ ಮಟ್ಟಿಗೆ ಈ ದ್ವೀಪದಿಂದ ನನ್ನನ್ನು ಏಕಾಂತವಾಗಿ ಬಿಟ್ಟು ಹೊರಟು ಹೋಗಿ. ಯಾಕೆ ಅಂದರೆ ಅವನಿಗೆ ಆ ಕಷ್ಟ ಗೊತ್ತಾಗಬೇಕಲ್ಲ. ಸುಮ್ಮನೆ ಆ್ಯಕ್ಟ್ ಮಾಡ್ತೀನಿ, ಎಲ್ಲೋ ಓದಿದ್ದೀನಿ ಅಂತಂದ್ರೆ ಆಗಲ್ಲ, ಎಕ್ಸ್ಪೀರಿಯೆನ್ಸ್ ಮಾಡ್ಕೋಬೇಕು. ಈಗ ಹೇಳಿ, ಅವ ಅಲ್ಲಿರೋ ಎಲ್ಲ ವ್ಯಕ್ತಿಗಳನ್ನು ಜಗತ್ತಿನ ಔಟ್ ಸೈಡ್ ನಿಮ್ಮ ಮನೆ ಕಳಿಸಿಕೊಡಿ ಅಂತಂದ ಅಂದರೆ ಅವ ಇಂಟ್ರ. ಅವನಿಗೆ ಆ್ಯಕ್ಚುಲಿ ಜಗತ್ತಿನ ನಿಜವಾದ ಆಂತರ್ಯ ಗೊತ್ತಾಗಬೇಕಾಗಿದೆ. ಆದ್ದರಿಂದ ಅವ ಆಂತರ್ಯ ಇಳಿಬೇಕು ಅಂದರೆ ಜಗತ್ತಿನ ಕೆಲವಾರು ವ್ಯಕ್ತಿಗಳ ನಡುವಿನ ಈ ಸಂಬಂಧ ಏನಿದೆ ಆ ಕೊಂಡಿಯನ್ನು ತಪ್ಪಿಸ್ಕೊಳ್ಳೇಬೇಕವ. ತಪ್ಪಿಸ್ಕೊಳ್ಳದೆ ಏಕಾಗ್ರ ಆಗಲಿಕ್ಕಾಗಲ್ವೇ? ಕಾಡು ಕಾಡ್ತದೆ, ಕಾಡಬೇಕು, ಕಾಡು ಮಾತ್ರ ಕಾಡಬೇಕು, ಉಳಿದವರಲ್ಲ, ಜಗತ್ತಲ್ಲ.
1: ಜಗತ್ತು ಕಾಡಬಾರ್ದು.
0: ಜಗತ್ತು ಯಾರೋ ಯಾರೋ ಒಬ್ಬ ತಪಸ್ವಿ ಹೋಗಿ ತಪಸ್ ಮಾಡ್ತಿದ್ದಾನೆ ಅಂತಂದ್ರೆ ಅದರರ್ಥ ಕೇವಲ ಅವನ ಮುಕ್ತಿಗೋಸ್ಕರ ಮಾತ್ರ ಅವ ಪ್ರಯತ್ನ ಮಾಡ್ತಿದ್ರೆ ಸ್ವಾರ್ಥ ಆಗ್ಬಿಡ್ತ, ಅವನಿಗೆ ಮುಕ್ತಿ ಸಿಗೋದೇ ಇಲ್ಲ, ದೇವರೇ ಕೊಡೋದಿಲ್ಲ. ಈ ಉದ್ದೇಶ ಬೇಕು, ಇದು ಬುದ್ಧನಿಗಿತ್ತು. ಏನು ಅಂತಂದ್ರೆ, ಜಗತ್ತಲ್ಲಿ ಸಾವಿದೆ, ಜಗತ್ತಲ್ಲಿ ರೋಗ ಇದೆ, ಜಗತ್ತಲ್ಲಿ ನೋವಿದೆ, ಇದಕ್ಕೆಲ್ಲ ಸೊಲ್ಯೂಷನ್ ಏನು ಅಂತ. ಅವನಿಗೆ ನೋವು, ಅವನಿಗೆ ಸಾವಿನ ಭಯ ಮಾತ್ರ ಕಾಡಿದ್ದಲ್ಲ, ಜಗತ್ತಲ್ಲಿರೋರು ಎಲ್ಲರೂ ಬಗೆಗಿನ ಪ್ರೀತಿ ಅದು. ಈಗ ಕಾಸ್ಟೇವೇ ಮೂವಿಯಲ್ಲಿ ಟಾಮ್ ಹ್ಯಾಂಕ್ಸ್ ಸಿಂಗಲ್ ಆಗಿ ಅಲ್ಲಿ ಕೂತ ಅಂತಂದ್ರೆ ಇಡೀ ಜಗತ್ತು ಈ ಮೂವಿನ ನೋಡ್ತದೆ, ಈ ಜಗತ್ತು ಅದರಿಂದ ಏನೇನೋ ಕಲೀತದೆ ಅಂತಿರ್ತದೆ. ವ್ಯಾನ್ ಗೋ ವ್ಯಾನ್ ಗೋ ಎಂತ ಪೇಂಟರ್. ಅವನಿರುವಾಗ ಅವನಿಗೆ ಸರಿಯಾದ ವ್ಯಾಲ್ಯೂನೇ ಸಿಕ್ಕಿಲ್ಲ. ಈಗ ಬಿಲಿಯನ್ ಮಿಲಿಯನ್ ಗಟ್ಟಲೆ ಅವನ ಪೇಂಟಿಂಗ್ ಬೆಲೆ. ಅವನಿಗೆ ಕಿವಿನು ಅವನ ಒಂದು ಹೆಂಡತಿ ಕೇಳಿದಾಗ, ನೀ ಏನು ಮಾಡಿದೆ ಕೇಳಿದಾಗ, ಕಿವಿನ ತುಂಡು ಮಾಡಿ ಅವನ ಹೆಂಡತಿ ಕೊಟ್ಟಿರ್ತಾನೆ. ಅಂದರೆ ಅಷ್ಟು ಎಕ್ಸ್ಟ್ರೀಮ್ ಇರ್ತಾರೆ ಅವರು. ಅವ್ರು ಎಕ್ಸ್ಟ್ರೀಮ್ ಎನರ್ಜಿನ ಎಲ್ಲಿ ಹರಿಸ್ತಾರೆ ಅಂದರೆ ಇಲ್ಲೆಲ್ಲ ಹರಿಸ್ತಾರೆ. ಅಂದರೆ ಅವನಿಗೆ ಅವನದ್ದೇ ಆದ ಒಂದು ಚೌಕಟ್ಟು, ಅವನದೇ ಆದ ಒಂದು ಏಕಾಂತ. ಈಗ ಒಬ್ಬಂಟಿತನಕ್ಕೂ ಏಕಾಂತಕ್ಕೂ ವ್ಯತ್ಯಾಸ ಇದೆ. ಒಬ್ಬಂಟಿತನ ಅಂತ ತಾನಾಗೆ ಕ್ರಿಯೇಟ್ ಆಗೋದು, ಕಷ್ಟಗಳು ಕ್ರಿಯೇಟ್ ಮಾಡುತ್ತೆ. ಏಕಾಂತ ಅಂದರೆ ನನಗೆ ಬೇಕು ಅಂತ ನಾನು ಸೃಷ್ಟಿ ಮಾಡ್ಕೊಳ್ಳೋದು. ಇವರೆಲ್ಲ ಇಂಟ್ರಾ ಒಳಗಡೆ ಇರ್ತಾರೆ ಅಂತಂದರೆ ಅವರು ಅವರಿಗೋಸ್ಕರ ಜಗತ್ತಿಗೇನು ಹೇಳಬೇಕಾಗಿದೆ ಅನ್ನುವ ಕಾರಣಕ್ಕೋಸ್ಕರ ಅವರಾಗಿಯೇ ಕ್ರಿಯೇಟ್ ಮಾಡಿಕೊಂಡಿರುವ ರೂಮ್ ಅದು, ಅವರ ಕೋಟೆ ಅದು. ಅದು ಬೇಕು ಜಗತ್ತಿನ ಉದ್ಧಾರಕ್ಕೋಸ್ಕರವೇ ಬೇಕು. ಬುದ್ಧ ಅದಕ್ಕೋಸ್ಕರ ಕೂತ. ಬುದ್ಧ ಯಾಕೆ ಇವತ್ತಿಗೂ ಉಳ್ಕೊಂಡಿದ್ದಾನೆ ಅಂತಂದರೆ ಅವನ ಜಗತ್ತಿನ ಪ್ರೀತಿಗೂ, ಅವನ ಪ್ರೀತಿ ಬಗ್ಗೆ ಮಾತಾಡಿಲ್ಲ ಅಂತೇಳಿ ಒಂದಿದೆ, ತ್ರಿಪಿಟಕದಲ್ಲೂ ಇದೆ ಅದು. ಪ್ರೀತಿ ಬಗ್ಗೆ ಅವನಷ್ಟು ದೊಡ್ಡ ಪ್ರೇಮಿ ಇನ್ನೊಬ್ಬ ಇಲ್ಲ ಆ್ಯಕ್ಚುಲಿ. ಯಾಕಂದರೆ ಅವನಿಗೆ ಜಗತ್ತಿಗೆ ಹೇಳಬೇಕಿತ್ತು ನೋಡ್ರಿ. ಆ್ಯಕ್ಚುಲಿ ಗೊತ್ತಾಗ ಭಾಳ ಸಿಂಪಲ್ಲಾಗಿ ಹೇಳ್ದ, ಆಸೆ ದುಃಖಕ್ಕೆ ಮೂಲ ಅಂತ, ಪೂರೈಸಿಕೊಳ್ಳಲಾಗದ ಆಸೆ ದುಃಖಕ್ಕೆ ಮೂಲ ಅಂತ ಹೇಳ್ದ. ಆ್ಯಕ್ಚುಲಿ ಅದು ಅಲ್ಲಿಯ ತನಕ ಎಲ್ರಿಗೂ ಗೊತ್ತಿತ್ತು. ಆದರೆ ಅವ ಹೇಳಿದಾಗ, ಯಾಕಂದರೆ ಅವನ ದನಿ, ಅವನ ಹೃದಯ, ಅವನ ತಪಸ್ಸಿನ ಹೃದಯ, ಕಾದು ಬೆಂಕಿಯಾಗಿ ಅದು ನಿರ್ವಾಣ ಪಟ್ಟಕ್ಕೆ ಏರಿದ ಹೃದಯ, ಆ ಮಾತು ಹೇಳಿದಾಗ ಅದು ಇವತ್ತಿನ ತನಕ ಉಳಿತು. ನಾವೆಲ್ಲ ಹೇಳಿದ್ರು ಉಳಿಯಲ್ಲ. ಅದಕ್ಕೆ ಕಾಡುವ ಕಾಡಿಗೆ ಹೋಗಬೇಕು, ಅವರು ಸ್ವಲ್ಪ ಏಕಾಂತಕ್ಕೆ ಹೋಗಬೇಕು, ಒಳಗಡೆ ನುಗ್ಗಬೇಕು. ಇದನ್ನು ನನಗೂ ಹೇಳ್ತಾರೆ, ನೀವು ತುಂಬ ಇನ್ಸೈಡ್, ತುಂಬ ಎಲ್ಲರೂ ಎಲ್ಲ ಕಲಾವಿದರು ಒಳಗಡೆ ನುಗ್ಗುತ್ತೀರಿ, ಹೊರಗಡೆ ತುಂಬ ಅಭಿವ್ಯಕ್ತಿಗೊಳ್ಳಲ್ಲ ನೀವು ಅಂತ. ನೀವು ಇಂಟರ್ವ್ಯೂ ಕರೆದಿದ್ದೀರಿ, ನಾನು ಬಂದುಬಿಟ್ಟಿದ್ದೀನಿ. ಇಂಟರ್ ಆಗಿದ್ದಿದ್ರೆ ನಾನು ಅಲ್ಲೇ ಕೂತ್ಕೋತಿದ್ದೆ. ಇಲ್ಲ
1: ಅದಂತೂ. ಈಗ ಈ ರಂಗಭೂಮಿ ಕಲಿಕೆಯಲ್ಲಿ ನೀವು ನಟನೆ ಅಥವಾ ನಿರ್ದೇಶನ, ನಿಮಗೆ ಗೊತ್ತಿಲ್ಲದೆ ಆಟೋಮ್ಯಾಟಿಕಲಿ ಕಲಿಯೋದು, ತುಂಬ ನಾಟಕಗಳು ನೋಡ್ತೀರಿ, ಸಿನಿಮಾಗಳು ನೋಡ್ತೀರಿ, ನಟರನ್ನು ನೋಡ್ತೀರಿ, ನಟನೇ ನೋಡ್ತೀರಿ, ಅದನ್ನೇ ನೀವು ಉಸಿರಾಡ್ತಾ ಇರ್ತೀರಿ ಆ ದಿನಗಳಲ್ಲಿ. ಸೊ ಆ ದಿನ ಅಲ್ಲ, ನಿಮ್ಮ ಎಲ್ಲ ದಿನಗಳಲ್ಲೂ ಮೋಸ್ಟ್ಲಿ ಹಂಗಿರುತ್ತೇನೋ ನನಗೆ ಗೊತ್ತಿಲ್ಲ. ಆದರೆ ಆ ನಾಟಕ ಅನ್ನೋದು ಬರೀ ಅಷ್ಟಕ್ಕೆ ಸೀಮಿತ ಅಲ್ಲ. ನಿಮ್ಮ ಟೆಕ್ನಿಕ್ಯಾಲಿಟಿ ಇರ್ಬೋದು, ಅದರಲ್ಲಿ ನೀವು ಬಳಸಿಕೊಳ್ಳುವ ತಾಂತ್ರಿಕತೆ, ಬೆಳಕಿರ್ಬೋದು, ಧ್ವನಿಗಳಿರ್ಬೋದು, ಇದನ್ನೆಲ್ಲ ಹೇಗೆ ನೀವು ಇಂಪ್ರೂವೈಸ್ ಮಾಡ್ಕೊಳ್ತಾ ಹೋದ್ರಿ, ಅದನ್ನ ಒಂಚೂರು ಹೇಳಿ.
0: ನಮಗೆಲ್ಲರಿಗೂ ಒಂದೊಂದು ಲಿಮಿಟೇಷನ್ ಇರ್ತದೆ. ನಾನು ರೈಟರು ಅಂದರೆ ನನ್ನ ನಾಟಕಗಳನ್ನು ನಾನೇ ಆಲ್ಮೋಸ್ಟ್ ಬರಿತೀನಿ. ಇದರಲ್ಲಿ ಆಲ್ಮೋಸ್ಟ್ ನನ್ನ ಗೆಲುವಿಗಿದೆ ಕಾರಣ, ನನ್ನ ರೈಟಿಂಗೇ ನನ್ನ ಗೆಲುವಿಗೆ ಕಾರಣ. ನನಗೇನು ಬೇಕು ಅಂತ, ಉಳಿದ ಯಾವುದೋ ಸ್ಕ್ರಿಪ್ಟ್ ತಗೊಂಡು ನಾನು ಇವತ್ತಿನ ತನಕ ನಾಟಕ ಮಾಡಿದ್ದೇ ತುಂಬ ಕಡಿಮೆ, ಯಾರು ಹೇಳಿದರು ಅಂತ ಅಷ್ಟೇ ಮಾಡಿದ್ದೀನಿ. ಸೊ ನಾನೇ ಬರಿತೀನಿ, ಆದ್ದರಿಂದ ಇದೊಂದು ಸ್ಕಿಲ್ಲು. ಇದ್ರ ನನ್ನ ಬಾಲ್ಯದಿಂದಲೂ ನಾನು ಕಲ್ತ್ಕೊಂಡು ಬಂದಿರೋದು ಇದು. ಇದ್ಕೊಂಡು ಒಳನೋಟ ಬೇಕು ಬರವಣಿಗೆ. ನೀವು 16,000 20,000 ಜನ ನೋಡ್ತಾರೆ ನಾಟಕನ ಅಂತಂದರೆ ಅವರಿಗೆಲ್ರಿಗೂ ಒಪ್ಪಿತ ಆಗುವಾಗ ಬರಿಬೇಕಾಗತ್ತೆ. ಈವನ್ ಸಾಹಿತ್ಯಿಕವಾಗಿ ಆದರೂ ವಿಚಾರಧಾರೆ ಬೇರೆ ಇರ್ಬೋದು. ಒಂದು ಇನ್ನೊಂದು, ನನಗೆ ಮ್ಯೂಸಿಕ್ ಸಂಗೀತ ಗೊತ್ತು. ಏನು ಯಕ್ಷಗಾನದಿಂದ ಬಂದಿದ್ದೀನಿ, ನಂಗೆ ಶ್ರುತಿ ಜ್ಞಾನ ಇದೆ. ಯಾವುದೋ ಒಂದು ಒಂದು ಈ ಸಿಚುವೇಶನ್ಗೆ ಇದು ಈ ರಾಗ ಹೊಂದಾಣಿಕೆ ಆಗುತ್ತೆ ಅಂತ ನಾನು ಮ್ಯೂಸಿಷಿಯನ್ಗೆ ಹೇಳಬಲ್ಲೆ. ನಾನೊಬ್ಬ ಒಳ್ಳೆ ಹಾಡುಗಾರ ಅಲ್ಲ, ಆದರೆ ನಾನು ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತೇನೆ, ಯಾಕಂದರೆ ಸಂಗೀತ ಸ್ವಲ್ಪ ಸ್ವಲ್ಪ ಕಲ್ತಿದ್ದೀನಿ. ಇನ್ನೊಂದು ರಿದಮ್ ಏನು ಬೇಕು ನಾನು ಮೊದಲೇಗಾರ, ಪೂರ್ತಿಯಾಗಿ ಹೇಳಲಿಕ್ಕೆ ಆಗದೆ ಹೋದರೂ ರಿದಮ್ ಹೀಗೆ ಬೇಕು ಅಂತ ಹೇಳ್ತೇನೆ. ಯಾವುದೋ ಒಂದು ಕ್ಯಾರೆಕ್ಟ್ರು, ಈ ಒಂದು ರಿಯಲಿಸ್ಟಿಕ್ ಕ್ಯಾರೆಕ್ಟ್ರೆ ನನಗೆ ಯಾವುದೋ ಒಂಥರ ಬೇರೆ ರೀತಿ ಬರಬೇಕು ಅಂತ ಅನಿಸ್ತದೆ ಅಂದ್ಕೊಳ್ಳೋ. ಒಂದು ಹೆಜ್ಜೆ ಬೇಕು, ಅದಕ್ಕೊಂದು ಲಯ ಬೇಕು ಅಂತ. ಆಗ ನಾನು ಯಕ್ಷಗಾನ ಕಲ್ತಿದ್ದೀನಿ, ಆದ್ದರಿಂದ ಅದನ್ನು ಮಾಡರ್ನ್ ಆಗಿ ನನ್ನ ಲಯ ಮಾತ್ರ ನನ್ನ ತಲೆ ಒಳಗಡೆ ಉಳಿದಿರೋದು, ಯಕ್ಷಗಾನ ಅಲ್ಲ. ಸೊ ನಾನು ಅವ್ರನ್ನ ಈ ರಿದಮಲ್ಲಿ ಬನ್ನಿ ಅಂತ ಹೇಳ್ತೀನಿ. ನನಗೆ ಎವ್ರಿ ಕ್ಯಾರೆಕ್ಟ್ರು ಯಾವ್ಯಾವ ರಿದಮಲ್ಲಿ ಇದೆ ಅಂತ ಗೊತ್ತಾಗುತ್ತೆ, ಯಾವ್ಯಾವ ರಿದಮಲ್ಲಿ ಮಾತಾಡಬೇಕು ಅಂತ ಗೊತ್ತಾಗುತ್ತೆ. ಮಾತಿಗೂ ರಿದಮ್ ಇದೆ, ಇದು ರಿದಮ್ ಸೆನ್ಸ್ ಇದೆ ನನಗೆ ಬಂದಿರೋದು. ಇದು ಮೂರು ನನ್ನ ಓದು, ಇದು ನನ್ನ ಮೂರು ನನ್ನ ಶಕ್ತಿ. ಬೆಳಕಿನ ವಿಷಯದಲ್ಲಿ ನಾನು ತುಂಬ ವೀಕ್ ಆ್ಯಕ್ಚುಲಿ. ಅಂದರೆ ಬೆಳಕಿನ ವಿಷಯಕ್ಕೆ ಸ್ಪೆಷಲ್ ಆಗಿರುವ ವ್ಯಕ್ತಿಗಳಿರ್ತಾರೆ. ಸೊ ಅವ್ರನ್ನು ಕರಿತೀನಿ, ಒಂದು ಎರಡು ಮೂರು ರಂತ್ರೂ ನೋಡ್ತಾರೆ ಅವರು. ಓಕೆ, ಹಾಗಾದರೆ ಅವರ ಐಡಿಯಾ ಒಂದಿಷ್ಟು ಓಡ್ತದೆ, ಅವ್ರು ನನ್ನ ಜೊತೆ ಮತ್ತೆ ಡಿಸ್ಕಸ್ ಮಾಡ್ತಾರೆ, ಹೀಗೆ ಮಾಡ್ಬೋದಾ, ಹೀಗೆ ಅನಿಸ್ತದೆ, ಹೀಗೆ ಮಾಡಿ. ಆಗ ನಾನು ಹೇಳ್ತೀನಿ, ನನಗೆ ಲೈಟಿಂಗ್ನ ಕೆಲವು ದೃಶ್ಯಗಳು ಈ ಪಾರ್ಟಿಗೆ ಹೀಗೆ ಬರಬೇಕು ಅಂತಿದೆ ಅಂತ. ಆಮೇಲೆ ಅವರು ಹೇಳ್ತಾ ಹಾಗೆ ಮಾಡುವ, ಅದೆಲ್ಲ ಆಗಿ ಒಂದು ಇದಾಗುತ್ತೆ. ಆಮೇಲೆ ಸೌಂಡು, ನಮ್ಮ ನಾರ್ಮಲಿ ನಾವು ಈಗ ಮೈಕ್ ಎದುರುಗಡೆ ಇಟ್ಕೊಳ್ಳುವ ಸಾಮಾಜಿಕ ಕಂಪ್ನಿ ನಡ್ಕದ್ದಲ್ಲ, ನಾವು ಒಂದು ಸೌಂಡ್ ಚೆಕ್ ಮಾಡ್ತೀವಿ, ಒಂದು ನಾರ್ಮಲ್ ಆಗಿರುವ ಒಂದು. ಈಗ ತುಂಬ ಫಾರ್ವರ್ಡ್ ಆಗಿದೆ, ಈವನ್ ಚಿಪ್ಪನ್ನ ನೀವು ಶರ್ಟ್ ಒಳಗಡೆ ಹಿಡ್ಕೊಂಡು ಸ್ಟೇಜ್ ತುಂಬ ಓಡಾಡಿದರೂ ಕೂಡ ಲೈಟ್ಸ್ಗಳು ಆ ವ್ಯಕ್ತಿಗಳು ಎಲ್ಲೆಲ್ಲ ಹೋಗ್ತಾರೆ ಅಲ್ಲೆಲ್ಲ ಮೂವ್ ಆಗುವ ಹಾಗೆ ಅಂತ ಸಿಸ್ಟಮ್ ಎಲ್ಲ ಬಂದಿದೆ. ಅಷ್ಟೆಲ್ಲ ಟೆಕ್ನಾಲಜಿ ಇನ್ನೂ ಇಂಡಿಯಾಕ್ ಬಂದಿಲ್ಲ. ಬಂದರೂ ಅದನ್ನು ಆಪರೇಟ್ ಮಾಡುವುದು ಹೇಗೆ ಅನ್ನೋದು ಅಷ್ಟು ಇಂಜಿನಿಯರಿಂಗ್ ಬ್ರೈನ್ಗಳು ನಮ್ಮಲ್ಲಿ ಇನ್ನೂ ಕ್ರಿಯೇಟ್ ಆಗಿಲ್ಲ. ಅಲ್ಲ, ಅದಕ್ಕೆ ಎಕಾನಮಿ ಕ್ರಿಯೇಟ್ ಆಗಿಲ್ಲ. ಅಂಥ ಒಂದು ವ್ಯಕ್ತಿಗೆ ಇಷ್ಟು ಸ್ಯಾಲ್ರಿ ಬರುತ್ತೆ ಅಂತ ಆದರೆ ಅವನು ಅದನ್ನು ಕಲೀಲಿಕ್ಕೆ ಹೋಗ್ತಾನೆ.
1: ನಿಜ, ಹೌದು. ಅದು ಕ್ರಿಕೆಟ್ ಆದರೆ ಮೋಸ್ಟ್ಲಿ ಅವರೆಲ್ಲ ಮತ್ತೆ ನಮ್ಮ ಇಂಡಿಯಾದಲ್ಲೂ ಭಾರತದಲ್ಲೂ ಹುಡುಕ್ತಾರೆ.
0: ಸೆಟ್ಟು ಪ್ರಾಪರ್ಟಿ ಇದಕ್ಕೆ ಅವರು ಕೆಲವು ವ್ಯಕ್ತಿಗಳಿರ್ತಾರೆ, ಅವ್ರನ್ನ ಕರಿತೀನಿ. ಅವ್ರ ಜೊತೆ ನಾನು ಒಂದು ಚಿತ್ರ ಮಾಡಿ ತೋರಿಸ್ತೀನಿ ನನಗೆ ಹಿಂಗೆ ಬೇಕು ಅಂತ. ಆಮೇಲೆ ಅವ್ರನ್ನ ಸ್ವಲ್ಪ ತಿದ್ದುಪಡಿ ಮಾಡಿ, ಇಲ್ಲ ನಿರ್ದೇಶಕರೇ ಸ್ವಲ್ಪ ಹಂಗೆ ಮಾಡಬೇಕು, ಹಿಂಗಾದ್ರೂ ವರ್ಕ್ ಆಗಲ್ಲ, ಇದನ್ನು ಇನ್ನೂ ಹೇಗೆ ಚಂದ ಮಾಡ್ಬೋದು, ಅರ್ಥಗರ್ಭಿತ ಚಂದ ಮಾಡ್ಬೋದು, ಬರೀ ಚಂದ ಅಲ್ಲ ಮಾಡು, ಇದಕ್ಕೆ ಮೀನಿಂಗ್ ಹೆಂಗೆ ಕೊಡ್ಬೋದು ಅಂತ ಅವ್ರ ಜೊತೆ ಡಿಸ್ಕಷನ್ ಮಾಡ್ತೆ. ಸೊ ನನ್ನ ಕ್ಯಾಟಗರಿ ಸಂಗೀತ, ಲಯ, ಸ್ಕ್ರಿಪ್ಟು, ಓದು, ಬರಹ ಇದ್ದರೆ. ಇನ್ನು ಉಳಿದ ಹಾಗೆ ಬೇರೆ ವ್ಯಕ್ತಿಗಳನ್ನು ನಾವು ಆಯ್ಕೆ ಮಾಡಿ. ಈಗ ಒಂದು ಈವನ್ ನೀನಾಸಮ್ರ ಸ್ಟೂಡೆಂಟ್ಸ್ಗಳು ಕೂಡ ಎಲ್ಲರೂ ಡೈರೆಕ್ಟರ್ ಆಗಲ್ಲ, ಕೆಲವರು ಸೆಟ್ ಡಿಸೈನರ್ ಆಗ್ತಾರೆ, ಕೆಲವರು ಬರೀ ಮ್ಯೂಸಿಷಿಯನೇ ಆಗ್ತಾರೆ, ಕೆಲವರು ಕ್ಯಾಟಗರಿ ಮಾಡ್ಕೋತಾರೆ, ಕೆಲವರು ಆ್ಯಕ್ಟರ್ ಆಗಿ ಉಳ್ಕೋತಾರೆ. ಈಗ ನನ್ನ ಕ್ಲಾಸ್ಮೇಟ್ ಚಂದ್ರು ತಿಪ್ಟೂರು, ಅವ ವರ್ಲ್ಡಿನ ಬೆಸ್ಟ್ ಥಿಯೇಟರ್ ಆ್ಯಕ್ಟರ್, ಥಿಯೇಟರ್ ಆ್ಯಕ್ಟರ್, ಫಿಲ್ಮ್ ಆ್ಯಕ್ಟರ್ ಅಲ್ಲ. ಅವ ಎಲ್ಲಿದೆ ಕೇಳಿದ್ರೆ, ಅವ ಜರ್ಮನಲ್ಲಿ ಇರ್ತಾನೆ, ಸ್ಪೇನಲ್ಲಿ ಇರ್ತಾನೆ. ಅವನು ಇನ್ನೆಲ್ಲೋ ಜಪಾನಲ್ಲಿ, ಇತ್ತೀಚೆಗೆ ಅವನು ಜಪಾನಲ್ಲಿ ಇದ್ದ. ಅವ ಅಲ್ಲಿ ಹೋಗಿ ನಾಟಕನೇ ಮಾಡ್ತಿರೋದು, ಆ್ಯಕ್ಟರ್ ಅವ. ಅಂದರೆ ವರ್ಲ್ಡಿನ ಬೆಸ್ಟ್ ಡೈರೆಕ್ಟರ್ಗಳು ವರ್ಲ್ಡಿನ ಬೆಸ್ಟ್ ಆ್ಯಕ್ಟರ್ಸನ್ನು ಚಾಯ್ಸ್ ಮಾಡ್ತಾರೆ. ಹಾಗೆ ಅಂಥ ಒಂದು ಪರ್ಸನಲ್ಲಿ ನನ್ನ ಕ್ಲಾಸ್ಮೇಟ್ ಚಂದ್ರು ತಿಪ್ಟೂರು ಒಬ್ಬ. ಹಾಗೆ ನನ್ನ ಕ್ಲಾಸ್ಮೇಟ್ ಶಕೀಲ್ ಅಹಮದ್ ಅಂತಿದ್ದಾನೆ, ಅವನು ಸಿಂಗಾಪುರಲ್ಲಿ ಕಲಿತ, ಆಮೇಲೆ ಅವ ಇಂಗ್ಲೆಂಡಲ್ಲಿ ಇದೇ ಥಿಯೇಟ್ರ್ ಮೇಲೆ ಸ್ಟಡಿ, ಹೈಯರ್ ಸ್ಟಡಿ ಮಾಡ್ದ, ಅಮೇರಿಕಕ್ಕೂ ಹೋದ, ಈವನ್ ರಷ್ಯಾ ಕೆಲವು ಕಂಟ್ರಿಗಳಿಗೂ ಹೋದ. ಈ ಥರ ಅವ್ರ ಡೈರೆಕ್ಷನ್ ಮೇಲೆ ಹೋಗ್ತಾರೆ. ಈಗ ನನ್ನ ಚಂದ್ರು ಆ್ಯಕ್ಟಿಂಗ್ ಮೇಲೆ ಹೋಗ್ತಾನೆ, ನಾನು ನನ್ನ ಕರ್ನಾಟಕ ಆಯ್ಕೆ ಮಾಡ್ಕೊಂಡಿದ್ದೀನಿ. ಈಗ ಒಬ್ಬೊಬ್ಬರು ಒಂದೊಂದು ಆಯಾಮದಲ್ಲಿ ಪಳಗಿರ್ತಾರೆ.
1: ಈಗ ನಾನು ಒಂದು ಕೇಂಬದ ಎಂತಂದ್ರೆ, ನಮ್ಮಲ್ಲಿ ಮೊದಲಿಂದನು ಈಗ ಯಕ್ಷಗಾನ ಪ್ರೀತಿ ಇದ್ರೆ ಇಪ್ಪಕ್ಕೂ ಸಾಕು, ಸಿನಿಮಾ ಪ್ರೀತಿ ಇಪ್ಪಕ್ಕೂ ಸಾಕು, ನಾಟಕ ಪ್ರೀತಿ ಇಪ್ಪಕ್ಕೂ ಸಾಕು, ಮಗ ಅದೆಲ್ಲ ಹೊಟ್ಟೆ ತುಂಬಿಸೋದಿಲ್ಲ ಮಗ ಅನ್ನೋ ಒಂದು ಮೆಂಟಾಲಿಟಿ. ಆಕ್ಚುಲಿ ಆ ದಿನಕ್ಕದು ಸತ್ಯ ಕೂಡ, ಇವತ್ತಿಗೆ ನಿಮ್ಗೆ ಹೆಂಗೆ ಅನ್ಸುತ್ತೆ?
0: ರಂಗಭೂಮಿಯ ನಟರಿಗೆ ಇವತ್ತಿಗೂ ಸ್ವಲ್ಪ ಹೊಟ್ಟೆ ತುಂಬೋದು ಕಷ್ಟನೇ ಇದೆ. ಅದಕ್ಕೆ ಸ್ವಲ್ಪ ಗೌರ್ಮೆಂಟ್ ಸರ್ಕಾರವು ಸ್ವಲ್ಪ, ಯಾಕಂದ್ರೆ ನೀವು ಜರ್ಮನಿಗೆ ಹೋಗಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ, ಅಲ್ಲಿಗಿರುವ ವ್ಯಾಲ್ಯೂ ಇನ್ನೂ ಇಲ್ಲಿಗೆ ಬಂದಿಲ್ಲ. ಅದು ನಮ್ಮ ದೇಶವನ್ನು ನಾನು ಬ್ಲೇಮ್ ಮಾಡ್ತಾ ಇಲ್ಲ, ಯಾವುದನ್ನು ಸರ್, ಸಾಂಸ್ಕೃತಿಕ ರಾಜಕಾರಣವೂ ಒಂದು ರಾಜಕಾರಣವೇ ಅಲ್ವಾ, ಅದ್ರ ಬಗ್ಗೆನೂ ನಾವು ಸ್ವಲ್ಪ ಮುತುವರ್ಜಿ ವಹಿಸಬೇಕು ಅಂತ ನನಗೆ. ಈಗ ರಂಗಭೂಮಿಯ ಹೊಸ ಹೋಗುವ ವಿದ್ಯಾರ್ಥಿಗಳಿಗೆ, ಈಗ ಮಾಡದೇ ಇರುವ ವಿದ್ಯಾರ್ಥಿಗಳಿಗೆ, ಆಗಿ ಹೋದ ನನ್ನ ಆಸುಪಾಸಿನ ವಿದ್ಯಾರ್ಥಿಗಳಿಗೆ, ರಂಗ ವಿದ್ಯಾರ್ಥಿಗಳಿಗೆ ನಾನು ಹೇಳೋದು, ನಿಮಗೆ ಶಕ್ತಿ ಇದ್ದರೆ ನಿಮ್ಮ ಹತ್ರ ಎಲ್ಲವೂ ಒದಗಿ ಬರುತ್ತೆ. ನಿಮಗೆ ಹಣ ಬೇಕು ಬರುತ್ತೆ, ನೀವು ಕೆಲಸ ಮಾಡಿ, ನೀವು ನಿಮಗೆ ಹೆಸರು ಬೇಕು ಬರುತ್ತೆ, ಕೆಲಸ ಮಾಡಿ, ನಿಮಗೆ ಬೇಕಾಗಿರುವ ಆದ್ಯತೆ ಪ್ರಾಮುಖ್ಯತೆ ತಾನಾಗಿಯೇ ಬರುತ್ತೆ. ಆದರೆ ನೀವು ಸುಮ್ಮನೆ ಬಾಯಿ ಬಿಟ್ಕೊಂಡ್ರೆ ಬರಲ್ಲ, ನೀವು ಕೆಲಸ ಮಾಡಬೇಕು, ನೀವು ಓದಬೇಕು, ನೀವು ಬರೀಬೇಕು, ನೀವು ಕೂತ್ಕೋಬೇಕು, ನೀವು ಸ್ವಲ್ಪ ಸ್ಟಡಿ ಮಾಡಬೇಕು, ತಿರುಗಾಡಬೇಕು, ನನಗಿದ್ದೇ ಬೇಕು ಅಂತ ಹಠ ಹಿಡಿದು ಕೆಲವು ಏನಾಗ್ತಿದೆ ಅಂದರೆ, ಆಲ್ಮೋಸ್ಟ್ ಥಿಯೇಟ್ರಿಗೆ ಬರ್ತಿರುವವರೆಲ್ಲ ಸಿನಿಮಾ ಸೀರಿಯಲ್ಗಳಿಗೆ, ಸಿನಿಮಾಗಳಿಗೆ ಹೋಗ್ಲಿಕ್ಕೋಸ್ಕರವೇ ಬರ್ತಾರೆ. ಇದು ಲಿಮಿಟೇಷನ್, ಯಾಕಂದರೆ ಆ್ಯಕ್ಟಿಂಗ್ ವಿಷಯದಲ್ಲಿ ರಂಗಭೂಮಿ ತುಂಬ ಬ್ರಾಡ್ ಆಗಿದೆ, ಅದು ಸಿನಿಮಾಕ್ಕಿಲ್ಲ, ಸಿನಿಮಾ ಸ್ವಲ್ಪ ಲಿಮಿಟೇಷನ್ ಒಳಗಡೆ ಇದೆ. ಆದರೆ ಸಿನಿಮಾದ ಹರಡುವಿಕೆ ಇದೆಯಲ್ಲ, ಅಥವಾ ನಿಮ್ಮನ್ನು ಕಾಣಿಸ್ಕೊಳ್ಳುವಿಕೆ ರೀತಿ ಇದೆಯಲ್ಲ ಜನರ ಎದುರುಗಡೆ, ಅದು ಸಿನಿಮಾ ದೊಡ್ಡದು. ಈಗೀಗ ಸಿನಿಮಾನು ತುಂಬ ಔಟ್ಸ್ಟ್ಯಾಂಡಿಂಗ್ ಹಂಗೆಲ್ಲ ಆಗ್ತಿದೆ ಇಲ್ಲ ಅಂತಲ್ಲ, ಆದರೆ ಥಿಯೇಟ್ರನ್ನ ರುಚಿ ಬೇರೆಯೇ. ನೀವು ಯಾವುದೇ ಥಿಯೇಟ್ರಿಂದ ಸಿನಿಮಾಕ್ಕೆ ಹೋಗಿರುವ ಯಾವುದೇ ಪರ್ಸನ್ನ ಅಂತ್ಯದ ಕಾಲದಲ್ಲಿ, ಒಂದು 20 ವರ್ಷದ ನಂತರ, 20 ಇಯರ್ಸ್ ಸಿನಿಮಾದಲ್ಲಿ ಇದ್ದು ಅನ್ನೋದು ಅವ್ರ ಹತ್ರ ಬಂದು ಕೇಳಿ, ಥಿಯೇಟ್ರ ಸಿನಿಮಾನ ಕೇಳಿ, ಅವ್ರು ಥಿಯೇಟ್ರ್ ಅಂತಾರೆ. ಯಾಕಂದ್ರೆ ಇಲ್ಲಿ ಒಂದು ಏನೋ ಒಂದು ರುಚಿ ಇದೆ. ಇದಕ್ಕೆ ರಮೇಶ್ ಅರವಿಂದ್ ಬಹಳ ಚಂದದೊಂದು ಕ್ವಿಕ್ ಕ್ವಶನ್ ಏನೋ ಕೇಳ್ತಾರಲ್ಲ, ಆರ್ಜೆ ರ್ಯಾಪಿಡ್ ಕ್ವಶನ್ ಅಲ್ಲಿ ಏನು ಕೇಳಿದಾಗ, ಅವರು ಥಿಯೇಟರ್ ಅವರು ಥಿಯೇಟರಿಂದ ಹೋದವರು, ಅವ್ರ ಹತ್ರ ಕೇಳಿದಾಗ ಆಕ್ಟಿಂಗ್ ವಿಷಯದಲ್ಲಿ ಸಿನಿಮಾನ ರಂಗಭೂಮಿನ ಕೇಳಿದಾಗ, ಅವರು ರಂಗಭೂಮಿ ಸಿನಿಮಾ, ರಂಗಭೂಮಿಗೂ ಸಿನಿಮಾಗೂ ಇರೋ ವ್ಯತ್ಯಾಸ ಏನು ಕೇಳಿದಾಗ, ಹಾಂ ಸಾರಿ ಈಗ ಕೇಳಿದಾಗ ಅವ್ರು ಹೇಳಿದರು, ರಂಗಭೂಮಿ ಅನ್ನೋದು ಒಂಥರ ಸಮುದ್ರದಲ್ಲಿ ಈಜಾಡ್ದಂಗೆ, ಸಿನಿಮಾದಲ್ಲಿ ಒಂಥರ ಸ್ವಿಮ್ಮಿಂಗ್ ಫೂಲ್ ಈಜಾಡ್ದಂಗೆ. ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ರು, ಯಾಕೆ ಅಂತ ಅಲ್ಲೂ ಹೇಳ್ತಾರೋ ಸಮಜಾಯಿಷಿ ಏನು ಅಂತಂದರೆ, ರಂಗಭೂಮಿಯ 7 ತೆರೆಗಳಿವೆ, 7 ತೆರೆ, ನೀವು 9 ತೆರೆ ಅನ್ಬೋದು, ರಸಗಳಿವೆ ಅಲ್ಲಿ, ನೀವು ಅದನ್ನು ಈಜಾಡ್ಕೊಂಡು ಹೋಗಲೇಬೇಕು. ಆಮೇಲೆ ಶಾಂತ ಸಮುದ್ರ ಆಗಿರ್ಬೋದು, ಆಳನೂ ಇರ್ತದೆ, ಪರ್ವತನೂ ಇರ್ತದೆ, ಎಲ್ಲ ಇರ್ತದೆ ಸಮುದ್ರ. ಈಜಾಡಲಿಕ್ಕೆ ವಿಶಾಲವಾಗಿರುವ ಪ್ರಾಂಗಣ ಅದು, ಸ್ವಿಮ್ಮಿಂಗ್ ಫೂಲ್ ಚಿಕ್ಕದು. ಆದರೆ ಡೈರೆಕ್ಟರ್ ಹೇಳಿದಾಗಲೆಲ್ಲ ನೀವು ಸ್ವಿಮ್ಮಿಂಗ್ ಫೂಲಿಗೆ ಇಳಿತಿರಬೇಕು, ಈಜಾಡ್ತಾನೆ ಇರಬೇಕು. ಈಜು ಇಲ್ಲಿ ಕಾಮನ್, ಅಲ್ಲಿ ಸಮುದ್ರದಲ್ಲೂ ಈಜಾಡಬೇಕು, ಸ್ವಿಮ್ಮಿಂಗ್ ಫೂಲಲ್ಲೂ ಈಜಾಡಬೇಕು, ಈಜುದು ಗೊತ್ತಿರಬೇಕು, ಅಭಿನಯದ ನಿಮಗೆ ಎಲ್ಲ ಸಾಧ್ಯತೆಗಳು ಗೊತ್ತಿರಬೇಕು. ಮತ್ತು ಈಜುದು ಕಾಮನ್, ಒಬ್ಬ ಅಭಿನಯದ ವಿದ್ಯಾರ್ಥಿ ನಟನೆಯ ಎಲ್ಲ ಆಯಾಮದಲ್ಲೂ ಕಲ್ತಿರೋದು ಇಂಪಾರ್ಟೆಂಟು. ಆದರೆ ಅದರ ಚೌಕಟ್ಟು ನೋಡಿ ಸ್ವಲ್ಪ ಚಿಕ್ಕದೆ. ಆಮೇಲೆ ಇನ್ನೂ ಒಂದಿದೆ ಏನು ಅಂತಂದರೆ, ರಂಗಭೂಮಿಯಲ್ಲಿ ನಿಮಗೆ ನೇರ ನೀವೇನು ಅಭಿವ್ಯಕ್ತಗೊಳಿಸ್ತೀರಿ ಆ ಕ್ಷಣಕ್ಕೆ ನಿಮ್ಗೆ ರೆಸ್ಪಾನ್ಸ್ ಸಿಗ್ತಿರ್ತದೆ, ನಿಮ್ಮ ಈಗೋ ಸ್ಯಾಟಿಸ್ಫಿಕೇಶನ್ ಆಗ್ತಿರ್ತದೆ. ಆದ್ದರಿಂದ ರಂಗಭೂಮಿ ತುಂಬ ಜನರಿಗೆ ಈ ಕಾರಣಕ್ಕೂ ಇಷ್ಟ ಆಗುತ್ತೆ. ಅದಲ್ಲದೆಯೇ ಬೇರೊಂದು ಆಯಾಮ ಇದೆ, ಸ್ಪಿರಿಚುವಲ್, ಅದು ಇನ್ನು ಸೈಕಾಲಜಿಕಲ್ ಅಂತನು, ಅಥವಾ ಮನಸ್ಸಿನ ನಿಮ್ಮ ಸುಪ್ತ ಪ್ರಜ್ಞೆ ಒಳಗಡೆಗೆ ಒಂದು ಸ್ವಲ್ಪ ಅಲ್ಲಾಡಿಸಿ ನಿಮ್ಮನ್ನು ತೃಪ್ತಿಗೊಳಿಸುವ ಒಂದು ಪ್ರಕ್ರಿಯೆ ರಂಗಭೂಮಿಯಲ್ಲಿ ಆಗುತ್ತೆ.
1: ಹಾ, ತುಂಬಾ ಲೈಕ್ ಹೇಳಿದ್ರೆ ನಿಮ್ಮ ಮಾತಕ್ಕೆ ಅಂತ ನಾನೇ ತೇಲಿ ಹೋಗ್ತಿದ್ದೆ. ಈಗ ನಿಮ್ಮ ಕೆಲವು ನಾಟಕಗಳ ಬಗ್ಗೆ ಒಂಚೂರು ಮಾತಾಡಿ ಬಿಡುವ ಅಂತ ಹೇಳಿ. ನೆರೆ,
0: ಕುವೆಂಪು ಅವ್ರ ನೆರೆ, ಅದು ಸಣ್ಣ ಕವಿತೆ ಅದು. ಅವ್ರನ್ನ ನೋಡಿ, ಒಂದು ನಾಯಿ ಬಗ್ಗೆ ಅವರು ಬರೆದಿರೋದದು. ಆ ಕತೆ ಹುಡ್ಕೊಂಡಿರೋದು ಬಹಳ ಚೆನ್ನಾಗಿದೆ. ನಾ ಯಾವುದೋ ತಿರುಗಾಟ ಮಾಡ್ತಿರುವಾಗ ಟ್ಯಾಕ್ಸಿ ಹಿಂದ್ಗಡೆ ಕೂತಿದ್ದೆ. ಆವಾಗ ನಾನು ಈ ಕವಿತೆಯನ್ನ ಓದಿ ಮುಗಿಸಿದ, ಸಣ್ಣ ಕವಿತೆ ಓದಿ ಮುಗಿಸಿದ ತಕ್ಷಣ ನನಗೆ ನಮ್ಮ ಟ್ಯಾಕ್ಸಿಗೆ ಅಡ್ಡ ಆಗಿ ಮಲಗಿರುವ ಸತ್ತ ನಾಯಿ ಒಂದು ಕಾಣಿಸ್ತು. ಅದೆಲ್ಲೋ ತುಮಕೂರಲ್ಲಿ ಇರಬೇಕು. ಸಡನ್ ಆಗಿ ನಾನು ನೆನಪು ಈ ಕತೆ ನಾನು ಎಲ್ಲಾದರೂ ನಾಟಕ ಮಾಡಬೇಕು ಅಂತಂದ್ರೆ ಅಷ್ಟು ಕಾಡ್ಬಿಡ್ತು. ನಾಯಿಯ ಸಾವು ಅಲ್ಲೂ ಘಟಿಸ್ತು, ಸ್ಕ್ರಿಪ್ಟಲ್ಲೂ ಘಟಿಸ್ತು. ನೆರೆ ಬಹಳ ಬ್ಯೂಟಿಫುಲ್ ಆಗಿರುವ ಕವಿತೆ ಅದು. ನೆರೆ ಕರೆಸಿದ್ದ, ಇವುಗಳನ್ನೆಲ್ಲ ಓದಬೇಕು.
1: ಆಲಿವರ್,
0: ಆಲಿವರ್ ಅದೊಂದು ವೆಸ್ಟರ್ನ್ ಕತೆ ಅದು. ಅದು ಮಕ್ಕಳ ಆಲಿವರ್ ಫಿಲ್ಮೂ ಆಗಿದೆ, ಸಿನಿಮಾನೂ ಆಗಿದೆ, ಜಾಗತಿಕ ಮಟ್ಟದಲ್ಲಿ ಬಹಳ ದೊಡ್ಡ ಸಿನಿಮಾ ಆಗಿದೆ. ಅದು ಮಕ್ಕಳ, ಅನಾಥ ಮಕ್ಕಳ ಒಂದಿಷ್ಟು ಥ್ರಿಲ್ ನಮ್ಮಲ್ಲಿ ಆ ಥರದ ಎಂತದೋನು ವಿಜಯ ರಾಘವೇಂದ್ರ ಚಿಕ್ಕ ಚಿನ್ನಾರಿ ಟೈಪಿನ ಅದು. ಆ ಟೈಪಿನ
1: ಪಂಚವಟಿ,
0: ಪಂಚವಟಿ ನಾನು ಮೂರ್ನಾಲ್ಕು ಟೈಪ್ಸ್ ಮಾಡಿದ್ದೀನಿ. ಅದರಲ್ಲಿ ಕೊನೆಯಲ್ಲಿ ನಾನು ಕಾಮರೂಪಿಗಳಂತೇಳಿ ಅದನ್ನ ಮಾಡಿ ಮುಗಿಸ್ಬಿಟ್ಟೆ. ಅಂದ್ರೆ ಒಂದು ಹೈಟಿಗೆ ಹೋಯ್ತು ಅದು, ಅದು ಮ್ಯೂಸಿಕಲ್ ಪ್ಲೇ ಆಯ್ತು. ಅದು ಕಾಮರೂಪಿಗಳು ನಮ್ಮ ಯಕ್ಷಗಾನದ ಸ್ಕ್ರಿಪ್ಟ್ ಮತ್ತೆ ರಾಮಾಯಣ ದರ್ಶನಂ ಎರಡು ಒಟ್ಟು ಬ್ಲೆಂಡ್ ಮಾಡಿರುವ ಸ್ಕ್ರಿಪ್ಟ್.
1: ನೀವು ಚೋಮನ ದುಡಿಯನ್ನು ಮಾಡಿದ್ರೆ,
0: ಚೋಮನ ದುಡಿ ಮಾಡಿದ್ರೆ ಒಂದು ಮೂರ್ ಸತಿ ಮಾಡಿದ್ದೆ ಚೋಮನ ದುಡಿನ.
1: ಹೇಗನ್ನಿಸ್ತು
0: ಶಿವರಾಮ್ ಕಾರಂತರ ಚೋಮನ ದುಡಿ? ಅದು ಯಾವತ್ತಿಗೂ ನಾವು ಮಾಡಬೇಕಾಗಿರುವ, ಇವತ್ತಿಗೂ ಚೋಮನಿಗೆ ಸೂಟ್ ಬುಟ್ಟು ಹಾಕಿ ಕ್ಯೂ ಕೂಡ ನಾವು ಆ ನಾಟಕವನ್ನು ಇವತ್ತಿನ ಮಾಡರ್ನಿಟಿಗೆ ತಂದಿಟ್ರು. ಇಲ್ಲಿ ಒಬ್ಬ ಚೋಮ ಇದ್ದಾನೆ, ಇವತ್ತಿನ ಐ ಟಿ ಬಿ ಟಿಯಲ್ಲೂ ಒಬ್ಬ ಚೋಮ ಇದ್ದಾನೆ, ಅವನೊಂದು ಮೆಟ್ಟೋರ್ ಇದ್ದಾರೆ, ಅವನಿಗೂ ಆಗದೆ ಇರೋದು ಎಷ್ಟೋ ಜನ ಇರ್ತಾರೆ.
1: ನಿಜವಾಗ್ಲು ಶತ್ರು ಅಂದ್ರು ಸಾಯ್ತಾರ.
0: ಇದೊಂದು ಆಕ್ಚುಲಿ ಝೆನ್ ಕತೆ. ಇದನ್ನ ಬೇಂದ್ರೆ ಮತ್ತು ವೈದೇಹಿ ಇಬ್ಬರು ನಾಟಕ ಮಾಡ್ತಾರೆ. ಅವರು ಸಾಯೋ ಆಟ ಬೇಂದ್ರೆ ಮಾಡಿದರೆ, ಶತ್ರು ಅಂದ್ರೆ ಸಾಯ್ತಾರೆ, ವೈದೇಹಿ ಮಾಡ್ತಾರೆ. ಬಟ್ ಇದು ಝೆನ್, ಇದು ಆ ಸೂಫಿ ಮತ್ತು ಝೆನ್ನಲ್ಲಿ ಈ ಕತೆಗಳು ಬರುತ್ತೆ. ಬಹಳ ಬ್ಯೂಟಿಫುಲ್ ಆಗಿರೋ ಫಿಲಾಸಫಿಕಲ್ ಕತೆ. ಆದರೆ ಅದನ್ನು ಸಾಮಾಜಿಕ ಒಂದು ಸೋಷಿಯಲ್ ಕಮಿಟ್ಮೆಂಟಿಗೆ ತಂದಿಟ್ಟಾಗ ಅದಕ್ಕೂ ಆನ್ಸರ್ ಕೊಡುವಂಥ ಕತೆ ಆಗುತ್ತೆ. ಬಟ್ ಯಾರು ಅದರ ಫಿಲಾಸಫಿಕಲ್ ಆಗಿರುವ ಒಂದು ಥಾಟ್ ಇದೆಯಲ್ಲ ಅದನ್ನು ಹಿಡಿದು ಮಾಡಿಲ್ಲ. ಅದೊಂದು ಸ್ವಲ್ಪ ವಿಡಂಬನಾತ್ಮಕವಾಗಿರುವ ನಾಟಕ ಆಗಿದೆ. ಬಟ್ ಬಹಳ ಮಜಾ ಇದೆ ಮಾಡ್ಬೋದು.
1: ರೂಪರೂಪಗಳನ್ನು
0: ದಾಟಿ, ರೂಪರೂಪಗಳನ್ನು ದಾಟಿ ಅದೊಂದು ನಾಟಕ ರಚನಾ ಸ್ಪರ್ಧೆಯಲ್ಲಿ ಫಸ್ಟ್ ಸೆಕೆಂಡ್ ಬಂದಿರುವ ಒಂದು ನಾಟಕ ಅದು. ಸೊ ಅದನ್ನು ಅನಿವಾರ್ಯವಾಗಿ ನಾನು ಮಾಡ್ಬೇಕಾಯ್ತು.
1: ಇದನ್ನ ಬರೆದ್ ನೀವ?
0: ಅಲ್ಲ, ಇದನ್ನ ಬರೆದಿರೋದು ಬೇರೆ ಯಾರೋ ಬರೆದಿದ್ದಾರೆ, ಅವ್ರ ಹೆಸರು ನೆನಪಾಗ್ತಿಲ್ಲ. ಉಮಾಶ್ರೀ ಅವರ ಅಳಿಯ.
1: ವಾಲಿವಧೆ,
0: ವಾಲಿವಧೆ ಶ್ರೀ ರಾಮಾಯಣ ದರ್ಶನ ಕುವೆಂಪುರು ಬರೆದಿರೋದು. ಸ್ಕ್ರಿಪ್ಟ್ ನಾನು ಮಾಡ್ಕೊಂಡಿದ್ದೀನಿ.
1: ಸ್ಕ್ರಿಪ್ಟ್ ನೀವೇ ಮಾಡ್ಕೊಂಡಿದ್ದೆ. ಈಗ ಈ ನಾಟಕಗಳನ್ನೆಲ್ಲ ಮಾಡ್ಕೊಂಬತ್ತಿಗೆ ಕ್ಯಾರೆಕ್ಟರ್ಗಳೆಲ್ಲ ನಿಮ್ ಕಣ್ ಮುಂದೆ ಕೂಕೊಂಡಿರುತ್ತೆ. ಹಿಂಗ್ ಹಿಂಗ್ ಹಿಂಗ್ ಅನ್ನೋದು ನೀವೇ ಪ್ರಿಸ್ಕ್ರೈಬ್ ಮಾಡಿರ್ತೀರಿ ಅದಕ್ಕೆ, ಅಥವಾ ಮತ್ತೆ ಚೇಂಜಸ್ ಮಾಡ್ಕೊಂತ?
0: ಹೌದೌದು, 30% ಸ್ಕ್ರಿಪ್ಟ್ ನಾವೇ ನಾನೇ ಬರೆದ್ರೆ ನನಗೊಂದು 60% ಅದರಲ್ಲಿ ಏನಾಗುತ್ತೆ ಅನ್ನೋದು ನನ್ಗೆ ಗೊತ್ತಿರ್ತದೆ. ಅದು ಅಲ್ಲಿ ಸ್ಟೇಜ್ ಮೇಲೆ ಹೋದಾಗ ಅಲ್ಲಿ ಆ ಆ್ಯಕ್ಟ್ರೆಸ್ ನಾನು ಅಂದ್ಕೊಂಡಿರುವ ಒಂದು ಪೀಕಲ್ಲೋ ಇದರಲ್ಲೋ ಇಲ್ದಿದ್ದಾಗ ನಾನು ಅದನ್ನ ಇಳಿಸ್ಬಿಡ್ತೀನಿ. ಓಕೆ, ಇದಾಗಲ್ಲ ಇವ್ರ ಕೈಯಲ್ಲಿ. ಮೋಸ್ಟ್ ಪ್ರೊಬಬ್ಲಿ ಹಿಂಗಾಗುತ್ತೆ, ನಾವೊಂದು ಪೀಕಲ್ಲೇನೋ ಬರೆದ್ಬಿಟ್ಟಿರ್ತೀವಿ, ಪ್ರಾಕ್ಟಿಕಲಿ ಅದು ವರ್ಕ್ ಆಗ್ತಿರಲ್ಲ. ಸೊ ಸ್ಟೇಜ್ ಮೇಲೆ ಡೀಲ್ ಆಗ್ತದೆ, ಆ್ಯಕ್ಟ್ರೆಸ್ ಜೊತೆ ಡೀಲ್ ಮಾಡ್ತಿರುವಾಗ ಎಷ್ಟೋ ಸತಿ ಒಳ್ಳೆ ಆ್ಯಕ್ಟರ್ ಸಿಕ್ಕಿದ್ರೆ ನನ್ನ ಬರವಣಿಗೆಯನ್ನು ಮೀರಿ ಅವ್ರು ಮಾಡಿದ್ದು ಇದೆ. ಕರ್ಣ ಸಂಗತಿ ಅಂತ ಸ್ಕ್ರಿಪ್ಟ್ ಹಂಗೂ ಆಗಿದೆ. ಓಕೆ, ಹಾಗಾದ್ರೆ ಇದು ಬೇಡ, ಇದನ್ನು ಬರೆಯುವ ಅಂತ ಹೇಳಿದ್ದು ನಾನು. ಈ ಸ್ವಲ್ಪ ಟೈಮ್ ಕೊಡಿ, ನಾನು ರೂಮಿಗೆ ಹೋಗಿ ಬರ್ತೀನಿ ಅಂತೇಳಿ ಹೇಳಿ ಇಂಟ್ರ ಹೋಗಿ ಬರೆದು ಆ ಸ್ಕ್ರಿಪ್ಟ್ ಚೇಂಜ್ ಮಾಡ್ಕೊಂಡು ಬಂದಿರೋದು ಇದೆ. ಆ್ಯಕ್ಟ್ರೆಸ್ ಮೇಲೂ ಡಿಪೆಂಡ್ ಆಗಿರುತ್ತೆ ಇದು. ಸೊ ಪೂರ್ತಿ ನಾನು ನಂಬ್ಕೊಂಡಿರುವುದೇ ರಂಗದ ಮೇಲೆ ಆಗುತ್ತೆ ಅನ್ನುವ ಯಾವ ಭರವಸೆನೂ ಇಲ್ಲ. ಹಿಂಗಿರಬೇಕು ಆಕ್ಚುಲಿ, ಪಕ್ಕ ಫಿಕ್ಸ್ ಮಾಡ್ಕೊಳ್ಬಾರ್ದು ಯಾವುದನ್ನು.
1: ಫ್ಲೆಕ್ಸಿಬಿಲಿಟಿ ಇರ್ತದೆ. ನೀವೀಗ ನಂಗೆ ರಂಗಭೂಮಿ ಅನ್ಕೊಂಡಾಗ ಕೆಲವರು ಹೆಚ್ಚಿನವರಲ್ಲಿ ಅವ್ನ ಕಂಬತಿಗೆ ಅನ್ಸುತ್ತ ಇವರು ಡಿಫ್ರೆಂಟ್ ಅಂತ, ಅವರ ವೇಷಭೂಷಣ ಇರ್ಬೋದು. ಈಗ ನಿಮ್ಮನ್ನೇ ಕಂಡ್ರು ಹಾಗೆ, ಅದು ಅಂದ್ರೆ ಜನ ಅದನ್ನ ಗುರುತಿಸಬೇಕು ಅಂತ, ಅಥವಾ ನಿಮ್ಮೊಳಗಿನ ಕ್ರಿಯೇಟಿವಿಟಿ ಇದೆಯಲ್ಲ, ನನ್ಗೆ ನಾನು ಹಿಂಗೆ ಕಾಣಕ್ಕ, ನನ್ನ ಲುಕ್ ಹಿಂಗಿರ್ಕ, ಅದು ಹ್ಯಾಂಗ ಅದಂತ?
0: ಇಲ್ಲ, ನನಗೆ ಆಕ್ಚುಲಿ ನಾನು ಇದು ನನ್ನ ಇದು ಏನು ಏನು ಅಂತಂದ್ರೆ ಫ್ಲೆಕ್ಸಿಬಲ್ ಆಗಿರ್ಬೇಕು ನನ್ನ ಡ್ರೆಸ್ಗಳು. ಅಂದ್ರೆ ನಾನು ಈ ಇಮಿಡಿಯೇಟ್ ಯಾವ್ದಕ್ಕೂ ಕ್ಲಾಸಿಗೆ ಹೋಗ್ಬೇಕು ಅಂತಂದ್ರೆ ಈ ಪ್ಯಾಂಟ್ ಹಾಕೊಂಡ್ರೆ ಪೂರ್ತಿ ಕಾಲನ್ನ ಪೂರ್ತಿ ಕಳರಿ ಮಾಡಬಹುದು. ಆಮೇಲೆ ನನ್ಗೀಗ ಅಲ್ಲಿ ಹೋಗಿ ಮತ್ತೆ ಅಲ್ಲಿ ಡ್ರೆಸ್ ಚೇಂಜ್ ಮಾಡೋದು ಅದೆಲ್ಲ ಇಲ್ಲ. ಇಮಿಡಿಯೇಟ್ ಇನ್ನೊಂದು ಸ್ಟುಡಿಯೋಗೆ ಹೋಗ್ಬೇಕು ನಾನು. ಸ್ಟುಡಿಯೋಗೆ ಹೋಗಿ ಒಂದು 10 minutes ಇದು ಒಂದು ರೆಕಾರ್ಡಿಂಗ್, ಅಲ್ಲಿ ಕೆಳಗಡೆ ಕೂತ್ಕೋಬೇಕು ನಾನು. ಅಲ್ಲಿ ಕೂತ್ಕೊಂಡು ಅಲ್ಲಿ ವರ್ಕ್ ಮಾಡ್ತಾ ಇರ್ವಿ, ಅದು ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಮಾಡ್ತಿರು. ಅಂದ್ರೆ ನನಗೆ ಟೋಟಲಿ ಏನು ಅಂತಂದ್ರೆ ಡ್ರೆಸ್ ಅಂತಂದ್ರೆ ಈ ಜಗತ್ತು ಏನು, ನನಗೆ ತುಂಬಾ ಸರ್ತಿ ಬರ್ತಾ ಇರುವ ಕೇಳಿದೆ, ಈ ಕಾಲೇಜ್ ಒಳಗಡೆ ಇಂಥ ಡ್ರೆಸ್ ಕೋಡ್ ಹಾಕೊಂಡು ಬರ್ತಾ ಇದ್ದೀನಿ, ತಪ್ಪಾಗುತ್ತಾ ಅಥವಾ ಈವನ್ ಈಗ ನನ್ನ ವೈಯಕ್ತಿಕ ಅಭಿಪ್ರಾಯ, ಈಗ ನಾನು ದೇವರ ಪೂಜೆ ಮಾಡಿ ಬರ್ತೀನಿ ಅನ್ಕೊಳ್ಳುವ, ಆದ್ರೆ ನಾನು ಥಿಯೇಟರ್ ಕ್ಲಾಸಿಗೆ ಹೋಗುವಾಗ ದೇವರ ಪೂಜೆ ಮಾಡಿದ ಯಾವ ಉಲ್ಲೇಖವನ್ನು
1: ಇಟ್ಕೊಳ್ಳ.
0: ಯಾಕೆ ಅಂತಂದ್ರೆ ಒಬ್ಬ ಥಿಯೇಟರ್ ಸ್ಟೂಡೆಂಟ್ಗೆ ಒಬ್ಬ ಎಡಪಂಥೀಯ ಇರ್ತಾನೆ, ಒಬ್ಬ ಬೌದ್ಧಿಸಮ್ ಅನ್ನು ನಂಬಿದವನು ಇರ್ತಾನೆ, ಒಬ್ಬ ಮುಸ್ಲಿಮನ್ ಇರ್ತಾನೆ, ಒಬ್ಬ ಕ್ರಿಶ್ಚಿಯನ್ ಇರ್ತಾನೆ. ಸೊ ಈ ತರದೊಂದು ಬ್ರಾಡ್ ಆಗಿರುವ ಒಂದು ಒಂದು ಮನೋಧರ್ಮ ಥಿಯೇಟರ್ನವ್ರಿಗೆ ಬೇಕು. ಥಿಯೇಟರ್ನವರು ಎಲ್ಲರೂ ಯಾವುದೇ ಆಗಿರುವ ಸಿದ್ಧಾಂತಗಳಿಗೆ ಬಲಿ ಬೀಳಬಾರದು. ಅವ್ರು ರೈಟು ಅಲ್ಲ, ಅವ್ರ ಲೆಫ್ಟ್
1: ಅಲ್ಲ.
0: ಹೌದು, ನೀವು ಹಾಗಿದ್ರೆ ಮಾತ್ರ ರೈಟ್ನಲ್ಲಿರುವ ಕುಂದು, ಲೆಫ್ಟ್ನಲ್ಲಿರುವ ಕುಂದು, ಮಧ್ಯದಲ್ಲಿರುವ ಕುಂದು ಎಲ್ಲವೂ ನಿಮ್ಗೆ ಕಾಣಿಸ್ತದೆ. ಅಫ್ಕೋರ್ಸ್ ನಿಮ್ಮದೇ ಆದ ವೈಯಕ್ತಿಕ ಅಭಿಪ್ರಾಯ, ನೀವೇ ಮಾಡಿಕೊಳ್ಳುವ ಮೆಡಿಟೇಷನ್ನು, ನೀವೇ ಮಾಡಿಕೊಳ್ಳುವ ಪೂಜೆ ಬೇರೆ. ಆದರೆ ನೀವು ಥಿಯೇಟರ್ ಪರ್ಸನ್ ಆಗಿ, ಸೋಷಿಯಲ್ ಕಮಿಟ್ಮೆಂಟ್, ಸಾಮಾಜಿಕ ಬದ್ಧತೆ ನೀವು ಉಳ್ಳವರಾಗಿ ನೀವು ಮಾಡಬೇಕಾಗಿರುವ ಕೆಲಸಗಳು ಬೇರೆ ಇರ್ತದೆ. ಆದ್ದರಿಂದ ನಿಮ್ಮ ಡ್ರೆಸ್ ಕೋಡ್ ಜಗತ್ತಿನ, ಅಥವಾ ನೀವು ಏನು ಮೇಕಪ್ ಮಾಡ್ಕೋತೀರಿ, ನೀವು ಹೇಗಿರ್ತೀರಿ, ಜಗತ್ತು ಏನು ಹೇಳ್ತದೆ ಅನ್ನೋದಕ್ಕಿಂತಲೂ ನಿಮ್ಮ ಫ್ಲೆಕ್ಸಿಬಿಲಿಟಿಗೆ. ಆದರೆ ಹಾಗಂತೇಳಿ ಹೇಳಿ ಬರೀ ನಿಕ್ಕರ್ ಹಾಕೊಂಡು ಓಡಾಡಲಿಕ್ಕಾಗಲ್ಲ, ಅದಕ್ಕೆ ಬೇಕಾಗಿ ಒಂದು ವ್ಯವಸ್ಥೆ ಒಳಗಡೆ ಇರಬೇಕು. ಬಟ್ ಒಂದು ಸ್ವಲ್ಪ ಡ್ರೆಸ್ ಕೋಡ್ ಚಂದ ಕಾಣಿಸೋದಕ್ಕಿಂತಲೂ ಸ್ವಲ್ಪ ಸ್ವಾತಂತ್ರ್ಯವಾಗಿ ನಮ್ಮ ದೇಹವನ್ನು
1: ನಿಮಗೆ ಕಂಫರ್ಟ್
0: ಆಪುವಂಗೆ
1: ಇದ್ರೆ ಒಳ್ಳೆಯದು. ಈಗ ನಂಗೆ ಇನ್ನೊಂದು ಕ್ಯೂರಿಯಾಸಿಟಿ ಅಂತ ಕೇಂದ್ರ ಇದು ನನ್ನ ಮೋಸ್ಟ್ಲಿ ಕೊನೆಯ ಪ್ರಶ್ನೆ ಈಗ ಎಂತಂದ್ರೆ, ಈ ನಿಮ್ಮ ವೈಯಕ್ತಿಕ ಬದುಕು, ನಿಮ್ಮ ಬದುಕಿನಲ್ಲಕ್ಕೆ ಎಂಬತ್ತೆ ನಂಗೆ ಅನಿಸಿದ ಆಲ್ಮೋಸ್ಟ್ ಅಲೆಮಾರಿ ಬದುಕಿನ ತರನೇ, ಅಲ್ಲಿಂದಿಲ್ಲಿಗೆ, ಇಲ್ಲಿಂದಲ್ಲಿಗೆ, ಇಲ್ಲಿಂದಲ್ಲಿಗೆ, ನೀವು ಅದರಲ್ಲೇ ಖುಷಿ ಪಡ್ತೀರಿ, ನೀವು ಅಂಥದ್ರಲ್ಲೇ ಖುಷಿಯಾಗಿರ್ತೀರಿ. ಯಾಕಂದ್ರೆ ನೀವು ಜಗತ್ತನ್ನು ನೋಡಿದಷ್ಟು ನಿಮ್ಮೊಳಗಿನ ಜಗತ್ ತೆರೆದುಕೊಳ್ತಾ ಹೋತ, ನಿಮ್ಮ ಸಂಗಾತಿ ಅದರೊಟ್ಟಿಗೆ ಹೊಂದ್ಕೊಂಬುದು ಇಪ್ಪಕ್ಕೂ ಸಾಕು, ನಿಮ್ಮ ವೈಯಕ್ತಿಕ ಬದುಕು ಇಪ್ಪಕ್ಕೂ ಸಾಕು, ಅದೆಲ್ಲ ಹ್ಯಾಂಗ್ ಬ್ಯಾಲೆನ್ಸ್ ಆತ ಗಣೇಶ್ ಮಂದಾರ್ತಿಯವರ?
0: ಓಕೆ, ನಾನು ಆಕ್ಚುಲಿ ವೈಯಕ್ತಿಕ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ, ಬಟ್ ಕೊಡ್ತೇನೆ. ನಾನು ಅಂದ್ಕೊಂಡೆ ಇದನ್ನು ಒಂದು 100 ಜನ ಆದರೂ ಕೇಳ್ತಾರೆ, ಅದರಲ್ಲಿ ಯಾರೋ ಇಬ್ಬರು ಥಿಯೇಟ್ರಿಗೆ ಬರುವವರಾಗಿದ್ದರೆ. ನೋಡಿ, ವೈಯಕ್ತಿಕ ಜೀವನ ಖರಾಬಾಗಿರ್ತದೆ. ಹೀಗೆ ಯಾಕೆ ಅಂತ ಹೇಳ್ತೀನಿ, ನೀವು ಔಟ್ಸೈಡು 3 ತಿಂಗಳು 4 ವರ್ಷಕ್ಕೆ ನೀವು 1 ತಿಂಗಳು ಮನೇಲಿರ್ತೀರೇನೋ, ಅಂದರೆ ಟೋಟಲ್ ಲೆಕ್ಕ ಹಾಕಿ ನೋಡಿದರೆ. ಆಗ ಏನಾಗುತ್ತೆ, ಅವ್ರ ನಡುವೆ, ನಮ್ಮ ನಡುವೆ ಒಂದು ಸಣ್ಣ ಬಿರುಕು ಶುರು ಆಗುತ್ತೆ. ನಾವು ಕನ್ವಿನ್ಸ್ ಮಾಡ್ಲಿಕ್ಕೆ ಹೋಗ, ನಾವು ಏನು ಮಾಡ್ತೀವಿ ಅಂತಂದ್ರೆ, ನಾನು ಅಂದ್ಕೊಂಡು, ಇದು ಎಲ್ಲರ ಲೈಫಲ್ಲೂ ನಡೀತದೆ ಏನು ಅಂತಂದ್ರೆ, ಇಲ್ಲ ನನ್ನ ವೇ ಆಫ್, ನಾನು ಏನು ಯೋಚನೆ ಮಾಡ್ತಿದ್ದೀನಿ ಅದು ಸರಿ, ಅವ್ರಿಗೆ ಅನ್ನಿಸ್ತದೆ ನಾನು ಏನು ಯೋಚನೆ ಮಾಡ್ತಿದ್ದೀನಿ ಅದು ಸರಿ. ನೀನು ನೋಡು, ನೀನು ಹೀಗೆ ಮನೇಲಿ ಇರಬೇಕು, ನಾನು ಕೆಲಸವನ್ನು, ನನ್ನ ಹೆಂಡತಿ ಲೆಕ್ಚರರು, ಕೆಮಿಸ್ಟ್ರಿ ಲೆಕ್ಚರರು, ಹುಡು ನಾನು ಕೆಲಸ ಮಾಡ್ತಿದ್ದೀನಿ, ನಿನಗೆ ನಾನು ನಿನ್ನ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬರ್ತಾ ಇಲ್ಲ, ಬಟ್ ಅಟ್ಲೀಸ್ಟ್ ನೀವು ಒಂದಿಷ್ಟು ಕೊಡಬೇಕಲ್ಲ, ನಿನಗೊಂದಿಷ್ಟು ಕಮಿಟ್ಮೆಂಟ್ ಬೇಕಲ್ಲ, ಫ್ಯಾಮಿಲಿ ಕಮಿಟ್. ಈ ಒದ್ದಾಟಗಳ ನಡುವೆ ಜೀವನ ನಡೀತಾ ಇರ್ತದೆ. ಇದು ಗೊತ್ತಾಗ್ಬಿಡ್ಬೇಕು, ಇಲ್ಲ ಅಂತಂದ್ರೆ, ಅಂದ್ರೆ ಗೊತ್ತಾಗ್ಬೋದು ಪ್ರಜ್ಞಾಪೂರ್ವಕವಾಗಿ, ಓಕೆ ಈ ಥರದ್ದೊಂದು ಅಲೆಮಾರಿ ಜೀವನ ನನಗಿದೆ, ಈ ಥರದ್ದೊಂದು ಮಾತು, ಈ ಥರದ್ದೊಂದು ಪ್ರೀತಿಯ ಬೇಡಿಕೆ ನನ್ನ ಹೆಂಡತಿಯು ಇಡ್ತಿರ್ತಾಳೆ, ಇದು ನಮ್ಮ ನಡುವೆ ಸಾಧಾರಣವಾಗಿ ಆಗ್ತಾನೇ ಇರ್ತದೆ. ಇದು ಪ್ರಜ್ಞಾಪೂರ್ವಕ ನಮ್ಗೆ ಗೊತ್ತಿದ್ರೆ ನಾವು ತುಂಬ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ಅಂತಂದರೆ ಗಲಾಟೆ ಆಗುತ್ತೆ, ಇಟ್ಸ್ ಓಕೆ, ನಡೀತದೆ, ಇಟ್ಸ್ ಓಕೆ, ಇಟ್ಸ್ ಓಕೆ ಅನ್ನೋದು ನಮಗೆ ಬೇಕು, ಇದು ಸಹಜವಾದ ಪ್ರಕ್ರಿಯೆ. ಒಂದು ಎಲಿವೇಶನ್ ಬೇಕು ನಮಗೆ, ಅಂದರೆ ನಾನು 10 ವರ್ಷದ ಹಿಂದೆ ತುಂಬ ಸಿಟ್ಟು ಮಾಡ್ಕೋತಿದ್ದೆ, 5 ವರ್ಷದ ನಂತರ ಸ್ವಲ್ಪ ಸಿಟ್ಟು ಕಡಿಮೆ ಆಯಿತು, ಈಗ ಅದನ್ನು ಡೀಲ್ ಮಾಡ್ತಿರುವ ರೀತಿ ಬೇರೆ, ಅದು ಸ್ವಲ್ಪ ಎಲಿವೇಶನ್ ಬೇಕು ನಮ್ಮ ವೈಯಕ್ತಿಕ ಇದಕ್ಕೆ. ಬಟ್ ತೀರ ವೈಯಕ್ತಿಕ ಪ್ರಜ್ಞೆಯನ್ನು ಇಟ್ಕೊಂಡು ನಾವು ಸಮಾಜದ ನಡುವೆ, ಗಾಂಧೀಜಿಯ ಮಗ ಹರಿಲಾಲ್ ಮಹಾನ್ ಕುಡುಕ, ಅಂದರೆ ಗಾಂಧೀಜಿ ಇವತ್ತು ನಮಗೆಲ್ಲೇ, ಇವತ್ತು ಗಾಂಧೀಜಿ ಜಯಂತಿಗೆ ಅಕ್ಟೋಬರ್ 2 ಬಾರ್ ಆ್ಯಂಡ್ ರೆಸ್ಟೋರೆಂಟು, ವೈನ್ ಶಾಪ್ ಎಲ್ಲ ಬಂದಿರ್ತದೆ, ಆದರೆ ಅವ್ರ ಮಗ ಕುಡಿದು ಸತ್ರ. ಅಂದರೆ ಪಕ್ಕದಲ್ಲೇ ಇರುವ ಒಬ್ಬ ತನ್ನ ಮಗನನ್ನು ಗಾಂಧೀಜಿಯವರಿಗೆ ಮಾಡ್ಕೊಳ್ಳಿಕ್ಕಾಗಲಿ, ಯಾಕಂದರೆ ಅದು ಅವರು ಲೋಕ ಶಾಂತಿಗೋಸ್ಕರ ತನ್ನನ್ನು ತಾನು ಬಿಟ್ಕೊಟ್ಟಾಗ ತನ್ನ ವೈಯಕ್ತಿಕ ಪ್ರಜ್ಞೆಗೆ ಅವರು ಟೈಮ್ ಕೊಡಲಿಕ್ಕಾಗಲಿಲ್ಲ. ಅದು ಅವ್ರ ರಾಷ್ಟ್ರಪಿತ ಹೌದು, ಆದರೆ ತನ್ನ ಸ್ವಂತ ಮಗನಿಗೆ ಪಿತ ಆಗಲಿಲ್ಲ. ಅದಾನು ಗಾಂಧೀಜಿಯ ಭಾಳ ದೊಡ್ಡ ಭಕ್ತ, ಮತ್ತೆ ನನಗೆ ತುಂಬ ಇಷ್ಟ ಅವ್ರ ಮೇಲೆ, ಭಾಳ ಪ್ರೀತಿ, ಅವ್ರ ಮೇಲೆ ನಾಟಕನೂ ಮಾಡಬೇಕು ಅಂತಿದೆ. ನನ್ನ ಸತ್ಯಾನ್ವೇಷಣೆ ನನ್ನ ನಾನು ಬಾಲ್ಯದಲ್ಲಿ ಓದಿದ ಮೊದಲ ಆತ್ಮಚರಿತ್ರೆ.
1: ಹೌದು
0: ಹೌದು, ಅದು ಆನ್ ಎಕ್ಸ್ಪೀರಿಯನ್ಸ್ ವಿತ್ ಟ್ರೂತ್.
1: ಈಗ ಕೊನೆಯ ಪ್ರಶ್ನೆ, ನಮ್ಮ ಕುಂದಾಪುರ ಅಥವಾ ನಮ್ಮ ಉಡುಪಿ ಜಿಲ್ಲೆಯ ರಂಗ ಪ್ರಜ್ಞೆ ಹೇಗಿತ್ತು ಅಂತ ನಿಮ್ಗೆ ಅನ್ಸುತ್ತ?
0: ನಾವು ಕುಂದಾಪುರ ತುಳುವವರೆಲ್ಲ ಸ್ವಲ್ಪ ಈ ಸ್ವಲ್ಪ ಕಾಮಿಡಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತು, ಅದಕ್ಕೆ ಇಲ್ಲಿನ ರಂಗಭೂಮಿಯವರು ಸ್ವಲ್ಪ ಈ ಕಾಮಿಡಿ ಜೊತೆಗೆ ಸ್ವಲ್ಪ ರಾಜಕೀಯವೋ, ಒಂದು ಸ್ವಲ್ಪ ಸಾಮಾಜಿಕ ಬದ್ಧತೆನೋ, ಒಂದು ಸ್ವಲ್ಪ ಫಿಲಾಸಫಿಕಲ್ಲೋ ಎಲ್ಲ ಆ್ಯಡ್ ಮಾಡು ಕಲ್ತ್ಕೊಳ್ಳೋಕೆ, ಅಲ್ಲಲ್ಲಲ್ಲಿ ನೀತಿ ಆದರ್ಶ ಹೇಳೋದ್ರಲ್ಲೇ ಟೈಮ್ ಕಳೀತಿದ್ದ ಬಿಟ್ಟರೆ ಇಂದು ಸೂಕ್ಷ್ಮವಾಗಿ ಅಂತದಾರು ಹೇಳು ಕತ್ತ ಕಾಣ್ಕೀನಿ.
1: ಕಾಣ್ಕಲ್ಲ. ಈಗ ಇನ್ನೊಂದು ಎಂತ ಕೆಮ್ಕಿತ್ತಂದ್ರೆ, ಸುರಭಿ ರಿಜಿಸ್ಟರ್ಡ್ ಬೈಂದೂರು, ನೀವು ಇದರಲ್ಲೂ ಕೂಡ ಅಸೋಸಿಯೇಟ್ ಆದವರು, ಕೆಲವು ನಾಟಕಗಳನ್ನು ನೀವು ರಚಿಸಿ ಮಾಡಿದ್ದ, ಅದು ಹೆಂಗದು?
0: ಚೊಮ್ಮಂದುಡಿ ಕಾದಂಬರಿ, ಅದನ್ನು ನಾಟಕ ರೂಪಕ್ಕೆ ನಾನು ತಂದ್ಕೊಂಡೆ. ಆಮೇಲೆ ರಾಮಾಯಣ, ಅದು ಹಲವಾರು ಕನ್ನಡದ ಹಲವಾರು ರಾಮಾಯಣಗಳನ್ನು ಒಟ್ಟು ಸೇರಿಸಿ ಕುಂದಾ ಪ್ರಕರಣದಲ್ಲಿ ಮಾಡಿದೆ. ಅಂದ್ರೆ ಅದ್ರಲ್ಲಿ ನಾನು ಇದ್ದೀನಿ, ಉಳಿದ ದೊಡ್ಡ ದೊಡ್ಡ ಪರ್ಸನ್ಸ್.
1: ಹೆಂಗಿತ್ತು ಎಕ್ಸ್ಪೆರಿಮೆಂಟ್ ಕುಂದಾಪುರ ಕನ್ನಡದಲ್ಲಿ ರಾಮಾಯಣ ಮಾಡಿದ್ದು ಹೆಂಗ ಅನಿಸ್ತು?
0: ಕುಂದಾಪುರ ಕನ್ನಡ ರಾಮಾಯಣ ಮಕ್ಕಳಿಗೆ ಮಾಡಿದ್ದು, ಚೆನ್ನಾಗಿ ಮಾಡಿದ್ರು,
1: ಲೈಕ್ ಆಯ್ತು,
0: ಖುಷಿ ಆಯ್ತು ಪ್ರೇಕ್ಷಕರಿಗೂ.
1: ಪ್ರೇಕ್ಷಕರಿಗೂ ಎಂಜಾಯ್. ಆದ್ರೆ ನಿಮ್ಗೆ ಅದಕ್ಕೆ ಮಾರ್ಕೆಟ್ ಹೆಂಗಿರುತ್ತೆ? ನೀವು ಕುಂದಾಪುರಕಂಡ ಮಾಡಿದಾಗ ಎಲ್ಲರೂ ಸೀಮಿತ ಆಪದ.
0: ಈ ಮಾರ್ಕೆಟಿಂಗ್ ಬಗ್ಗೆ ಯಾವ ಡೈರೆಕ್ಟರ್ ಯೋಚನೆ ಮಾಡಬಾರ್ದು, ಯಾಕಂದ್ರೆ ಡೈರೆಕ್ಟರ್ ಮಾರ್ಕೆಟಿಂಗು ಆರ್ಗನೈಸರ್ ಜೊತೆ ಮಾತ್ರ ಇರ್ತಾರೆ. ನನ್ನನ್ನು ಯಾರು ಕರೆಸಿರ್ತಾರೆ? ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿ, ಓಯ್ ಕೆಲಸ ಮುಗಿಸದೆ ಕೊಡಿ
1: ಅಷ್ಟೇ.
0: ಇದಾದ್ಮೇಲೆ ಡೈರೆಕ್ಟರ್ ಏನ್ ಇರಬೇಕು ಅಂತಂದ್ರೆ, ನನ್ನನ್ನು ಕರೆಸಿದ ಆರ್ಗನೈಸರ್ಗೆ ನಾನು ಮಾಡಿದ ನಾಟಕದಿಂದ ಒಂದಿಷ್ಟು ಅವರು ಹಾಕಿದ ದುಡ್ಡಾದರೂ ವಾಪಸ್ ಬರುವಷ್ಟು, ಅಥವಾ ಅವ್ರ ಟೀಮ್ ಔಟ್ ಸೈಡ್ ಕಾಣಿಸ್ಕೊಳ್ಳುವಷ್ಟಾದರೂ ನಾನು ಕ್ವಾಲಿಟಿಯನ್ನು ಕೊಟ್ಟಿರಬೇಕು ನನ್ನ ಕೆಲಸದಲ್ಲಿ. ಇದು ನನ್ನ ಪ್ರತಿಯೊಬ್ಬ ನಿರ್ದೇಶಕನ ನಟನ ಜವಾಬ್ದಾರಿ. ಇದಂತೂ ನಾನು ಎಲ್ಲ ಕಡೆಗೂ ಮಾಡಿ ತೋರಿಸ್ತೇ, ಆದ್ರಿಂದ ಅಹಮಲ್ಲ ಮಾಡಿ ತೋರಿಸ್ತೇ. ಆದ್ರಿಂದ ಸುರಭಿ ರಿಜಿಸ್ಟರ್ ಜೊತೆಗಿನ ಒಡನಾಟ ಬಹಳ ಚೆನ್ನಾಗಿದೆ. ಈಗ ಹೊಸ ನಾಟಕ ಮಾಡಲಿಕ್ಕೂ ಇದೆ. ಮತ್ತೆ ಕುವೆಂಪುರವರ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯದಿಂದ ಆರಿಸಿ ಮಾಡಿದ ನಾಟಕದ ವಾಲಿವದೆ ನಾಟಕದ ಒಂದು ಹಾಡು. ವಾಲಿ ಸನ್ನಿವೇಶ ಹೀಗಿದೆ. ವಾಲಿ ಸುಗ್ರೀವರ ಕತೆ ನಿಮ್ಗೆ ಗೊತ್ತು. ಪುರಾಣದಲ್ಲಿ 60,000 ವರ್ಷಗಳ ಕಾಲ ಅವರು ಯುದ್ಧ ಮಾಡ್ತಾನೆ ಇರ್ತಾರಂತೆ. ವಾಲಿ ಮತ್ತು ಸುಗ್ರೀವ ಅವರಿಬ್ಬರ ಒಂದು ಭ್ರಾತೃದ್ವೇಷ ಇದೆಯಲ್ಲ, ಇದು ಹೊಡೆದಾಟ ಮಾಡಿ ಮಾಡಿ ಮಾಡಿ ಮಾಡಿ ಒಂದು ದಿವಸ ವಾಲಿಗೆ ವಾಲಿಯ ಹೆಂಡತಿ ತಾರೆ ಬಂದು, ಇಲ್ಲ ತಪ್ಪು, ಒಂದು ಸತಿ ನಿನ್ನ ತಮ್ಮನ ಬಾಲ್ಯವನ್ನು ನೆನೆಸ್ಕೊ, ನೀವಿಬ್ರು ಹೇಗಿದ್ರಿ ಅಂತಂದಾಗ ವಾಲಿ ಅದನ್ನು ವಾಪಸ್ ನೆನಪಿಸ್ಕೊತಾನೆ ಹೇಗಿದೆ ಅಂತ. ಅವನು ಉಪ್ಪು ಬೇಕೇ ಉಪ್ಪು ಅಂತ ಅವನು ಬೆನ್ನ ಮೇಲೆ ಅವನ್ನ ಕರ್ಕೊಂಡು ಹೋಗುವುದು, ಆ ನೆನಪುಗಳನ್ನೆಲ್ಲ ಮಾಡ್ಕೊತಾ ಮಾಡ್ಕೊತಾ ಅವನ ಹೃದಯ ಕರಗ್ತದೆ. ಹೆಂಡತಿ ಭಾಳ ಮುಖ್ಯ, ಅದಕ್ಕೆ ಯಾರಾದರೂ ಕರಗಿಸಿರಬೇಕು. ಅವ ಹೆಂಗೆ ಚಿಕ್ಕವನಿರುವಾಗ ಅಂಬೆಗಾಲಲ್ಲಿ ಅಣ್ಣನ ಕರಿತಾ ಇದ್ದ ಅನ್ನೋದ್ರಿಂದ ಶುರುವಾಗತ್ತೆ. ಅಣ್ಣ ಅಣ್ಣ

ಹೆಂಡತಿ ಗಂಡಂಗೆ ಹೇಳುವುದು, ನೆನೆ ನೆನೆ ಕಣ್ಮಣಿಯ ಚಿನ್ನನಂ ಕಂದ ಸುಗ್ರೀವನಂ ಮುದ್ದ.

ಅವನೇ ಕಣ್ಮುಂದು ಚಿಕ್ಕ ವಯಸ್ಸಿನ ಸುಗ್ರೀವ ಬಂದಂಗನಿಸ್ತದೆ ವಾಲಿಗೆ. ಉಪ್ಪು ಬೇಕೇ ಉಪ್ಪು ಅವ ಹೇಳ್ತಿದ್ದಾನೆ ಅಂತ ಅನಿಸ್ತದೆ. ಇವ ಕೇಳ್ತಾನೆ ಆ ಊರಿನುಪ್ಪು, ಅವ ಹೇಳ್ತಾನೆ ಕಿಷ್ಕಿಂದೆ ದುಪ್ಪು, ಇವ ಹೇಳ್ತಾನೆ ಕಿಷ್ಕಿ.

ಆ ನೆನಪು ಖುಷಿಯಿಂದ ನಿಧಾನವಾಗಿ ದುಃಖಕ್ಕೆ ಹೋಗುತ್ತೆ. ಯಾಕಂದರೆ ಈಗ ಅವನು ತನ್ನ ಅದೇ ತಮ್ಮನ ಜೊತೆಗೆ ನಾನು ಗಲಾಟೆ ಮಾಡ್ತಿದ್ದೀನಿ, ಸಾಯುವಾಗಿ ಹೊಡಿತಿದ್ದೀನಿ, ಗಂಡ ಹೆಂಡತಿನ ಬೇರೆ ಮಾಡಿದ್ದೀನಿ, ರಾಗ ಚೇಂಜ್ ಆಗುತ್ತೆ. ಇಷ್ಟು ತನಕ ಚಂದ್ರಕಂಸ, ಇನ್ಮೇಲೆ ವಾಸಂತ ಇದ್ದಾರೆ.

ಲಾಸ್ಟ್ಗೆ ಹೆಂಡತಿ ಹೇಳ್ತೇನೆ, ಇದು ಕುವೆಂಪು ರಾಮಾಯಣ ದರ್ಶನಂನ ಭಾಷೆ. ನೆರಪುವೆಂತಾರೆ ಸುಗ್ರೀವನಂ ತಂದಿಂದು ರುಮೆಗೊಸಗೆಯಂ, ಅವನು ಹೆಂಡತಿ ಕೊಡ್ತೇನೆ. ಸಿಂಗರಿಸು ನಡೆ ನಿನ್ನ ತಂಗಿಯಂ, ನಾವೊಂದು ಆಡಿದ ಉಪ್ಪಾಟಮಂ ತೋರಿದಪ್ಪೆ ನಿನ್ನ ತಮ್ಮಂಗೆ. ನಾವೊಂದಾಡಿದ ಉಪ್ಪಾಟದ ತೆರದಲ್ಲಿ ಇಂದು ಪೊತ್ತು ತರುವೆ ಆ ಮುದ್ದು ಸುಗ್ರೀವನಂ, ಖುಷಿಯಲ್ಲಿ ಹೋಗ್ತಾನೆ ಉಪ್ಪುವೆ.

0: ಥ್ಯಾಂಕ್ ಯು.
1: ವಾವ್, ಅದ್ಭುತವಾಗಿತ್ತು ಗಣೇಶ್ ಮಂದಾರ್ತಿ ಅವರೇ.
0: ಥ್ಯಾಂಕ್ ಯು.
1: ಇದೇ ರಂಗಭೂಮಿಯ ತಾಕತ್ತು ಅಂತ, ಆ ಶಕ್ತಿ ಅಂದ್ರೆ ಅದೇ, ನಾವಲ್ಲಿ ಕಾಂಬತಿಗೆ ಅದನ್ನ ಫೀಲ್ ಮಾಡಿ ನಾವೇ ಆ ಪಾತ್ರದೊಳಗೆ ವಾಪಸ್ ಆ ಶಕ್ತಿ ಇಪ್ಪದು ರಂಗಭೂಮಿಗೆ ಅನ್ನೋದನ್ನ ಇಲ್ಲಿ ಈ ಕೆಲವೇ ಕ್ಷಣಗಳ ಇದೊಂದು ಸಂಗೀತದಲ್ಲಿ ನೀವು ನಮ್ಗೆ ತೋರಿಸ್ಕೊಟ್ರಿ. ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಕೇಳುಗ್ರೆ, ಗಣೇಶ್ ಮಂದಾರ್ತಿ ಅವರ ಜೊತೆಗಿನ ಈ ಅತಿಥಿ ವಿಜ್ಯೋತಿ ಕಾರ್ಯಕ್ರಮ ನಿಮಗೆ ಹ್ಯಾಂಗ್ ಅನಿಸ್ತ ಎಂಬುದನ್ನ ರೇಡಿಯೋ ಕುಂದಾಪುರ ಆಪ್ ಮೂಲಕ ನೀವು ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜ್ ಕಳಿಸಿ ಹೇಳಕ್ಕ. ಮತ್ತೊಮ್ಮೆ ಗಣೇಶ್ ಮಂದಾರ್ತಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ. ಹೋಯ್ ಬತ್ತಕ್ಕ.
0: ಹೋಯ್ ಬನ್ನಿ, ನಾನು ಬತ್ತೆ.
1: ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ಹಾ ಶ್ವೇತಾ, ಮತ್ತೆ ಪಿ ಯು ಆರ್ ಮೇಲೆ ಎಂತ ಮಾಡ್ಕನ್ಕಂಡಿದೆ?
3: ನಾನ ಡಿಗ್ರಿ ಸೇರ್ಕನ್ಕಂಡಿದೆ, ಆದ್ರೆ ಆ ಕಾಲೇಜ್ ಸೇರು ನನಗೆ ಗೊತ್ತಲ್ಲ ಕಣ್ಣಂಗೆ.
2: ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ ಸೇರ್ಕೊ. BA, BCOM, BBA, BCA ಮತ್ತೆ BSc ಹಂಗೆ ಆಸಕ್ತಿ ಇದ್ದವರಿಗೆ ಇದು ಒಳ್ಳೆ ಕಾಲೇಜ್.
3: ಅಲ್ಲ ಮರತಿ, ಆ ಕಾಲೇಜ್ ಒಳ್ಳೆ ಇತ್ತ ಹಂಗಾರೆ?
2: ಹೌದ್ ಮರತಿ, ಇದು ಸಮರ್ಪಿತ ಬೋಧಕ ವರ್ಗ ಮತ್ತೆ ಬೃಹತ್ ಮೂಲ ಸೌಕರ್ಯ ಉಳ್ಳ ಕಾಲೇಜ್. ಇಲ್ಲೇ ಲ್ಯಾಬ್ಸ್, ಲೈಬ್ರರಿ ಮತ್ತೆ ವಿದ್ಯೆ ಕಲಿಯಕ್ ಬೇಕಪ್ಪ ಎಲ್ಲ ಸೌಕರ್ಯದೂ ಇತ್ತು. ಅಷ್ಟೇ ಅಲ್ಲ, ಕ್ರೀಡೆಂಗ್ ಆಸಕ್ತಿ ಇದ್ದವರಿಗೆ ಕ್ರೀಡೆಂಗೂ ಅವಕಾಶ ಕೊಡ್ತರು. ಮತ್ತೆ ಕಾಲೇಜ್ ಕ್ಯಾಂಪಸ್ ಒಳಗೆ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಇತ್ತು. ಮತ್ತೆಂತ ಬೇಕು ಹೇಳ?
3: ನೀನು ಬತ್ತಿಲ್ಲ ಹಂಗಾರೆ?
2: ಹೌದು, ಮತ್ತೆಂತ ತಡ, ಬೇಗ ಅಡ್ಮಿಷನ್ ಮಾಡ್ಕೋ. ಉತ್ತಮ ಶಿಕ್ಷಣಕ್ಕೆ ಉತ್ತಮ ಸಂಸ್ಥೆ ನಮ್ಮ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜಿ ಜ್ಯೋತಿ ನಿಮ್ಮೊಟ್ಟಿಗೆ ನಮ್ಮೊಟ್ಟಿಗೆ ಇವತ್ತು ಕೇಳೆ ಸಖಿಯಲ್ಲಿ. ಎಸ್, ಕೇಳೆ ಸಖಿಯಲ್ಲಿ ಇಬ್ರು ಸಖಿಯರಿದ್ದಾರೆ. ಈ ಸಖಿಯರು ಯಾಕೆ ಸ್ಪೆಷಲ್ ಅಂತ ಕೇಂದ್ರೆ, ನಾವು ಕಾಣಿ ಒಂದ್ 10 ರೂಪಾಯಿ 20 ರೂಪಾಯಿ ಅದಕ್ಕಲ್ಲ, ಈಗಿನ ಕಾಲದ ಬೆಲೆ ಇಲ್ಲಿಯೇ. 500 ರೂಪಾಯಿ ಅಂದ್ರೆ ಅಡ್ಡಿಲ್ಲ, 1,000 ಆದ್ರೆ ಓಕೆ, ಅದ್ರ ಮೇಲೆ ಇದಾರೆ ಸ್ವಲ್ಪ ಓಕೆ. ಈಗಿನ ಕಾಲ ಲಕ್ಷ ಲಕ್ಷ ಇದ್ರೂ ಬೆಲೆ ಇಲ್ದಿದ ಕಾಲ ಇದು. ಅಂತದ್ರಲ್ಲಿ ಏನೋ ಚೂರು ಪಾರು ಸ್ವಲ್ಪ ಎಲ್ಲೋ ಒಟ್ ಮಾಡದ್ನೆಲ್ಲ ಕೂಡಿಟ್ಟು, ಎಲ್ಲೋ ಗಂಡಂಗೆ ಗೊತ್ತಾಯ್ದಿದ್ದಂಗೆ, ಮಕ್ಕಳಿಗೆ ಗೊತ್ತಾಯ್ದಿದ್ದಂಗೆ, ಅಡ್ಗಿ ಮನೆ ಹಂಗೆ ಕೊತ್ತಂಬರಿ ಡಬ್ಬಿ ಒಳಗೋ, ಇಲ್ಲಾಂತಂದ್ರಲ್ಲಿ ಅಕ್ಕಿ ಕಾಣಿ ಒಳಗೆ ಒಂದ್ ಯಾವ್ದೋ ಡಬ್ಬಿ ಒಳಗೋ, ಇಲ್ಲ ಹಾಳಿ ಸೂಟ್ ಕೇಸ್ VIP ಸೂಟ್ ಕೇಸ್ ಅಲ್ಲಿ ಇರುತ್ತಲ್ಲ, ಅದ್ರ ಯಾವ್ದೋ ಮೂಲೆಂಗ್ ಒಂದ್ ಜರಿ ಕೊಟ್ಟಿಗೆ ಹಾಕಿ ಸುತ್ತಿ ಸುತ್ತಿ ಯಾರಿಗ ಗೊತ್ತಾಯ್ದಿದ್ದಂಗೆ ಇಡುದು. ಇಂಥದೆಲ್ಲ ಈಗಳು ತುಂಬಾ ಜನಕ್ಕೆ ಅಭ್ಯಾಸ ಇದೆ. ಆ ಅಭ್ಯಾಸ ನಿಜವಾಗ್ಲೂ ಒಳ್ಳೇದೆ, ಯಾಕೆಂದ್ರೆ ಗಂಡಂಗೂ ಮಕ್ಕಳಿಗೂ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬಪ್ಪುದು ಇಂಥ ದುಡ್ಡೆ. ಆದ್ರೆ ನಮ್ಗೆ ಎಷ್ಟೋ ಜನಗೆ, ನಮ್ಮಲ್ಲೊಂದು 99%ಗೆ ದುಡ್ಡಿನ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ, ನನ್ನನ್ನು ಸೇರಿಸಿ. ದುಡ್ಡು ಕೈಗೆ ಬಪ್ಪುದ ಅಪರೂಪ, ಬಂದ್ರೆ ಅದನ್ನ ಹ್ಯಾಂಗ್ ಖರ್ಚು ಮಾಡೋದು ಗೊತ್ತಾತಿಲ್ಲ, ಹಿಂಗಂದ್ ಹಾಂಗ್ ಕಂಬತ್ತಿ ರೊಯ್ ಅಂದ್ ಹೋಗಿರುತ್ತದ. ಇಂಪಾರ್ಟೆಂಟ್ ಎಂತಂದ್ರೆ ನಮ್ಗಿವತ್ ಹೇಳ್ಕೊಡ್ಬೇಕಾಗಿರೋದು ಅಥವಾ ನಾವಿವತ್ ಮುಖ್ಯವಾಗಿ ಕಲಿಬೇಕಾಗಿರೋದು ದುಡ್ಡಿನ ಮ್ಯಾನೇಜ್ಮೆಂಟ್. ಈ ದುಡ್ಡಿನ ಮ್ಯಾನೇಜ್ಮೆಂಟ್ ಅಲ್ಲಿ ದುಡ್ಡು ಎಲ್ಲಿಂದಲೇ ಬರತ್ತೋ ಅದು ನಮ್ಗೆ ಗೊತ್ತಿರಕ ಒಳ್ಳೆ ರೀತಿಯಲ್ಲಿ. ಈಗ ನಾವು ಒಂದು ಸ್ವತಂತ್ರವಾಗಿ ದುಡಿಬೇಕು, ನಂದು ಒಂದು ಸಣ್ಣ ಅಂಗಡಿಯೋ, ಒಂದು ಟೈಲರಿಂಗ್ ಶಾಪೋ, ಒಂದು ಬ್ಯೂಟಿ ಪಾರ್ಲರೋ ಮಾಡ್ತೀವಿ ಅಂತ ನಾವು ಹೊರಟ್ರೆ ನನಗದಕ್ಕೆ ದುಡ್ಡು ಬೇಕೇ ಬೇಕು. ಆ ಬಿಸ್ನೆಸ್ ನಮ್ದು ಸಣ್ಣದಿರ್ಬೋದು ದೊಡ್ಡದಿರ್ಬೋದು, ಆ ದುಡ್ಡು ಎಲ್ಲಿಂದ ತಪ್ಪುದು? ಎಲ್ಲಿಂದ ತಪ್ಪುದಂದಾಗ ಫಸ್ಟ್ ನಮ್ಮ ರಿಲೇಟಿವ್ಸ್ ಹೆಸರು ಅವ್ರ ಮುಖ ಎಲ್ಲ ಮುಂದ್ ಬತ್ತ, ಆ ಅಣ್ಣ ಕೊಡುಕು ಸಾಕ, ಈ ಅಕ್ಕನ ಹತ್ರ ಕೇಂದ ಅಂತೆಲ್ಲ. ಆದ್ರೆ ಸ್ವಾಭಿಮಾನ ಅಡ್ಡ ಬತ್ತ, ಛೇ ಹುಡುತ್ರೆಲ್ಲ ಕೇಂದ್ರ ಸಣ್ಣದ ಹಬ್ಬದ ಬೇಡ, ಬ್ಯಾಂಕ್ ಇಂದ ಲೋನ್ ತೆಗೆಯುವ, ಚಿನ್ನ ಅಡ ಇಡುವ, RTC ಅಡ ಇಡುವ, ಇದೆಲ್ಲ ನೆಕ್ಸ್ಟ್ ಥಾಟ್ ಬಪ್ಪದು ಯೋಚನೆಗಳು. ಅದೆಲ್ಲ ಮಾಡುವ ಮೊದಲು ನಾವು ಸರ್ಕಾರದಿಂದ ನಾವೀಗ ಏನೋ ಒಂದು ಮಾಡೋಕ್ ಹೊರಟಿತ್ತಲ್ಲ, ಅದಕ್ಕೆ ಯಾವ ತರದ ಸಾಲ ಸೌಲಭ್ಯ ಎಲ್ಲ ಇತ್ತು, ಯಾವ್ದೆಲ್ಲ ಇತ್ತು ಫಸ್ಟ್ ತಿಳ್ಕೊಳಕ. ಅದಿದ್ರೆ ನಾನ್ ಮಾಡೋದಕ್ಕೆ ಇದು ಅದು ಆತ, ಅದು ಮಾಡ್ಕರೆ ನಾನು ಎಂತೆಲ್ಲ ಡಾಕ್ಯುಮೆಂಟ್ಸ್ ಕೊಡ್ಕತ್ತ, ನನಗೆ ಎಂತ ಅರ್ಹತೆ ಇರಕ, ನಾ ಅಲ್ಲೋ ಏನಕ್ಕೇನಕ, ಅಲ್ಲಿ ಹಾರ್ನಂಗೆ ಎಷ್ಟು ಸಬ್ಸಿಡಿ ಸಿಗತ್ತೆ, ಎಷ್ಟು ಲೋನ್ ಸಿಗತ್ತೆ, ಮತ್ತದು ಎಷ್ಟು ಟರ್ಮ್, ಎಷ್ಟು ಅವಧಿಗೆ, ನಂಗೆ ಎಷ್ಟು ಟೈಮ್ ಅಲ್ಲಿ ನಾನು ಆ ಲೋನ್ ಎಲ್ಲ ಕಟ್ಟಿ ತೀರಿಸ್ಕತ್ತ, ಒಂದೆಲ್ಲ ಲೋನ್ ಕಟ್ಟಿ ತೀರಿಸ್ಲ ಅಂದ್ರೆ ಎಂತ ಆತ, ಈ ಎಲ್ಲಾ ವಿಷಯ ಅದ್ರ ಒಳಗೆ ಹೊರಗೆ ಪ್ರತಿಯೊಂದನ್ನು ನಾವು ತಿಳ್ಕೊಂಡಿರ್ಕ. ನಮ್ಮ ಸಮಸ್ಯೆ ಇವತ್ತೆ ಅಂತಂದ್ರೆ ಈ ಸರ್ಕಾರಿ ಸಾಲ ಸೌಲಭ್ಯಗಳು ಸುಮಾರು ಅವರು ಹೊರಡಿಸಿತ್ರಲ್ಲ, ಆದ್ರೆ ನಮಗದ್ರದ್ದು ಮಾಹಿತಿ ಇಪ್ಪುದಿಲ್ಲ. ಮಾಹಿತಿಯ ಕೊರತೆ ಬಹುದೊಡ್ಡ ಸಮಸ್ಯೆ. ಈಗ ಹೆಣ್ಮಕ್ಳೇ ಇರ್ಬೋದು, ಈ ಕಾರ್ಯಕ್ರಮ ಕೇಳುವ ಗಂಡ್ಮಕ್ಳೇ ಇರ್ಬೋದು, ಯಾರೇ ಇದ್ರು ಈ ಸಾಲ ಸೌಲಭ್ಯಗಳ ಬಗ್ಗೆ ಸರ್ಕಾರದಿಂದ ಯಾವ್ದೆಲ್ಲ ಯೋಜನೆಗಳಿದೆ ಅನ್ನೋದ್ರ ಬಗ್ಗೆ ಮಾತಾಡೋಕೆ ನಮ್ ಸ್ಟುಡಿಯೋದಲ್ಲಿ ಇಪ್ಪ ಇಬ್ರು ಸಖ್ಯರನ್ನ ನಾನು ನಿಮ್ಗೆ ಪರಿಚಯ ಮಾಡಿಸ್ಕೆ. ಒಬ್ಬರ ಹೆಸರೇ ಮೀರಾಜಿ ಅಂತ, ಅಂದ್ರೆ ಮೀರಾ ಗೋಪಾಲ್ ಅವ್ರ, ಮತ್ತೊಬ್ಬರ ಹೆಸರು ಆಶಾಲತಾ ಅಂತ ಹೇಳಿ. ಮೀರಾ ಅವರು ಬ್ರಹ್ಮಾವರದವ್ರು, ಆಶಾಲತಾ ಅವರು ನಮ್ಮ ಕುಂದಾಪುರದಾರ. ಇವ್ರು ಎಲ್ಲಿಯರ್ ಕೇಂದ್ರೆ, ಅವ್ರು ಎಂತ ಮಾಡಿದ್ರು ಕೇಂದ್ರೆ, ಫಿನಾನ್ಶಿಯಲ್ ಕೌನ್ಸಿಲರ್ಸ್ ಅಂತ. ಈಗ ನೋಡಿ, ಅಕಾಡೆಮಿಕ್ ಕೌನ್ಸಿಲರ್ಸ್ ಈ ತರ ಎಲ್ಲ ಸುಮಾರು ಕೌನ್ಸಿಲರ್ಸ್ ಇರ್ತಾರೆ. ಇವ್ರು ಮಾತ್ರ ಬಾರಿ ಒಳ್ಳೆ ಕೌನ್ಸಿಲರ್ ಅಂತ ನಂಗೆ ಅನಿಸ್ತು, ಯಾಕಂದ್ರೆ ದುಡ್ಡಿನ ಬಗ್ಗೆ ಹೇಗೆ ಅಂತ ಕೌನ್ಸಿಲಿಂಗ್ ಮಾಡ್ತಾರೆ ಇವ್ರು. ಎಲ್ಲಿಂದ ಬಂದದ್ದು ಅವ್ರ ಕಂಪನಿ ಯಾವ್ದು ಕೇಂದ್ರೆ, ಅಮೂಲ್ಯ ಇನ್ಕಮ್ ಲಿಟ್ರಸಿ ಸೆಂಟರ್ ಉಡುಪಿಯಿಂದ ಬಂದದ್ದು. ನಮ್ಮೊಟ್ಟಿಗೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿರೋ ಮೀರಾಜಿ ಅಂಡ್ ಆಶಾಲತಾ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಕೇಳ ಸೆಕ್ಕಿಗೆ ಸ್ವಾಗತ, ಸುಸ್ವಾಗತ. ಹೆಂಗಿದ್ರಿ ಇಬ್ರು, ಹುಷಾರಿದ್ರಿಯಾ?
2: ಸೌಖ್ಯ.
1: ಸೌಖ್ಯ ಅಲ್ಲ, ನಂಗದೇ ಈ ಫಿನಾನ್ಶಿಯಲ್ ಕೌನ್ಸಿಲರ್ಗೆ ಹೆಚ್ಚಾಗಿ ಕೌನ್ಸಿಲರ್ ಅಂತ ಇಡುದೇ ಹೆಣ್ಮಕ್ಳನ್ನ, ಯಾಕಂದ್ರೆ ಅವ್ರಿಗೆ ಬಿಡಿಸಿ ಬಿಡಿಸಿ ಬಿಡಿಸಿ ಹೇಳುವಷ್ಟು ತಾಳ್ಮೆ ಜಾಸ್ತಿ, ಗಂಡ್ಮಕ್ಳಿಗೆ ಅಷ್ಟು ತಾಳ್ಮೆ ಇಪ್ಪುದಿಲ್ಲ. ಹಾಂಗೆ ಕೌನ್ಸಿಲರ್ಸ್ಗೆ ತುಂಬಾ ತಾಳ್ಮೆ ಬೇಕು, ಅಷ್ಟೇ ಕೂಲ್ ಆಗಿ ಮುಂದಿರುವ ಮನಸ್ಸನ್ನು ಅರ್ಥ ಮಾಡಿಕೊಂಡು ಹೇಳುವಂತ ಚಾಕಚಕ್ಯತೆನೂ ಬೇಕು. ಹಾಂಗೆ ಅನ್ಸತ್ ನಿಮ್ಮಂತ ಕೌನ್ಸಿಲರ್ ಗಳ ಇಡುದು. ಹಾಗೆ ಫಿನಾನ್ಶಿಯಲ್ ಕೌನ್ಸಿಲರ್ ಆಗಿದ್ದು ಇಟ್ಸ್ ಅ ಡಿಫ್ರೆಂಟ್, ವೆರಿ ಯುನಿಕ್ ಪೊಸಿಷನ್. ಹೆಂಗದ ಓ ನೀವು ಅದ್ ಹೆಂಗ ಆದದಲ್ಲ ಒಂಚೂರು ಹೇಳಿಕಮ್ಮ. ಮೀರಾಜಿ ಅವರೇ ನೀವ್ ಹೇಳಿ.
2: ಏನಂದ್ರೆ 2010 ತನಕ ನಮ್ಮ ದೇಶದಲ್ಲಿ 40% ಅಷ್ಟು ಜನರಿಗೆ ಬ್ಯಾಂಕ್ ಅಕೌಂಟ್ ಇರಲಿಲ್ಲ.
1: ಸತ್ಯ.
2: ಸೊ ಬ್ಯಾಂಕ್ ಅಲ್ಲಿ ಅದು ಹೆಚ್ಚಾಗಿ ಉತ್ತರ ಕರ್ನಾಟಕ ಮತ್ತೆ ಉತ್ತರ ಭಾರತದಲ್ಲಿ ಅವರಿಗೆ ಬ್ಯಾಂಕ್ ಅಲ್ಲಿ ಏನ್ ಫೆಸಿಲಿಟಿ ಸಿಗ್ತದೆ, ಮತ್ತೆ ಆ ಬ್ಯಾಂಕ್ ಅಲ್ಲಿ ಯಾಕೆ ಹಣ ಇಡಬೇಕು. ನೀವು ಹೇಳ್ದಾಗೆ ಡಬ್ಬಿಯಲ್ಲಿ ಇಡೋದು, ಮತ್ತೆ ಡಬ್ಬಿಯಲ್ಲಿಟ್ಟು ನೆಲದಲ್ಲಿ ಹೂಳಿಡೋದು, ಈ ರೈತರ ಕುಟುಂಬ ಜಾಸ್ತಿ
1: ಆಗ್ತದೆ, ಗಾಡಿ ಎಲ್ಲ ಒಟ್ಟಿ ಮಾಡಿ ಇಡುದು,
2: ಅಂತ ಅಭ್ಯಾಸಗಳು ಜಾಸ್ತಿ. ಸೊ ಏನಾಯ್ತು,

0: ಅವರನ್ನೆಲ್ಲ ಬ್ಯಾಂಕಿನ ಒಂದು ಇದಕ್ಕೆ ಸಂಪರ್ಕಕ್ಕೆ ತಂದು ಅವರಿಗೆ ಒಂದು ಬ್ಯಾಂಕಿಂಗ್ ಏನು ಫೆಸಿಲಿಟೀಸ್ ಇದೆ ಅದನ್ನು ತಕ್ಕೊಳ್ಳಿ, ಅವರು ಸಹ ಒಂದು ಸ್ವತಃ ತಮ್ಮ ಕಾಲ ಮೇಲೆ ನಿಂತ್ಕೊಳ್ಳಿಕ್ಕೆ ಏನಾದರೂ ಪ್ರಯೋಜನ ಆಗಲಿ ಅನ್ನೋ ಕಾರಣಕ್ಕೆ ಆ ಸಮಯದ 2014 ಪ್ರಧಾನಮಂತ್ರಿ ಜನಧನ್ ಯೋಜನೆ ಅಂತ ತಕೊಂಡು ಬಂದರು. ಸೊ ಅದರಲ್ಲಿ ಸಾಮಾನ್ಯವಾಗಿ ಏನಂತಂದ್ರೆ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಅಂತ
1: ಶುರು ಮಾಡಿರೋದು,
0: ಬಟ್ ನಮ್ಮ ಜನರಿಗೆ ಅದು ಜನಧನ್ ಯೋಜನೆ ಅನ್ನೋದಕ್ಕಿಂತ ಮೋದಿ ಅಕೌಂಟ್ ಅಂತ ಫೇಮಸ್ ಆಗ್ಬಿಡ್ತು, ಅವರೇ ಇಟ್ಕೊಂಡಂತ ಹೆಸರು. ಅದರಲ್ಲಿ ಏನಂತಂದ್ರೆ ಜೀರೋ ಬ್ಯಾಲೆನ್ಸ್ ಇಂದ ಅಕೌಂಟ್ ಓಪನ್ ಮಾಡುವಂತದ್ದು. ಇಲ್ಲಿ ಏನಂತಂದ್ರೆ ಅಕೌಂಟ್ ಮಾಡ್ಲಿಕ್ಕೆ ಆ ಟೈಮಲ್ಲಿ ತುಂಬಾ ಜನ ಓಪನ್ ಮಾಡಿದ್ರು ಅಕೌಂಟ್, ಬೇರೆ ಕಡೆ ಇದ್ದವರು ಕೂಡ ಇಲ್ಲದೆ ಇದ್ದವರು ಕೂಡ ಓಪನ್ ಮಾಡಿದ್ದಾರೆ. ಇಲ್ಲಿ ಏನಂತಂದ್ರೆ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಜನ ಏನಂತ ಅನ್ಕೊಂಡ್ರು, ಅಕೌಂಟ್ ಓಪನ್ ಮಾಡುದು ಪಾಸ್ಬುಕ್ ತಗೊಂಡು ಗೋದ್ರೇಜ್ ಅಲ್ಲಿ ಇಟ್ಟು ಸುಮ್ಮನೆ ಇರೋದು ಅಂತ. ಅದು ಹಾಗಲ್ಲ, ಆಕ್ಚುಲಿ ಹಾಗಿಲ್ಲ. ಅದೇನಂತಂದ್ರೆ ಯಾವಾಗ ಹಣ ಕೈಯಲ್ಲಿ ಇರ್ತದೆ ಆಗ ಹಣ ಹಾಕ್ಲಿಕ್ಕೆ, ಯಾವಾಗ ಬೇಕು ಅವಾಗ ಎಷ್ಟು ಅಗತ್ಯ ಉಂಟು ಅಷ್ಟು ಮಾತ್ರ ತೆಗಿಲಿಕ್ಕೆ ಅವಕಾಶ ಇರೋದು. ಅದು ಟ್ರಾನ್ಸಾಕ್ಷನ್ ಮಾಡ್ಬೇಕು, ವ್ಯವಹಾರ ಮಾಡಬೇಕು. ಇಲ್ಲಿ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಅಂದ್ರೆ ಹಾಕಿಬಿಟ್ರೆ ಆಯ್ತು ಮತ್ತೆಲ್ಲ ಸರ್ಕಾರ ನೋಡ್ಕೊಳ್ತದೆ ಅಂತ. ಅದು ಹಾಗಲ್ಲ, ಕಂಡೀಷನ್ ಹಾಗಲ್ಲ. ಸೊ ಏನಂತಂದ್ರೆ ಇದರಲ್ಲಿ ಇದ್ರ ಮೂಲಕವೇ ಅದೇ ಸಮಯದಲ್ಲಿ 2 ಇನ್ಸೂರೆನ್ಸ್ ಕೂಡ ತಕೊಂಡ್ ಬಂದ್ರು, ಅದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಹಾಗೆ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ 2. ಇದೇನಂತಂದ್ರೆ ಆಗ ಟೈಮಲ್ಲಿ ಏನಾಯ್ತು, ಬ್ಯಾಂಕ್ನವರೇ ಎಲ್ಲರಿಗೂ ಮಾಡಿಸಿದ್ದಾರೆ, ಬಟ್ ಏನಂದ್ರೆ ಕಂಪ್ಲೀಟ್ ಡೀಟೇಲ್ಸ್ ಬ್ಯಾಂಕರ್ಸ್ ಕೂಡ ಇರ್ಲಿಲ್ಲ. ಸೊ ಜನರಿಗೆ ಏನಂತಂದ್ರೆ ಮಾಡಿಸಿದ್ದಾರೆ ಇನ್ಸೂರೆನ್ಸ್,
1: ಅವ್ರು ಮಾಡಿಸಿದ್ದಾರೆ ಅಲ್ಲ, ಅವ್ರು ಹೇಳಿದ್ರೆ ಅಲ್ಲಿ ಆಯ್ ಹೋಯ್ತು,
0: ಆಗಿದೆ
1: ನಮ್ದು ಆಯ್ತು ಅಂತ ಅವ್ರಿಗೆ ಗೊತ್ತಿಲ್ಲ,
0: ಆಗಿದೆ ಅಂತ ಗೊತ್ತಿಲ್ಲ. ಎಷ್ಟೋ ಜನ ಡೆತ್ ಆದ್ಮೇಲೆ ಕ್ಲೇಮು ಮಾಡಿಲ್ಲ,
1: ತುಂಬಾ ಜನ ಇದ್ದಾರೆ,
0: ತುಂಬಾ ಕೇಸಸ್ ಉಂಟು ಆ ತರ. ಸೊ ಏನಂತಂದ್ರೆ ನಮ್ಮನ್ನ ಯಾಕೆ ಇಲ್ಲಿ ಅಪಾಯಿಂಟ್ ಮಾಡಿದ್ರು ಅಂತಂದ್ರೆ ಇಂಥದ್ದನ್ನ ಜನರಿಗೆ ಕಂಪ್ಲೀಟ್ ಮಾಹಿತಿ ತಲುಪಿಸಬೇಕು ಅನ್ನೋ ಕಾರಣಕ್ಕೆ 2010 ಇಂದವೇ ಆರಂಭ ಆಗಿದೆ ಫೈನಾನ್ಷಿಯಲ್ ಲಿಟ್ರಸಿ ಸೆಂಟರ್ ಅಂತ ಓಪನ್ ಮಾಡಿ, ಅದಕ್ಕೆ ಒಂದು ಆರ್ಥಿಕ ಸಾಕ್ಷರತಾ ಸಲಹೆಗಾರರು ಅಂತ ನಮ್ಮನ್ನ ನೇಮಕ ಮಾಡಿದ್ದಾರೆ. ನಾವು ಅವತ್ತಿಂದ ವರ್ಕ್ ಮಾಡ್ತಾ ಇದ್ದೇವೆ. ನಮ್ಗೆ ಬೇಸರದ ವಿಚಾರ ಏನು ಅಂತಂದ್ರೆ, ನಾವು ಯಾವಾಗ ಮಾಹಿತಿ ಕೊಡ್ಲಿಕ್ಕೆ ಹೋಗ್ತೇವೆ ಜನ ಸುಮ್ಮನೆ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಟು ಬಿಟ್ಟದ್ದು ಜಾಸ್ತಿ.
1: ಅದನ್ನ ಮಾಹಿತಿ ಧರ್ಮಕ್ಕೆ ಕೊಡ್ತಿದ್ರೆ
0: ಫ್ರೀ ಆಫ್ ಕಾಸ್ಟ್,
1: ಅದಕ್ಕೆ
0: ಫ್ರೀ ಆಫ್ ಕಾಸ್ಟ್, ನಮ್ಮದೇನು ಚಾರ್ಜಸ್ ಇಲ್ಲ. ನಾವು ಹೋಗಿ ಬರೋದಾಗ್ಲಿ, ನಾವು ಮಾಹಿತಿ ಕೊಟ್ಟದಾಗ್ಲಿ, ಅದು ಯಾವ್ದು ನಾವು ಚಾರ್ಜಸ್ ಮಾಡೋದಿಲ್ಲ, ಫ್ರೀ ಆಫ್ ಕಾಸ್ಟ್. ಸೊ ಏನಂತಂದ್ರೆ ನಮ್ಗೆ ಅದೇ ಏನಂತಂದ್ರೆ, ನೀವು ಒಂದು ನಮ್ಗೆ ಬೇರೆ ಏನು ಕೊಡೋದು ಬೇಡ, ಅಟ್ಲೀಸ್ಟ್ ನಾವು ಕೊಟ್ಟದನ್ನ ನೀವು ತಕೊಂಡು ನೀವು ಉಪಯೋಗಿಸ್ಕೊಂಡು ನಿಮ್ಮ ಮನೆಯವರು ಉಪಯೋಗಿಸ್ಕೊಂಡು ನಿಮ್ಮ ಆಚೆ ಈಚೆ ಫ್ರೆಂಡ್ಸ್ ರಿಲೇಟಿವ್ಸ್ ನೈಬರ್ಸ್ ಯಾರಿದ್ದಾರೆ ಹಂಚ್ಕೊಳ್ಳಿ, ಅದನ್ನ ಎಲ್ಲರೂ ಉಪಯೋಗ ತಕೊಳ್ಳಿ ಅನ್ನೋ ಇಂಟೆನ್ಷನ್ ನಮ್ದು. ಇದು ಆಕ್ಚುಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗೈಡ್ಲೈನ್ಸ್ ಪ್ರಕಾರ ನಮ್ಮನ್ನ ನೇಮಕ ಮಾಡಿರೋದು. ನಾವು ಕೆನರಾ ಬ್ಯಾಂಕ್ ಸ್ಪಾನ್ಸರ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೇವೆ.
1: ಬ್ಯೂಟಿಫುಲ್. ಅದೇ ನಾನು ಫಿನಾನ್ಷಿಯಲ್ ಕೌನ್ಸಿಲರ್ ಅಂತ ಕೇಳಿದ್ದು ಅಂದ್ರೆ ತುಂಬಾ ಕಡಿಮೆ, ಅಂಡ್ ವಿಚ್ ಇಸ್ ಅ ಆಕ್ಚುಯಲ್ ರಿಕ್ವೈರ್ಮೆಂಟ್, ಇದು ತುಂಬಾ ಅಗತ್ಯ ಇದೆ. ನೀವು ಹೇಳ್ರಲ್ಲ ಸಾಕ್ಷರತೆ, ಯಂತ್ರ ಸಾಕ್ಷರತೆ, ಇದು
0: ಆರ್ಥಿಕ ಸಾಕ್ಷರತೆ,
1: ಯಸ್ ತುಂಬಾ ಬೇಕು. ನಾವಿನ್ನು ಸಾಕ್ಷರರಾಗ್ಲಿಲ್ಲ, ನಾವು ಬೇರೆದ್ರಲ್ಲೆಲ್ಲ ಸಾಕ್ಷರರೇ, ಬಟ್ ಆರ್ಥಿಕತೆಯಲ್ಲಿ ಅಷ್ಟು ಸಾಕ್ಷರರಾಗ್ಲಿಲ್ಲ. ಒಂದು ಒಳ್ಳೆ ಮುನ್ನುಡಿ ಇದೆ ಆಕ್ಚುಲಿ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಅಮ್ಮ ಪಪ್ಪ ಎಂತ ನನ್ನ ಪಿಯುಗೆ ಭಂಡಾರ್ಕರ್ಸ್ ಕಾಲೇಜಿಗೆ ಸೇರ್ಸ್ಕಂತಿದ್ರೆ?
3: ಯಾಕೆಂದ್ರೆ ನಿಮ್ಮ ಅಪ್ಪನು ಭಂಡಾರ್ಕರ್ಸ್ ಪಿಯು ಕಾಲೇಜ್ ಅಲ್ಲಿ ಓದಿದ್ದು, ಅದಕ್ಕೆ ಮಗ.
4: ಹೌದು, ಸೈನ್ಸ್ ಕಾಮರ್ಸ್ ಆರ್ಟ್ಸ್ ನಿಮ್ ಬೇಕಾಗಿರೋ ಸ್ಟ್ರೀಮ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಫಿಸಿಕ್ಸ್ ಲ್ಯಾಬ್, ಕೆಮಿಸ್ಟ್ರಿ ಲ್ಯಾಬ್, ಬಯಾಲಜಿ ಲ್ಯಾಬ್ ಅಂಡ್ ಕಂಪ್ಯೂಟರ್ ಲ್ಯಾಬ್. ಸುಂದರವಾಗಿರೋ ಸುಸಜ್ಜಿತ ಲೈಬ್ರರಿ, ಅದರ ಜೊತೆಗೆ ಸ್ಪೋರ್ಟ್ಸ್ ಫೆಸಿಲಿಟೀಸ್, ಔಟ್ಡೋರ್ ಗೇಮ್ಸ್, ಸಪರೇಟ್ ಹಾಸ್ಟೆಲ್ಸ್ ಫಾರ್ ಲೇಡೀಸ್ ಅಂಡ್ ಜೆಂಟ್ಸ್, ಅದರೊಂದಿಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಗೆ ಫುಲ್ ಸಪೋರ್ಟ್. ಮತ್ತೆ ತಡ ಬನ್ನಿ ಭಂಡಾರ್ಕರ್ಸ್ ಪಿಯು ಕಾಲೇಜಿಗೆ. ವಿಸಿಟ್ ಭಂಡಾರ್ಕರ್ಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್, ಕುಂದಾಪುರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ ಜೆ ಜ್ಯೋತಿ. ನಮ್ಮೊಟ್ಟಿಗೆ ಇವತ್ತು ಕೇಳಿಸಿಕೆಯಲ್ಲಿ ಮೀರಾಜ್ ಜಿ ಅಂಡ್ ಆಶಲತಾ ಅವರಿದ್ದಾರೆ. ಇವರು ಫಿನಾನ್ಷಿಯಲ್ ಕೌನ್ಸಿಲರ್ಸ್, ಅಂದ್ರೆ ಆರ್ಥಿಕ ಸಾಕ್ಷರತೆಯ ಸಮಾಲೋಚಕರು. ಎಸ್, ಭಾರಿ ಖುಷಿ ಆಯ್ತು ನಿಮ್ಮನ್ನ ಕಂಡು. ಯಾಕೆಂದ್ರೆ ಇದೊಂದು ಹೊಸ ಕಾನ್ಸೆಪ್ಟ್ ಆಕ್ಚುಲಿ, 2010 ಇತ್ತು ಅಂತ ಹೇಳಿದ್ರೆ, ಆದ್ರೂ ಹೆಚ್ಚು ಜನಕ್ಕೆ ಅಂದ್ರೆ ಈ ತರ ಒಂದು ಸಾಕ್ಷರತೆಯನ್ನು ಕೊಡೋರು ನಮ್ಮಲ್ಲಿ ಇದ್ದಾರೆ. ನಾವು ಹೋಗಿ ಇವರೊಟ್ಟಿಗೆ ಸಮಾಲೋಚನೆ ಮಾಡ್ಲಕ್ಕೆ ಅಂದು ಇಲ್ಲ, ಮತ್ ನೀವ್ ಹೇಳ್ದಂಗೆ ಫ್ರೀ ಆಗಿ ಸಮಾಲೋಚನೆ ಮಾಡ್ಕೊಂಡು ಆಚೆಕೆ ಮೆಂಕೆ ನೀಚಿಕೆ ಬಿಟ್ಟಿಗೆ ಸೀದಾ ಹೋಗ್ಬಿಡ್ತಾರೆ. ಇದು ಸತ್ಯವಾದ ಮಾತು. ಈಗ ಸರ್ಕಾರಿ ಯೋಜನೆಗಳೆಲ್ಲ ಯಾವ್ದಿದಾವೆ, ಫಸ್ಟ್ ಯೋಜನೆ ಯಾವ್ದು?
0: ಈಗ ಸರ್ಕಾರಿ ಯೋಜನೆಗಳಂದ್ರೆ ಮೂರು ಯೋಜನೆಗಳ ಬಗ್ಗೆ ಹೇಳಿದ್ರು, PMJJY, PMJJY, SBY ಎಲ್ಲ ಹೇಳಿದ್ರು. ಆಮೇಲೆ PMEGP ಅಂತ ಇದೆ.
1: ಇಜಿಪಿ ಅಂದ್ರೆ?
0: PMEGP ಅಂತ ಅಂದ್ರೆ ಪ್ರಧಾನಮಂತ್ರಿ ಉದ್ಯೋಗ ಸೃಜನೆ ಯೋಜನೆ ಅಂತ.
1: ಎಂಪ್ಲಾಯ್ಮೆಂಟ್
0: ಜನರೇಷನ್
1: ಪ್ರಾಜೆಕ್ಟ್. ಓಕೆ,
0: ಆ ಯೋಜನೆಯಡಿಯಲ್ಲಿ ಈಗ 35 ಲಕ್ಷದವರೆಗೆ ಅವರಿಗೆ ಲೋನ್ ತಗೊಳ್ಳಿಕ್ಕೆ, ಬಿಸ್ನೆಸ್ ಯಾರು ಮಾಡ್ತಾರೆ ಇಂಡಿವಿಜುವಲ್ ಆಗಿ ಇರ್ಬೋದು ಗ್ರೂಪ್ ಅಲ್ಲಿ ಇರ್ಬೋದು, ಲೋನ್ ತಗೊಳ್ಳಿಕ್ಕೆ ಅವಕಾಶ ಇದೆ 35 ಲಕ್ಷದವರೆಗೆ. ಇದರಲ್ಲಿ ವಿತ್ ಸಬ್ಸಿಡಿ, ಕೈಗಾರಿಕೋದ್ಯಮ ಇಲಾಖೆಯಿಂದ ಬ್ಯಾಂಕ್ ಥ್ರೂ ಲೋನ್ ಸ್ಯಾಂಕ್ಷನ್ ಆಗುವಂತದ್ದು. ಫಸ್ಟ್ ಅಪ್ಲಿಕೇಶನ್ ಫಾರ್ಮ್ ಮಾತ್ರ ಇದರಲ್ಲಿ ಜನಸಮ್ಮತ್ ಪೋರ್ಟಲ್ ಅಲ್ಲಿ ಹಾಕಬಹುದು, ಅಥವಾ ಡೈರೆಕ್ಟ್ ಆಗಿ PMEGP ಅಂತ ಆನ್ಲೈನ್ ಹೊಡೆದ್ರೆ ಅದರಲ್ಲಿ ಅಪ್ಲಿಕೇಶನ್, ಆನ್ಲೈನ್ ಅಪ್ಲಿಕೇಶನ್ ಸಹ ಹಾಕಬಹುದು.
1: ಆ ಪೋರ್ಟಲ್ ಹೆಸರೆಂತ?
0: ಜನಸಮರ್ಥ್.
1: ಜನಸಮರ್ಥ್, JANA, ಜನಸಮರ್ಥ್, SAMARTH.
0: ಅದರಲ್ಲಿ ಎಲ್ಲಾ ಲೋನ್ ಸ್ಕೀಮ್ಗಳು ಆ ಪೋರ್ಟಲ್ ಅಲ್ಲಿ ಹಾಕಬಹುದು. ಜನಸಮರ್ಥ ಅಲ್ಲಿ ಒಂದೇ ಅಲ್ಲ, PMEGP ಮಾತ್ರ ಅಲ್ಲ, ಈಗ ಎಜುಕೇಶನ್ ಲೋನ್ ಅನ್ನು ಅಪ್ಲೈ ಮಾಡಬಹುದು, ಮುದ್ರಾಕ್ಕೂ ಅಪ್ಲೈ ಮಾಡಬಹುದು, ಯಾವುದೇ ಇಲಾಖೆಯ ಜನಸಮರ್ಥ ಪೋರ್ಟಲ್ ಅಲ್ಲಿ ಹಾಕಬಹುದು.
1: ಒಂದ್ ನಿಮಿಷ, ಈ ಜನಸಮರ್ಥ ಪೋರ್ಟಲ್ ಅಲ್ಲಿ ನಾವು ಅಪ್ಲೈ ಮಾಡ್ಕರೆ, ಈಗ ನಂಗೊಂದು ಗೊತ್ತಾಯ್ತು ನಾನು ಹಿಂಗೆ ಅಪ್ಲೈ ಮಾಡ್ಲಕ್ಕಂತ, ಅದಕ್ಕಿಂತ ಮುಂಚೆ ಯಾವ್ದೇ ಬ್ಯಾಂಕ್ ಅನ್ನು ಕಾಂಟ್ಯಾಕ್ಟ್ ಮಾಡಿ ಮಾತಾಡೋದ್ ಬೇಡ. ಈಗ ನಂಗೆ ನನ್ನ ಅಕೌಂಟ್ ಗೆ ಯಾವ್ದೋ ಒಂದು ಬ್ಯಾಂಕ್ ಆಗಿತ್ತು, ನಾನು ಅಲ್ಲೋಯ್ ಮಾತಾಡಿ ಹಿಂಗೆಲ್ಲ ನಂಗೆ ಬೇಕು ಮಾರ್ರೆ, ನಾನು ಹಿಂಗೆ ಅಪ್ಲೈ ಮಾಡುದು ಅಂತ ಕೇಮ್ದೆ, ಹಂಗಿಂತ ಬೇಡ್ದ?
0: ಈಗ ಜನಸಮರ್ಥ ಪೋರ್ಟಲ್ ಅಲ್ಲಿ ಅಪ್ಲೈ ಮಾಡ್ಬೇಕಾದ್ರೆ ಮೊದಲು ಬ್ಯಾಂಕ್ ಕನ್ಸರ್ನ್ ಮಾಡಿದೆ ಒಂದು ಒಳ್ಳೆ ವಿಷಯ ಅಂದ್ರೆ, ಈಗ ಅವರಿಗೆ ಗೊತ್ತಿರುತ್ತೆ ಒಂದು ಕಸ್ಟಮರ್ ಇವರು ಐಡೆಂಟಿಫೈ ಆಗಿರ್ತಾರೆ, ಇವರು ಅಪ್ಲೈ ಮಾಡ್ತಾ ಇದ್ದಾರೆ, ಆಮೇಲೆ ನನ್ಗೆ ಆ ಅಪ್ಲಿಕೇಶನ್ ಫಾರ್ಮ್ ನಮ್ಮ ಬ್ಯಾಂಕಿಗೆ ಬರುತ್ತೆ ಅನ್ನುವಂಥದ್ದು ಒಂದು ಐಡಿಯಾ ಸಿಗುತ್ತೆ. ಇಲ್ಲ ಡೈರೆಕ್ಟ್ ಸಹ ಹಾಕ್ಬಹುದು, ಈಗ ಹೇಳ್ಕೊಂಡೆ ಹೋಗ್ಬೇಕು ಅಂತ ಇಲ್ಲ. ಅದನ್ನ ಏನು ಅಪ್ಲೈ ಮಾಡಿರ್ತಾರೆ ಅದು DIC ಲಾಗಿನ್ ಗೆ ಹೋಗುತ್ತೆ, ಕೈಗಾರಿಕೋದ್ಯಮ ಇಲಾಖೆಯ ಲಾಗಿನ್ ಗೆ ಹೋಗುತ್ತೆ, ಅಲ್ಲಿ ಅವರು ಸ್ಯಾಂಕ್ಷನ್ ಆಗಿ ಬ್ಯಾಂಕ್ ಲಾಗಿನ್ ಗೆ ಕಳಿಸುವಂತದ್ದು.
1: ಒಂದ್ ನಿಮಿಷ, ಇದನ್ನೀಗ ನಾನೀಗ ಜನಸಮರ್ಥ ಹೋಯಿ EGP
0: PMEGP
1: PM ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್, ಇದಕ್ಕೆ ನಾನು ಅಪ್ಲೈ ಮಾಡ್ಕರೆ ನಾನು ಎಂತ ಮಾಡುದಾರು ಅಪ್ಲೈ ಮಾಡ್ಲಕ್ಕ? ಎನಿ ಬಿಸ್ನೆಸ್?
0: ಅದಕ್ಕೆ ಒಂದು ಕಂಡೀಷನ್ ಇದೆ. ಅದಕ್ಕಿಂತ ಮುಂಚೆ ಒಂದು ಪಾಯಿಂಟ್ ಹೇಳ್ಬೇಕಂತ ಇದ್ದೇನೆ. ಈಗ ಯಾವುದೇ ಲೋನ್ ತಗೊಳ್ಬೇಕಾದ್ರೂ ಒಂದು ಬೇಸಿಕ್ ಎಲಿಜಿಬಿಲಿಟಿ ಅಂತಂದ್ರೆ ಮೂಲಭೂತ ಅರ್ಹತೆಗಳು ಅಂತ ಏನು ಹೇಳ್ತೇವೆ,
1: ಅರ್ಹತೆಗಳು
0: ನಾವು ಮೊದಲೇ ಸಂಪಾದನೆ ಮಾಡಿಟ್ಕೊಂಡಿರ್ಬೇಕು. ಏನು ಅಂತಂದ್ರೆ ಮೊದಲಿಗೆ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿ ಮಿನಿಮಮ್ 6 ಮಂತ್ಸ್ ಆಗಿರ್ಬೇಕು, ಒಂದು
1: 6 ತಿಂಗಳು ಆಗಿರ್ಬೇಕು.
0: ಎರಡನೇದು ಆ ಅಕೌಂಟ್ ಅಲ್ಲಿ ಅವರು ಟ್ರಾನ್ಸಾಕ್ಷನ್ ನಿರಂತರವಾಗಿ ಮಾಡ್ತಾ ಇರಬೇಕು. ಇನ್ ದ ಸೆನ್ಸ್ ಇಷ್ಟೇ ಹಾಕ್ಬೇಕು ಅಂತ ಏನಿಲ್ಲ, ಯಾವಾಗ ಹಣ ಕೈಯಲ್ಲಾಗತ್ತೆ ಆಗ ಹಣ ಹಾಕ್ಬೇಕು, ಯಾವಾಗ ಅಗತ್ಯ ಇದೆಯೋ ಎಷ್ಟು ಅಗತ್ಯ ಇದೆಯೋ ಅಷ್ಟಕ್ಕೆ ಮಾತ್ರ ತೆಗಿಬೇಕು. ಮೂರನೇ ಪಾಯಿಂಟ್ ಮೋಸ್ಟ್ ಇಂಪಾರ್ಟೆಂಟು, ಅವರು ಸೇವಿಂಗ್ಸ್ ಮಾಡೋದನ್ನ ತೋರಿಸ್ಬೇಕು. ಅಂದ್ರೆ ಅವರು ಈ ಸೇವಿಂಗ್ಸ್ ಮಾಡೋದು ಯಾಕಂತಂದ್ರೆ ತುಂಬಾನೇ ನೆಗ್ಲಿಜೆನ್ಸಿ ಈ ಪಾಯಿಂಟ್ ಅಲ್ಲೇ ಆಗೋದು. ಯಾಕೆಂತಂದ್ರೆ ಈ ಬ್ಯಾಂಕ್ ಅಲ್ಲಿ ಸಾಲ ಕೊಡುವ ಮುಂಚೆನೂ ಪ್ರಶ್ನೆ ಮಾಡೋದು ಅದನ್ನೇ, ಏನಂತಂದ್ರೆ ನಿಮ್ಮ ಆಪತ್ಕಾಲಕ್ಕೆ ಅಂತ ನೀವು ಸೇವಿಂಗ್ಸ್ ಮಾಡ್ಕೊಳ್ಳಿಕ್ ಆಗದಿದ್ದವರು ನಾಳೆ ನಾವು ಸಾಲ ಕೊಟ್ಟ ಮೇಲೆ ನೀವು ಬಿಸ್ನೆಸ್ ಮಾಡಿ ಸಂಪಾದನೆ ಮಾಡಿ ಸೇವಿಂಗ್ಸ್ ಮಾಡಿ ಕಟ್ತೀರಿ ಅನ್ನೋದು ಯಾವ ಗ್ಯಾರಂಟಿ? ಸೊ ಈ ಮೂರು ಪಾಯಿಂಟ್ಸ್ ಅನ್ನು ಅವ್ರು ಫಸ್ಟು ಗಟ್ಟಿ ಮಾಡಿಕೊಂಡ್ರೆ ಮತ್ತೆ ಅವ್ರು ನೆಕ್ಸ್ಟ್ ಲೋನ್ ತೆಗಿಲಿಕ್ಕೆ ಕಂಪ್ಲೀಟ್ ಪ್ಲಾನ್ ಮಾಡ್ಬೋದು. ನೋ, ಅದರಲ್ಲೇನು ಅವರಿಗೆ ತೊಂದರೆ ಆಗುದಿಲ್ಲ. ಮೇನ್ ಬೇಕಾಗಿರೋದು ಇದು. ಅದರ ನಂತರ
5: ಇನ್ನೊಂದೇನಿದೆ ಅಂದ್ರೆ, ಅವರು ಈಗ ಮೂರು ಪಾಯಿಂಟ್ ಏನ್ ಹೇಳಿದ್ರು, ಅದು ಅಲ್ಲದೇನೆ ಸಿಬಿಲ್ ಸ್ಕೋರ್ ಇರಬೇಕು ಅವರದ್ದು. ಸಿಬಿಲ್ ಸ್ಕೋರ್ ಅಂತಂದ್ರೆ ಈಗ ನಮ್ಗೆ ಈಗ ಬೇರೆ ಈಗ ಕಾಲೇಜ್ ಅಲ್ಲಿ ಸ್ಟೂಡೆಂಟ್ ಗೆಲ್ಲ ABCD ಹೀಗೆ ಗ್ರೇಡಿಂಗ್ ಕೊಡ್ತಾರೆ, ಅದೇ ರೀತಿ ನಮ್ಮ ನಮ್ಮ ಅಕೌಂಟ್ಗೆ ಒಂದೊಂದು ಗ್ರೇಡಿಂಗ್ ಇದೆ. ನಾವು ಯಾವ ರೀತಿ ಕಸ್ಟಮರ್ ಅಂತ ಗೊತ್ತಾಗ್ಬೇಕಾದ್ರೆ ನಾನು ಬ್ಯಾಂಕ್ ಮುಂದೆ ಚಂದ ಡ್ರೆಸ್ ಮಾಡಿ ಹೋಗಿ ನಿಂತರೆ ಆಗುದಿಲ್ಲಲ್ಲ. ಅದಕ್ಕೋಸ್ಕರ ನಾವು ಆ ಸಿಬಿಲ್ ಸ್ಕೋರ್ ಅಂತ ಒಂದಿದೆ, ಅದನ್ನ ಅದು ಹೇಗೆ ಮೇಂಟೈನ್ ಆಗುತ್ತೆ, ಅದರಲ್ಲಿ ಹೇಗೆ ಕಡಿಮೆ ಆಗುತ್ತೆ ಅಥವಾ ಹೇಗೆ ಅಪ್ ಮಾಡ್ಕೋಬೇಕು ಅಂತಂದ್ರೆ, ಈಗ ನನ್ನ ಸಿಬಿಲ್ ಸ್ಕೋರ್ ಜಾಸ್ತಿ ಆಗಬೇಕು ಅಂದ್ರೆ ನಾನೇನೋ ಲೋನ್ ಮಾಡಿರ್ತೀನಿ, ಲೋನ್ ಮಾಡಿದಾಗ ಏನಾಗುತ್ತೆ, ಲೋನು EMI ಏನಿದೆ ಕಂತು ಅದನ್ನ ಕರೆಕ್ಟ್ ಆಗಿ ಕಟ್ಕೊಂಡು ಹೋಗ್ತಾ ಇರ್ಬೇಕು. ಒಂದೇ ಸರಿ ಲೋನ್ ತೀರಿಸಿದ್ರೆ ಸಿಬಿಲ್ ಹೈ ಆಗುತ್ತೆ ಅಂತ ಅಲ್ಲ, ಕರೆಕ್ಟ್ ಆಗಿ ಆ ಕಂತನ್ನ ಕರೆಕ್ಟ್ ಆಗಿ ಕಟ್ಕೊಂತ ಹೋದ್ರೆ ಅದು ಸಿಬಿಲ್ ಸ್ಕೋರ್ ಹೈ ಆಗುತ್ತೆ. ಅದು ನಾನೀಗ ಲೋನ್ ತಗೊಂಡವಳು ಒಂದ್ ತಿಂಗಳು ಕಟ್ಟಿದೆ, ಮತ್ತೆ ಒಂದ್ ಮೂರ್ ತಿಂಗಳು ಕಟ್ಲೇ ಇಲ್ಲ, ಲೋನ್ ಅಕೌಂಟ್ ಎನ್ ಪಿ ಆಯ್ತು, ಆವಾಗ ಸಿಬಿಲ್ ಸ್ಕೋರ್ ಅನ್ನೋದು ಡೌನ್ ಆಗ್ತಾ ಬರುತ್ತೆ. ಇನ್ನೊಂದ್ಸರಿ ಏನ್ ಡೌನ್ ಆಗುತ್ತೆ ಅಂದ್ರೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದು ನಮ್ಗೆಲ್ಲ ಒಂದು ಚಟ ಅಂತ ಹೇಳ್ಬಹುದು. ಅದನ್ನ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದು, ನಿನ್ನ ಹತ್ರ ಕ್ರೆಡಿಟ್ ಕಾರ್ಡ್ ಇದೆಯಾ ಅಂತ ಹೇಳಿದ್ರೆ ಏನೋ ಒಂಥರ ಪ್ರೆಸ್ಟೀಜ್ ಇದ್ದ ಹಾಗೆ. ನನ್ನ ಹತ್ರ ಕ್ರೆಡಿಟ್ ಕಾರ್ಡ್ ಇದೆ. ಕ್ರೆಡಿಟ್ ಕಾರ್ಡ್ ಅಂತಂದ್ರೆ ಈಗ ಕನ್ನಡದಲ್ಲಿ ಹೇಳ್ಬೇಕು ಅಂತ ಕ್ರೆಡಿಟ್ ಕಾರ್ಡ್ ಅಂದ್ರೆ ಸಾಲದ ಕಾರ್ಡ್. ಸಾಲದ ಕಾರ್ಡ್ ಅಂದ ನಾವು ಒಂದು ಇಲ್ಲೆಲ್ಲಾದ್ರೂ ಈಗ ಒಂದೇನೋ ಶಾಪಿಗೆ ಹೋದ್ವಿ, ಒಂದ್ 50 ರೂಪಾಯಿ ಖರ್ಚಾಯ್ತು, ಅದಕ್ಕೂ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ವಿ. ಒಂದ್ ಬೇರೆ ಕಡೆ 100 ರೂಪಾಯಿ ಖರ್ಚಾಯ್ತು, ಅದಕ್ಕೂ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ವಿ ಅಂತ ಅಂದ್ರೆ, ಅವಾಗ ಏನಾಯ್ತು, ನಾನ್ ಸಾಲದ ಕಾರ್ಡ್ ಪದೇ ಪದೇ ಯೂಸ್ ಮಾಡ್ತಾ ಇದ್ರೆ 50 ರೂಪಾಯಿ ನನ್ನ ಹತ್ರ ಇಲ್ಲ ಅಂತ ಆಯ್ತು ಅಲ್ವಾ. ಅದಕ್ಕೆ ಆವಾಗ ಏನಾಗುತ್ತೆ, ಸಿಬಿಲ್ ಸ್ಕೋರ್ ಅನ್ನುವಂಥದ್ದು ಡೌನ್ ಆಗ್ತಾ ಬರುತ್ತೆ. ಈಗ ಕ್ರೆಡಿಟ್ ಕಾರ್ಡ್ ಯೂಸೇ ಮಾಡಬಾರ್ದ ಈಗ ಏನು ಅಂತ ಕ್ವಶನ್ ಬರಬಹುದು. ಆ ಕ್ರೆಡಿಟ್ ಕಾರ್ಡ್ ಯಾವಾಗ ಯೂಸ್ ಮಾಡಬೇಕು, ಈಗ 1-2 ಸಾವಿರನೋ 3 ಸಾವಿರನೋ ಆ ರೀತಿ ಏನಾದರೂ ಯೂಸ್ ಮಾಡುವಂಥದ್ದು, ಅಥವಾ ಬಿಸ್ನೆಸ್ ಯಾರಾದರೂ ಮಾಡ್ತಾ ಇದ್ರೆ ಅವ್ರಿಗೇನಾದರೂ ಮೆಟೀರಿಯಲ್ ಅನ್ನು ಪರ್ಚೇಸ್ ಮಾಡಲಿಕ್ಕೆ ಆ ಥರ ಆಗುವಾಗ ಆ ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡಿದರೆ ಆವಾಗ ಏನು ಸಿಬಿಲಿಗೆ ಇದಾಗೋದಿಲ್ಲ. ಕ್ರೆಡಿಟ್ ಕಾರ್ಡ್ ಸುಮ್ಮನೆ ಇಟ್ಕೊಂಡ್ರೂ ಆಗೋದಿಲ್ಲ. ತಗೊಂಡು ಏನೋ ಒಂದು ಕ್ರೆಡಿಟ್ ಕಾರ್ಡ್ ಇಟ್ಕೊಂಡಿದ್ರೆ ತಗೊಂಡು ಸುಮ್ಮನೆ ಇಟ್ಕೊಂಡ್ರು ಅದರಲ್ಲಿ ಏನು ಟ್ರಾನ್ಸಾಕ್ಷನ್ ಆಗದೇ ಇದ್ರೂ ಸಹ ಸಿಬಿಲಿಗೆ ಎಫೆಕ್ಟ್ ಆಗುತ್ತೆ.
0: ಸೊ ಏನಂತಂದ್ರೆ ಕ್ರೆಡಿಟ್ ಕಾರ್ಡ್ ತಗೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ತಗೊಳ್ಬೇಕು. ಇವಾಗ ಕಾಲ್ ಬರ್ತದೆ, ಫೋನ್ ಕ್ರೆಡಿಟ್ ಕಾರ್ಡ್ ಬೇಕಾ, ನಾವು ಅದು ಅಷ್ಟು ಅದು ಕೊಡ್ತೇವೆ, ಎಲ್ಲ ಬ್ಯಾಂಕಿಂದ ಅಡ್ವರ್ಟೈಸ್ಮೆಂಟ್ ಇದ್ದದ್ದೇ ತಗೊಳ್ಳಿ ಅಂತ ಹೇಳಿ. ಸೊ ಕ್ರೆಡಿಟ್ ಕಾರ್ಡ್ ನಮಗೆ ನಿಜವಾಗ್ಲೂ ಅಗತ್ಯ ಉಂಟಾ, ಅದು ಯೋಚನೆ ಮಾಡಿ ತಗೊಳ್ಬೇಕು. ಸುಮ್ಮನೆ ತಗೊಳ್ಳೋದಲ್ಲ, ಅಡ್ವರ್ಟೈಸ್ಮೆಂಟ್ ಇದೆ ಹಾಗೂ ಸಾಲದ ಕೊಡ್ತಾರೆ, ನೋ ಅದು ಸರಿಯಲ್ಲ.
5: ಇನ್ನೊಂದು ಏನಾಗುತ್ತೆ ಅಂದ್ರೆ ನಂದು ಸಿಬಿಲ್ ಸ್ಕೋರ್ ಇನ್ನೊಂದ್ಸರಿ ಡೌನ್ ಆಗುತ್ತೆ. ಯಾವಾಗ ಅಂದ್ರೆ ನಂದು ಬ್ಯಾಂಕ್ ಅಲ್ಲಿ ಸೇವಿಂಗ್ಸ್ ಚೆನ್ನಾಗಿದೆ, ನಾನೇನು ಲೋನೇ ಮಾಡ್ಲಿಲ್ಲ, ಆದ್ರೂ ಸಹ ಬ್ಯಾಂಕ್ ಅಲ್ಲಿ ಹೋದಾಗ ನನ್ಗೆ ಸಿಬಿಲ್ ಡೌನ್ ಆಗಿದೆ ಅಂತ ವಾಪಸ್ ಕಳಿಸ್ತಾರೆ. ಅವಾಗ ಏನಾಗುತ್ತೆ, ಸಿಟ್ಟು ಬರುದಿಲ್ವಾ ಮ್ಯಾನೇಜರ್ ಮೇಲೆ? ಅವಾಗ ಸಿಟ್ಟು ಬಂದಾಗ ಏನ್ ಮಾಡ್ಬೇಕು ಅಂದ್ರೆ ನಾವೇನಾದ್ರೂ ಯಾರಿಗಾದ್ರೂ ಜಾಮೀನ್ ಹಾಕಿದೀವಾ ಅಂತ ನೋಡ್ಕೋಬೇಕು. ಜಾಮೀನ್ ಪಡ್ಕೊಂಡ ವ್ಯಕ್ತಿ ಏನಾದ್ರೂ ಏನೋ ಕಟ್ಲಿಲ್ಲ, ಒಂದೆರಡು ತಿಂಗಳು ಹಾಗೆ ಬಿಟ್ಕೊಂಡೆಲ್ಲ ಮಾಡ್ತಾ ಇದ್ದಾರೆ, ಲೋನ್ EMI ಕರೆಕ್ಟ್ ಇಲ್ಲ ಅಂತ ಅಂದ್ರೆ ಯಾರು ಜಾಮೀನ್ ಹಾಕಿರ್ತೀವಿ, ಜಾಮೀನ್ ಹಾಕುವಾಗ ಏನ್ ಕೊಡ್ತೀವಿ, ಪಾನ್ ಕಾರ್ಡು ಆಧಾರ್ ಕಾರ್ಡ್. ಅದು ಕೊಟ್ಟಾಗ ಏನಾಗುತ್ತೆ, ಅಲ್ಲಿ ಅವ್ರು ಕಟ್ಟದೆ ಇದ್ರೆ ಇಲ್ಲಿ ನಮ್ಮ ಸಿಬಿಲಿಗೆ ಇಫೆಕ್ಟ್ ಆಗುತ್ತೆ. ಆವಾಗ PMEGP ಇರ್ಬೋದು ಅಥವಾ ಬೇರೆ ಯಾವುದೇ ಲೋನ್ ಸ್ಕೀಮ್ ಅನ್ನ ಲೋನ್ ಕೇಳಲಿಕ್ಕೆ ಅಪ್ರೋಚ್ ಮಾಡಿದ್ರೆ ಬ್ಯಾಂಕಿಗೆ ಯಾವ ಮ್ಯಾನೇಜರು ಕೊಡ್ಲಿಕ್ಕೆ ಆಗುದಿಲ್ಲ. ಈಗ ಇವನ್ ನನ್ನ ಮನೆಯವರೇ ಏನಾದ್ರೂ ಮ್ಯಾನೇಜರ್ ಆಗಿದ್ರು ಸಹ ಅವರಿಗೆ ನನ್ನ ಸಿಬಿಲ್ ಸ್ಕೋರ್ ಡೌನ್ ಆಗಿದ್ರೆ ರೂಲ್ಸ್ ಪ್ರಕಾರ ನನಗೆ ಲೋನ್ ಕೊಡ್ಲಿಕ್ಕೆ ಬರುದಿಲ್ಲ. ಮೇನ್ಲಿ ಸಿಬಿಲ್ ಸ್ಕೋರ್ ಒಂದು ಕರೆಕ್ಟ್ ಇರಬೇಕು. ಎಷ್ಟಿರ್ಬೇಕಂತಂದ್ರೆ 700 above ಇರಬೇಕು. ಈಗ 680 ಕೆಲವೊಂದು ಬ್ಯಾಂಕ್ ಅಲ್ಲಿ ಕೊಡ್ತಾರೆ, 700 ಇದ್ರೆ ಯಾವುದೇ ಪ್ರಾಬ್ಲಮ್ ಇಲ್ಲ. 700, 750 ಈ ರೀತಿ ಸಿಬಿಲ್ ಸ್ಕೋರ್ ಇದ್ರೆ ಯಾವುದೇ ಲೋನ್ ತಗೊಳ್ಲಿಕ್ಕೆ ಪ್ರಾಬ್ಲಮ್ ಇಲ್ಲ. ಅದೇ PMEGP ಬಗ್ಗೆ ಮಾತಾಡ್ತಾ ಇದ್ವಿ, PMEGP ಬಗ್ಗೆ ಮಾತಾಡ್ತಾ ಸಿಬಿಲ್ ಸ್ಕೋರ್ ಬಗ್ಗೆನು ಹೇಳಿದ್ವಿ, ಯಾವ್ದ್ಯಾವ ಡಾಕ್ಯುಮೆಂಟೇಶನ್ ಬೇಕು. ಈಗ PMEGP ಲೋನಿಗೆ ಒಬ್ರು ಅಪ್ಲೈ ಮಾಡ್ಬೇಕು ಅಂತಂದ್ರೆ ಏನಪ್ಪ ಎಲ್ಲ ಡಾಕ್ಯುಮೆಂಟ್ ಬೇಕು, ಈಗ ಎಲ್ಲ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೇಕು, ಅದೆಲ್ಲ ಡಾಕ್ಯುಮೆಂಟ್ ಬೇಕಾಗತ್ತೆ. ಈಗ ಜನಸಾಮಾನ್ಯರಿಗೆ ಅದೆಲ್ಲ ಗೊತ್ತಿರೋದಿಲ್ಲ ಏನೇನ್ ಬೇಕು ಅಂತ. ಈಗ ಫಸ್ಟ್ ಮೊದಲೇದಾಗಿ ಅವರದ್ದು ಆಧಾರ್, ಪಾನ್ ಹಾಗೆ ಏನು ಅಕೌಂಟ್ ಯಾವ ಬ್ಯಾಂಕ್ ಅಲ್ಲಿ ಇದೆ ಅದು, ಇನ್ನು ಗ್ರಾಮ ಪಂಚಾಯತ್ ಅಥವಾ ಮುನ್ಸಿಪಾಲಿಟಿ ಏರಿಯಾದಲ್ಲಿ ಎಲ್ಲಿ ಅವರ ಮನೆ ಇದೆ ಅಥವಾ ಅವರು ಯಾವ ಯೂನಿಟ್ ಅನ್ನ, ಈಗ ನಮ್ಮ ಬಿಸ್ನೆಸ್ಸಿನ ಯೂನಿಟ್ ಅನ್ನ ಎಲ್ಲಿ ಸ್ಥಾಪನೆ ಮಾಡ್ತಾರೆ, ಆ ಏರಿಯಾದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅಂತ ಪಾಪ್ಯುಲೇಷನ್ ಸರ್ಟಿಫಿಕೇಟ್ ತಗೋಬೇಕು. ಗ್ರಾಮ ಮಟ್ಟದಲ್ಲಾದ್ರೆ ಗ್ರಾಮ ಪಂಚಾಯತ್ ಕೊಡುವಂತದ್ದು, ಈ ವಾರ್ಡ್ ಅಲ್ಲಿ ಇಷ್ಟು ಗ್ರಾಮ
1: ಜನಸಂಖ್ಯೆ
5: ಇದೆ ಅಂತ. ಮುನ್ಸಿಪಾಲಿಟಿ ಇದಾದ್ರೆ ಇಲ್ಲಿ ಅವ್ರು ಕೊಡುವಂತದ್ದು, ಅದನ್ನ ತಗೋಬೇಕು. ಇನ್ನೊಂದು ಏನಾದ್ರೂ ಅಗ್ರಿಮೆಂಟ್, ಈಗ ಯಾವ್ದಾದ್ರು ಬಿಲ್ಡಿಂಗ್ ಅಲ್ಲಿ ಮಾಡುವಂತದಿದ್ರೆ ಅದ್ರ ಓನರ್ ಬೇರೆ ಇದ್ರೆ ಆ ಲೀಸ್ ಅಗ್ರಿಮೆಂಟ್ ಬೇಕಾಗತ್ತೆ. ಇನ್ನು ಅವರದ್ದು ಪ್ರೊಜೆಕ್ಟ್ ರಿಪೋರ್ಟ್ ಮೇನ್ಲಿ, ಈಗ ಒಂದು 5-10 lakh ಬೇಕು ಅಂತ ಇದ್ರೆ ಏನ್ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಥವಾ ಆ ಮೆಟೀರಿಯಲ್ ಎಷ್ಟು ಏನು ವರ್ಕಿಂಗ್ ಕ್ಯಾಪಿಟಲ್ ಇರ್ಬೋದು, ಇವರು ಓನ್ ಹಾಕುವಂತದ್ದು ಇರ್ಬೋದು, ಅದನ್ನ ಎಷ್ಟು ಏನು ಎಲ್ಲಾ ಡೀಟೇಲ್ ಆಗಿ ಒಂದು ಪ್ರೊಜೆಕ್ಟ್ ರಿಪೋರ್ಟ್ ಅನ್ನ ರೆಡಿ ಮಾಡ್ಬೇಕು. ಪ್ರೊಜೆಕ್ಟ್ ರಿಪೋರ್ಟ್ ಅಂತ ಹೇಳಿದ ಕೂಡಲೇ ಈಗ ಎಲ್ಲಿ ಮಾಡುದಪ್ಪ ಅದನ್ನ, ಈಗ ಸ್ವಂತದಾಗಿ ಒಂದು 5-10 lakh ಇರೋದು ಈಗ ರುಡ್ಸೆಟ್ಟಿಯಲ್ಲಿ ಹೋದವರಿಗೆ ಗೊತ್ತಿರುತ್ತೆ, ಅಲ್ಲಿ ಪ್ರೊಜೆಕ್ಟ್ ರಿಪೋರ್ಟ್ ಅನ್ನ ಕಲ್ಸಿ ಕೊಟ್ಟಿರ್ತಾರೆ ಓನ್ ಆಗಿ ಮಾಡ್ಲಿಕ್ಕೆ ಅಂತ ಬಂದವರು ಅವರು ಮಾಡ್ಕೋಬಹುದು. ಇಲ್ಲ ಬರ್ಲಿಲ್ಲಪ್ಪ ನಂಗೆ ಗೊತ್ತಾಗುದಿಲ್ಲ, ಅಲ್ಲಿ ಕಲ್ತರೂ ಕೆಲವೊಂದು ನೆನಪಿರುದಿಲ್ಲ ಬಿಡಿ, ಅವಾಗ ಗೊತ್ತಾಗುದಿಲ್ಲ ಅಂತ ಅಂದಾಗ ಅವಾಗ ಅವರು ಚಾರ್ಟರ್ಡ್ ಅಕೌಂಟೆಂಟ್ ಅಥವಾ ಆಡಿಟ್ ಆಫೀಸ್ ಅಲ್ಲಿ ಡೀಟೇಲ್ ಆಗಿ ಏನೇನ್ ಖರ್ಚು ವೆಚ್ಚಗಳ ಬಗ್ಗೆ, ಯಾವ್ದೆಲ್ಲ ಮೆಷಿನರಿ ಬೇಕು, ಕಂಪನಿ ಹೆಸರು ಎಲ್ಲ ಮೆನ್ಷನ್ ಮಾಡಿ ಪ್ರೊಜೆಕ್ಟ್ ರಿಪೋರ್ಟ್ ಅನ್ನ ರೆಡಿ ಮಾಡಿ ಅದನ್ನ ಅಪ್ಲೋಡ್ ಮಾಡಬೇಕು. ಇವಿಷ್ಟು ಡಾಕ್ಯುಮೆಂಟ್ ಅನ್ನ.
1: ಈ ವೆಬ್ಸೈಟ್ ಹೆಸರು ಇನ್ನೊಂದ್ಸಲ ಹೇಳಿ.
5: ಜನಸಮರ್ಥ
1: ಅನ್ನೋ ವೆಬ್ಸೈಟ್ ಅಲ್ಲಿ ನೀವು ಪ್ರಧಾನ ಮಂತ್ರಿ ಇಜಿಪಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಇದಕ್ಕೆ ಅಪ್ಲೈ ಮಾಡ್ತೀರಿ ಅಂದ್ರೆ 35 ಲಕ್ಷದವರೆಗೆ ಸಾಲ ಸಿಕ್ಕತ್ತ. ಆದ್ರೆ ಈ ಎಲ್ಲ ಡೀಟೇಲ್ಸ್ ಗಳನ್ನ ನೀವು ಅಪ್ಲೋಡ್ ಮಾಡ್ಕತ್ತ, ಅದ್ರ ಒಟ್ಟಿಗೆ ನಿಮ್ಮ ಅರ್ಹತೆ ಏನಿದೆ ಅದನ್ನು ಚೆಕ್ ಮಾಡ್ಕೊಂಡ್ಕ, ನಿಮ್ಮ ಪ್ರೀವಿಯಸ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಹೆಂಗಿತ್ತು, ಸಿಬಿಲ್ ಸ್ಕೋರ್ ಹೆಂಗಿತ್ತು, ನಿಮ್ಮ ಕ್ರೆಡಿಟ್ ಕಾರ್ಡ್ ಗಳ ಬಳಕೆ ಹೆಂಗಿದೆ, ಅದೆಲ್ಲವೂ ಬ್ಯಾಂಕ್ ಅವ್ರು ಲೋನ್ ಕೊಡುದು ಅದ್ರೆಲ್ಲದ್ರ ಮೇಲೆ ಡಿಪೆಂಡ್ ಆಗಿ. ಸೊ ಇದೆಲ್ಲದನ್ನ ನೀವು ಇವ್ರು ಹೇಳಿದ ಇನ್ಫಾರ್ಮೇಶನ್ ತಕೊಂಡ್ರಿ ಅಂತ ಅನ್ಕಂತ ಸ್ವಲ್ಪ ಹೊತ್ತಲ್ಲಿ ಬಂದ್ ನಾವು ಇನ್ನೊಂದಿಷ್ಟು ಮಾಹಿತಿಯನ್ನ ಸರ್ಕಾರಿ ಸಾಲ ಸೌಲಭ್ಯಗಳ ಬಗ್ಗೆ ನಿಮ್ಮೆಲ್ಲರಿಗೂ ಕೊಡುತ್ತೆ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಈ ಹಾಡು ಪುರಂದರದಾಸರ ರಚನೆಯಲ್ಲಿ, ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

0: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ, ಕೇಳಿ ಸಖಿಯಲ್ಲಿ ನಮ್ಮೊಟ್ಟಿಗೆ ಮೀರಾ ಜಿ ಮತ್ತು ಆಶಾಲತಾ ಅವರಿದ್ದಾರೆ. ಅವ್ರು ನಮಗೆ ಫಿನಾನ್ಷಿಯಲ್ ಲಿಟ್ರಸಿ, ಆರ್ಥಿಕತೆಯ ಸಾಕ್ಷರತೆ ನಮಗೆ ಕೊಡ್ತಾ ಇದ್ರಿ. ಯಾಕಂದ್ರೆ ಈ ಸಾಲ ಸೌಲಭ್ಯ ಎಲ್ಲಿದ್ದು, ಸರ್ಕಾರಿ ಸಾಲ ಸೌಲಭ್ಯಗಳು ಎಂತಲ ಇತ್ತು, ಅದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ರಿ. ಈಗ ನೀವು PMEGP ಬಗ್ಗೆ ಹೇಳ್ತಾ ಇದ್ರಿ, ಅದಕ್ಕೆ ನಾವು ಜನಸಮರ್ಥ್ ಈ ವೆಬ್ ಪೋರ್ಟಲ್ಗೆ ಹೋಗಿ ಅಪ್ಲೋಡ್ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ಮೀಡಿಯೇಟರ್ ಬಗ್ಗೆ, ಮಧ್ಯವರ್ತಿಗಳ ಬಗ್ಗೆ ಏನೋ ಹೇಳ್ತಾ ಇದ್ರಿ.
1: ಜನಸಮರ್ಥ್ ಪೋರ್ಟಲ್ ಇರ್ಬೋದು, ಯಾವುದೇ ಬ್ಯಾಂಕ್ ಲೋನ್ ಇರ್ಬೋದು, ಸರ್ಕಾರಿ ಲೋನ್ಗಳಿರ್ಬೋದು, ಅದನ್ನೆಲ್ಲ ಅಪ್ಲೈ ಮಾಡ್ಲಿಕ್ಕೆ ಹೋಗುವಾಗ ಇವಾಗ ಮಧ್ಯವರ್ತಿಗಳದ್ದು ಒಂಥರ ಗ್ಯಾಂಗ್ ರೀತಿಯಾಗಿದೆ, ಎಲ್ಲಾ ಕಡೆ ಮಧ್ಯವರ್ತಿಗಳ ಹಾವಳಿ ಅಂತ ಹೇಳಿದ್ರು ಆಗ್ಬಹುದು. ಆವಾಗ ಏನಾಗುತ್ತೆ, ಈಗ ಇನೋಸೆಂಟ್ ಪೀಪಲ್ಸ್ ಇರ್ತಾರೆ, ಈಗ ಅವರಿಗೆ ಗೊತ್ತೇ ಇರುವುದಿಲ್ಲ ಬ್ಯಾಂಕ್ ಕಡೆ ಏನ್ ಮಾಡ್ಬೇಕು ಏನು ಎತ್ತ ಅಂತ. ಆವಾಗ ಅವರನ್ನ ಹಿಡ್ಕೊಂಡು ಅವರಿಗೆ ಹಣ ಕೊಟ್ಟು ಅವರಿಂದ ಅಪ್ಲಿಕೇಶನ್ ಹಾಕಿ ಅಲ್ಲಿ ಮೋಸ ಹೋಗ್ತಾರೆ, ನಾನು ಕೊಡಿಸ್ತೇನೆ ಅಂತ. ಬ್ಯಾಂಕ್ ಅಲ್ಲಿ ಏನು ರೆಕಮೆಂಡ್ ಮಾಡಿ ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಯಾವಾಗೆಲ್ಲ ಹೇಳಿದ್ವಿ ಏನೇನ್ ಬೇಸಿಕ್ ನೀಡ್ಸ್ ಗಳಿದ್ದಾವೆ ಅದರಲ್ಲಿ ಅಂತ, ಅದನ್ನೆಲ್ಲ ಕೊಟ್ಟ ನಂತರವೇ ಬ್ಯಾಂಕ್ ಅಲ್ಲಿ ಲೋನ್ ಸ್ಯಾಂಕ್ಷನ್ ಆಗುವಂತದ್ದು. ಈಗ ಮಧ್ಯವರ್ತಿಗಳನ್ನ ಹಿಡ್ಕೊಂಡು ಹೋದಾಗ ಏನಾಗುತ್ತೆ, ಚಾರ್ಜಸ್ ಜಾಸ್ತಿ ಆಗುತ್ತೆ. ಈಗ ನಾನು ಲೋನ್ ತಗೊಳ್ಳಿಕ್ಕೆ 10,000 ಖರ್ಚು ಮಾಡಿದೆ, 20,000 ಖರ್ಚು ಮಾಡಿದೆ, ಅದನ್ಕೊಳ್ಳೋದು ನಾವೇನು ಅನ್ಕೊಳ್ಳೋದು ಲೋನ್ ಮಾಡ್ಲಿಕ್ಕೆ ಅಷ್ಟು ಖರ್ಚಾಗತ್ತೆ ಅಂತ. ಲೋನ್ ಮಾಡ್ಲಿಕ್ಕೆ, ಲೋನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಯಾವುದೇ ಖರ್ಚಿಲ್ಲ. ಖರ್ಚಿಲ್ಲ ಅಂತ ಹೇಳಿದ್ರೆ ಈಗ ಏನಾದ್ರು ಸೈಬರ್ ಅಲ್ಲಿ ಏನಾದ್ರು ಅಪ್ಲೈ ಮಾಡಿದ್ರೆ ಅವರ ಚಾರ್ಜಸ್ ಅನ್ನ ಕೊಡ್ಬೇಕಾಗತ್ತೆ ಹೊರತು ಯಾವುದೇ ಬ್ಯಾಂಕ್ ಅಪ್ಲಿಕೇಶನ್ಗಳಿಗೆ ಯಾವುದೇ ಚಾರ್ಜಸ್ ಇಲ್ಲ. ಅದನ್ನ ನಾವೇ ಡೈರೆಕ್ಟ್ ಆಗಿ ಇವಾಗ್ಲೇ ಹೇಳದಾಗೆ ಜನಸಮರ್ಥ್ ಪೋರ್ಟಲ್ ಅಲ್ಲೇ ಅಪ್ಲೈ ಮಾಡಬಹುದು. ನಾವು ಖುದ್ದಾಗಿ ಅಲ್ಲಿ ನೀವು ನೋಡಬಹುದು, ಈಗ ಯಾರಾದ್ರೂ ಎಜುಕೇಟೆಡ್ ಯಾರಾದ್ರೂ ಕೇಳ್ತಾ ಇದ್ರೆ ಗೂಗಲ್ ಅಲ್ಲಿ ಜನಸಮರ್ಥ್ ಪೋರ್ಟಲ್ ಅಂತ ಹೊಡೆದ್ರೆ ಅದರಲ್ಲಿ ಎಲ್ಲಾ ಅಪ್ಲಿಕೇಶನ್ಸ್ ಬರ್ತವೆ. ಈವನ್ ಈಗ ಸ್ವಸಹಾಯ ಸಂಘದ ಗುಂಪಿನ ಲೋನಿಗೂ ಸಹ ಅಲ್ಲಿ ಅಪ್ಲಿಕೇಶನ್ ಇವೆ, ಮತ್ತೆ ಸ್ಟೂಡೆಂಟ್ಸ್ ಸಹ ಅದರಲ್ಲಿ ಎಜುಕೇಶನ್ ಲೋನಿಗೂ ಹಾಕಬಹುದು.
2: ಅಲ್ಲಿ ಏನಂತಂದ್ರೆ ಜನಸಮರ್ಥ್ ಪೋರ್ಟಲ್ ಅಲ್ಲಿ ಯಾವ ಏಜೆನ್ಸಿ ತ್ರೂ ನೀವು ಹಾಕ್ತೀರಿ ಅಂತ ಒಂದು ಇದಿದೆ ಅಂತ ಒಂದು ಆಪ್ಷನ್ ಉಂಟು. ಅಲ್ಲಿ ಏನಂತಂದ್ರೆ DIC ಅಂದ್ರೆ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ ಅಂತ, DIC ಹಾಕಿದ್ರೆ ಸೇಫ್. ನೀವು ಅದನ್ನ
1: KVIB
2: KVIG ಅದು ಹಾಕಿದ್ರೆ ಅಡ್ಡಿಲ್ಲ. ಬಟ್ ಅದ್ ಬಿಟ್ಟು ಬ್ಲಾಂಕ್ ಬಿಟ್ಟು ಅಂತಂದ್ರೆ ಅವರೇ ಕಾಲ್ ಮಾಡಿ ಕೇಳ್ತಾರೆ ನೀವು ಅಂದ್ರೆ ಅದೇನ ಮಧ್ಯವರ್ತಿಗಳು ಅಂತ ಏನ್ ಹೇಳಿದ್ರು ಅವರೇ ಅದನ್ನ ನೋಡ್ತಾರೆ. ನಿಮಗೆ ಗೊತ್ತಲ್ಲ, ಇವಾಗ ಹ್ಯಾಕ್ ಮಾಡೋರೆಲ್ಲ ಬೇಕಾದಷ್ಟು ಜನ ಇದ್ದಾರೆ, ನಾವು ಮಾಡಿಸಿ ಕೊಡ್ತೇವೆ ಕೊಡಿ ಅಂತ ಹೇಳಿ ಅವರೇ ಕಾಲ್ ಮಾಡಿ, ಯಾಕಂದ್ರೆ ಇವ್ರದ್ದು ಮೊಬೈಲ್ ನಂಬರ್ ಎಲ್ಲ ಎಂಟ್ರಿ ಮಾಡೋದಿದ್ದೇ ಇರ್ತದಲ್ಲ, ನಾವು ಮಾಡಿಸಿ ಕೊಡ್ತೇವೆ ಕೊಡಿ ಅಂತ ಮತ್ತೆ ಅದಕ್ಕೆ ಚಾರ್ಜಸ್ ಮಾಡ್ತಾ ಹೋಗ್ತಾರೆ. ಸೊ ಅದರಲ್ಲಿ ಏಜೆನ್ಸಿ ಯಾವ್ದು ಬೇಕು ಅಂತಂದ್ರೆ KVIG KVIB ಮತ್ತೆ DIC ಇದು ಮೂರು KVIC ಮತ್ತೆ DIC ಅದು ಮೂರು ಬಿಟ್ಟು ಬೇರೆ ಯಾವ್ದನ್ನು ಮೆನ್ಷನ್ ಮಾಡೋದು ಬೇಡ.
0: ಗೊತ್ತಾಯ್ತಲ್ಲ,
2: ಬ್ಲಾಂಕ್ ಅಂತೂ ಖಂಡಿತ ಬಿಡಬೇಡಿ.
0: ನೀವು ಬ್ಲಾಂಕ್ ಬಿಡಬೇಡಿ, ಅಲ್ಲಿ DIC ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ ಇಲ್ಲಾಂದ್ರೆ KVIG ಅಥವಾ KVIC ಇವು ಮೂರನ್ನ ಯಾವ್ದಾದ್ರು ನೀವು ಅಲ್ಲಿ ಮೆನ್ಷನ್ ಮಾಡ್ರೆ ಆಯ್ತು. ಮತ್ತೆ ನೀವು ಅದನ್ನ ಮೊಬೈಲ್ ಹಂಗೂ ಮಾಡ್ಲಕ್ಕ, ನಿಮ್ಮ ಲ್ಯಾಪ್ಟಾಪ್ ಹಂಗೂ ಮಾಡ್ಲಕ್ಕ, ನಿಮ್ಮ ಸಿಸ್ಟಮ್ ಅಲ್ಲೂ ಮಾಡ್ಲಕ್ಕ, ಎಲ್ಲೂ ಮಾಡ್ಲಕ್ಕ ಅಷ್ಟು ಸುಲಭ ಇತ್ತು. ಹಾಗಾಗಿ ಗೊತ್ತಿಪರಿ ಅಂದ್ರೆ ನಿಮ್ಮ ಮನೆ ಮಕ್ಕಳಿಗೆ ಗೊತ್ತಿದ್ರೆ ಅವರಿಗೇನೆ ಹೇಳಕ್ ಮಗ ಹಿಂಗ್ ಮಾಡಿ ಅಂತ ಹೇಳಿ, ಸೊ ಮೀಡಿಯೇಟರ್ ಬೇಡ, ಅವಾಯ್ಡ್ ಮಾಡಿ ಅಂತ ಹೇಳ್ತಿದ್ದಾರೆ. ಸರಿ, ನಿಮ್ಮ ಮುಂದಿನ ಮಾಹಿತಿಯಲ್ಲಿ ಇನ್ಯಾವ ಸಾಲ ಸೌಲಭ್ಯದ ಬಗ್ಗೆ ಹೇಳ್ತೀರಿ? ಮುದ್ರಾ ಯೋಜನೆ ಇದೆಲ್ಲ ತುಂಬಾ ಕೇಂದ್ರಿತ, ಇದ್ರ ಒಳ ಹೊರಗೆ ಅಂತ ಸಮ ಗೊತ್ತಿಲ್ಲ, ಹೇಳಿ.
1: ಅದು ಮುದ್ರಾ ಅಂದ್ರೆ ಈಗ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಮೇನ್ಲಿ ಮುದ್ರಾದಲ್ಲಿ ನಾನು ಲೋನ್ ಮಾಡಿದ್ರೆ ಸಬ್ಸಿಡಿ ಸಿಗುತ್ತೆ ಅಂತ, ಅದರಲ್ಲಿ ಜಾಮೀನು ಬೇಡ ಸಬ್ಸಿಡಿ ನನಗೆ ಸಿಗುತ್ತೆ ಅಂತ ಎಲ್ಲ ಮುದ್ರಾದಲ್ಲಿ ಅಪ್ಲೈ ಮಾಡ್ಲಿಕ್ಕೆ ನೋಡ್ತಾರೆ.
0: ಒಂದ್ ನಿಮಿಷ, PMEGPಗೆ ಜಾಮೀನು ಹಾಕೋರ್ ಬೇಡವಾ? ವಾರಂಟಿ,
1: ಅದು
0: ವಾರಂಟಿ ಅಲ್ಲ, ಗ್ಯಾರಂಟಿ.
1: ಹತ್ತು ಲಕ್ಷದ ನಂತರ,
0: 10 ಲಕ್ಷಕ್ಕಿಂತ ಜಾಸ್ತಿ ಬೇಕಾದ್ರೆ ಅದಕ್ಕೆ
1: ಅಲ್ಲಿ ಮಾರ್ಗೇಜ್ ಕೇಳ್ತಾರೆ. ಈಗ ಲ್ಯಾಂಡ್ ಇರ್ಬೋದು, ನಮ್ಮ FD ಇರ್ಬೋದು, ಯಾವುದೇ LIC ಬಾಂಡ್ ಇರ್ಬೋದು, ಈ ತರ ಏನಾದ್ರೂ ಮಾರ್ಗೇಜ್ ಇಟ್ಟು 10 ಲಕ್ಷದ ನಂತರ, 10 ಲಕ್ಷದವರೆಗೆ ಯಾವುದು ಶ್ಯೂರಿಟಿಯನ್ನು ಇಲ್ಲ. ಈಗ ಮುದ್ರಾದಲ್ಲಿ ಇರುವಂತದ್ದು ಏನು ಅಂದ್ರೆ ಎಲ್ರಿಗೂ ಅದನ್ನ ಅದರಲ್ಲಿ ಸಬ್ಸಿಡಿ ಇದೆ. ಈಗ PMEGP ಹಾಗೆ ಮುದ್ರಾದಲ್ಲೂ ಸಬ್ಸಿಡಿ ಇದೆ ಅನ್ಕೊಳ್ತಾರೆ, ಆದ್ರೆ ಯಾವುದೇ ರೀತಿಯ ಸಬ್ಸಿಡಿ ಆಗ್ಲಿ ಅಥವಾ ಅದರಲ್ಲಿ ಇಂಟ್ರೆಸ್ಟ್ ಕಮ್ಮಿ ಆಗ್ಲಿ ಇಲ್ಲ, ಬ್ಯಾಂಕಿನ ಬೇಸಿಕ್ ಇಂಟ್ರೆಸ್ಟ್ ಅದರಲ್ಲಿ ಅಪ್ಲೈ ಆಗುತ್ತೆ. ಇದು ಮುದ್ರಾದಲ್ಲಿ ಮುದ್ರಾ ಲೋನ್ಸ್ ಅಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಹೇಗೆ ಫೈನಾನ್ಸ್ ಮಾಡುತ್ತೆ ಬ್ಯಾಂಕ್, ಅದೇ ಸ್ಕೀಮ್ ಮುದ್ರಾ ಆಗಿರುವಂತ. ಇದರಲ್ಲಿ ಮೂರು ಸ್ಕೀಮ್ ಇದೆ, ಮುದ್ರಾದೊಳಗೇನೆ ಮೂರು ಸ್ಕೀಮ್ ಇದೆ, ಶಿಶು, ಕಿಶೋರ್ ಹಾಗೆ ತರುಣ್ ಅಂತ. ಶಿಶು ಅಂದ್ರೆ 50,000 ಒಂದು ಬಿಸ್ನೆಸ್, ಈಗ ನಾನೇನೋ ಒಂದು ಶಾಪ್ ಇಡ್ತೀನಿ, 1,50,000 ಸಾಕು ಅಂತ ಇದ್ರೆ, ಆ ಶಿಶು ಅಂದ್ರೆ ಹೆಸರೇ ಹೇಳುವ ಹಾಗೆ ಸಣ್ಣ ಉದ್ಯಮಕ್ಕೆ ಒಂದು ಲೋನ್ ಅನ್ನ ತಗೋಬಹುದು. ಕಿಶೋರ್ ಅಂತ ಹೇಳಿದ್ರೆ 50,000 to 5,00,000, 5 ಲಕ್ಷದವರೆಗಿನ ಬಿಸ್ನೆಸ್ ಗೆ ತಗೊಳ್ಳುವಂತದ್ದು. ತರುಣ್ ಅಂದ್ರೆ ದೊಡ್ಡವರಾದ್ರು ಅಂತ, ಆವಾಗ 5 ಲಕ್ಷದಿಂದ 10 ಲಕ್ಷದವರೆಗೆ ಅದರಲ್ಲಿ ಲೋನ್ ಅನ್ನ ತಗೋಬಹುದು. ಇದಕ್ಕೆ ಈಗ ಅರ್ಹತೆ ಅವಾಗ್ಲೇ ಹೇಳಿದೆ, ಲೋನಿಗೆ ಯಾವ ರೀತಿ ಅರ್ಹತೆ ಬೇಕು ಅಂತ. ಈಗ ಸಿಬಿಲ್ ಸ್ಕೋರ್ ಆಗ್ಲಿ ಅಥವಾ ಅವರು ಬ್ಯಾಂಕ್ ಕಸ್ಟಮರ್ ಹೇಗೆ, ಸಿಬಿಲ್ ಸ್ಕೋರ್ ಇದೆ ಅಂತ ಆದ್ರೆ ಬ್ಯಾಂಕ್ ಅಲ್ಲಿ ಹೇಗೆ ಕಸ್ಟಮರ್ ಅಂತ ಅವಾಗ್ಲೇ ಗೊತ್ತಾಗುತ್ತೆ. ಮೇನ್ಲಿ ಫಸ್ಟ್ ಬ್ಯಾಂಕ್ ಅಲ್ಲಿ ಲೋನ್ ಅಪ್ಲೈ ಮಾಡ್ಲಿಕ್ಕೆ ಹೋದಾಗ್ಲೆ ಆಧಾರ್ ಮತ್ತೆ ಪಾನ್ ಎರಡ್ ಮಾತ್ರ ಕೇಳ್ತಾರೆ. ಅದು ಏನಕ್ಕಂದ್ರೆ ಸಿಬಿಲ್ ಸ್ಕೋರ್ ಅನ್ನ ಚೆಕ್ ಮಾಡ್ಲಿಕ್ಕೆ. ಸಿಬಿಲ್ ಸ್ಕೋರ್ ಚೆಕ್ ಮಾಡಿದ ನಂತರ ಅವರಿಗೆ ಯಾವುದೇ ಲೋನ್ ಅನ್ನ ತಗೊಳ್ಳಿಕ್ಕೆ ಅವಕಾಶ ಇರುವಂತ ಮುದ್ರಾದಲ್ಲಿ ಇಷ್ಟೇ ಇರುವಂತದ್ದು. ಶಿಶು, ಕಿಶೋರ್ ಹಾಗೆ ತರುಣ
0: 10 ಲಕ್ಷದವರೆಗೆ ಸಾಲ. ಓಕೆ, ಇದರಲ್ಲಿ ಸಬ್ಸಿಡಿ ಇಲ್ಲ?
1: ಸಬ್ಸಿಡಿ ಇಲ್ಲ, ಅಥವಾ ಬೇರೆ ಗವರ್ಮೆಂಟ್ ಇಂದ ಆಗ್ಲಿ ಇಂಟ್ರೆಸ್ಟ್ ಕಮ್ಮಿ ಏನಿಲ್ಲ. ಬ್ಯಾಂಕಿನ ಬಡ್ಡಿ,
0: ಬ್ಯಾಂಕ್ ಬಡ್ಡಿ. ಈ PMEGP ಅಲ್ಲಿ ನಿಮ್ಗೆ ಎಷ್ಟು ಸಬ್ಸಿಡಿ?
1: PMEGP ಅಲ್ಲಿ ಸಬ್ಸಿಡಿ ಅಂದ್ರೆ ಮಹಿಳೆಯರು ಮತ್ತೆ SC/ST ಅವರಿಗೆ 35% ಸಬ್ಸಿಡಿ, ಹಾಗೆ ಪುರುಷರು ಮತ್ತೆ ಅದರ್ ಕಾಸ್ಟ್ ಅವರಿಗೆ 25%
0: ಸಬ್ಸಿಡಿ. 5% ಜಾಸ್ತಿ ಅಲ್ಲ ಮಹಿಳೆಯರು ಮತ್ತೆ
2: 10%
0: ಜಾಸ್ತಿ. PMEGP ಅಲ್ಲಿ ಮಹಿಳೆಯರು ಮತ್ತೆ SC/ST ಕ್ಯಾಟಗರಿ ಅವರಿಗೆ 10% ಜಾಸ್ತಿ ಅಲ್ಲ 35% ಅಷ್ಟು ಸಬ್ಸಿಡಿ. ಅದೇ ಪುರುಷರಿಗೆ 25% PMEGP ಅಲ್ಲಿ ಸಿಗುತ್ತೆ.
1: ಪೀರಿಯಡ್ 7 years ಆಗಿರುತ್ತೆ.
0: 7 years
1: ನಾವೀಗ 5 ವರ್ಷದ ಒಳಗೂ ತೀರಿಸಬಹುದು ಅಥವಾ 7 years ವರೆಗೂ ನಾವು ಅದನ್ನ ಪೀರಿಯಡ್ ಅನ್ನ ತಗೋಬಹುದು. 7 years ಇರುತ್ತೆ ಯಾರೇ ಲೋನ್ ಮಾಡಿದ್ರು.
2: ಮತ್ತೆ ಇನ್ನೊಂದು ನೋಟೆಡ್ ಪಾಯಿಂಟ್ ಏನಂತಂದ್ರೆ, ಅಕಸ್ಮಾತ್ ಲೀಸ್ಗೆ ಅಥವಾ ರೆಂಟ್ಗೆ ಅವರು ಪ್ಲೇಸ್ ತಗೊಂಡಿದ್ರೆ ಆ ಅಗ್ರಿಮೆಂಟ್ ಏನಿದೆ, ಇವ್ರ ಲೋನ್ ಏನ್ ತಗೊಳ್ತಾರೆ ಆ ಪೀರಿಯಡ್ ಅಷ್ಟು ಅಥವಾ ಅದಕ್ಕಿಂತ ಹೆಚ್ಚಿರ್ಬೇಕು, ಕಡಿಮೆ ಇರ್ಲಿಕ್ಕೆ ಇಲ್ಲ. ಈಗ ಸಪೋಸ್ ಈಗ ನಾನೊಂದು 50 ಲಕ್ಷ ಐ ಮೀನ್ ಒಂದು 25 lakhs ತಗೊಂಡಿದ್ದೇನೆ ಅಂತ ಆದ್ರೆ, ನನ್ನ ಬಿಸ್ನೆಸ್ಗೆ ನಾನು ಎಲ್ಲಿ ರೆಂಟ್ಗೆ ಅಥವಾ ಲೀಸ್ಗೆ ಇದ್ದೇನೆ ಅದು 7 ವರ್ಷ ಅಥವಾ ಅದಕ್ಕಿಂತ ಜಾಸ್ತಿ ಇರ್ಬೇಕು ಆ ಪ್ಲೇಸ್ ಅಲ್ಲಿ.
0: 5 ವರ್ಷಕ್ಕೆ
2: ನಾನು ಅಗ್ರಿಮೆಂಟ್ ಮಾಡಿಕೊಂಡು ನಾನು ಲೋನಿಗೆ 7 ವರ್ಷ ಹಾಕ್ತೇನೆ ಅಂದ್ರೆ ಅದು ಅಕ್ಸೆಪ್ಟೆಡ್ ಅಲ್ಲ.
1: ಈಗ ಅಗ್ರಿಮೆಂಟ್ ಮಾಡುವಾಗ ಒಂದು ಬಿಲ್ಡಿಂಗ್ ಓನರ್ ಏನೋ 5 ವರ್ಷಕ್ಕೆ ಮಾಡಿ ಕೊಟ್ಟಿರ್ತಾರೆ, ಇಲ್ಲಿ ಬ್ಯಾಂಕ್ ಅಲ್ಲಿ 7 years ಏನೋ ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕೇಳಿ ಬ್ಯಾಂಕ್ ಅಲ್ಲೂ ನಾನು 5 years ತಗೊಂಡ್ರೆ ಅದು ಈಕ್ವಲ್ ಆಗುತ್ತೆ, ಇಲ್ಲ ನಾನು ಅಗ್ರಿಮೆಂಟ್ ಅನ್ನ 7 years ಗೆ ಮಾಡ್ಕೋಬೇಕು.
0: 7 ಇಯರ್ಸ್ಗೆ ಮಾಡ್ಕೋಬೇಕಾಗುತ್ತೆ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
3: ಈ ವೈಭವ ಅಣ್ಣ
4: ಎಂತದೆ?
3: ನಂಗೆ ಮಾಹೆ ಮಣಿಪಾಲ್ ಅಲ್ಲಿ ಫ್ಯಾಷನ್ ಡಿಸೈನಿಂಗ್ ಓದ್ಬೇಕಂತ ಆಸೆ, ಅದಕ್ಕೆ PU ಅಲ್ಲಿ ಓದ್ಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ.
4: ಅದಕ್ಕ ಭಂಡಾರ್ಕರ್ಸ್ PU ಕಾಲೇಜ್ ಇತ್ತಲ್ಲ
3: ಅಲ್ಹೋರೆ.
4: ಭಂಡಾರ್ಕರ್ಸ್ PU ಕಾಲೇಜಿಗೆ ಹೋದ್ರೆ ಸೇಜಸ್ ಕ್ಯಾಟಗರಿನಲ್ಲಿ ಮಾಹೆ ಅಡ್ಮಿಷನ್ ಸುಲಭ ಆತ. ಸೆಲೆಕ್ಟ್ ಆದವರಿಗೆ ಸ್ಕಾಲರ್ಶಿಪ್ ಸಿಗುತ್ತ, ಫ್ರೀ ಕನ್ಸೆಷನ್ ಸಿಕ್ಕತ್ತ. ಮತ್ತೆ ತಡ ಬನ್ನಿರಿ ಭಂಡಾರ್ಕರ್ಸ್ PU ಕಾಲೇಜಿಗೆ. ವಿಸಿಟ್ ಭಂಡಾರ್ಕರ್ಸ್ ಫ್ರೀ ಯೂನಿವರ್ಸಿಟಿ ಕಾಲೇಜ್, ಅಡ್ಮಿಷನ್ ಓಪನ್.
0: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು RJ ಜ್ಯೋತಿ, ನಿಮ್ಮೊಟ್ಟಿಗೆ ಕೇಳಿ ಸಖಿಯಲ್ಲಿ ನಮ್ಮೊಟ್ಟಿಗೆ ಮೀರಾಜಿ ಮತ್ತು ಆಶಲತಾ ಅವರು ಮಾತಾಡ್ತಾ ಇದ್ರು ಯಾವ್ದ್ರ ಬಗ್ಗೆ, ಸರ್ಕಾರಿ ಸಾಲ ಸೌಲಭ್ಯಗಳೆಲ್ಲ ಯಾವ್ದೆಲ್ಲ ಇತ್ತು ಅಂದ್ರ ಬಗ್ಗೆ. ಈಗಷ್ಟೇ ಮುದ್ರಾ ಯೋಜನೆ ಬಗ್ಗೆಯೂ ಹೇಳ್ರ. ಈಗ ಮುಂದಿನ ಯೋಜನೆ ಯಾವ್ದಿದೆ?
2: ಎಜುಕೇಶನ್ ಲೋನ್ ಉಂಟು.
0: ಎಜುಕೇಶನ್ ಲೋನ್ ಹೇಳಿ ಮ್ಯಾಮ್.
2: ಎಜುಕೇಶನ್ ಲೋನ್ ಅಲ್ಲಿ ಇದು ಅದನ್ನ ಹೇಳಿದ್ನಲ್ಲ, ಮೊದಲು ಯಾವ್ದೇ ಸಾಲ ತಗೊಳ್ಬೇಕಾದ್ರೂ 3 ಅರ್ಹತೆಗಳಿರ್ಬೇಕು ಅಂತ, ಅದು ವಿದ್ಯಾರ್ಥಿಗಳು ಕೂಡ ಅನ್ವಯ ಆಗುತ್ತೆ. ಸೊ ನಾನು ಸ್ಕೂಲ್ ಕಾಲೇಜ್ ಹೋದಾಗ ಇದನ್ನ ಪ್ರೆಸ್ ಮಾಡಿ ಹೇಳ್ತಾನೆ, ಫಸ್ಟ್ ನೀವು ಸೇವಿಂಗ್ಸ್ ಮಾಡೋದನ್ನ ಕಲ್ತ್ಕೊಳ್ಳಿ ಅಂತ. ಸಾಮಾನ್ಯ ನಂಗೆ ಅದರಲ್ಲೂ ಚಿಕ್ಕ ಮಕ್ಕಳು ಕೆಲವರು ತುಂಬಾ ಚೆನ್ನಾಗಿ ಕ್ವಶನ್ ಮಾಡ್ತಾರೆ, ಇನ್ವಾಲ್ವ್ಮೆಂಟ್ ಆಗೋದು ಚಿಕ್ಕ ಮಕ್ಕಳೇ, ದೊಡ್ಡ ಮಕ್ಕಳಿಗಿಂತ ಜಾಸ್ತಿ. ಅವ್ರು ಕೇಳ್ದೆನ ನಮ್ಮ ಅಕೌಂಟಿಗೆ ಸ್ಕಾಲರ್ಶಿಪ್ ಎಲ್ಲ ಬರ್ತದೆ, ಅದು ಸೇವಿಂಗ್ಸ್ ಅಲ್ವಾ? ಗುಡ್ ಕ್ವಶನ್, ಆಕ್ಚುಲಿ ತಲೆಯಲ್ಲಿ ಇದೆ ಅಂತ ಆಯ್ತು. ಸೊ ಸ್ಕಾಲರ್ಶಿಪ್ ಬರುವಂತದ್ದು ಒಂದೇ ಸರ್ಕಾರದಿಂದ ಬರ್ತದೆ, ಇಲ್ಲ ಬೇರೆ ಯಾವ್ದಾದ್ರು ಸಂಘ ಸಂಸ್ಥೆಗಳಿಂದ ಕೊಡುವಂತದ್ದು. ಅದರಲ್ಲಿ ನಿಮ್ಮ ಸೇವಿಂಗ್ಸ್, ನಿಮ್ಮ ಕೆಲಸ ಏನಿದೆ ಅಂತ ಕೇಳಿದೀನಿ ನಾನು. ಅಂದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಏನು ಸೇವಿಂಗ್ಸ್ ಅಲ್ಲಿ, ಅದು ಬೇರೆ ಸಂಘ ಸಂಸ್ಥೆಗಳು ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಕೊಡುವಂತದ್ ಬಿಟ್ರೆ ನಿಮ್ಮದು ಏನ್ ಅಭ್ಯಾಸ ಇದೆ ಸೇವಿಂಗ್ಸ್ ಮಾಡೋದು, ಅದು ಮುಖ್ಯ ಆಗುತ್ತೆ. ಸೊ ನೀವೇನೇ ಹುಂಡಿ ಅಂತ ಏನು ಸೇವಿಂಗ್ಸ್ ಮಾಡ್ತೀರಿ, ಹಣ ಹಾಕಿ ಅಕೌಂಟಿಗೆ ಹಾಕಿ ತೆಗೀರಿ, ಬೇಕಾದಾಗ ತೆಗೀರಿ, ಬೇಕಾಗ್ತದೆ ತೆಗೀರಿ ಅಂತ ಅದನ್ನೊಂದು ಹೇಳ್ತೇನೆ. ಮತ್ತೇನಂತಂದ್ರೆ ವಿದ್ಯಾಭ್ಯಾಸದ ಸಾಲಕ್ಕೆ ಮಾತ್ರ ತಂದೆ ತಾಯಿ ಅಥವಾ ನಿಮ್ಮ ಇನ್ಕಮ್ ಏನು ಅಂತ ಕೇಳುದಿಲ್ಲ. ಬೇರೆ ಯಾವುದೇ ಸಾಲ ತೆಗೆಯಬೇಕಾದ್ರೂ ಇನ್ಕಮ್ ಎಷ್ಟು ಅಂತ ಕೇಳ್ತಾರೆ. ವಿದ್ಯಾಭ್ಯಾಸ ಸಾಲಕ್ಕೆ ಪೇರೆಂಟ್ಸ್ ಇನ್ಕಮ್ ಎಷ್ಟು ಅಂತ ಕೇಳಲಿಕ್ಕೆ ಇಲ್ಲ, ಕೇಳುದು ಇಲ್ಲ. ಸೊ ಇಲ್ಲಿ ಏನಂತಂದ್ರೆ ಅಲ್ಲಿಗೂ ವಿದ್ಯಾಭ್ಯಾಸ ಸಾಲಕ್ಕೆ ಅಂತ ಒಂದು ಅರ್ಹತೆ ಇದೆ. ಅಲ್ಲಿ ಏನಂತಂದ್ರೆ ಸ್ಟೂಡೆಂಟ್ಸ್ ಸೆಕೆಂಡ್ ಪಿ ಯು ಆದ ನಂತರದ ಕೋರ್ಸ್ ಗಳಿಗೆ ಎಜುಕೇಶನ್ ಲೋನ್ ಕೊಡುವಂತದ್ದು. ಅಲ್ಲಿ ಪಿ ಯು ಸಿ ಅಲ್ಲಿ ಅವರು ಮಿನಿಮಮ್ 85% ಮೇಲೆ ಅವರು ಸ್ಕೋರ್ ಮಾಡಿರ್ಬೇಕು. ಅವರು ನೆಕ್ಸ್ಟ್ ಯಾವ ಕೋರ್ಸಿಗೆ ಹೋಗ್ತಾ ಇದ್ದಾರೆ ಆ ಕಾಲೇಜ್ ಅಲ್ಲಿ ಅವರು ಮೆರಿಟ್ ಅಲ್ಲಿ ಅಡ್ಮಿಷನ್ ಆಗಿರ್ಬೇಕು. ಸೊ ಏನಂತಂದ್ರೆ ಒಂದು ಪರ್ಸೆಂಟೇಜ್, ಎರಡನೇದು ಅಲ್ಲಿಂದ ಅಡ್ಮಿಷನ್ ಲೆಟರ್ ತಗೊಳ್ಬೇಕು. ಅಂದ್ರೆ ಈ ಸ್ಟೂಡೆಂಟು ನಮ್ಮ ಕಾಲೇಜಲ್ಲಿ ಈ ಕೋರ್ಸಿಗೆ ಮೆರಿಟ್ ಅಲ್ಲಿ ಅಡ್ಮಿಷನ್ ಆಗಿದೆ ಅಂತ ಲೆಟರ್ ತಗೊಳ್ಬೇಕಾಗ್ತದೆ. ಮತ್ತೆ ಅವ್ರದ್ದು ಫೀಸ್ ಸ್ಟ್ರಕ್ಚರ್ ಏನೆಲ್ಲ ಬೇಕು ಅದೆಲ್ಲ ಕೊಡ್ತಾರೆ. ಅಂದ್ರೆ ಯಾವ್ದಾದಕ್ಕೆ ಇಷ್ಟು ಈ ವರ್ಷಕ್ಕೆ ಎಷ್ಟು ಖರ್ಚಾಗ್ತದೆ, ನೆಕ್ಸ್ಟ್ ವರ್ಷಕ್ಕೆ ಎಷ್ಟು ಖರ್ಚಾಗ್ತದೆ, ಹಾಗೆ 3 ವರ್ಷ ಅಥವಾ 4 ವರ್ಷ ಏನ್ ಡ್ಯೂರೇಷನ್ ಇದೆ ಕೋರ್ಸಿಗೆ ಅದಕ್ಕೆ ಎಷ್ಟಾಗ್ತದೆ ಅಂತ ಎಲ್ಲ ಕೊಡ್ತಾರೆ ಅವರು. ಅದನ್ನೆಲ್ಲ ಜನಸಮ್ಮತ್ ಪೋರ್ಟಲ್ ಅಲ್ಲಿ ವಿದ್ಯಾಭ್ಯಾಸದ ಲೋನ್ ಅಂಡರ್ ಅಲ್ಲಿ ಎಲ್ಲಾ ಡೀಟೇಲ್ಸ್ ಫಿಲ್ಅಪ್ ಮಾಡಿ ಇದನ್ನ ಸ್ಕ್ಯಾನ್ ಮಾಡಿದ್ದೇನು ಡೀಟೇಲ್ಸ್ ನಾ ಹೇಳಿದೆ ರೆಕಾರ್ಡ್ಸ್ ಸ್ಕ್ಯಾನ್ ಮಾಡಿ ಜೊತೆಗೆ ಅಟೆಸ್ಟ್ ಮಾಡಿ ಕೊಡ್ಬೇಕು. ಅದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂತಂದ್ರೆ ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್, ಏನು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಏನಿದೆ ಅದು ಕೊಡ್ಬೇಕಾಗ್ತದೆ. ಅದು ಯಾಕೆ ಅಂತಂದ್ರೆ ಅವರಿಗೆ ಎಜುಕೇಶನ್ ಲೋನ್ ಅಲ್ಲಿ ಕೂಡ ಸಬ್ಸಿಡಿ ಸಿಗುವಂತ ಅವಕಾಶಕ್ಕಾಗಿ. ಎಜುಕೇಶನ್ ಲೋನಿಗೆ ಕೂಡ ಸಬ್ಸಿಡಿ ಉಂಟು, ಹೆಚ್ಚಿನವರಿಗೆ ಗೊತ್ತಿಲ್ಲ ಅದು. ಸೊ ಈಗ ನಾವು ಅದನ್ನ ಹೇಳ್ಕೊಂಡು ಬರ್ತಾ ಇದ್ದೇವೆ.
0: ಎಷ್ಟು ಪರ್ಸೆಂಟ್ ಇದೆ
2: ಅದು? ಇದಂತಂದ್ರೆ ಇಂಟ್ರೆಸ್ಟ್ ಸಬ್ಸಿಡಿ ಅಂತ ಹೇಳಿ. ಇದು ಹೇಗೆ ಅಂತಂದ್ರೆ ಈಗ ಎಕ್ಸಾಂಪಲ್ ಗೆ ಬಿಕಾಂ ಸ್ಟೂಡೆಂಟ್ ಅಂತ ಇಟ್ಕೊಳ್ಳುವ, ತಗೊಳ್ತಾರೆ 1 lakh ಅಂತಾನೆ ಇಟ್ಕೊಳ್ಳೋಣ ಎಕ್ಸಾಂಪಲ್. 1 lakh ತಗೊಂಡ್ರು ಬಿಕಾಂ ಕೋರ್ಸ್ ಇರೋದು 3 ವರ್ಷ, 3 ವರ್ಷಕ್ಕೆ ಮತ್ತೆ ನೆಕ್ಸ್ಟ್ 3 ವರ್ಷ ಆದ್ಮೇಲೆ 1 ವರ್ಷ ಟೈಮ್ ಕೊಡ್ತಾರೆ ಬ್ಯಾಂಕ್ನವ್ರು ಸಾಲ ತಗೊಂಡ ಮೇಲೆ 1 ವರ್ಷ ಟೈಮ್ ಕೊಡ್ತಾರೆ ಬಿಕಾಂ ಆದ ನಂತರ. ಅಂದ್ರೆ ಕೆಲಸ ಹುಡ್ಕೊಳ್ಳಿ, ಸಡನ್ ಆಗಿ ಸಿಗುದಿಲ್ಲ, ಆಗ್ತಾ ಇತ್ತಂಗೆ ಎಲ್ಲರಿಗೂ ಕೆಲಸ ಸಿಗುದಿಲ್ಲ. ಸೊ 1 ವರ್ಷ ಟೈಮ್ ಕೊಡ್ತಾರೆ, ಅಷ್ಟೊಳಗೆ ಕೆಲಸ ಹುಡ್ಕೊಳ್ಬೇಕು. ಆ 3 ವರ್ಷ ಪ್ಲಸ್ 1 ವರ್ಷ 4 ವರ್ಷದ ತನಕ ಅವರು ತಕೊಂಡ ಲೋನಿಗೆ ಏನ್ ಇಂಟ್ರೆಸ್ಟ್ ಹಾಕ್ತಾರೆ ಬ್ಯಾಂಕ್ನವರು ಅದಷ್ಟು ಸಬ್ಸಿಡಿ ಆಗಿ ವಾಪಸ್ ಇವ್ರ ಅಕೌಂಟ್ಗೆ ಬರ್ತದೆ. ಇವ್ರು ಕಟ್ಟೋದು ಕಟ್ಟಬೇಕು, ಬಟ್ ಅವರು ರೆಗ್ಯುಲರ್ ಪೇಮೆಂಟ್ ಸಾಲವನ್ನ ರೆಗ್ಯುಲರ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಕೊಂಡು ಹೋದ್ರೆ ಮಾತ್ರ ವಾಪಸ್ ಸಿಗ್ತದೆ, ಸಬ್ಸಿಡಿ ಸಿಗ್ತದೆ. ಅದು ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲಾ ಸಾಲದಲ್ಲೂ. ಸೊ ಅದಂದ್ರೆ ಇಲ್ಲಿ ಇಂಟ್ರೆಸ್ಟ್ ಅಂತಂದ್ರೆ ಕೋರ್ಸ್ ಡ್ಯೂರೇಷನ್ ಪ್ಲಸ್ 1 ಇಯರ್, ಅದು 2 ಇಯರ್ಸ್. ಇವಾಗ ಮಾಸ್ಟರ್ ಡಿಗ್ರಿ ಆದ್ರೆ 2 ಇಯರ್ಸ್ ಕೋರ್ಸ್ ಎಲ್ಲ ಇರ್ತದೆ, ಅದು ನೆಕ್ಸ್ಟ್ ಪ್ಲಸ್ 1 ಇಯರ್ ಡ್ಯೂರೇಷನ್ ಪ್ಲಸ್ 1 ಇಯರ್. ಸೊ ಆ ಡ್ಯೂರೇಷನ್ದು ಇಂಟ್ರೆಸ್ಟ್ ಏನಿದೆ ಅದು ಸಬ್ಸಿಡಿಯಾಗಿ ಬರ್ತದೆ. ಸೊ ಇಲ್ಲಿ ಏನಂತಂದ್ರೆ ಕೆಲವು ಪಾಯಿಂಟ್ಗಳನ್ನ ನೋಟ್ ಮಾಡ್ಕೊಳ್ಬೇಕಾಗತ್ತೆ. 4 ಲಕ್ಷದ ತನಕ ಏನ್ ಸಾಲ ತೆಗಿತಾರೆ ಅದಕ್ಕೆ ಸ್ಟೂಡೆಂಟ್ದು ಮತ್ತೆ ಅವರ ಪೇರೆಂಟ್ದು ಪಾರ್ಟ್ನರ್ಶಿಪ್ ಅಲ್ಲಿ ಸೈನ್ ಹಾಕಿದ್ರೆ ಆಯ್ತು, ಮತ್ತೆ ಬೇರೆ ಏನು ಅಗತ್ಯ ಇಲ್ಲ. 4.5 ಲಕ್ಷದ ತನಕ ಆದ್ರೆ ಸ್ಟೂಡೆಂಟ್ ಪೇರೆಂಟ್ ಸಿಗ್ನೇಚರ್ ಜೊತೆಗೆ ಒಬ್ರು ಜಾಮೀನು ಕೊಡ್ಬೇಕಾಗ್ತದೆ ಔಟ್ಸೈಡರ್. ಸೊ ಅಕಸ್ಮಾತ್ 7.5 ಲಕ್ಷದ ಮೇಲೆ ಆದ್ರೆ ಇದು ಜಾಮೀನು ಜೊತೆಗೆ ಸೆಕ್ಯೂರಿಟಿ ಅಂದ್ರೆ ಭದ್ರತೆ ಕೂಡ ಕೊಡ್ಬೇಕಾಗತ್ತೆ. ಇಲ್ಲಿ ಒಂದು ಕೇಸ್ ಆಗಿದೆ ನನ್ಗೆ, ನನ್ನ ಅಂಡರಿಗೆ ಬಂದ ಒಂದು ಕೇಸು. ಏನಾಗಿದೆ, ಅಪ್ಲೈ ಮಾಡಿದ್ದಾರೆ, ಬಟ್ ಅವು ಹುಡುಗ ತುಂಬಾ ಇಂಟೆಲಿಜೆಂಟ್, ಪುಣೆಯಲ್ಲಿ ಮೆರಿನ್ ಇಂಜಿನಿಯರಿಂಗ್ ಗೆ ಅಪ್ಲೈ ಮಾಡಿದಾನೆ, ಅದಕ್ಕೆ 18 ಲಕ್ಷದ ತನಕ ಏನು ಇದಾಗಿದೆ. ಇಲ್ಲಿ ಏನಂತಂದ್ರೆ ಅವ್ರಿಗೆ 7.5 ಮೇಲೆ ಭದ್ರತೆ ಕೊಡ್ಬೇಕಲ್ಲ, ಸೊ ಏನ್ ಮಾಡಿದ್ದಾರೆ, ತಂದೆ ತಾಯಿ ಅಷ್ಟು ಇದಲ್ಲ, ಸೊ ತಾಯಿ ಏನ್ ಮಾಡಿದ್ದಾರೆ, ಅವರ ತಂಗಿಯದ್ದು ಮನೆ ಕೊಲ್ಲೂರಲ್ಲಿ ಮನೆ ಇದೆ ಅಂತೆ, ಅದ್ರದ್ದು ಭದ್ರತೆಗೆ ಇದು ಕೊಟ್ಟಿದ್ದಾರೆ. ಬಟ್ ಏನಂತಂದ್ರೆ ಅವರ ಮನೆ ಇರೋದು ಕುಮ್ಕಿ ಜಾಗ ಅಂತ ಹೇಳ್ತಾರಲ್ಲ, ಆ ಜಾಗದಲ್ಲಿರೋದು. ಸೊ ಕುಮ್ಕಿ ಜಾಗ ಅನ್ನೋದು ಏನಿದೆ ಅದು ಯಾವುದೇ ಸಾಲಕ್ಕಾಗ್ಲಿ, ಎಜುಕೇಶನ್ ಸಾಲಕ್ಕೆ ಮಾತ್ರ ಅಲ್ಲ ಹೇಳ್ತಾ ಇರೋದು ನಾನು, ಬೇರೆ ಯಾವುದೇ ಸಾಲಕ್ಕೆ ಇದು ನೋಟ್ ಮಾಡ್ಕೊಳ್ಬೇಕು, ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ಕುಮ್ಕಿ ಜಾಗದಲ್ಲಿರುವ ಮನೆ ಅಥವಾ ಜಾಗ ಆಗ್ಲಿ, ಆ ಜಾಗ ಅವ್ರ ಹೆಸರಿಗಾಗಿ 25 ವರ್ಷದ ತನಕ ಮನೆ ಸಾಲಕ್ಕೆ ಬಿಟ್ಟು ಬೇರೆ ಯಾವುದೇ ಸಾಲಕ್ಕೂ ಅದು ಭದ್ರತೆಯಾಗಿ ಕೊಡೋಕೆ ಆಗೋದಿಲ್ಲ. ಸೊ ಇವರದ್ದು ಪ್ರಾಬ್ಲಮ್ ಅದೇ. ಅವ್ರು ಇತ್ತೀಚೆಗೆ ಮನೆ ಕಟ್ಕೊಂಡಿದ್ದಾರೆ, ಅವ್ರ ತಂಗಿ ಒಪ್ಕೊಂಡಿದ್ದಾರೆ ನಾನು ಕೊಡ್ತೇನೆ ಅಂತ, ಬಟ್ ಕುಮ್ಕಿ ಜಾಗದಲ್ಲಿ ಇದ್ದಿದ್ರಿಂದ ಅದು ಅಕ್ಸೆಪ್ಟೆಡ್ ಆಗ್ಲಿಲ್ಲ. ಸೊ ಮತ್ತೆ ಅವರು ಅದೇ ಡೆಪಾಸಿಟ್ ಇಟ್ಟಿದ್ರು ಎಫ್ ಡಿ, ಅದು 10 lakh ಅಪ್ ಟು ಸಮಥಿಂಗ್ ಏನೋ, ಅದನ್ನ ಮತ್ತೆ ಅವರು ಮಾರ್ಟ್ಗೇಜ್ ಮಾಡಿಸಿ ಕೊಟ್ಟರು. ಸೊ ಹಾಗಾಗಿ ಕೆಲವರಿಗೆ ಅದು ಗೊತ್ತಿಲ್ಲ, ಕುಮ್ಕಿ ಜಾಗದ್ದು ಜಾಗ ಹೇಗೋ ಮನೆ ಇದೆ ಕೊಟ್ಬಿಡ್ಬೋದು ಅಂತ, ಆಗುದಿಲ್ಲ ಅದು, ಮನೆ ಹೌಸಿಂಗ್ ಲೋನ್ಗೆ ಮಾತ್ರ ಇದಾಗ.
0: ಇದು ಒಳ್ಳೆ ಇನ್ಫಾರ್ಮೇಶನ್ ಆಕ್ಚುಲಿ. ನಾವು ಎಂತದ ಒಂದ್ ಚೂರು ಜಾಗ ಇತ್ತು ಅದನ್ನೇ ನಾನು ಅಡ ಇಡ್ತೆ ಆತಿಲ್ಲ, ಕುಮ್ಕಿ ಜಾಗ ಆದ್ರೆ ಆತಿಲಂಬ್ರ 25 ವರ್ಷ ಆಯ್ಕೆ ನೀವು ಆ ಜಾಗ ನಿಮ್ ಹೆಸರಿಗಾಯಿ 25 ವರ್ಷದ ನಂತರ ಯಾವ್ದೇ ಸಾಲಕ್ಕೆ ಹತ್ತ ಅದಕ್ಕಿಂತ ಮುಂಚೆ ಬರೀ ಮನೆ ಮಾಡುದ್ರೆ ಸಾಲಕ್ಕೆ ಹತ್ತ
2: ಹೌದು ಅದು ಆ ರೆಕಾರ್ಡ್ ಅಲ್ಲೇ ಇರ್ತದೆ ರೋಡ್ ಇರ್ಬೇಕು ಮನೆಗೆ ಹೋಗ್ಲಿಕ್ಕೆ ರೋಡ್ ಇರ್ಬೇಕು ಹೌಸಿಂಗ್ ಲೋನ್ ಮಾಡ್ಬೇಕಾದ್ರೂ ಸಹ ಮನೆಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಇರ್ಬೇಕು ರೋಡ್ ಇರ್ಬೇಕು ರೋಡ್ ಇಲ್ಲ ಅಂತ ಹೇಳಿದ್ರೆ ಅದಕ್ಕೂ ಸಹ ಸಾಲ ಸಿಗುತ್ತೆ
0: ಗೊತ್ತಾಯ್ತಲ್ಲ ರೋಡ್ ಇಲ್ಲದಿದ್ರು ಸಾಲ ಇಲ್ಲ
2: ಏನು ಹೆಲಿಕಾಪ್ಟರ್ ಬರೋದ ನಾವು ಅಂತ ಕೇಳ್ತೇವೆ ಇದು ಯಾಕೆಂತಂದ್ರೆ ಕೆಲವರಿಗೆ ಸಿಟ್ಟು ಬರ್ತದೆ ಬ್ಯಾಂಕ್ನವರು ಎಲ್ಲ ಅದು ಕೊಡ್ತೇವೆ ಇದು ಕೊಡ್ತೇವೆ ಅಂತ ಹೇಳ್ತೇವೆ ಇದು ಈ ತರದೆಲ್ಲ ಕಂಡೀಷನ್ ಹಾಕ್ತಾರೆ ಬಟ್ ಏನಂತಂದ್ರೆ ಸಾಲ ಆಕ್ಚುಲಿ ಅವ್ರ ಜುನನ್ ಪರ್ಸನ್ ಇದ್ರು ಸಹ ಬ್ಯಾಂಕ್ನವ್ರಿಗೂ ಕೆಲವು ಕಹಿ ಅನುಭವಗಳು ಆಗಿರುತ್ತೆ ಸಾಲ ಕೊಡದೆ ಕಟ್ಟದೆ ಕೆಲವು ಸರಿ ಹರಾಜಿಗೆ ಬಂದಂತ ಕೇಸ್ಗಳು ಸಾಕಷ್ಟು ಇದೆ ಬ್ಯಾಂಕ್ ಅಲ್ಲಿ ಸೊ ಆ ಹರಾಜಿಗೆ ಬಂದಂತ ಸಂದರ್ಭದಲ್ಲಿ ಹರಾಜಿಗೆ ಬೇರೆಯವ್ರು ತಕೊಳ್ಳುವಾಗ ರೋಡೇ ಇಲ್ಲ ನಾವು ಯಾಕೆ ತಕೊಳ್ಬೇಕು ಅಂತಂದ್ರೆ ಬ್ಯಾಂಕಿನವರಿಗೆ ಅಲ್ಲಿ ನಷ್ಟ ಆಗುತ್ತೆ ಸೊ ಹಾಗಾಗಿ ಆ ಕಂಡೀಷನ್ ಅಪ್ಲೈ ಮಾಡಿದ್ರು ಮುಂಚೆ ಎಲ್ಲ ಕೊಡ್ತಿದ್ರು ಈಗ ಹಾಗೆ ಮಾಡಕ್ ಆಗೋದಿಲ್ಲ ಕನ್ವರ್ಷನ್ ಜೊತೆ ರೋಡ್ ಸಹ ಇರ್ಬೇಕು
0: ಕನ್ವರ್ಷನ್ ಒಟ್ಟಿಗೆ ರೋಡು ಇರ್ಕು ಗೊತ್ತಾಯ್ತಲ್ಲ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ
5: ಕೂಲ್ ಬಿಯಡ್ರಿ ಹಿಡ್ಕ ಶಿಯಾಳದಿ ಅಂದ್ರ ಮಗನೇ ಬೆನ್ನ ಬರಿ ಬೆಳಕ ನಡಿಯಲ್ ಶಾಲಿಗೆ ಆಚಿ ಮನಿ ವೈಭವನ್ ಗಂಡು ಕಾಣಲ್ಲ ನಿನ್ ಕ್ಲಾಸೇ ಅಲ್ದೆ ಅವ ನಿನ್ ಕಣಗೆ ನರ್ತನವ ಆಗ ನಿನ್ ಕಾಲಡಿ ನುಗುಳ ಸ್ವಲ್ಪ ಬುದ್ಧಿಯವರು ಬತ್ತ ಕಾಂಬ ಹೋಯ್ ಹೋಯ್ ಹೋಯ್ ಲಕ್ಷ್ಮಣ ಯೋ ಇಡೀ ದಿನ ಆ ಗಂಡಿಗೆ ಹೊಡೋದು ಒಂದೇ ಕೆಲಸ ನಿಮ್ಗೆ ನಿಮ್ಗೆ ಯಾಕೆ ಮಕ್ಕಳ ಮರಿ ಮರ್ರೆ ಆ ಗಂಡಿ ಎಂತ ಮಾಡ್ದ ಈಗ ಎಂತ ಮಾಡ್ನ ಅವನಿಗೆ ಶಾಲಿ ಹೋಪಕ್ಕೆ ರಿಕ್ಷಾ ಬೇಕಮ್ರ ಎರಡು ಹೆಜ್ಜೆ ನಡೆದ್ರೆ ಶಾಲಿ ಬತ್ತ ಇಲ್ಲಿಂದ ಇಲ್ಲಿ ನೆಡು ಕೆಡಿ ಅವನಿಗೆ ಕೇಂದ್ರೆ ಶಾಲಿ ಚೀಲ ಬಾದಿ ಹಂಡ ಪುಸ್ತಕ ಸುಮಾರು ಇತ್ತಂತ ಶಾಲಿ ಚೀಲದ ಪುಸ್ತಕ ಹಾಕ್ದೆ ಇವನ್ ಅಬ್ಬಿ ಮಾಡುದು ಒಣಕಟ್ಟಿ ಮೀನಿನ ಉಪ್ಪಿ ನೋಡಿ ಹಾಕಿ ಕಳ್ಸುಕತ್ತ ಆ ಮಗು ಕೆಂಬುದ್ರಂಗು ತಪ್ಪೆಂತ ಇತ್ತು ಮರ್ರೆ ಅಲ್ಕಾಣಿ ಪಾಪ ಆ ಶಾಲಿ ಚೀಲ ಹೊತ್ಕೊಂಡು ಹೋಯ್ ಹೋಯ್ ಗಂಡಿನ ಬೆನ್ನ ಗಾಳಿ ಮಳೆ ಸಿಕ್ಕದ್ ಬಾಳಿ ಗಿಡ ಕಣಂಗೆ ಬಗ್ಗಿ ಹೋಯ್ತು ಅಲ್ಲ ಆ ನಮ್ನಿ ಪುಸ್ತಕ ತಪ್ಪು ಕೇಳುದ ಮರ ಶಾಲೆಗೆ
6: ತಪ್ಪು ಕೇಳ್ದೆ ಮಕ್ಕಳು ಓದಬಾರ್ದ ಹಂಗಾರೆ
5: ಇಲ್ಲಿ ಕಾಣಿ ಲಕ್ಷ್ಮಣಣ್ಣ ಬರೀ ಪುಸ್ತಕದಲ್ಲಿ ಇಪ್ಪದ್ ಮಾತ್ರ ಓದಿ ಪುಸ್ತಕದ ಹುಳು ಹಾಪುಕಾಗ ಪುಸ್ತಕದ ಪಾಠಕ್ಕಿಂತ ಮಕ್ಕಳಿಗೆ ಜೀವನ ಪಾಠ ಮುಖ್ಯ ವಿದ್ಯೆ ಜೊತೆಗೆ ಮಕ್ಕಳಿಗೆ ಒಳ್ಳೆ ಬುದ್ಧಿನೂ ಹೇಳಿಕೊಡ್ತು ಬೆನ್ ಗೊಂಚಿಗೆ ಹಾಕಿ ಜಪ್ಪುದಲ್ಲ
6: ಏನೋ ಶಂಕರಣ್ಣ ನಾವೆಲ್ಲ ಶಾಲಿಗೆ ಹೋಪತಿ ಹಿಂಗಲ್ಲ ಹೊರಮಯಕ ಮಾಡ್ಲಿಲ್ಲ ಮರ್ರೆ ಗಾಳಿ ಮಳಿ ಕಾಣದೆ ಹೊಳಿ ತೋಡಂಗಲ್ಲ ಈಚ್ಕಂಡ ಹಾಡಿ ಗುಡ್ಡಿ ಎಲ್ಲ ಹತ್ತಿ ಇಳ್ದ
5: ಆ ಗಂಡಿನ ಹತ್ರ ಸುಳ್ಳು ಯಾಕೆ ಹೇಳ್ತೀರಿ ಮರ್ರೆ ಶಾಲಿಗೆ ಒಪ್ಪು ಬದ್ಲು ಎಲ್ಲ ಗ್ವಾಯ್ ಮರ ಇತ್ತು ಎಲ್ಲ ಮೈನ್ ಮರ ಇತ್ತು ಎಲ್ಲ ಕೋಳಿ ಪಡಿ ಇತ್ತು ಅಂದೇಳಿ ಊರ ಮೇಲೆ ಬಳಕ ತಿರ್ಗದಲ್ದ ನೀವು ಆ ಸುಶೀಲಕ್ಕನ ಮನೆಗೆ ಹೆಲ್ಸಿ ನಣ್ಕೋದಕ್ ಹೋಯ್ ಅವಳು ಕತ್ತಿ ಬಿಸಾಡಿ ಅದು ನಿಮ್ ಗ್ವಾಂಜಿಡಿ ಮೇಲೆ ಬಿದ್ದ ರಕ್ತ ಬಂದ
6: ಸುಮ್ನೆ ಸುಮ್ನೆ ಮರೆ ಮಕ್ಕಳ ಮರಿ ಎದಿರಲ್ಲ
5: ಅದಿರ್ಲಿ ಆಗಳೆಂತದ್ದು ಆಚಿ ಮನೆ ಗಂಡಿನ ಕಾಲಡಿ ನುಗುಳಂದಲ್ಲಿ ಹೇಳ್ತಿದ್ದೀರಲ್ಲ ಅದು ದೊಡ್ಡ ತಪ್ಪು ಯಾವತ್ತು ಒಬ್ಬರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡೋಕಾಗ 5 ಬೆರಳು ಒಂದೇ ತರ ಇರುತ್ತೆ ಹೇಳಿ ಮಕ್ಕಳೊಟ್ಟಿಗೆ ಮಕ್ಕಳ ತರ ಇಪ್ಪು ಕಲಿನಿ
6: ಆಯ್ತು ಮರ್ರೆ ಅದರ್ಲಿ ನೀವೇನ್ ಬೆಳಿಗ್ ಬೆಳಿಗ್ಗೆ ಈ ಬದಿ ಬಂದಿರಿ
5: ಹೌದಾ ನಿಮ್ಮನೆ ಗಂಡರು ರಿಕ್ಷಾ ಬೇಕಂತ ನಮ್ಮನೆ ಗಂಡಿ ಹೆಲಿಕಾಪ್ಟರ್ ಬೇಕಂಬ್ರ ಶಾಲಿಗೆ ಒಬ್ಬಗೆ ದ್ವಾಸಿ ಸೇಡ್ಕತ್ತಕ ಸಮಾ ಕೊಟ್ಟಿಗೆ ಶಾಲೆ ಬಿಟ್ಟು ಬಂದಿ
6: ಏ ಬೊಬ್ಬರ್ಯಾ
0: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಕೇಳಿ ಸಖಿಯಲ್ಲಿ ನಮ್ಮೊಟ್ಟಿಗೆ ಇಬ್ರು ಇದ್ದಾರೆ ಯಾವ್ದ್ರು ಆರ್ಥಿಕತೆ ಬಗ್ಗೆ ನಮ್ಗೊಂಚೂರು ಸಾಕ್ಷರತೆಯನ್ನ ಕೊಡುಕ್ಕೆ ರೇಡಿಯೋ ಕುಂದಾಪುರದಲ್ಲಿ ಕೂಕೊಂಡಿರ ಒಬ್ರು ಮೀರಾಜಿ ಅವರು ಇನ್ನೊಬ್ರು ಆಶಾಲತಾ ಮೇಡಮ್ ಅವರು ಮೇಡಮ್ ಈಗ ಇವರು ಇದ್ರ ಬಗ್ಗೆ ಹೇಳಿದ್ರು ಯಾವ್ದು ಎಜುಕೇಶನ್ ಲೋನ್ ಬಗ್ಗೆ ಮೀರಾಜಿ ಅವರು ಹೇಳಿದ್ರು ಈಗ ಆಶಾಲತಾ ಮೇಡಮ್ ನೀವು ಇನ್ಶೂರೆನ್ಸಸ್ ಕೆಲವಿದಾವೆ ಅದು ಗವರ್ಮೆಂಟ್ ಇಂದೆ ಅಂತ ಹೇಳ್ತಾ ಇದ್ರಿ ಅದನ್ನ ಒಂಚೂರು ಲೈಕ್ ಮಾಡಿ ಹೇಳಿಕಂಬ
7: ಇನ್ಶೂರೆನ್ಸ್ ಅಂತಂದ್ರೆ ಈಗ ಆವಾಗ್ಲೇ ಹೇಳಿದ್ರು ಅವರು ಜನಧನ್ ಯೋಜನೆ ಬಂತು ಅಂತ ಅದು ಇವ ಜನಧನ್ ಖಾತೆ ಅಂತ ಹೇಳಿದ್ರೆ ಗೊತ್ತಾಗೋದಿಲ್ಲ ಮೋದಿ ಅಕೌಂಟ್ ಅಂತ ಫೇಮಸ್ ಆಗಿದೆ ಅಂತ ಹೇಳಿದ್ರು ಈಗ ಮೋದಿ ಅಕೌಂಟ್ ಅಂತ ಫೇಮಸ್ ಆಗಿದ್ದು 2014 ಅಲ್ಲಿ ಈ ಜನಧನ್ ಖಾತೆ ಆಗಸ್ಟ್ 28 ಉದ್ಘಾಟನೆ ಆಯ್ತು ಆ ದಿನ ನೀವೆಲ್ಲ ಕಡೆ ನೋಡಿರ್ಬೋದು ಯಾವುದೇ ಬ್ಯಾಂಕ್ ಕಡೆ ಹೋದ್ರು ಉದ್ದುದ್ದ ಲೈನ್ ಎಲ್ಲ ಅಕೌಂಟ್ ಇದ್ದವರು ಇಲ್ದಿದ್ದವರು ಎಲ್ಲ ಸೇರಿ ಅಕೌಂಟ್ ಮಾಡಿದ್ದೇ ಮಾಡಿದ್ದು ಯಾಕಂದ್ರೆ ಜನರಲ್ಲಿ ಒಂದ್ ಅಕೌಂಟ್ ಮಾಡಿದ್ರೆ ನನ್ನ ಅಕೌಂಟಿಗೆ 5,000 ಹಾಕ್ತಾರೆ ಅಂತ ಹೇಳಿ ಮಾಡಿದ್ದು ಆಮೇಲೆ ಬ್ಯಾಂಕ್ ಇಂದ ಗೊತ್ತಾಯ್ತು ಗವರ್ಮೆಂಟ್ ಇಂದ ಇನ್ಫಾರ್ಮೇಶನ್ ಬಂತು ಆ 5,000 ಅನ್ನುವಂಥದ್ದು ಓಡಿ ಫೆಸಿಲಿಟಿ ಅಂತ ಓಡಿ ಅಂತ ಹೇಳಿದ್ರೆ ನಾವೆಲ್ಲ ಅಪ್ಪಟ ಕನ್ನಡಿಗರು ಅಲ್ವಾ ಅಪ್ಪಟ ಕನ್ನಡಿಗರು ನಾವು ಒಂದ್ ಅಕೌಂಟ್ ಅನ್ನ ಓಪನ್ ಮಾಡಿದ್ರೆ ನಮ್ಮ ಅಕೌಂಟಿಗೆ 5,000 ತಕೊಂಡ್ ಹಾಕ್ತಾರೆ ನಾವು ತಕೊಂಡ್ ಓಡುವ ಅಂತ ಅನ್ಕೊಂಡ್ವಿ ಆದ್ರೆ ಇದು ಕನ್ನಡದ ಓಡಿನ ಅಲ್ಲ ಅದು ಇಂಗ್ಲಿಶಿನ ಓಡಿ ಅಂತಂದ್ರೆ ಓವರ್ ಡ್ರಾಫ್ಟ್. ಓವರ್ ಡ್ರಾಫ್ಟ್ ಅಂದ್ರೆ ಸಾಲ, ಸಾಲ ಅಂದ್ರೆ ಬಡ್ಡಿ ಕಟ್ಟಬೇಕು. ಈಗ ಜನಧನ್ ಖಾತೆಯನ್ನ ಹೊಂದಿರುವವರಿಗೆ ಯಾವ ರೀತಿ ಓಡಿ ಫೆಸಿಲಿಟಿ ಸಿಗುತ್ತೆ ಅಂತಂದ್ರೆ, ಅವರು ಅವತ್ತು ಮುಗಿಬಿದ್ದು ಅಕೌಂಟ್ ಎಲ್ಲ ಓಪನ್ ಮಾಡಿದವರು ಪೆಟ್ಕಿ ಮೂಲೆಯಲ್ಲಿಟ್ರೆ ಆಗುದಿಲ್ಲ, ಆ ಅಕೌಂಟ್ ಅನ್ನ ಬ್ಯಾಂಕ್ ಕಡೆ ತರಬೇಕು. ಆ ಪಾಸ್ಬುಕ್ ಅನ್ನ 100 ರೂಪಾಯಿ ಹಾಕುದು ತೆಗೆಯುದು, ಅಥವಾ ರೂಪೆ ಕಾರ್ಡ್ ಕೊಟ್ಟಿರ್ತಾರೆ ಅದನ್ನ ಟ್ರಾನ್ಸಾಕ್ಷನ್ ಮಾಡುದು, ಈ ರೀತಿ 6 ತಿಂಗಳು ತೃಪ್ತಿಕರ ವ್ಯವಹಾರ ಮಾಡಬೇಕು. ಈಗ 6 ತಿಂಗಳು ತೃಪ್ತಿಕರ ವ್ಯವಹಾರ ಮಾಡಬೇಕು ಅಂತ ಹೇಳಿ ಮನೆಯಲ್ಲಿದ್ದ ಹಣ ಎಲ್ಲ ತಗೊಂಡೋಗಿ ಆ ಅಕೌಂಟಿಗೆ ಸುರಿಯುವುದಲ್ಲ, ಸುರಿದ್ರೆ ಏನಾಗುತ್ತೆ, ಜನಧನ್ ಖಾತೆ ಅನ್ನುವಂಥದ್ದು ನಾರ್ಮಲ್ ಅಕೌಂಟಿಗೆ ಕನ್ವರ್ಟ್ ಆಗುತ್ತೆ. ಅದು ಏನ್ ಕಂಡೀಷನ್ ಇದೆ ಅಂದ್ರೆ, ಜನಧನ್ ಖಾತೆಯಲ್ಲಿ 50,000ಕ್ಕೆ ಮೀರದಂತೆ ವ್ಯವಹಾರ ಮಾಡಬೇಕು. ಅಂದ್ರೆ ಯಾರು ಆರ್ಥಿಕತೆಯಿಂದ ಹಿಂದುಳಿದಿದ್ದಾರೆ ಅವರು ಅಕೌಂಟ್ ಅನ್ನ ಮಾಡಿಕೊಂಡು ಸಣ್ಣ ಪುಟ್ಟ ವ್ಯವಹಾರ ಮಾಡಲಿ ಅಂತ ಅದರಲ್ಲಿ ಇರುವಂತದ್ದು. ಓಡಿ ಫೆಸಿಲಿಟಿ ಮೊದಲನೇದಾಗಿ ಕುಟುಂಬದ ಮಹಿಳೆಗೆ ಇದೆ ಅಂತ ಹೇಳಿದ್ರು. ಅವಾಗ ಕುಟುಂಬದ ಮಹಿಳೆಯರಿಗೆ ಯಾಕೆ ಕೊಡ್ಬೇಕು 5,000 ಓಡಿ ಫೆಸಿಲಿಟಿ ಅಂತ ಕ್ವಶನ್ ಬರುತ್ತೆ. ಹೌದಾ, ಈಗ ಜೆಂಟ್ಸು ಇರ್ತಾರೆ ಅದರಲ್ಲಿ, ಪುರುಷರು ಇದ್ದಾರೆ. ಓಡಿ ಫೆಸಿಲಿಟಿ ಮಹಿಳೆಯರಿಗೆ ಯಾಕೆ ಕೊಡ್ಬೇಕು ಅಂತಂದ್ರೆ, ಮಹಿಳೆಯರಲ್ಲಿ ಸ್ವಲ್ಪ ಎಲ್ಲ ಜಾಸ್ತಿನೆ, ಮುಜುಗರ ಜಾಸ್ತಿ, ಹಿಂಜರಿಕೆ ಜಾಸ್ತಿ, ನಾಚಿಕೆ ಜಾಸ್ತಿ, ಈ ರೀತಿ ಇದ್ರೆ ಈಗ ಮನೆಯಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಯ್ತು, ಆರ್ಥಿಕ ಅಡಚಣೆ ಆಯ್ತು, ಆವಾಗ ಬೇರೆಯವ್ರ ಹತ್ರ, ಈಗ ನಮ್ಮ ಸ್ನೇಹಿತರಿರ್ಬೋದು ಅಥವಾ ಅಕ್ಕಪಕ್ಕದವ್ರಿರ್ಬೋದು ರಿಲೇಟಿವ್ಸ್ ಇರ್ಬೋದು, ಅವ್ರ ಹತ್ರ ಎಲ್ಲ ಕೇಳಲಿಕ್ಕೆ ಮುಜುಗರ ಆಗುತ್ತೆ. ಏನು ಸ್ತ್ರೀಯರಿಗೆ ಹಾಗಂತ ಅದನ್ನ ಕೇಳದೆ ಇದ್ರು ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗುದಿಲ್ಲ. ಆವಾಗ ಅವರು ಜನಧನ್ ಖಾತೆಯನ್ನು ಹೊಂದಿದ್ದು ತೃಪ್ತಿಕರ ವ್ಯವಹಾರ ಮಾಡ್ತಾ ಇದ್ರೆ ಬ್ಯಾಂಕ್ ಅಲ್ಲಿ ಅವರಿಗೆ ಓಡಿ ಫೆಸಿಲಿಟಿ ಆಗಿ 5,000 ಕೊಡ್ತಾರೆ. ಅವಾಗ 5,000 ಒಳಗಡೆ ಏನಾದ್ರು ಮನೆಯಲ್ಲಿ ಏನೋ ಸಣ್ಣ ಪಟ್ಟದ್ದು ಖಾಲಿಯಾಗಿದೆ, ರೇಷನ್ ಇಲ್ಲ, ಆ ರೀತಿ ಅದರಲ್ಲಿ ಡ್ರಾ ಮಾಡಿಕೊಂಡು ತರಬಹುದು. ಈಗ ಓಡಿ ಫೆಸಿಲಿಟಿ ಅಂತ ಹೇಳದಿದ್ರೆ ಅವಾಗ್ಲೇ ಸಾಲ ಅಂತ ಹೇಳಿದೆ. ಓವರ್ ಡ್ರಾಫ್ಟ್, ಓವರ್ ಡ್ರಾಫ್ಟ್ ಅಂದ್ರೆ ಒಂದ್ ಸಣ್ಣದಾಗಿ ಅದ್ರ ಬಗ್ಗೆ ಹೇಳ್ತೀನಿ. ಓವರ್ ಡ್ರಾಫ್ಟ್ ಅಂದ್ರೆ ಈಗ ಓಡಿ ಏನ್ ಹೇಳ್ತೇವೆ ಅದು ಒಂದು ಲೋನ್. ಲೋನ್ ಅಂತಂದ್ರೆ ಈಗ ಓಡಿ ಫೆಸಿಲಿಟಿ ಹೇಗ್ ಕೊಡ್ತಾರೆ, ಈಗ ಒಂದು 5,000 ಓಡಿ ಫೆಸಿಲಿಟಿ ಇದೆ ಅಂತ ಹೇಳಿದೆ, ಆ 5,000 ಅನ್ನುವಂಥದ್ದು ನಮ್ಗೆ ಓಡಿ ಫೆಸಿಲಿಟಿ ಕೊಟ್ಟ ನಂತರ ನಾನು ಮುಂದಿನ ದಿನಗಳಲ್ಲಿ ಅದರಲ್ಲಿ 1,000 ಖರ್ಚು ಮಾಡಿದೆ ಅನ್ಕೊಳ್ಳಿ, ಆ 2,000ಕ್ಕೆ ಮಾತ್ರ ನಾನು ಬಡ್ಡಿ ಕಟ್ಟಬೇಕು, ಉಳಿದ ಎಲ್ಲಾ 5,000ಕ್ಕೆ ಬಡ್ಡಿ ಕಟ್ಟಲಿಕ್ಕಿಲ್ಲ ಈ ಓಡಿ ಫೆಸಿಲಿಟಿ ಅನ್ನೋದು. ಈಗ ಬಿಸ್ನೆಸ್ ಮಾಡುವವರಿಗೆ 1,00,000-2,00,000 ಬ್ಯಾಂಕ್ ಅಲ್ಲಿ ಓಡಿ ಕೊಟ್ಟಿರ್ತಾರೆ, ಅದೇ ರೀತಿ ಜನಧನ್ ಖಾತೆಯನ್ನು ಹೊಂದಿರುವವರಿಗೆ ಸಣ್ಣ ಅಮೌಂಟಿನ ಒಂದು ಓಡಿ ಫೆಸಿಲಿಟಿ ಸರ್ಕಾರದ ಕಡೆಯಿಂದ ಅದು ಲಿಂಕ್ ಆಗಿರುವಂತದ್ದು. ಈಗ 5,000 ಓಡಿ ಫೆಸಿಲಿಟಿ ಅನ್ನುವಂಥದ್ದು ಇವಾಗ 10,000ಕ್ಕೆ ಜಾಸ್ತಿ ಮಾಡಿದ್ದಾರೆ. ಯಾರಾದ್ರೂ ನನಗೆ ಓಡಿ ಬೇಕು, ಅದರ ನನಗೆ ಬೇಕು ಅಂತ ಅನ್ನುವರು ಬ್ಯಾಂಕ್ ಅಲ್ಲಿ ಹೋಗಿ ಅವರದ್ದು ಜನಧನ್ ಖಾತೆಯ ಅಂತ ಒಂದ್ಸರಿ ಕನ್ಫರ್ಮ್ ಮಾಡಿಕೊಂಡು ವ್ಯವಹಾರ ಹೇಗಿದೆ ಅಂತ ನೋಡಿಕೊಂಡು ಅದರಲ್ಲಿ ಬ್ಯಾಂಕ್ ಅಲ್ಲಿ ಎಲಿಜಿಬಿಲಿಟಿ ಲಿಸ್ಟ್ ಇರುತ್ತೆ, ಆ ಲಿಸ್ಟ್ ಅಲ್ಲಿ ನಮ್ಮ ಅಕೌಂಟ್ ನಂಬರ್ ಇದ್ರೆ ನಮಗೆ 10,000 ಓಡಿ ಫೆಸಿಲಿಟಿ ಸಿಗುತ್ತೆ. ಆವಾಗ ಓಡಿ ಫೆಸಿಲಿಟಿ ಸಿಕ್ಕಾಗ ಅನಂತರ ನಾವು ನಮಗೆ ಬೇಕಾದಾಗೆ 10,000 ಖರ್ಚು ಮಾಡ್ಕೊಳ್ತಾ ಬರಬಹುದು. ಆದ್ರೆ ಮಾರ್ಚ್ ಎಂಡ್ ಒಳಗಡೆ ಅದರಲ್ಲಿ 10,000 ಇರುವ ಹಾಗೆ ನೋಡ್ಕೋಬೇಕು. ಓಡಿಯಲ್ಲಿ ನಾವು ಅದನ್ನ ವಿತ್ ಇಂಟ್ರೆಸ್ಟ್ ನಾವು ಬ್ಯಾಂಕಿಗೆ ರಿಟರ್ನ್ ಮಾಡಬೇಕು. ಆವಾಗ ನೆಕ್ಸ್ಟ್ ಇಯರ್ಗೆ ಮತ್ತೆ ಅದು ಚಾಲ್ತಿಯಲ್ಲಿ ಇರುತ್ತೆ. ಇಯರ್ ಟು ಇಯರ್ ನಾವು ಎಷ್ಟು ಖರ್ಚು ಮಾಡ್ತೇವೆ ಅದರದ ಬಡ್ಡಿ ಹಾಕಿ ಆಮೇಲೆ ಓಡಿ ಫೆಸಿಲಿಟಿ ಕಂಟಿನ್ಯೂ ಆಗುತ್ತೆ. ಬೇಡ ಅನ್ನುವರು ಸ್ಟಾಪ್ ಮಾಡ್ಕೋಬಹುದು, ಇಲ್ಲ ಅದನ್ನ ಇಟ್ಕೋಬಹುದು. ಇದು ಜನಧನ್ ಖಾತೆಯಲ್ಲಿರುವಂತ ಒಂದು ಫೆಸಿಲಿಟಿ. ಇನ್ನೊಂದು ಏನಿದೆ ಅಂದ್ರೆ, ಇದರಲ್ಲಿ ಆ ಖಾತೆಯನ್ನು ಹೊಂದಿರುವವರಿಗೆ 2 ಇನ್ಶೂರೆನ್ಸ್ ಸೌಲಭ್ಯ ಇದೆ. ಒಂದು ಜೀವ ವಿಮೆ, ಇನ್ನೊಂದು ಅಪಘಾತ ವಿಮೆ. ಈಗ ಜೀವ ವಿಮೆ ಮೊದಲು 30,000 ಇತ್ತು, ಇವಾಗ 50,000 ಜಾಸ್ತಿ ಮಾಡಿದ್ದಾರೆ. ಆ 50,000 ಯಾರಿಗೆ ಸಿಗುತ್ತೆ ಅಂತಂದ್ರೆ, ಅವತ್ತು 2014 ಆಗಸ್ಟ್ 28 ಅಲ್ಲಿಂದ ಹಿಡಿದು 2015 ಜನವರಿ 26 ಒಳಗಡೆ ಯಾರೆಲ್ಲ ಅಕೌಂಟ್ ಮಾಡಿದ್ದಾರೆ ಅವರಿಗೆ ಲೈಫ್ ಇನ್ಶೂರೆನ್ಸ್ ಅನ್ನುವಂಥದ್ದು 50,000 ಅವರು ಎಲಿಜಿಬಲ್. ಇನ್ನು ಅಪಘಾತ ವಿಮೆ ಇರುವಂತದ್ದು 1,00,000 ಇದ್ದದ್ದು ಇವಾಗ 2,00,000 ಆಗಿದೆ. ಅಪಘಾತ ವಿಮೆ ಹೇಗ್ ಕ್ಲೈಮ್ ಮಾಡೋದು ಜನಧನ್ ಖಾತೆ ಇರುವವರು ಅಂತಂದ್ರೆ, ಈಗ ಜನಧನ್ ಖಾತೆ ಇರುವವರಿಗೆ ಅಪಘಾತ ಆಯ್ತು ಅನ್ಕೊಳ್ಳಿ. ಈಗ ನಮ್ಗೆ ಅಪಘಾತ ಅಂತ ಹೇಳಿದ ಕೂಡಲೇ ನಮ್ಮ ಮೈಂಡ್ ಅಲ್ಲಿ ಏನ್ ಬರುತ್ತೆ,
8: ಆಕ್ಸಿಡೆಂಟ್.
7: ರೋಡಲ್ಲಿ ಗಾಡಿ ಗುದ್ದುದು ಅಥವಾ ಗಾಡಿ ಬಾಡಿ ಗುದ್ದುದು, 2 ಮಾತ್ರ ನಾವು ಅಪಘಾತ ಅಂತ ಅನ್ಕೊಳ್ತೇವೆ. ಅದೇ ನಾವು ಕಾಲ್ಜಾರಿ ಬೀಳ್ಬಹುದು ಅಥವಾ ಬೆಂಕಿ ಅನಾಹುತ, ನೀರಿಗೆ ಬೀಳುದು, ಏನೆಲ್ಲ ಆಕಸ್ಮಿಕವಾಗಿ ಅವಘಡ ಆಗುತ್ತೋ ಅದನ್ನೆಲ್ಲ ನಾವು ಅಪಘಾತ ಅಂತ ಕನ್ಸಿಡರ್ ಮಾಡ್ತೇವೆ. ಅದರಲ್ಲಿ ಆ ಅಪಘಾತದಲ್ಲಿ ಏನಾದ್ರೂ ಆ ವ್ಯಕ್ತಿ ಮರಣ ಹೊಂದಿದ್ರೆ ಅದರಲ್ಲಿ 2,00,000 ಸಿಗುತ್ತೆ, ಈಗ ಜನಧನ್ ಖಾತೆಯನ್ನ ಹೊಂದಿರುವವರಿಗೆ. ಇನ್ನು ಅಪಘಾತದಲ್ಲಿ ಶಾಶ್ವತವಾಗಿ ಅಂಗವೂನವಾದ್ರೂ ಸಹ ಅವರಿಗೆ, ಈಗ ನಾನು ಹೇಳ್ಬೇಕು ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ, ಒಂದ್ ಕೈ ಕಳ್ಕೊಂಡ್ರು, ಕೈ ಇಲ್ಲ, ಮುಂದೆ ಅದು ಯೂಸ್ ಆಗುದಿಲ್ಲ ಅಂತಂದ್ರೆ ಅದರಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ಈ ಇನ್ಶೂರೆನ್ಸ್ ಕ್ಲೈಮ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಈಗ ವ್ಯಕ್ತಿ ಒಂದಿನ ಅಪಘಾತವಾಗಿದ್ದಾರೆ, ಡೆತ್ ಆದ್ರು ಅನ್ಕೊಳ್ಳಿ, ಆ ದಿನದಿಂದ ಹಿಡಿದು ಹಿಂದಿನ 90 ದಿನದ ವ್ಯವಹಾರ ನೋಡಿ ಕೊಡುವಂತದ್ದು. 90 ದಿನ ಅಂದ್ರೆ 3 ತಿಂಗಳು. 3 ತಿಂಗಳಲ್ಲಿ ಒಂದು ಸಣ್ಣ ಪುಟ್ಟ ವ್ಯವಹಾರವಾದ್ರೂ ಮಾಡಿರ್ಬೇಕು. ಆ ರೂಪೆ ಕಾರ್ಡ್ ಅಂದ್ರೆ ಎಟಿಎಂ ಕಾರ್ಡ್, ಆ ರೂಪೆ ಕಾರ್ಡ್ ಅಲ್ಲಿ ಒಂದು ಟ್ರಾನ್ಸಾಕ್ಷನ್ ಆದ್ರೂ ಮಾಡಿದ್ರೆ ಮಾತ್ರ ಈ ಅಪಘಾತ ವಿಮೆ ಸಿಗುತ್ತೆ. ಇಲ್ಲ ನಾನು ಅಕೌಂಟ್ ಮಾಡಿ ಸುಮ್ನೆ ಇದೇನೆ ಅಂತಂದ್ರೆ ಯಾವುದೇ ಇನ್ಶೂರೆನ್ಸ್ ಸೌಲಭ್ಯ ಸಿಗುವುದಿಲ್ಲ. ಬ್ಯಾಂಕ್ ಕಡೆ ಹೋಗಿ ಒಂದು ಸಣ್ಣ ಪುಟ್ಟ ವ್ಯವಹಾರ ಆದ್ರೂ ಮಾಡಿದ್ರೆ ಮಾತ್ರ ಈ ಎಲ್ಲಾ ಇನ್ಶೂರೆನ್ಸ್ ಸೌಲಭ್ಯ ಸಿಗುವಂತದ್ದು. ಇದು ಜನಧನ್ ಖಾತೆಯಲ್ಲಿ ಯಾವುದೇ ಪ್ರೀಮಿಯಂ ಕಟ್ಟದೇನೆ ಇರುವಂತಹ ಇನ್ಶೂರೆನ್ಸ್ ಸೌಲಭ್ಯ, ಹಾಗೆ ಓಡಿ ಫೆಸಿಲಿಟಿ. ಇನ್ನೊಂದು, ಅನಂತರ ಈ ಖಾತೆಯನ್ನು ಓಪನ್ ಮಾಡಿದ ನಂತರ ಇನ್ನೊಂದು 2 ಇನ್ಶೂರೆನ್ಸ್ ಸೌಲಭ್ಯ ಅನೌನ್ಸ್ ಮಾಡಿದ್ರು. ಅದು ಇವಾಗ್ಲೂ ಇಂಪ್ಲಿಮೆಂಟೇಶನ್ ಆಗ್ತಾ ಇದೆ ಬ್ಯಾಂಕ್ ಅಲ್ಲಿ. ಆ ಬ್ಯಾಂಕ್ ಅಲ್ಲಿ ಮತ್ತೆ ಪೋಸ್ಟ್ ಆಫೀಸ್ ಅಲ್ಲೂ ಸಹ ಈ 2 ಸ್ಕೀಮ್ಗಳು ಆಗ್ತಾ ಇದಾವೆ. ಒಂದು ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂತ. ಜೀವನ್ ಜ್ಯೋತಿ ಬಿಮಾ ಯೋಜನೆಯಲ್ಲಿ ಏನಾಗಿದೆ ಅಂದ್ರೆ ಏಜ್ ಲಿಮಿಟ್ ಇದೆ. ಏಜ್ ಲಿಮಿಟ್ ಅಂದ್ರೆ 18 ರಿಂದ 50 ವರ್ಷದವರೆಗಿನ ವ್ಯಕ್ತಿಗೆ ಈ 436 ರೂಪಾಯಿ ಕೊಟ್ಟು, ವರ್ಷಕ್ಕೆ 436 ರೂಪಾಯಿ ಕಟ್ಟಲಿಕ್ಕೆ ಕೊಟ್ಟು ಇನ್ಶೂರೆನ್ಸ್ ಮಾಡ್ಕೊಳ್ಳುವಂತದ್ದು. 436 ರೂಪಾಯಿಯನ್ನ ನಾನು ಕ್ಯಾಶ್ ಆಗಿ ಕೊಡುವಂತದ್ದಲ್ಲ, ಅದು ನನ್ನ ಅಕೌಂಟ್ ಇಂದ ಕಟ್ ಆಗ್ಬೇಕು, ಟ್ರಾನ್ಸಾಕ್ಷನ್ ಆಗ್ಬೇಕು 436 ಅನ್ನುವಂಥದ್ದು. ಆ 436 ರೂಪಾಯಿ ಟ್ರಾನ್ಸಾಕ್ಷನ್ ಯಾಕೆ ಆಗ್ಬೇಕು ಅಂತ ಹೇಳಿದ್ರೆ, ಈಗ ಇನ್ಶೂರೆನ್ಸ್ ಮಾಡಿದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ, LIC ಇರ್ಬೋದು ಯಾವುದೇ ಇನ್ಶೂರೆನ್ಸ್ ಮಾಡಿದ್ರೆ ನಮ್ಗೊಂದು ಬಾಂಡ್ ಸಿಗುತ್ತೆ. ಅದೇ ಈ ಇನ್ಶೂರೆನ್ಸ್ ಮಾಡ್ಕೊಂಡ್ರೆ ನಮ್ಗೆ ಯಾವುದೇ ರೀತಿ ಬಾಂಡ್ ಇರುವುದಿಲ್ಲ. ಬಾಂಡ್ ಅನ್ನುವಂಥದ್ದು ಹೋಲ್ ಎಲ್ಲಾ ಆಗಿ ಬ್ಯಾಂಕ್ ಅಲ್ಲಿ ಒಂದು ಬಾಂಡ್ ಇರುತ್ತೆ. ನಮ್ಗೆ ಏನ್ ಅದ್ರ ಬಗ್ಗೆ ನಮ್ಗೊಂದು ಏನಾದ್ರೂ ಒಂದು ಪ್ರೂಫ್ ಬೇಕಲ್ವಾ, ಅದಕ್ಕೋಸ್ಕರ ಬ್ಯಾಂಕ್ ಅಲ್ಲಿ ಒಂದು ಟ್ರಾನ್ಸಾಕ್ಷನ್ ಆಗಿದೆ. PMJJYಗೆ 436 ರೂಪಾಯಿ ಕಟ್ ಆಗಿದೆ ಈ ವರ್ಷದಲ್ಲಿ. ಒಂದು ಟ್ರಾನ್ಸಾಕ್ಷನ್ ಇದ್ರೆ ಸಾಕಾಗುತ್ತೆ ಕ್ಲೈಮ್ ಬಂದಾಗ. ಈ 18 ರಿಂದ 50 ವರ್ಷದವರು 436 ರೂಪಾಯಿ ಕಟ್ಟಿ ಮಾಡ್ಲಿಕ್ಕೆ, ಅವರಿಗೆ 55 ವರ್ಷ ಆಗೋ ತನಕ ಈ ಸ್ಕೀಮ್ ನಡೆಯುತ್ತೆ. ಪ್ರತಿ ವರ್ಷ ಮೇ ತಿಂಗಳಲ್ಲಿ 436 ರೂಪಾಯಿ ಅವರ ಅಕೌಂಟ್ ಇಂದ ಕಟ್ ಆಗುತ್ತೆ. ಅವರಿಗೆ 54 ವರ್ಷದವರೆಗೆ ಅವರ ಅಕೌಂಟ್ ಇಂದ ಹಣ ಕಟ್ ಆಗುತ್ತೆ. 55ನೇ ವರ್ಷಕ್ಕೆ ಕಟ್ ಆಗೋದಿಲ್ಲ, ಯಾಕಂದ್ರೆ 54 ವರ್ಷಕ್ಕೆ ಕಟ್ ಆದ್ರೆ 55 ವರ್ಷದವರೆಗೆ ಅದು ಚಾಲ್ತಿಯಲ್ಲಿರುತ್ತೆ. ಏನಾದ್ರೂ 55 ವರ್ಷಕ್ಕೆ ಏನಾದ್ರು ಆ ವ್ಯಕ್ತಿ ಏನಾದ್ರು ಡೆತ್ ಆದ್ರು ಅನ್ಕೊಳ್ಳಿ, ಯಾವುದೇ ಇದರಿಂದ ಏನೇ ಡೆತ್ ಆದ್ರೆ 2 ಲಕ್ಷ ರೂಪಾಯಿ ಕ್ಲೈಮ್ ಆಗುತ್ತೆ. ಪ್ರೀಮಿಯಂ ನಾವು ಕಟ್ಟುವಂತದ್ದು ವರ್ಷಕ್ಕೆ ಬರೇ 436. ಎಲ್ಲೋ ಒಂದ್ ಶಾಪ್ ಅಲ್ಲಿ ಹೋಗಿ ಏನೋ ಒಂದ್ ಶಾಪಿಂಗ್ ಮಾಡ್ಕೊಂಡು ಬಂದ್ರು, ಐಸ್ ಕ್ರೀಮ್ ತಿಂದ್ರು, ಇವತ್ತಿನ ದಿನ 436 ರೂಪಾಯಿ ಖರ್ಚಾಗತ್ತೆ. ಅದನ್ನೇ ನಮ್ಮ ಜೀವನದ ಭದ್ರತೆಗೋಸ್ಕರ ನಾವು ಅದನ್ನ ಇನ್ಶೂರೆನ್ಸ್ ಮಾಡ್ಕೊಂಡ್ರೆ ಆ ಇನ್ಶೂರೆನ್ಸ್ ಅನ್ನುವಂಥದ್ದು ನಮ್ಮ ಕಾಲದ ನಂತರ ನಮ್ಮ ನಂಬಿದವರಿಗೆ, ಯಾರು ನಾಮಿನಿ ಯಾರಿರ್ತಾರೆ ಅವರಿಗೆ ಸಿಗುತ್ತೆ. ಇನ್ನೊಂದು ನಾಮಿನಿ ಅಂತಂದ್ರೆ, ಈಗ ನಾವು ಇನ್ಶೂರೆನ್ಸ್ ಮಾಡುವಾಗಲಿ ಅಕೌಂಟ್ ಮಾಡುವಾಗಲಾಗ್ಲಿ ನಾಮಿನೇಷನ್ ಮಸ್ಟ್ ಆಗಿ ಮಾಡ್ಬೇಕು. ನಾಮಿನೇಷನ್ ಇಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗತ್ತೆ. ಮತ್ತೆ ಅದು ಅಫಿಡವಿಟ್ ಮಾಡ್ಬೇಕು, ಕೋರ್ಟ್ ಹೋಗ್ಬೇಕು, ಅದೆಲ್ಲ ಪ್ರೊಸೀಜರ್ ತುಂಬಾ ಲಾಂಗ್. ಅದೇ ನಾವು ನಮ್ ನಮ್ಮ ಅಕೌಂಟ್ಗೆ ಅಥವಾ ಇನ್ಶೂರೆನ್ಸ್ ನಾಮಿನಿ ಯಾರು ಅಂತ ನೋಡ್ಕೊಂಡ್ರೆ ಅದ್ ಯಾವ್ದು ಪ್ರಾಬ್ಲಮ್ ಆಗೋದಿಲ್ಲ. ಇದು ಜೀವನ್ ಜ್ಯೋತಿ ಬಿಮಾ ಯೋಜನೆ. ಇನ್ನೊಂದು ಜೀವನ್ ಸುರಕ್ಷಾ ಬಿಮಾ ಯೋಜನೆ ಅಂತ ಇದೆ. ಇದು 18 ರಿಂದ 70 ವರ್ಷದವರೆಗೆ ಯಾರು ಕೂಡ ಮಾಡ್ಕೋಬಹುದು ಬ್ಯಾಂಕ್ ಅಕೌಂಟ್ ಅನ್ನ ಹೊಂದಿರುವವರಿಗೆ. ಇದು ಮಾತ್ರ ಅಪಘಾತ ವಿಮೆ. ಅಪಘಾತ ವಿಮೆ ಅಂತ ಹೇಳಿದ್ರೆ ನಾನು ಆವಾಗ್ಲೇ ಹೇಳಿದ್ರೆ ಅಪಘಾತ ಅಂದ್ರೆ ಏನು, ಯಾವ್ದ್ಯಾವ್ದೆಲ್ಲ ಬರುತ್ತೆ ಅಂತ. ಆ ಅಪಘಾತದಲ್ಲಿ ವ್ಯಕ್ತಿ ಮರಣ ಹೊಂದಿದ್ರೆ ಆ ವ್ಯಕ್ತಿ ಮರಣ ಹೊಂದಿದ ದಿನದಿಂದ ಹಿಡಿದು 90 ದಿನದ ವ್ಯವಹಾರ ನೋಡಿ ಇನ್ಶೂರೆನ್ಸ್ ಅಮೌಂಟ್ ಅನ್ನ ಕ್ಲೈಮ್ ಮಾಡುವಂತದ್ದು. ಆವಾಗ ಅಪಘಾತದಲ್ಲಿ ವ್ಯಕ್ತಿ ಏನಾದ್ರೂ ಅಂಗ ಕಳ್ಕೊಳ್ಳುದು ಅಂತ ಹೇಳಿದ್ರೆ, ಕೆಲವೊಂದು ಪ್ರತಿ ಸಾರಿ ಕೇಳ್ತಾರೆ, ಈಗ ಆಕ್ಸಿಡೆಂಟ್ ಆಗಿ ಕೈ ಮುರ್ಕೊಂಡು ಫ್ರಾಕ್ಚರ್ ಆಗಿ ಒಂದು ಬ್ಯಾಂಡೇಜ್ ಮಾಡಿರ್ತಾರೆ, ಆಮೇಲೆ ಅದು ರಿಕವರ್ ಆಗುತ್ತೆ, ಅದಕ್ಕೂ ಕೊಡ್ತೀರಾ ಅಂತ ಕೇಳ್ತಾರೆ. ಅದಕ್ಕಿಲ್ಲ, ಶಾಶ್ವತವಾಗಿ ಒಂದು ಅಂಗ ಊನವಾಗಿದ್ರೆ ಮಾತ್ರ ಈ ಇನ್ಶೂರೆನ್ಸ್ ಕ್ಲೈಮ್ ಆಗೋದು. ಈ 2 ಇನ್ಶೂರೆನ್ಸ್ ಅನ್ನ 18 ರಿಂದ 50 ವರ್ಷದ ಒಳಗಿನ ವ್ಯಕ್ತಿ 2 ಇನ್ಶೂರೆನ್ಸ್ ಅನ್ನ ಮಾಡ್ಕೋಬಹುದು. 2 ಇನ್ಶೂರೆನ್ಸ್ ಮಾಡ್ಕೊಂಡ್ರೆ ಅವರೇನಾದ್ರೂ ಅಪಘಾತದಲ್ಲಿ ಮರಣ ಹೊಂದಿದ್ರೆ ಅವ್ರ ಕುಟುಂಬಕ್ಕೆ 4 ಲಕ್ಷ ಸಿಗುತ್ತೆ. ಈ 2 ಇನ್ಶೂರೆನ್ಸ್ ಅನ್ನುವಂಥದ್ದು ಯಾವುದೇ ಇನ್ಶೂರೆನ್ಸ್ ಗೆ ಲಿಂಕ್ ಇಲ್ಲ. ಈಗ ನಮ್ಗೆ ESI ಇದ್ರೆ ಆಯುಷ್ಮಾನ್ ಕೊಡುದಿಲ್ಲ, ಆಯುಷ್ಮಾನ್ ಇದ್ರೆ ESI ಕೊಡುದಿಲ್ಲ, ಆ ರೀತಿ ಲಿಂಕ್ ಇದೆ. ಅದೇ ಈ ಇನ್ಶೂರೆನ್ಸ್ ಗೆ ಯಾವುದೇ, ಈಗ ರೋಡ್ ಅಲ್ಲಿ ಆಕ್ಸಿಡೆಂಟ್ ಆದ್ರೆ ವೆಹಿಕಲ್ ಇನ್ಶೂರೆನ್ಸ್ ಗೂ ಇದಕ್ಕೂ ಸಂಬಂಧ ಇಲ್ಲ. ಅವ್ರದ್ದು ಲೈಫ್ ಇನ್ಶೂರೆನ್ಸ್ ಬೇರೆ ಇದ್ರೂ ಸಹ ಇದಕ್ಕೆ ಸಂಬಂಧ ಇಲ್ಲ. ಅವ್ರಿಗೇನ ಯಾವ್ದಾದ್ರು ಕ್ಲೈಮ್ ಬಂತು ಅಂದ್ರೆ ಇದು ಕ್ಲೈಮ್ ಆಗತ್ತೆ, ಯಾವುದೇ ಅದರಲ್ಲಿ ಪ್ರಾಬ್ಲಮ್ ಇಲ್ಲ. ಕ್ಲೈಮ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಈಗ ಕ್ಲೈಮ್ ಮಾಡ್ಬೇಕಾದ್ರೆ ನಾವು ಮೊದಲೇದಾಗಿ ಡೆತ್ ಆಗಿರುವ ವ್ಯಕ್ತಿಯ ಡೆತ್ ಸರ್ಟಿಫಿಕೇಟ್, ಹಾಗೆ ನಾಮಿನಿ ಡೀಟೇಲ್ ಕೊಡ್ಬೇಕು. ನಾಮಿನಿ ಡೀಟೇಲ್ ಅಂದ್ರೆ ಆಧಾರ್ ಕಾರ್ಡ್ ಹಾಗೆ ಅವರ ಅಕೌಂಟ್ ಡೀಟೇಲ್ ಅನ್ನ ಕೊಟ್ಟಿರ್ಬೇಕು. ಇದು ಕೊಟ್ಟ ನಂತರ ಅದು LIC ಹೋಗಿ ಅದರಿಂದ ಕ್ಲೈಮ್ ಆಗುವಂತದ್ದು. 1 ವೀಕ್ ಒಳಗಡೆನೆ ಇನ್ಶೂರೆನ್ಸ್ ಕ್ಲೈಮ್ ಆಗಿದ್ದು ನಾವು ತುಂಬಾ ನೋಡಿದ್ದೇವೆ. ಈ ಎರಡು ಇನ್ಶೂರೆನ್ಸ್ ಅನ್ನ ನಾನ್ ನೋಡ್ತಾ ಇದ್ದಾಗೆ, ಈಗ ಮೀರಾ ಅವರಿಗೂ ಗೊತ್ತಿದೆ, ನಾವೆಲ್ಲ ಈಗ ಬ್ಯಾಂಕ್ ಬಗ್ಗೆ ಎಲ್ಲ ಅವೇರ್ನೆಸ್ ಪ್ರೋಗ್ರಾಮ್ ಎಲ್ಲ ಮಾಡ್ತಾ ಇರುವಾಗ ಮಾಡ್ಕೊಳ್ಳುವವರು ಯಾರಂದ್ರೆ ವಯಸ್ಕರು, ಈಗ 25-30 ಈ ರೀತಿ ಏಜ್ ಅಲ್ಲಿರುವವರು 50 ಮಾಡ್ಕೊಳ್ತಾರೆ. ಅದೇ ಕಾಲೇಜ್ ಹೋಗುವಂತ ಸ್ಟೂಡೆಂಟ್ 18 ಪಾಸ್ ಆಗಿರುತ್ತೆ ಅಥವಾ 20-25 ವರ್ಷದಲ್ಲಿ ಇರ್ತಾರೆ, ಅವ್ರು ಯಾರು ಈ ಇನ್ಶೂರೆನ್ಸ್ ಅನ್ನ ಮಾಡ್ಕೊಳ್ತಾ ಇಲ್ಲ. ತುಂಬಾ ಕಡೆ ನೋಡಿರ್ತೇವೆ ಆಕ್ಸಿಡೆಂಟ್ ಆಯ್ತು ಅಂತ ಕೇಳಿರ್ತೀವಿ. ಮೊನ್ನೆ ಕೋಟೇಶ್ವರದಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತು, ಅವಾಗ ಅವರೇನಾದ್ರೂ ಇನ್ಶೂರೆನ್ಸ್ ಮಾಡ್ಕೊಂಡಿದ್ರೆ ಅವ್ರ ಕುಟುಂಬಕ್ಕೆ 4 ಸಿಗುತ್ತೆ. ಏನು ಎರಡು ಇನ್ಶೂರೆನ್ಸ್ ಆಗುತ್ತೆ. ಈಗ ಅವರು ಏಜ್ ಲಿಮಿಟ್ 50 ವರ್ಷದ ಒಳಗಿದೆ, ಆದ್ರೆ ಕಾಲೇಜ್ ಅಲ್ಲಿ ಅಪ್ರೋಚ್ ಮಾಡಿದ್ರು ಸಹ ಕೆಲವೊಂದ್ಸರಿ ರೆಸ್ಪಾನ್ಸ್ ಇರೋದಿಲ್ಲ. ಅವಾಗ ಈ 18 ವರ್ಷ ಮೇಲ್ಪಟ್ಟು ಅಟ್ ಲೀಸ್ಟ್ ಒಂದು 20 ಇನ್ಶೂರೆನ್ಸ್ ಆದ್ರೂ ಮಾಡ್ಕೋಬಹುದು. ಈಗ 20 ಏನಾದ್ರೂ ಹ್ಯಾವಿ ಅನ್ಸುದಿಲ್ಲ, ಅಪಘಾತ ವಿಮೆ ಅದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ. ಯಾಕೆ ಹೇಳಿ, ಈಗ ಇನ್ಶೂರೆನ್ಸ್ ಅನ್ನುವಂಥದ್ದು ತುಂಬಾ ಬೇಕಾದಂತಹ ವಿಷಯ. ಈಗ ನಾವು ಸಣ್ಣ ಅಮೌಂಟ್ ಅನ್ನ ಕೊಟ್ಟು ಒಂದು 2 ಅಮೌಂಟ್, ಈಗ 20 2 ಇನ್ಶೂರೆನ್ಸ್ ಬರುತ್ತೆ ಅಂದ್ರೆ ಯಾರು ಕೂಡ ಮಾಡ್ಕೋಬಹುದು. ಆದ್ರೆ ನಾವು ತುಂಬಾ ಎಲ್ಲ ಕಡೆ ಕನ್ವಿನ್ಸ್ ಮಾಡಿ ಪದೇ ಪದೇ ಹೇಳಿ 2014 ಇವಾಗ 24 10 ವರ್ಷದಿಂದ ಹೇಳ್ತಾ ಇದ್ದೇವೆ, ಇನ್ನೂ ಸಹ 100% ಆಗಿಲ್ಲ. ಆದ್ರೆ ನಾವು ಉಡುಪಿ ಜಿಲ್ಲೆ, ನಾವು ಬುದ್ಧಿವಂತರ ಜಿಲ್ಲೆ.
5: ಒಳ್ಳೆ ಒಂದು ಇನ್ಫಾರ್ಮೇಶನ್ ಹೇಳಿದ್ರೆ, ಆಕ್ಚುಲಿ ಈ ಇನ್ಶೂರೆನ್ಸ್ ಅಂದ ಕೂಡಲೇ ಕೆಲಸಕ್ಕೆ ಸೇರಿದ್ಮೇಲೆ ನಾವು ಇನ್ಶೂರೆನ್ಸ್ ಬಗ್ಗೆ ಯೋಚನೆ ಮಾಡ್ತೀವಿ. ಆದ್ರೆ ಇವ್ರು ಹೇಳಿದಂಗೆ ಇದು ಸರ್ಕಾರದ ಇನ್ಶೂರೆನ್ಸ್ ಇರೋದು, ಹಾಂಗಾಗಿ 18 ವರ್ಷ ಮೇಲ್ಪಟ್ಟವರು ಖಂಡಿತ ಮಾಡ್ಕೊಳ್ಳಕ್ ಮತ್ತೆ ನೆನಪಲ್ಲೊಂದು ನಾಮಿನಿ ಹಾಕತ್ತ. ನಾಮಿನಿ ಹಾಕ್ಲ ಅಂದ್ರೆ ತುಂಬಾ ಸಮಸ್ಯೆಗಳತ್ತ ಆಮೇಲೆ. ಹಾಗಾಗಿ ಅದು ನಿಮ್ದು 12
7: ಇನ್ಶೂರೆನ್ಸ್ ಅನ್ನುವಂಥದ್ದು ಈಗ 20 ಆಗಿದೆ. ಇವಾಗ ಜೀವನ್ ಜ್ಯೋತಿ ಬಿಮಾ ಯೋಜನೆ ಮೊದಲು 330 ಇವಾಗ 436 ಆಗಿದೆ. ಜೀವನ್ ಸುರಕ್ಷಾ ಬಿಮಾ ಯೋಜನೆ ಮೊದಲು 12 ಇತ್ತು, ಈಗ 20 ಆಗಿದೆ. ಆದ್ರೆ ಮೊದಲು 12 ಇರುವಾಗ ಮಾಡಿರುವವರು ಮತ್ತೆ ಪುನಃ ಮಾಡಬೇಕು ಅಂತ ಇಲ್ಲ, ಅದೇ ಕಂಟಿನ್ಯೂ ಆಗಿ ಈ ವರ್ಷದಿಂದ 20 ಕಟ್ ಆಗುತ್ತೆ. ಇನ್ನೊಂದು ಏನು ಅಂದ್ರೆ, ಮೇ ತಿಂಗಳಲ್ಲಿ ಎಲ್ಲರೂ ಪಾಸ್ಬುಕ್, ಯಾರು ಇನ್ಶೂರೆನ್ಸ್ ಮಾಡಿರ್ತಾರೆ ಅವರವರ ಪಾಸ್ಬುಕ್ ಒಂದ್ಸರಿ ಎಂಟ್ರಿ ಮಾಡಿ ನೋಡಿ, ಅಥವಾ ಯಾರಾದ್ರೂ ಗೂಗಲ್ ಪೇ ಅಥವಾ ಈ ಪಾಸ್ಬುಕ್ ಏನಾದ್ರೂ ಇದ್ರೆ ಅದರಲ್ಲಿ ಮೇ ತಿಂಗಳಲ್ಲಿ ಹಣ ಕಟ್ ಆಗಿದೆಯಾ ಅಂತ ನೋಡ್ಕೋಬೇಕು. ಏನಾಗಿದೆ ಅಂದ್ರೆ ಲಾಸ್ಟ್ ಟೈಮ್ ಒಂದ್ಸರಿ ಹಣ ಕಟ್ ಆಗಿದೆ ಅಂತ ನೋಡ್ಕೊಳ್ಳಿಲ್ಲ, ವರ್ಷದಿಂದ ನಡ್ಕೊಂಡ್ ಬರ್ತಿದೆ ಕಟ್ ಆಗಿದೆ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಅಕೌಂಟ್ ಅಲ್ಲಿ ಏನಾದ್ರೂ ಆ ಟೈಮಲ್ಲಿ ಸಫಿಶಿಯಂಟ್ ಬ್ಯಾಲೆನ್ಸ್ ಇಲ್ದೇನೆ ಏನಾದ್ರೂ ಇನ್ಶೂರೆನ್ಸ್ ಲ್ಯಾಪ್ಸ್ ಆಯ್ತು ಅಂತ ಹೇಳಿದ್ರೆ ಬ್ಯಾಂಕ್ ಅಲ್ಲಿ ಹಣ ಅಕೌಂಟಿಗೆ ಬಂದ ಕೂಡಲೇ ರಿನ್ಯೂವಲ್ ಮಾಡುವಂತ ಪದ್ಧತಿ ಇಲ್ಲ, ಅದು ನಾವೇ ಹೋಗಿ ನಮ್ಮ ಅಕೌಂಟ್ ಅಲ್ಲಿ ಇನ್ಶೂರೆನ್ಸ್ ಮಾಡಿ ಅಂತ ಪುನಃ ಮಾಡ್ಕೋಬೇಕು. ಆ ವರ್ಷ ಈಗ ಲಾಸ್ಟ್ ಇಯರ್ ಅಲ್ಲಿ ನಾವು ಎಷ್ಟೇ ಕಟ್ಟಿರಬಹುದು, ಈ ವರ್ಷದಲ್ಲಿ ನಮ್ಮ ಅಕೌಂಟ್ ಇಂದ ಹಣ ಕಟ್ ಆಗಲಿಲ್ಲ, ನಮ್ಗೆ ಕ್ಲೈಮ್ ಬಂದಿದೆ ಅಂತ ಅಂದ್ರೆ ಯಾವುದೇ ಇನ್ಶೂರೆನ್ಸ್ ಅನ್ನುವಂಥದ್ದು ಯಾರಿಗೂ ಕೊಡ್ಲಿಕ್ಕೆ ಬರುದಿಲ್ಲ. ಆ ಕಾರಣಕ್ಕೋಸ್ಕರ ಮೇ ತಿಂಗಳಲ್ಲಿ ಎಲ್ಲರೂ ಒಂದು ಟ್ರಾನ್ಸಾಕ್ಷನ್ ನೋಡ್ಕೊಂಡ್ರೆ 20 ಕಟ್ ಆಗಿದೆಯಾ, 436 ಕಟ್ ಆಗಿದೆ ಅಂತ ನೋಡ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲ ಅಂದ್ರೆ ಬ್ಯಾಂಕಿಗೆ ಹೋಗಿ ಒಂದ್ಸರಿ ಇನ್ಫಾರ್ಮ್ ಮಾಡಿ.
5: ಗೊತ್ತಾಯ್ತಲ್ಲ, ಒಂದ್ಸಲ ಹೋಗಿ ಚೆಕ್ ಮಾಡ್ಕೊ ಬನ್ನಿ, ನಿಮ್ ಪಾಸ್ಬುಕ್ ತಗೊಂಡ್ ಹೋಯ್ನಿ, ನಾಳೆಗೆ ಹೋಯ್ನಿ, ಇವತ್ತೇ ಹೋಯ್ನಿ, ಈಗಲೇ ಹೋಯ್ನಿ, ಅಡ್ಡಿಲ್ಲ, ಹೋಯ್ ಒಂದ್ಸಲ ಚೆಕ್ ಮಾಡಿ ಕಾಣಿ. ನಾನು ಹೋಯ್ಕತ್ ನಾನು ಚೆಕ್ ಮಾಡಿದೆ, ತುಂಬಾ ಟೈಮ್ ಆಯ್ತು, ಒಂದ್ಸಲ ಕಾಣ್ಕತ್ತ ಹೇಳಿ.
2: ಇಲ್ಲಿ ಇನ್ನೊಂದು ನೋಟ್ ಮಾಡ್ಬೇಕಾದಂತ ವಿಷಯ ಏನಂತಂದ್ರೆ, ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಏನು 436 ಇದೆ, ಅದು ಹೊಸದಾಗಿ ಮಾಡಿದವರಿಗೆ ಮೊದಲ 45 ದಿನಗಳ ತನಕ ರಿಸ್ಕ್ ಕವರೇಜ್ ಇರೋದಿಲ್ಲ. ಅಂದ್ರೆ ಇವತ್ತು ಎನ್ರೋಲ್ ಆಗಿದ್ದೇವೆ, 45 ದಿವಸಗಳ ತನಕ ಅಕಸ್ಮಾತ್ ಏನಾದ್ರೂ ಆಯ್ತು ಅಂತ ಹೇಳಿದ್ರೆ ಅದು ಕ್ಲೈಮ್ ಮಾಡ್ಲಿಕ್ಕೆ ಆಗುದಿಲ್ಲ. ಮುಂಚೆ ಈ ಕಂಡೀಷನ್ ಇರಲಿಲ್ಲ, ಯಾಕೆ ಅಂತಂದ್ರೆ ನಂತರ ಬಂದದ್ದು. ಕಾರಣ ಏನಂತಂದ್ರೆ ಇಷ್ಟೇ, ಆಗ ಈ ಪೇಷಂಟ್ಸ್ ಎಲ್ಲ ಇರ್ತಾರಲ್ಲ ಡೆತ್ ಬೆಡ್ ಅಲ್ಲಿ ಇರುವಂತವ್ರು, ಅವರದೆಲ್ಲ ಅಕೌಂಟ್ ಮಾಡಿಸಿ, ಇನ್ನೇನು ಡೆತ್ ಹತ್ರ ಇರೋರು ಅಕೌಂಟ್ ಮಾಡಿಸಿ, ಅಂದ್ರೆ ಇದು JJBY ಮಾಡಿಸ್ಕೊಂಡು ಕ್ಲೈಮ್ ಆದದ್ದುಂಟು. ಸೊ ಹಾಗಾಗಿ ಡೆತ್ ಬೆಡ್ ಅಲ್ಲಿ ನಿಯರ್ ಇರುವಂತವ್ರಿಗೆ ಈ ತರ ಆದ್ರೆ ತುಂಬಾ ಕಷ್ಟ ಆಗುತ್ತೆ, ರೀಪೇ ಮಾಡ್ಬೇಕಲ್ಲ ಕಮ್ಮಿ ಇದು ಇನ್ಸೂರೆನ್ಸ್ ಅಂತ ಹೇಳಿ ಈ ಕಂಡೀಷನ್ ಒಂದು ಹಾಕಿದ್ದಾರೆ. ಆದ್ರೆ ಆಕ್ಸಿಡೆಂಟ್ ಇದರಲ್ಲಿ ಇನ್ಸೂರೆನ್ಸ್ ಏನ್ ಹೇಳಿದ್ದೇವೆ ಅದರಲ್ಲಿ ಈ ಕಂಡೀಷನ್ ಇಲ್ಲ. ಇಮಿಡಿಯೇಟ್ ಆನ್ ದ ಸ್ಪಾಟ್ ಯಾವಾಗ ಅವ್ರು ಎನ್ರೋಲ್ ಆಗ್ತದೆ ಅಕೌಂಟ್ ಇಂದ ಆಗ್ಲಿಂದ ಇಮಿಡಿಯೇಟ್ ಇಂದಾನೇ ಸ್ಟಾರ್ಟ್ ಆಗುತ್ತೆ.
5: ಅದೇ ಆಗ ಅವ್ರು ಹೇಳ್ದಂಗೆ ಆಕ್ಸಿಡೆಂಟ್ ಇನ್ಸೂರೆನ್ಸ್ ಅಂದ್ರೆ ಬರೀ ರೋಡ್ ಅಲ್ಲಿ ಗಾಡಿ ಗುದ್ದುದು ಗಾಡಿಗೆ ಬಾಡಿ ಗುದ್ದುದು ಮಾತ್ರ ಅಲ್ಲ, ಯಾವುದೇ ಆಕಸ್ಮಿಕ ಅದು ನೀವು ಎನಿ ಟೈಮ್ ಆದ್ರೂ ಅದರಲ್ಲಿ ನೀವು ಕ್ಲೈಮ್ ಮಾಡಕ್ ಹೋಯ್ಲಕ್ ಒಂದ್ಸಲ ಬ್ಯಾಂಕಿಗೆ ಹೋಗಿ ಕೇಳಕ್ ಹಿಂಗಾಯ್ತು ಅಂತ ಹೇಳಿ ಕೇಳ್ಕ ಬಂದ್ರೆ ಒಳ್ಳೇದ್, ಒಳ್ಳೆ ಇನ್ಫಾರ್ಮೇಶನ್ ಸಿಕ್ತ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.